107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang 107.8 FM.
1: Radio Sarang 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾಯನಾರ್ ಪಂಥ ಯಾಕೆ ಇಷ್ಟ ಆಯಿತು ಅಂದರೆ ಅಲ್ಲಿ ಇದ್ದಂಥ ಜನ ಯಾರು ಅಂತ 63 ಜನ, ಅದನ್ನು ಸ್ವಲ್ಪ ಗಮನಿಸ್ಬೇಕು. ಅದರ ತಳಹದಿ ಮೇಲೇ ಬಸವಣ್ಣವ್ರ ಮುಂದೆ ಸೃಷ್ಟಿಯಾದಂಥ 12ನೇ ಶತಮಾನದಲ್ಲಿ ಯಾರ್ಯಾರು ಇದ್ರು ಅಲ್ಲಿ ನಾಯನಾರ್ ಪಂಥದೊಳಗೆ ಅಂತಂದರೆ, ಕಣ್ಣಪ್ಪನಂಥ ಬೇಡರು, ಬೇಡ್ರ ಕಣ್ಣಪ್ಪ ಅಂತ ಗೊತ್ತು ನಮಗೆ, ಅವನು ಕಣ್ಣಪ್ಪನಂಥ ಬೇಡ್ರಿದ್ರು. ಸಿರಿಯಾಳ ಶೆಟ್ಟಿ ಅಂಥ ಶೆಟ್ರಿದ್ರು. ಪೆರುಮಳಲಿ ಅಂಥ ಕುರುಬರಿದ್ರು. ಅತಿ ಭಕ್ತ ಅನ್ನುವಂಥ ಬೆಸ್ತ ಇದ್ದ. ಅರಿವಾಳ್ತಾಂಡ ಅನ್ನುವಂಥ ಜೀತದಾಳು. ಇಳಿಯಾಂಡ ಗುಡಿಮಾರ ಅನ್ನುವಂಥ ರೈತ. ತಿರುನಾಳ್ ಪೋವ ಅನ್ನುವಂಥ ದಲಿತ. ಇಂಥವರೆಲ್ಲ ಸೇರ್ಕೊಂಡಿದ್ದಾರೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಮಾನತೆಯ ದೃಷ್ಟಿಯಿಂದ ಆದಂಥ ಒಂದು ವ್ಯವಸ್ಥೆ ಇದು. ಎಲ್ಲರೂ ಒಂದು ಕಡೆ ಸೇರಬೇಕು, ನಿಮ್ಮ ಇರುವಂಥ ಕೆಲಸ ಬೇರೆ. ನಾವು ಭಗವಂತನ ಪೂಜೆ ಮಾಡುವಾಗ ನಮ್ಮ ಹಿಂದಿನ ಬ್ಯಾಕ್ಗ್ರೌಂಡ್ ಏನಿದೆ ಅದು ಅಡ್ಡ ಬರಬಾರ್ದು ಅಂತ ಹೇಳಿ ಎಲ್ಲರೂ ಸಮಾನರಾಗಿ ಸೇರಿಕೊಂಡು ನಾಯನಾರ್ ಪಂಥದವ್ರು ಕೆಲಸ ಶುರು ಮಾಡಿದರು. ಎಲ್ಲರೂ ಸೇರಿಕೊಂಡಾಗ ಇದು ಮೊಟ್ಟ ಮೊದಲನೇ ಬಾರಿಗೆ ಸರ್ವ ಸಮಾನತೆ, ಒಂದು ಹೊಸ ಸಮಾಜ ರಚನೆಯನ್ನು ಮಾಡಬೇಕು ಅಂತ ಹೊರಟರು. ಅದರ ವಿಚಿತ್ರ ಏನಾಗುತ್ತೆ ಗೊತ್ತಾ, ಸಮಾನತೆ ಮಾಡಬೇಕು ಅಂತ ಹೊರಟರು ಕೂಡ ಇವರೇನು ತಮ್ಮನ್ನು ಅಚ್ಚ ಶರಣರು ಅಂತ ಕರ್ಕೊಂಡ್ರು. ನಾವು ಅಚ್ಚ ಶರಣರು, ನಾವು ಬೇರೆಯವರಾಗಲ್ಲ, ನಾವು ಶರಣರು. ನಿಜವಾಗ್ಲೂ ಯಾಕಾದ್ವಿ ಅಂದರೆ ಎಲ್ಲರೂ ಸಮಾನವಾಗಿದ್ದೀವಿ, ಅಚ್ಚ ಶರಣರು ಅಂತ ಕರ್ಕೊಂಡ್ರು. ಒಂದು ಸಲ ಶರಣರು ಅಂತ ಆದಮೇಲೆ ಮುಂದೇನು ಕೆಲಸ ಆಗುತ್ತೆ, ಕೆಲವರಿಗೆ ಈ ವರ್ಣ ಸಂಕರ ಇಷ್ಟ ಆಗಲಿಲ್ಲ.

0: रेडियो सारंग 107.8 FM.
1: ನಮ್ಮ ಆರ್ ವೈ ಧಾರವಾಡಕರ್ ಅನ್ನೋರೊಂದು ಆರ್ಟಿಕಲ್ ಬರೆದಿದ್ರು, ರೈಲು ಪ್ರಯಾಣ ಅಂತ ಬರೆದಿದ್ದಾರೆ. ಭಾಳ ಚೆನ್ನಾಗಿರೋದು ಆರ್ಟಿಕಲ್, ಓದ್ಬೇಕದನ್ನು. ರೈಲ್ವೇದಲ್ಲಿ ಹೋಗಬೇಕಾದ್ರೆ ಆಗೆಲ್ಲ ಹಳೆ ಕಾಲದಲ್ಲಿ ರಿಸರ್ವೇಷನ್ನು ಎ ಸಿ ಕಿಸಿ ಇರಲಿಲ್ಲ. ಅವಾಗ ಎಲ್ಲಿ ಬೇಕಾದ್ರೆ ಹತ್ತು ಕೂತ್ಕೋಬೋದು. ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎರಡೇ ಇರ್ತಿತ್ತು. ಅವಾಗ ಜನ ಹತ್ತಿ ಬಿಡೋರು, ಹತ್ತಿ ಒಳಗೆ ಕೆಪ್ಯಾಸಿಟಿ ಒಂದು 60 ಜನ ಇದ್ದರೆ 80-85 ಜನ ಒಳಗೆ ಕೂತಿರೋರು ಎಲ್ಲ ಕಡೆ. ಮುಂದಿನ ಸ್ಟೇಷನ್ ಬಂತು ಅಂದರೆ ಅವ್ರು ಭಾಳ ಚೆಂದ ಬರೀತಾರೆ ಅದನ್ನು. ಒಳಗಿನವ್ರು ಬಾಗಿಲು ಹಾಕಿಬಿಡ್ತಾರೆ, ಜಾಗ ಇಲ್ಲ, ಏನು ಯಾರು ಬರಬೇಡ್ರಿ ಒಳಗಡೆ, ಬಾಗಿಲು ಹಾಕಿಬಿಡ್ತಾರೆ. ಆ ಹೊರಗಿನವರು ಅವ್ರ ಜೋರೆ ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ ಅಂತಾರೆ. ಅದನ್ನು ಎಷ್ಟು ಚೆಂದ ಬರೆದಿದ್ದಾರೆ ಅಂದರೆ ಹೊರಗಿನವರು, ಇದು ಒಳಗಿನವರು ಧರ್ಮಕ್ಷೇತ್ರಗಳು, ಹೊರಗಿನವರು ಕುರುಕ್ಷೇತ್ರದವರಂತೆ. ಅವ್ರು ಕೂಗ್ತಾ ಇರ್ತಾರೆ, ಬಾಗಿಲು ತೆಗೀರಿ, ಟ್ರೈನ್ 1 ನಿಮಿಷ ಬಿಟ್ಬಿಡುತ್ತೆ, ಬಾಗಿಲು ತೆಗೀರಿ, ಕಿಟಕಿ ಮುರಿದು ಬಿಡ್ತೀವಿ ಅಂತ ಜೋರು ಮಾಡ್ತಾರೆ. ಮುರಿಯೋಕ್ಕಾಗಲ್ಲ ಅಂತ ಒಳಗಿನವ್ರಿಗೆ ಗೊತ್ತು, ಹೊರಗಿನವ್ರಿಗೆ ಗೊತ್ತು, ಏನು ಗಲಾಟೆ ಒಳಗಿನವ್ರು ತೆಗಿಯಲ್ಲ. ಆದರೂ ಯಾವನೊಬ್ಬ ಕರುಣಿ ಒಳಗೆ ತೆಗಿತಾನೆ, ಒಂಚೂರು ತೆಗಿತಾನೆ, ಪಾಕೈತಾನೆ, ನೋಗಿ ಬರ್ತಾರೆ. ಯಾಕೆ ತೆಗೆದ್ರೆ ನೀವು, ಜಗಳ ಶುರು ಆಗುತ್ತೆ. 10 ನಿಮಿಷ ಆಗೋದ್ರೊಳಗೆ ಅವರು ಇವರು ಒಂದು ಇವ್ರು ಸರ್ಕೋತಾರೆ, ಇಬ್ಬರು ಹೊಂದ್ಕೋತಾರೆ, ಇವರು ಧರ್ಮಕ್ಷೇತ್ರ, ಮತ್ತೆ ಮುಂದೆ ಒಳಗೆ ಬಿಡಬೇಡ್ರಿ ಯಾರನ್ನೂ ಅಂತ ಅವರು ಕೂಡ ಸೇರ್ಕೋತಾರೆ ಇವ್ರನ್ನ. ಇದು ನೋಡಿ, ಅಲ್ಲಿವರೆಗೂ ಒಳಗೆ ಯಾಕೆ ಬಿಡಲ್ಲ ನಮ್ಮನ್ನು ಅಂತ ಜಗಳ ಆಡಿದವರು ಒಳಗೆ ಬಂದಮೇಲೆ ಇನ್ನು ಯಾರನ್ನು ಒಳಗೆ ಬಿಡಬೇಡಿ ಅಂತ ಶುರು ಮಾಡ್ತಾರೆ. ಈ ಎಲ್ಲ ಪಂಥಗಳಲ್ಲೂ ಆದದ್ದು ಅದೇನೆ. ವರ್ಣಾಶ್ರಮದಲ್ಲಿ ಹೇಗೆ ಕೆಲಸದ ಮೇಲೆ ಅವರ ಗುಣಧರ್ಮಗಳಿಗೆ ಹೊಂದಿದ ಹಾಗೆ ಮಾಡಿದ್ರು, ಆದರೆ ಒಂದು ಸಲ ಆ ಸವಲತ್ತುಗಳು ಸಿಕ್ಕ ಮೇಲೆ ಮತ್ತೊಬ್ಬರನ್ನು ಸೇರಿಸ್ಕೋಬೇಕಾದ್ರೊಳಗೆ ಅಂತ ಅನ್ನಿಸ್ಲಿಲ್ಲ. ನಾವು ಹಾಗೆ ಇರಬೇಕು, ಯಾರನ್ನೂ ಸೇರಿಸ್ಕೋಬಾರ್ದು, ವರ್ಣ ಸಂಕರ ಆಗ್ತದೆ ಅಂತ. ಅರ್ಜುನನ ಚಿಂತೆನೂ ಅದೇ ಭಗವದ್ಗೀತೆ, ವರ್ಣ ಸಂಕರ ಆಗಿ ಹೋಗ್ತದೆ ಅಂತ. ಇಲ್ಲಿ ಅವರೇನು ಮಾಡಿದ್ರು, ಕೆಲವರು ಒಪ್ಕೊಳ್ಳಿಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡ್ಬಿಟ್ಟಿದ್ದೀರಿ, ಸರಿಯಾಗಿಲ್ಲ, ನಮ್ಮ ಪಂಥನೇ ಸರಿ ಅಂತ ಹೇಳಿ ಹಿಂದಕ್ಕೆ ಹೇಗೆ ಬ್ರಾಹ್ಮಣ್ಯವನ್ನು ವಂಶ ಪಾರಂಪರ್ಯವಾಗಿ ಒಪ್ಕೊಂಡಿದ್ರೋ ಹಾಗೆ ಇವರು ಕೂಡ ಜಂಗಮ ಜಾತಿ ವಂಶ ಪಾರಂಪರ್ಯ ಅಂದರು. ಹೆಂಗಾಯ್ತು ಅದು? ಸಮಾನತೆಯ ಆಧಾರ ಮೇಲೆ ಸೃಷ್ಟಿಯಾದಂತಹ ಜಂಗಮ ಪಂಥ ನಮ್ಮದು ಶುದ್ಧವಾಗಿರುವಂಥದ್ದು, ಬೇರೆದವ್ರನ್ನ ಸೇರಿಸ್ಕೊಂಡ್ರೆ ಆಗಲ್ಲ ಅಂತ ಅದು ವಂಶ ಹೊತ್ಕೊಂಡ್ಬಿಟ್ರು. ಆದರೆ ಕೆಲವರಿಗೆ ಮಾತ್ರ ಈ ನಾಯನಾರ್ ಪಂಥ ಇಷ್ಟ ಆಗಿ ಈ ಸಾಂಪ್ರದಾಯಿಕ ಶರಣರನ್ನ ಬಿಟ್ಬಿಡ್ರಿ. ಎಲ್ಲ ಪೇಪರ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಟ್ರೆಡಿಷ್ನಲ್ ಲೀಡರ್ಸ್ ಆ್ಯಂಡ್ ರೆವಲ್ಯೂಷನರಿ ಲೀಡರ್ಸ್. ಟ್ರೆಡಿಷ್ನಲ್ ಲೀಡರ್ಸ್ ರಾಜೀನಾಮೆ ಕೊಡಬೇಕಾಗತ್ತೆ ಅಷ್ಟೇ, ರೆವಲ್ಯೂಷನರಿ ಲೀಡರ್ಸ್ ಮುಂದೆ ಬರ್ತಾರೆ. ಹಾಗಾಗಿ ಆ ಸಾಂಪ್ರದಾಯಿಕ ಶರಣರು ಅಂತೇನಿದ್ರೋ ಅವ್ರನ್ನ ಬಿಟ್ಟು ಈ ನಾಯನಾರ್ ಪಂಥದವ್ರು ಜಸ್ಟ್ ಗಟ್ಟಿಯಾಗ್ಬಿಟ್ರು. ಇವ್ರನ್ನ ಬರೀ ಶರಣರು ಅಥವಾ ಅಚ್ಚ ಶರಣರು ಅಂತ ಕರ್ಕೊಂಡ್ರು. ಸೊ ಸಾಂಪ್ರದಾಯಿಕ ಶರಣರು ಬೇರೆ, ಅಚ್ಚ ಶರಣರು ಬೇರೆ. ಆದರು ಅಚ್ಚ ಶರಣರು ಯಾರು? ಎಲ್ಲರನ್ನೂ ಒಪ್ಕೊಳ್ಳುವಂಥವ್ರು. ಸಾಂಪ್ರದಾಯಿಕ ಶರಣರು ಜಂಗಮ ಜಾತಿ ಅಂತ ಒಪ್ಕೊಂಡಿದ್ದವ್ರು, ಅವ್ರು ಉಳ್ಕೊಂಡ್ರು.

Radio Sarang 107.8 FM. ಮುಂದೆ ಈ ಶರಣ ಪಂಚದವರು ಇದ್ದಾರೆ ಅಚ್ಚ ಶರಣರು, ಅವರು ಸಾಂಪ್ರದಾಯಿಕರಿಂದ ಪೂರ್ತಿ ಬೇರೆ ಆದರು, ಅವ್ರ ಜೊತೆಗೆ ಇರೋದು ಬೇಡ ನಾವು ಅಂತ ಹೇಳಿ ಅಂತ ಮುಂದೆ ಬಂದು ಅದು ನೋಡಿ ದಕ್ಷಿಣ ಭಾರತಕ್ಕೆ ಬಂದಾಗ ಹೇಗೆ ಬದಲಿ ಹಾಕೊಂಡು ಬಂತು ಅಂತ. ಕರ್ನಾಟಕಕ್ಕೆ ಬರೋ ಹೊತ್ತಿಗೆ ಗುಡ್ಡಾಪುರದ ಗುಡ್ಡಮ್ಮ ವೀರನಾಚಾರ್ಯ ಅಂತ ಮನುಷ್ಯ ಬರ್ತಾನೆ. ಆತ ಒಂದು 16 ಜನನ ಸೇರಿಸ್ಕೋತಾನೆ. ಹೆಂಗೆ ಬೆಳವಣಿಗೆ ಲಕ್ಷಣ ಎಷ್ಟು ಚೆನ್ನಾಗಿದೆ ನೋಡಿ. 16 ಜನ ಸೇರ್ಕೋತಾರೆ ಇವರೆಲ್ಲ. ಸೇರ್ಕೊಂಡು ನಾವು ನಾಯನಾರ್ ಪಂಥ ಹೇಗಿತ್ತೋ ಆ ಕರ್ನಾಟಕದಲ್ಲಿ ಮಾಡೋಣ ಅಂತ ಶುರು ಮಾಡ್ತಾರೆ. ಅದನ್ನು ಕರೆದದ್ದೇ ಷೋಡಶ ಪಂಥ ಅಂತ ಕರ್ಕೊಂಡ್ರು, ಷೋಡಶ ಗಣ ಅಂತ ಕರ್ಕೊಂಡ್ರು. ಗಣ ಅಂದರೆ ಗುಂಪು, 16 ಜನರ ಗುಂಪದು ಷೋಡಶ ಗಣ ಅಂತ ಕರ್ಕೊಂಡ್ರು. ಕರ್ಕೊಂಡು ಅಷ್ಟೇ ಅಲ್ಲ, ಅವ್ರು ಎಷ್ಟು ರೋಮಾಂಚನ ಆಗಿತ್ತು ಅಂದರೆ ಸಾಧನೆ ಮಾಡಬೇಕು ಅಂಥೇಳಿ ವೈಷ್ಣವರ ವಿರುದ್ಧ ಹೋರಾಟ ಶುರು ಮಾಡಿಬಿಟ್ರು. ವೈಷ್ಣವ್ರ ಇರೋತನಕ ನಮ್ಮ ಶೈವಕ್ಕೆ ಬೆಲೆ ಬರೋಲ್ಲ ಅಂತ ಹೇಳಿ ವೈಷ್ಣವ್ರ ಜೊತೆ ಹೋರಾಟ ಶುರು ಮಾಡಿದರು. ಯಾವಾಗಲೂ ಹೀಗೆ ಆಗುತ್ತೆ, ಮೂಲ ತತ್ವದ ಬಗ್ಗೆ ಅತಿ ಪ್ರೀತಿ ಬಂದುಬಿಟ್ರೆ ಅದು ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ವೈಷ್ಣವ್ರ ವಿರುದ್ಧ ಹೋರಾಡಕ್ಕೆ ಶುರು ಮಾಡಿದರು. ಆಮೇಲೆ ಇನ್ನೊಬ್ಬ ಮನುಷ್ಯ ಬರ್ತಾನೆ, ಮಾರುಡಿಗ ನಾಚಯ್ಯ ಅಂತ. ಆ ಮಾರುಡಿಗ ನಾಚಯ್ಯ ಏನು ಮಾಡ್ತಾನೆ, ಆ 16 ಜನದ ಗುಂಬಿಟ್ಟ ತಾವೊಂದು ಸೇರಿಸ್ಕೊಂಡ, ತೇರಾ ಗಣ ಅಂತ. 13 ಜನ ಅವರು ತೇರಾ ಗಣ, ಅದನ್ನು ತೇರಸ ಗಣ ಅಂತೂ ಕರೀತಾರೆ. ಆ ತೇರಸ್ ಗಣದವ್ರು ಏನು ಮಾಡಿದರು, ನಮ್ಮ ಧರ್ಮ ಹಿಂಗೆ ಒಂದೇ ಆಗ ಬಿಡದೇ ಇದ್ದವರು ಜೈನರು, ಅವ್ರ ವಿರುದ್ಧ ಜಗಳ. ಅವ್ರು ಏನು ಮಾಡಿದರು, ಷೋಡಶ ಗಣದವರು ವೈಷ್ಣವ್ರ ಜೊತೆ ಹೋರಾಡಿದರೆ ಇವು ತೇರಾ ಗಣ ತೇರಸ ಗಣದವರು ಜೈನರ ಜೊತೆ ಹೋರಾಡಿದರು, ಹೋರಾಡಿ ಸರಿ ಮಾಡಬೇಕಿದ್ದನ್ನು ಅಂತ. ಈ ತೇರಸ್ ಗಣದ ನಾಯಕ ಇದ್ದರಲ್ಲ ಮಾರುಡಿಗೆ ನಾಚಯ್ಯ ಅಂತ ಹೇಳಿದೆ, ಅವನ ಶಿಷ್ಯ ಒಬ್ಬ ಸಿಂಗಿದೇವ ಅಂತ. ಸಿಂಗಿದೇವ ಅಂತ ಇವ್ರು ಬಹಳ ಮುಖ್ಯ ಇವು ನಮಗೆ. ಈ ಸಿಂಗಿದೇವ ಏನು ಮಾಡಿದೆ ಅಂದರೆ, ಕನ್ನಮರಸಿ ಬೀಚಯ್ಯ ಇಂಥ 10 ಜನರ ಗುಂಪು ಮಾಡಿಕೊಂಡ. ಹೆಸರಿಟ್ಕೊಳ್ಳೋದೆಷ್ಟು ಚೆನ್ನಾಗಿತ್ತು ನೋಡಿ, ಅವಾಗ ಎಷ್ಟು ಜನ ಇದ್ದಾರೋ ಅಷ್ಟು ಗುಂಪು. ಹಾಗೆ ಇದು ಬಹುಶಃ ಪೊಲಿಟಿಕಲ್ ಪಾರ್ಟಿಗೆ ಅನುಕೂಲ ಆಗುತ್ತೆ, ಇನ್ನು ಬರ್ತಾ ಬರ್ತಾ ಎಷ್ಟು ಜನ ಇದ್ದಾರೋ ಅಷ್ಟೊಂದು ಹೆಸರಿಟ್ಕೊಳ್ಳೋಕೆ ಅನುಕೂಲ ಇದೆ. ಇಲ್ಲಿ ಮುಂದೆ ಅವನು 10 ಜನ ಸೇರಿಕೊಂಡು ದಶಗಣ ಅಂತ ಶುರು ಮಾಡಿದ. ದಶಗಣ ಅಂತ ಶುರು ಮಾಡಿ ಅದಕ್ಕೆ ಹೆಸರಿಟ್ಟು ಒಂದು ದೊಡ್ಡ ಮಾನವೀಯ ಧರ್ಮದ ವಿಕಾಸಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ ಅಂತ ಪ್ರತಿಜ್ಞೆ ಮಾಡಿ ಎಲ್ಲರಿಂದ ಭಿನ್ನ ಆಗಿ ಶುರು ಮಾಡಿದ. ಇದು ಆದದ್ದು 11ನೇ ಶತಮಾನದಲ್ಲಿ. ಇದು ಹತ್ತಿರ ನಮ್ಮ ಬಸವಣ್ಣವ್ರ ಹತ್ತಿರ ಕಾಲಕ್ಕೆ ಬರೋಕ್ಕೆ ಶುರು ಆಯಿತು.

0: Radio Sarang 107.8 FM.
1: ಹೀಗೆ ನಡೆದಂತಹ ಷೋಡಶ ತೇರಸ ಮತ್ತು ದಶಗಣದರ ಹೋರಾಟದ ಫಲವಾಗಿ ಮುಂದೆ ಬಸವಣ್ಣವರು 12ನೇ ಶತಮಾನದಲ್ಲಿ ಏನು ಒಂದು ವೇದಿಕೆ ಸಿದ್ಧ ಮಾಡಿದ್ರು ಅದಕ್ಕೊಂದು ಒಳ್ಳೆ ತಳಹದಿ ಆದಂಗಾಯ್ತು. ಈ ಹೊತ್ತಿಗೆ ಒಂದು ದರ್ಶನ, ಒಂದು ದೊಡ್ಡ ಸಾಧುಗಳ ಒಂದು ಸಂತರ, ಒಂದು ಶರಣರ ತಂಡ ನಿರ್ಮಾಣ ಆಯಿತು. ಈ ಹಿನ್ನೆಲೆಯೊಳಗೆ ದಶಗಣರ ಹೋರಾಟದೊಳಗೆ, ತೇರಸ ಹೋರಾಟದೊಳಗೆ, ಜೈನರು ವೈಷ್ಣವರ ಹೋರಾಟದ ಮೇಲೆ ಇದೆಲ್ಲ ಹೋರಾಟ ಬೇಡ, ನಾವೆಲ್ಲರೂ ಒಂದಾಗಿರೋಣ ಅನ್ನುವಂಥ ಕಲ್ಪನೆಯಲ್ಲಿ ಒಂದಿಷ್ಟು ಜನ ದೊಡ್ಡ ಶರಣರು, ನಿಜವಾಗಲೂ ಶರಣರು ಒಂದು ತಂಡ ಸಿದ್ಧಿಯಾಯಿತು. ಅದರೊಳಗೆ ಯಾರ್ಯಾರಿದ್ರು? ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ದೇವರ ದಾಸಿಮಯ್ಯ ಇವರೆಲ್ಲ ದೊಡ್ಡ ಶರಣರು. ಇವರೆಲ್ಲ ಸೇರಿಕೊಂಡ್ರು. ಶಂಕರ ದಾಸಿಮಯ್ಯ, ಕೊಂಡಗುಳಿ ಕೇಶಿರಾಜ, ಇನ್ನಷ್ಟು ಜನ ಸೇರಿಕೊಂಡು ದೊಡ್ಡ ಒಂದು ತಂಡ ತಯಾರಾಯಿತು. ಇವರು ನಿಜವಾಗ್ಲೂ ಹೋರಾಟಕ್ಕೆ ಹೋದವರಲ್ಲ, ಸಮನ್ವಯ ಮಾಡಿದಂಥವ್ರು. ಅವ್ರಿಗೆ ಗೊತ್ತಾಗೋದು ನಿಜವಾದ ಕ್ರಾಂತಿ ಹೋರಾಟಕ್ಕಿಂತ ಸಮನ್ವಯದಲ್ಲಿದೆ ಅಂತಂದ್ಕೊಂಡು, ನಾವೇನು ನಾಯನಾರ್ ಪಂಥದಲ್ಲಿ ಕಂಡಿದ್ದೀವೋ ಹಾಗೆ ಜೀವನದ ಬೇರೆ ಬೇರೆ ಮುಖಗಳಲ್ಲಿ ಕೆಲಸ ಮಾಡುವಂಥ, ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡುವಂಥ ಜನರೆಲ್ಲ ಸೇರಿಕೊಂಡು ಒಂದೇ ಒಂದು ನಮ್ಮ ಭಗವಂತನ ಪೂಜೆ ಮಾಡಬೇಕು, ನಮ್ಮಲ್ಲಿ ವ್ಯತ್ಯಾಸ ಇರೋದು ಬೇಡ ಅಂತ ತೀರ್ಮಾನದಿಂದ ಶುರು ಮಾಡಿದರು. ಇವರು ಬಸವಣ್ಣವರಿಗೆ ಪ್ರೇರಕರಾಗಿದ್ದಂಥವ್ರು. ಎಷ್ಟೋ ಕಡೆ ಡೋಹರ್ ಕಕ್ಕಯ್ಯನ ಬಗ್ಗೆ ಬಸವಣ್ಣ ತುಂಬ ವಚನ ಬರೀತಾರೆ, ನನ್ನ ತಂದೆ ಸಮಾನ ಡೋಹರ್ ಕಕ್ಕಯ್ಯ ಅಂತ ಬರೀತಾರೆ. ಇಂಥ ತಂಡದಿದ್ದಂದ್ರೆ ನಮಗೆ ಅವರ ಲೋಕ ಕಾರುಣ್ಯದ ಶ್ರಮದ ಫಲವಾಗಿ ಬಸವಣ್ಣವರ ಶರಣ ಪಂಥ ನಿಂತ್ಕೊಂತು ಗಟ್ಟಿಯಾಗಿ. ನೋಡಿ, ನಾಯನಾರ್ ಪಂಥದ ಮಾದರಿ ಕಣ್ಣಿಗೆ ಬಂತು. ಇದ್ರ ಜೊತೆಗೆ ನಾವು ಕರ್ನಾಟಕದಲ್ಲಿ ಹಾಗೆ ಮಾಡಬೇಕಲ್ಲ ಅಂತ ದಶಗಣದವರ ಹೋರಾಟ ಬಂತು. ತೇರಸಗಣ, ಷೋಡಶಗಣ ಇವರೆಲ್ಲ ಹೋರಾಟ ಮಾಡಿ ಸಮಾನತೆಯ ಅವನು ನಿರ್ಮಾಣ ಮಾಡಿರೋದ್ರಿಂದ ಆಗಿತ್ತು. ಇದು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ದೊಡ್ಡ ಕಲ್ಪನೆ ಸಾಕಾರ ಆಗಬೇಕಾದ್ರೆ ಹಿನ್ನೆಲೆ ಇರಬೇಕಾಗತ್ತೆ. ಗಾಂಧೀಜಿ ಒಂದು 100 ಸಲ ಹೇಳ್ತಾರೆ, ನಾನು ಕರೆದಂಥ ಶಾಂತಿಗೋಸ್ಕರ ಕರೆದಂಥ ಕರೆ ಯಾಕೆ ನಡೀತು ಗೊತ್ತಾ? ಯಾಕೆ ಜನ ಶಾಂತಿ ಪಾಲಿಸಿದ್ರು? ನಮ್ಮ ದೇಶದ ಜನ ತುಂಬ ಭಾವನಾಜೀವಿಗಳು, ಸಣ್ಣ ಸಣ್ಣ ವಿಷಯಕ್ಕೆ ಯುದ್ಧ ಮಾಡುವಂಥವ್ರು. ಆದರೆ ಗಾಂಧೀಜಿ ಹೇಗೆ ಮಾಡಿದರು ಶಾಂತಿ ಇದನ್ನು ಅಂತ ಹೇಳ್ತಾರೆ. ನಾನು ಒಬ್ಬನಿಂದ ಆಗಲಿಲ್ಲ, ಇದರ ಹಿಂದೆ ದೊಡ್ಡ ಸಾಧನೆ ಮಾಡಿದ್ದಾರೆ, ಬೇಕಾದಷ್ಟು ಜನ ಹಿರಿಯರಿದ್ದಾರೆ, ಅವರೆಲ್ಲ ಮಾಡಿದ್ದರಿಂದ ನಾನು ಕರೆ ಕೊಟ್ಟದ್ದು ಸಾರ್ಥಕ ಆಯಿತು. ಹಾಗೆ ಬಸವಣ್ಣವರು ಸ್ಥಾಪನೆ ಮಾಡಬೇಕಾದ್ರೆ ಹಿಂದೆ ಇವರೆಲ್ಲ 10 ಜನ ದೊಡ್ಡವರು ಮಾಡಿದ್ದಾರೆ.

0: રેડિયો સારંગ 107.8 FM.
1: ಇನ್ನು ಬಸವಣ್ಣವರ ಜೀವನವನ್ನು ಸೂಕ್ಷ್ಮವಾಗಿ ನೋಡಬೇಕು ಅಂತಂದರೆ ಅವರ ಜೀವನದ ಎಲ್ಲ ಸಂಗತಿಗಳ ಬಗ್ಗೆ ಅಧಿಕಾರಯುತವಾಗಿ ಮಾತಾಡುವಷ್ಟು ಆಧಾರ ಸಾಮಗ್ರಿ ಸಿಕ್ಕೋದು ಕಷ್ಟ. ಆದಷ್ಟು ನಾವು ವಚನಗಳ ಮೇಲೆ ಕಟ್ಟಬೇಕಾಗತ್ತೆ. ಹಿಂದೆ ಕೆಲವು ಸಲ ಅವರು ಪೌರಾಣಿಕ ವ್ಯಕ್ತಿ, ನಿಜವಾಗಲೂ ಐತಿಹಾಸಿಕ ಪುರುಷ ಅಲ್ಲ ಅಂತ ಕೆಲವು ಮಾತಾಡ್ತಾ ಇದ್ರು. ಆದರೆ ಇವತ್ತು ಆ ಮಾತಿಗೆ ಅವಕಾಶ ಇಲ್ಲ. ಸಾಕಷ್ಟು ನಿರ್ಧಾರಗಳಾಗಿದ್ದಾವೆ, ವಿಷಯ ಸಿಕ್ಕಿದೆ. ಅವರು ಐತಿಹಾಸಿಕ ಪುರುಷ ಯಾವ ಕಾಲದಲ್ಲಿದ್ದರೂ ಕೂಡ ಸ್ವಲ್ಪ ಸ್ಪಷ್ಟವಾಗಿ ಸಿಕ್ಕಿದೆ. ಅದು ಯಾಕೆ ಸಿಗಲಿಲ್ಲ ಅಂದರೆ ಬಸವಣ್ಣವ್ರ ಬಗ್ಗೆ ಇರುವಂಥ ಶಾಸನಗಳೇ ಅತ್ಯಂತ ಕಮ್ಮಿ ಶಾಸನಗಳು. ಯಾಕಂದ್ರೆ ಅವ್ರು ಹೇಳ್ತಾರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಅಂದರೆ ಗುಡಿ ಕಟ್ಟಬೇಡ್ರಪ್ಪ, ದೇವಸ್ಥಾನ ಕಟ್ಟಬೇಡ್ರಿ ಅಂತ ಹೇಳಿದಂಥದ್ದು. ಯಾವಾಗ ಅವರು ದೇವಸ್ಥಾನಗಳನ್ನು ವ್ಯವಸ್ಥೆಗಳನ್ನು ಅಷ್ಟು ಮಾನ್ಯ ಮಾಡಲಿಲ್ವೋ ಶಾಸನಗಳು ಸಿಗೋದು ಕಮ್ಮಿ ಆಯಿತು. ಆದ್ದರಿಂದ ಅವ್ರ ಬಗ್ಗೆ ಇರುವಂಥ ಶಾಸನಗಳು ತುಂಬ ಕಮ್ಮಿ ಆಗಿರೋದ್ರಿಂದ, ಬಹುಶಃ ಅವ್ರ ಬಗ್ಗೆ ಜಾಸ್ತಿ ಶಾಸನ ಇಲ್ಲದೇ ಇರೋದ್ರಿಂದ ಬೇರೆಯವರ ಪುರಾಣಗಳಿಂದ ನಾವು ಕಥೆಗಳನ್ನು ಕಟ್ಟಬೇಕಾಗ. ಬಸವ ಪುರಾಣದ ಮೂಲಕ ತಿಳ್ಕೊಳ್ಳೋದಾದರೆ ಬಸವಣ್ಣವ್ರು ಹುಟ್ಟಿದ್ದು ಕ್ರಿಸ್ತ ಶಕ 1106 ವೈಶಾಖ ಶುದ್ಧ ತದಿಗೆ ಅಂದು ಅಂತ ಹೇಳ್ತಾರೆ. ಇವತ್ತಿಗಾದರೂ ಅದನ್ನು ಬಸವ ಜಯಂತಿ ಅಂತ ಆಚರಿಸ್ತಾರೆ. ವೈಶಾಖ ಶುದ್ಧ ತದಿಗೆ ದಿವಸ ಬಸವಣ್ಣವ್ರು ಹುಟ್ಟಿದ್ದು 1106 ಅಂತ. ಅದೇ ವರ್ಷ ಇರಬಹುದು, ಗೊತ್ತಿಲ್ಲ, ಯಾಕಂದರೆ ಸ್ವಲ್ಪ ಹೇಳೋಕೆ ಖಚಿತವಾಗಿ ಹೇಳೋಕೆ ಕಷ್ಟ ಆಗ್ತದೆ. ಇನ್ನೊಂದು ನಂಬಿಕೆ ಏನು ಅಂದರೆ ಬಸವಣ್ಣವ್ರು ಬದುಕಿದ್ದೆ 36 ಅಂತ ಕೆಲವರು ನಂಬಿಕೊಂಡಿದ್ದಾರೆ. 36 ಅಂತ ಹಾಗೆ ನೋಡಿದ್ರೆ ಲೆಕ್ಕ ತಪ್ಪುತ್ತೆ. 36 ಅಂತಂದರೆ 42 ಅವರು ಐಕ್ಯ ಆಗಬೇಕಾಗಿತ್ತು. ಆದರೆ ದಾಖಲೆಗಳ ಪ್ರಕಾರ ಅವರು ಸುಮಾರು 1168 ಹೊತ್ತಿಗೆ ಐಕ್ಯರಾದದ್ದು ಅಂತ ಬರುತ್ತೆ ಕೂಡಲ ಸಂಗಮದಲ್ಲಿ. 68 ಅಂದರೆ 62 ಬದುಕಿರಬೇಕು ಅಂತಾಯಿತು. ಆದರೆ ಈಗ ಜನ ಒಪ್ಪಿಕೊಳ್ಳೋದೇನೆಂದರೆ ಸುಮಾರು 49-50 ಬಸವಣ್ಣವ್ರು ಬದುಕಿದ್ದಿರಬಹುದು ಅಂತ. ಅಂದರೆ 1106 ಸುಮಾರಿಗೆ ಹುಟ್ಟಿರಬಹುದು ಅಥವಾ 65-68 ಸುಮಾರಿಗೆ ಐಕ್ಯ ಆಗಿರಬಹುದು ಅಂತ ಒಂದು ನಂಬಿಕೆ ಇರುವಂಥದ್ದು.

ಕೆಲವರು ಹೇಳ್ತಾರೆ ಬಸವಣ್ಣ ಹುಟ್ಟಿದ್ದು 1106 ಸುಮ್ಮನೆ ಯಾರೋ ಕತೆ ಕಟ್ತಾರೆ 36 ಅಂತ, ದಾಖಲೆ ಇಲ್ಲ, ಅವ್ರು ಹುಟ್ಟಿದ್ದೆ 66 ಅಂತ. ಅದೇನೇ ಇದ್ರು ಕೂಡ ಸಾಧನೆ ಮಾಡಿದ್ದು 600 ಮಾಡಿದ್ದಾಗ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲ. ಆದರೆ ಚಿಂತೆ ಇರೋದು ಹೀಗೆ ಯಾಕಾಗತ್ತೆ ಅಂತ ಹೇಳ್ತೀನಿ. ನಮ್ಮಲ್ಲಿ ಡಾಕ್ಯುಮೆಂಟೇಷನ್ ಬಹಳ ಕಮ್ಮಿ, ನಮ್ಮ ಭಾರತದಲ್ಲಿ ದಾಖಲೆ ಮಾಡೋದು ಕಮ್ಮಿ. ನಾವು 100 ಎಂತ ವಿವೇಕಾನಂದರು ಕರ್ನಾಟಕದಲ್ಲಿ ಎಲ್ಲಿದ್ದರು ಎಷ್ಟೋ ಕಡೆ ಗೊತ್ತಿಲ್ಲ, ನಮಗೆ ಗೊತ್ತೇ, ದಾಖಲೆ ಇಟ್ಕೊಳ್ಳಿಲ್ಲ. ಆದರೆ ಪಾಶ್ಚಿಮಾತ್ಯರ ಕಲ್ಪನೆ ಹೇಗಿದೆ ಅಂದರೆ ಒಂದು ಸಣ್ಣ ಸಣ್ಣ ಘಟನೆ ಚೆನ್ನಾಗಿ ಇಟ್ಕೋತಾರೆ. ನಾನು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಇಂಡಿಯಾನಾ ಪೊಲೀಸ್ ಅಂತ ಒಂದು ಜಾಗ ಬರುತ್ತೆ, ಯಾರೋ ಬಂದು ಹೇಳಿದರು ಇವತ್ತು ಹೋಗಿ ಬರೋಣ ಬನ್ನಿ, ಲಿಂಕನ್ ಮೆಮೋರಿಯಲ್ ಇದೆ ಇಲ್ಲಿ ಅಂದರು. ನಾನು ಲಿಂಕನ್ ಮೆಮೋರಿಯಲ್ ವಾಷಿಂಗ್ಟನ್ DC ಇರೋದು ನೋಡಿದ್ದೆ ನಾನು, ಇದು ಇಲ್ಲೆಲ್ಲಿ ಬಂತು ಇಂಡಿಯಾನಾ ಪೊಲೀಸಲ್ಲಿ ಅಂತ. ಏ ಕರ್ಕೊಂಡು ಹೋಗ್ತೀವಿ ಅಂದರು, ಕರ್ಕೊಂಡು ಹೋದ್ರು ಮರು ದಿವಸ ಅಲ್ಲೊಂದು ಸಣ್ಣ ಮನೆ, ಅದು ಲಿಂಕನ್ ಮೆಮೋರಿಯಲ್ ಅಂತ ಬೋರ್ಡ್ ಹಾಕಿದ್ದಾರೆ. ಏನಾಯಿತು ಅಂದರೆ ಲಿಂಕನ್ ಒಂದು ದಿವಸ ಮಧ್ಯಾಹ್ನ 3 ಬಂದು ಆ ಮನೆಯಲ್ಲಿದ್ದು ಮರುದಿನ ಬೆಳಗ್ಗೆ 9 ಅಲ್ಲಿಂದ ಹೋಗಿದ್ದಾರೆ. ಆ 3 ಬೆಳಗ್ಗಿನ 9 ತನಕ ಆತ ಏನಿದ್ದ, ಹೇಗಿದ್ದ, ಏನೇನು ಮಾಡಿದ, ಯಾರನ್ನ ಭೇಟಿಯಾಗಿದ್ದ, ಅಷ್ಟು ಡಾಕ್ಯುಮೆಂಟ್ ಮಾಡಿಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ನೋಡಿದರೆ ಲಿಂಕನ್ನು ನೋಡಿದ ಅನುಭವ ಆಗೋಗಿ ಮಾಡಿದ್ದಾರೆ. ತಾನು ಹೇಳೋದು ಆತ ಬಂದದ್ದು ಎಲ್ಲ ಕೂಡ ಒಂದು 12 ಕೂಡ ಇಲ್ಲ, ಅಷ್ಟೊಳಗೆ ಎಲ್ಲೂ ದಾಖಲೆ ಮಾಡಿಟ್ಟಿದ್ದಾರೆ. ಪ್ರತಿಯೊಂದು ಗಳಿಗೆಗಳಿಗೆ ಅವನು ಬೇನ್ ತಿಂದ, ಏನು ಬಿಟ್ಟ, ಯಾರನ್ನು ಭೇಟಿಯಾದ, ಎಷ್ಟು ಗಂಟೆಗೆ ಹೊರಟ, ಯಾವ ಗಾಡಿಯಲ್ಲಿ ಹೋದ, ಅದೆಲ್ಲ ದಾಖಲೆ ಮಾಡಿಟ್ಟಿದ್ದಾರೆ. ಅಲ್ಲಿ ದಾಖಲೆ ಮಾಡಿರ್ತಾರೆ, ನಮ್ಮಲ್ಲಿ ದಾಖಲೆಗಳು ಕಮ್ಮಿ. ಹೀಗಾಗಿ ಅವನ ಕಥೆಗಳ ಮೂಲಕನೇ ಕಟ್ಟಕೋಬೇಕಾಗತ್ತೆ.

0: റേഡിയോ സാരംഗ് 107.8 FM.
1: ನಾನು ಅನ್ಕೊಂಡದ್ದು ಬಸವಣ್ಣ ಹುಟ್ಟಿದ್ದು ಈಗಿನ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಅಂತ. ಅದು ಬಾಗೇವಾಡಿ ಅಂತಿತ್ತು, ಬಸವಣ್ಣ ಹುಟ್ಟಿರೋದ್ರಿಂದ ಅದು ಬಸವನ ಬಾಗೇವಾಡಿ ಆಗಿದೆ. ಈಗ ಅದು ಹುಟ್ಟಿದ್ದು ಒಂದು ಬ್ರಾಹ್ಮಣರ ಅಗ್ರಹಾರದಲ್ಲಿ ಹುಟ್ಟಿದ್ದು. ಅವನ ಜನ್ಮಸ್ಥಳ ಮತ್ತು ತಂದೆ ತಾಯಿಗಳ ವಿಚಾರದಲ್ಲಿ 108 ಬೇರೆ ಬೇರೆ ವಿಚಾರ ಬರ್ತದೆ. ಹೆಚ್ಚಿಗೆ ನಂಬಬಹುದಾದದ್ದು ಅಂದರೆ ಹರಿಹರನ ರಗಳೆ, ಬಸವರಾಜದೇವರ ರಗಳೆ ಅಂತ ಬರೆದಿದ್ದಾರೆ. ಬಹಳ ಅದ್ಭುತವಾದ ದಾಖಲೆ ಅದು. ನಾನು ಬಹಳಷ್ಟು ಮಟ್ಟಿಗೆ ಅದನ್ನೇ ಅನುಸರಿಸಿದ್ದೇನೆ. ಈಗ ನನಗೆ ಹರಿಹರನ ಭಾಷೆ ಕೂಡ ತುಂಬ ಇಷ್ಟ. ಮಾದಿರಾಜ ಅಂತ ಅಗ್ರಹಾರದ ಅಗ್ರೇಶ್ವರ ಮತ್ತು ಅವನ ಹೆಂಡತಿ ಮಾದಾಂಬೆ ಇವರಿಬ್ಬರ ಮಗನಾಗಿ ಬಸವಣ್ಣ ಹುಟ್ಟುತ್ತಾರೆ. ಅವನಿಗೊಬ್ಬ ಅಣ್ಣ ಇದ್ದ ಅಂತ ಒಂದು ಶಾಸನ ಸಿಗುತ್ತೆ. ಅದು ಯಾವುದೋ ಒಂದು ಅರ್ಜುನವಾಡ ಅಂತ ಒಂದು ಶಾಸನ ಇದೆ. ಅರ್ಜುನವಾಡ ಶಾಸನದಲ್ಲಿ ಬಸವಣ್ಣನಿಗೆ ಅಣ್ಣ ಒಬ್ಬರಿದ್ದರು, ದೇವರಾಜ ಅಂತ ಅಣ್ಣ ಇದ್ದ ಅಂತ ಒಂದು ಬರುತ್ತೆ. ಅವನಿಗೆ ದೇವರಾಜನ ವಿಷಯ ಮುಂದೆ ನಮಗೇನು ಗೊತ್ತಾಗಲ್ಲ ಎಲ್ಲಿದ್ದರು ಅಂತ. ಬಸವಣ್ಣ ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳ್ಕೊಂಡು ಅಜ್ಜಿ ಆಸರೆಯಲ್ಲಿ ಬೆಳೆದದ್ದು ಅಂತ. ಅಜ್ಜಿ ಆಸರೆ ಬೆಳೆದದ್ದು. ಆ ಪರಿಸರದಲ್ಲಿ ಬೆಳೆದಂತಹ ಬಸವಣ್ಣನಿಗೆ ಸಂಸ್ಕೃತ ಜ್ಞಾನ ತುಂಬ ಚೆನ್ನಾಗಿ ಬಂದಿತ್ತು. ಆಳವಾದ ಸಂಸ್ಕೃತ ಜ್ಞಾನ ಇತ್ತು, ವಚನದಲ್ಲೇ ಗೊತ್ತಾಗತ್ತೆ, ತುಂಬ ಗೊತ್ತಾಗತ್ತೆ. ಕೆಲವು ಶ್ಲೋಕಗಳಲ್ಲಂತೂ ಇಡೀ ಪುರುಷ ಸೂಕ್ತವನ್ನು ಹಂಗಂಗೆ ಇಟ್ಕೊಂಡು ಬಂದಿದ್ದಾರೆ. ಅದ್ಭುತ ಅನಿಸುತ್ತೆ ನೆನೆಸ್ಕೊಂಡ್ರೆ. ಸಂಸ್ಕೃತ ಜ್ಞಾನ ಆಳ ಚೆನ್ನಾಗಿತ್ತು, ಅದರ ಜೊತೆ ಕನ್ನಡ ಭಾಷೆ ಸಾಹಿತ್ಯದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳುವಳಿಕೆ ಬಂದಿತ್ತು ಅಂತ. ಹೀಗೆ ಹಿಡಿದಾಗ ಒಂದು ಮಹತ್ವದ ಘಟನೆ ಆದದ್ದು ಅವರ ಜೀವನದಲ್ಲಿ ಮೊಟ್ಟ ಮೊದಲನೇದ್ದು. ಅಂದರೆ ಆತ ಬಾಗೇವಾಡಿ ಬಿಟ್ಟು ಹೋದದ್ದು. ಬಾಗೇವಾಡಿ ಬಿಟ್ಟು ಹೋದದ್ದು ಯಾಕೆ ಅಂತ

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
1: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸೊ ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ತ್ರಿಷಾ ಶರ್ಮಾ ಆತ್ಮಹತ್ಯೆಗೆ 7 ದಿನಗಳ ಬಳಿಕ ಪೊಲೀಸ್ ವಶಕ್ಕೆ. ಜೂನ್ 1 September 30 ರಸ್ತೆ ಗುಡ್ಡ ಅಗೆತಕ್ಕೆ ನಿರ್ಬಂಧ ಮಂಗಳೂರು. ನ್ಯೂಯಾರ್ಕ್ನಲ್ಲಿ ಭಾರೀ ಮಳೆ ಆರ್ಭಟ. ಉಡುಪಿಯಲ್ಲಿ ಬಾವಿ ಕುಸಿದು ಕೊಪ್ಪಳ ಮೂಲದ ಕಾರ್ಮಿಕ ಸಾವು. ಆರ್ಸಿಬಿಗೆ ಸೋಲು ಆದರೂ No. 1. ಬನ್ನಿ ಈಗ ಸುದ್ದಿಗಳ ವಿವರ. ಜೂನ್ 1 September 30 ಮಂಗಳೂರು ನಗರದಲ್ಲಿ ರಸ್ತೆ ಗುಡ್ಡ ಅಗೆತಕ್ಕೆ ನಿರ್ಬಂಧ ಹೇರಲಾಗಿದೆ. ಮುಂಗಾರು ಮಳೆಯ ಸಂದರ್ಭ ಗುಡ್ಡ ಕುಸಿತ ಸೇರಿದಂತೆ ಸಾರ್ವಜನಿಕ ಆಸ್ತಿಪಾಸ್ತಿ ಮತ್ತು ಪ್ರಾಣಹಾನಿ ತಪ್ಪಿಸಲು June 1 to September 30 ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಗುಡ್ಡ ಮಣ್ಣು ಅಗೆಯುವುದನ್ನು ನಿಷೇಧಿಸಲಾಗಿದೆ. ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ಈ ಬಗ್ಗೆ ಪ್ರಕಟಣೆಯಲ್ಲಿ ಸೂಚನೆ ನೀಡಿದ್ದು, ಇಂಥ ಯಾವುದೇ ರೀತಿಯ ಅಗೆತದ ಕಾಮಗಾರಿ ನಡೆಸದಂತೆ ಹಾಗೂ ಈ ಅವಧಿಯಲ್ಲಿ ಮಣ್ಣು ಸಾಗಾಟ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ ಎಂದು ವರದಿ ಹೇಳಿದೆ. ಇದರ ಬಗ್ಗೆ May 21 ಮಂಗಳೂರಿನ ಕುಂಟಿಕಾನದಲ್ಲಿ ಹೇಳಿಕೆ ನೀಡಲಾಗಿದೆ. ಉಡುಪಿಯಲ್ಲಿ ಬಾವಿ ಕುಸಿದು ಕೊಪ್ಪಳ ಮೂಲದ ಕಾರ್ಮಿಕ ಮೃತಪಟ್ಟಂತಹ ಘಟನೆ ನಡೆದಿದೆ. ಓರ್ವ ಸಿಲುಕಿರುವ ಶಂಕೆ. ಕೋಡವೂರಿನ ಗರಡಿಮಜಲೆಂಬಲ್ಲಿ ಬಾವಿ ತೊಡುವ ಕೆಲಸದ ವೇಳೆ ಮಣ್ಣಿನ ಒಂದು ಭಾಗ ಕುಸಿದು 25 ಕಾರ್ಮಿಕನೊಬ್ಬ ಮೃತಪಟ್ಟಿದ್ದು ಮತ್ತೋರ್ವ ಕಾರ್ಮಿಕ ಅವಶೇಷಗಳಡಿ ಸಿಲುಕಿರುವ ಸಾಧ್ಯತೆ ಇದೆ. ಮೃತರನ್ನು ರಮೇಶ್ 25 ಹರಿಯದವನೆಂದು ಗುರುತಿಸಲಾಗಿದೆ. ಇವರು ಕಾರ್ಕಳದ ಪ್ರಭಾಸ್ ಶೆಟ್ಟಿ ಅವರ ಗುತ್ತಿಗೆ ಮೇರೆಗೆ ಉತ್ಖನನ ಕಾರ್ಯಕ್ಕಾಗಿ ಇತರ 5 ಸಹೋದ್ಯೋಗಿಗಳೊಂದಿಗೆ ಕಾರ್ಕಳದಿಂದ ಬಂದಿದ್ದರು ಎನ್ನಲಾಗಿದೆ. ಉತ್ಖನನ ಕಾರ್ಯದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಭೂಮಿ ಕುಸಿದು ಈ ಘಟನೆ ಸಂಭವಿಸಿದ್ದು, ಘಟನೆ ಅವಘಡದ ಬಗ್ಗೆ ಮಾಹಿತಿ ಬಂದ ಕೂಡಲೇ ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿ ಪೊಲೀಸರೊಂದಿಗೆ ಸ್ಥಳಕ್ಕೆ ಧಾವಿಸಿ ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದರು. ಕುಸಿದ ಮಣ್ಣಿನಡಿಯಿಂದ ರಕ್ಷಣಾ ತಂಡಗಳು ಓರ್ವ ಕಾರ್ಮಿಕನ ಮೃತದೇಹವನ್ನು ಹೊರತೆಗೆದಿವೆ. ಶಾಸಕ ಯಶ್ಪಾಲ್ ಸುವರ್ಣ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಎರಡನೇ ಕಾರ್ಮಿಕನನ್ನು ಪತ್ತೆ ಹಚ್ಚಲು ಮತ್ತು ರಕ್ಷಿಸಲು ಪ್ರಸ್ತುತ ಪ್ರಯತ್ನಗಳು ನಡೀತಾ ಇವೆ ಎಂದು ವರದಿ ಹೇಳಿದೆ. ತ್ರಿಷಾ ಶರ್ಮಾ ಆತ್ಮಹತ್ಯೆ ಪ್ರಕರಣ. 10 ಬಳಿಕ ಪತಿ ಪೊಲೀಸ್ ವಶಕ್ಕೆ. ತ್ರಿಷಾ ಶರ್ಮಾ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ 10 ದಿನಗಳಿಂದ ಪೊಲೀಸರ ಕಣ್ಣು ತಪ್ಪಿಸಿ ತಲೆಮರೆಸಿಕೊಂಡಿದ್ದ ಮೃತಳ ಪತಿ ಸಮಂತ್ ಸಿಂಗ್ ಕೊನೆಗೂ ಪೊಲೀಸರ ವಶವಾಗಿದ್ದಾನೆ. ಜಬಲ್ಪುರದ ಸೆಷನ್ಸ್ ನ್ಯಾಯಾಲಯಕ್ಕೆ ಶರಣಾಗಲು ಬಂದಿದ್ದ ಆತನನ್ನು ಪೊಲೀಸರು ಸಂಜೆ ವಶಕ್ಕೆ ಪಡೆದಿದ್ದಾರೆ. ಗುರುವಾರವಷ್ಟೇ ಭೋಪಾಲ್ ಸೆಷನ್ಸ್ ನ್ಯಾಯಾಲಯ ಸಮಂತ್ ಸಿಂಗ್ನ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿ ತಕ್ಷಣವೇ ಶರಣಾಗುವಂತೆ ಖಡಕ್ ಸೂಚನೆ ನೀಡಿದೆ. 33 ತ್ರಿಷಾ May 12 ಭೋಪಾಲ್ನಲ್ಲಿರುವ ತನ್ನ ಪತಿಯ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಮಗಳ ಸಾವಿನಿಂದ ಕಂಗಲಾಗಿರುವ ತ್ರಿಷಾ ಕುಟುಂಬಸ್ಥರು ಇದು ಕೇವಲ ಆತ್ಮಹತ್ಯೆ ಅಲ್ಲ, ಈ ಹಿಂದೆ ಪತಿ ಮತ್ತು ಹತ್ಯೆಯ ಕೈವಾಡ ಇದೆ ಎಂದು ಗಂಭೀರ ಆರೋಪ ಮಾಡಿದರು. ಪತಿ ಮತ್ತು ಹತ್ಯೆ ನಿರಂತರವಾಗಿ ವರದಕ್ಷಿಣೆ ಕಿರುಕುಳ ನೀಡುತ್ತಾ ಆಕೆಯನ್ನು ಆತ್ಮಹತ್ಯೆಗೆ ಪ್ರಚೋದಿಸಿದ್ದಾರೆ ಎಂದು ಕೂಡ ವರದಿ ಹೇಳಿದೆ. ಪ್ರಕರಣದ ಗಂಭೀರತೆ ಅರಿತ ಆಂಧ್ರಪ್ರದೇಶ ಸರ್ಕಾರವು ಇಡೀ ಪ್ರಕರಣವನ್ನು ದೊಡ್ಡ ಹಂತಕ್ಕೆ ಕೊಂಡೊಯ್ದಿದೆ. ನ್ಯೂಯಾರ್ಕ್ನಲ್ಲಿ ಭಾರೀ ಮಳೆ ಆರ್ಭಟ, ರಸ್ತೆಗಳು ಜಲಾವೃತ, ಸಂಚಾರ ಅಸ್ತವ್ಯಸ್ತ ಎಂದಿದೆ ಇನ್ನೊಂದು ಸುದ್ದಿ. ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಭಾರೀ ಮಳೆಯ ಅಬ್ಬರ ಮುಂದುವರೆದಿದ್ದು ಕೆಲವೇ ಗಂಟೆಗಳ ಕಾಲ ಸುರಿದ ಮಳೆಗೆ ಇಡೀ ನಗರವು ಜಲಾವೃತವಾಗಿದೆ. ಪರಿಸ್ಥಿತಿ ದೊಡ್ಡ ಮಟ್ಟದಲ್ಲಿ ಉಂಟಾಗಿದೆ. ರಸ್ತೆಗಳಲ್ಲಿ ನೀರಿನಿಂದ ಪರಿಣಾಮ ವಾಹನ ಸಂಚಾರಕ್ಕೆ ತೊಡಕಾಗಿದೆ. ಮ್ಯಾನ್ಹ್ಯಾಟನ್, ಕ್ವೀನ್ಸ್, ಬ್ರೂಕ್ಲಿನ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ರಸ್ತೆ ಕೆರೆಯಂತಾಗಿ ಕಾಣಿಸಿಕೊಂಡಿದೆ. ಮುಳುಗಿದ ದೃಶ್ಯಗಳು ಮಾರ್ಗಗಳಲ್ಲಿ ಕಾಣಿಸ್ತಾ ಇರುವಾಗ ಭಾರೀ ಮಳೆಯಿಂದ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ವರದಿ ಹೇಳಿದೆ. ದುಬಾರೆ ದುರಂತ. 2 ಅರಣ್ಯ ಅಧಿಕಾರಿಗಳ ವಿರುದ್ಧ ಸ್ವಯಂ ಪ್ರಕರಣ ದಾಖಲಿಸಿದ ಉಪಲೋಕಾಯುಕ್ತ. ದುಬಾರೆ ಆನೆ ಶಿಬಿರದಲ್ಲಿ ಪ್ರವಾಸಿ ಮಹಿಳೆ ಮತ್ತು ಸಾಕಾನೆ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದೆ ಇಬ್ಬರು ಅರಣ್ಯ ಅಧಿಕಾರಿಗಳ ವಿರುದ್ಧ ಉಪ ಲೋಕಾಯುಕ್ತ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದ್ದಾರೆ. ಸೋಮವಾರಪೇಟೆ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲ್ ಎ ಮತ್ತು ಪ್ರಾದೇಶಿಕ ವಲಯದ ಅರಣ್ಯಾಧಿಕಾರಿ ರಕ್ಷಿತ್ ವಿರುದ್ಧ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಪ್ರಕರಣ ದಾಖಲಿಸಿದ್ದಾರೆ. ದುಬಾರೆ ಸಾಕಣೆ ಶಿಬಿರದಲ್ಲಿ ಎರಡು ಆನೆಗಳ ನಡುವೆ ನಡೆದ ಕಾದಾಟದ ವೇಳೆ ತಮಿಳುನಾಡಿನ 33 ವರ್ಷದ ಮಹಿಳೆ ಜುನೇಶೆ ಎಸ್ ಮೃತಪಟ್ಟಿದ್ದರು. ಇದೇ ಘಟನೆ ವೇಳೆ ಮಾರ್ತಾಂಡ ಎಂಬ ಸಾಕಣೆ ಕೂಡ ಗಂಭೀರವಾಗಿ ಗಾಯಗೊಂಡು ಮೃತಪಟ್ಟಿತ್ತು ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ ಮಂಗಳೂರಿನ ಮೀನುಗಾರರ ಬಲೆಗೆ ಬಿದ್ದ ಅಪರೂಪದ ಕ್ಯಾಟ್ ಶಾರ್ಕ್ ವಿಡಿಯೋ ವೈರಲ್. ಮಂಗಳೂರು ಕರಾವಳಿಯಲ್ಲಿ ಅರಬ್ಬಿ ಸಮುದ್ರದ ವಿಶಿಷ್ಟ ಪ್ರಭೇದದ ಕ್ಯಾಟ್ ಶಾರ್ಕ್ ಒಂದು ಮೀನುಗಾರರ ಬಲೆಗೆ ಬಿದ್ದು ಸಮುದ್ರಕ್ಕೆ ಅದನ್ನು ಬಿಟ್ಟಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗಿದೆ. ಆಳ ಸಮುದ್ರದ ನಿಯಮಿತ ಮೀನುಗಾರಿಕೆ ಕಾರ್ಯಾಚರಣೆ ಸಮಯದಲ್ಲಿ ಅಸಾಮಾನ್ಯ ಮತ್ತು ದೊಡ್ಡ ಮೀನುಗಳು ಬಲೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಅಚ್ಚರಿ ಮೂಡಿಸುತ್ತವೆ. ಆದರೆ ಅಪರೂಪದ ಜಾತಿ ಎಂದು ಗುರುತಿಸಲಾಗಿದೆ. ಇದನ್ನು ಕೊಲ್ಲುವ ಅಥವಾ ಮಾರಾಟ ಮಾಡುವ ಬದಲು ಮೀನಿನ ಬಲೆಯಿಂದ ಎಚ್ಚರಿಕೆಯಿಂದ ಹೊರತೆಗೆದು ಕ್ರೇನ್ ಬಳಸಿ ನಿಧಾನವಾಗಿ ಸಮುದ್ರಕ್ಕೆ ಬಿಟ್ಟಿದ್ದಾರೆ. ಮೀನು ಸುರಕ್ಷಿತವಾಗಿ ಈಜು ಹೋದ ನಂತರ ಕ್ಷಣವನ್ನು ಆನ್ಲೈನ್ನಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗಿದ್ದು ಕುತೂಹಲ ಮತ್ತು ಮೆಚ್ಚುಗೆಯನ್ನು ಇದು ಪಡೆದಿದೆ. ಈ ಘಟನೆ ಮಂಗಳೂರು ಜಟ್ಟಿಯಲ್ಲಿ ನಡೆದಿರುವುದಲ್ಲ, ತಮಿಳುನಾಡಿನ ಮೀನುಗಾರರು ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವಾಗ ಕೂಡ ನಡೆದಿದೆ ಎಂದು ಕೂಡ ಹೇಳಲಾಗಿದೆ. ಈ ಕ್ಯಾಟ್ ಶಾರ್ಕ್ ಅಪರೂಪದ ಪ್ರಭೇದ ಎಂದು ಪರಿಗಣಿಸಲಾಗುತ್ತದೆ. ಸುಮಾರು ಇದನ್ನು ಯಾರೂ ತಿನ್ನಲ್ಲ. ವೈರಲ್ ಪೋಸ್ಟ್ಗಳು ಮೀನಿನ ಸುಕ್ಕ ಸುಮಾರು 600 ಕೆಜಿ ಎಂದು ಹೇಳಿಕೊಂಡರೆ ಸ್ಥಳೀಯ ಮೀನುಗಾರರ ದೃಶ್ಯ ಮೌಲ್ಯಮಾಪನದ ಆಧಾರದ ಮೇಲೆ ತೂಕ 150-200 ಎಂದು ಅಂದಾಜಿಸಲಾಗಿದೆ. ಇಲ್ಲಿ ಬೆಕ್ಕಿನ ಕಣ್ಣುಗಳು ಮತ್ತು ಬೆಕ್ಕಿನ ದೇಹವನ್ನು ಹೋಲುವಂತಹ ಪಠ್ಯ ಮಾದರಿಗಳನ್ನು ಹೊಂದಿರುವ ಈ ಶಾರ್ಕ್ಗೆ ಕ್ಯಾಟ್ ಶಾರ್ಕ್ ಎಂದು ಕರೆಯುತ್ತಾರೆ. ಎಬೋಲಾ ವೈರಸ್ ಆತಂಕ, ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲು ಸೂಚನೆ ಎಂದಿದೆ ಇನ್ನೊಂದು ಸುದ್ದಿ. ರಾಜ್ಯದಲ್ಲಿ ಎಬೋಲಾ ಒಂದು ಹೆಚ್ಚುತ್ತಿದೆ, ಹೆಚ್ಚುವಂಥ ಸಾಧ್ಯತೆಗಳಿರೋದರಿಂದ ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕೆಂದು ಸೂಚಿಸಲಾಗಿದೆ. ಧೋನಿಗೆ ಆಡದೇ ಸಿಕ್ಕಿದ್ದು 4 ಕೋಟಿ ರೂಪಾಯಿ ಸಂಭವನೆ. ಮಹೇಂದ್ರ ಸಿಂಗ್ ಧೋನಿ IPL ನಂಟು ಬಹುತೇಕ ಕೊನೆಗೊಂಡಿದೆ. ಈ ವರ್ಷ ಅಭಿಮಾನಿಗಳು ಕಾದದೆ ಬಂತು. ಧೋನಿ ಒಂದೇ ಒಂದು ಪಂದ್ಯ ಆಡದೆ IPL ಋತು ಮುಗಿಸಿದರು. ಈ ಸಂದರ್ಭದಲ್ಲಿ ಸಹಜವಾಗಿಯೇ ಕುತೂಹಲವೊಂದು ಮೂಡಿದೆ. ಯಾವುದೇ ಪಂದ್ಯ ಆಡದೆ ಧೋನಿಗೆ ಈ ಬಾರಿ ಎಷ್ಟು ಸಂಭಾವನೆ ಸಿಗಲಿದೆ ಎಂದರೆ 4 ಕೋಟಿ ರೂಪಾಯಿ. ಆದರೆ ಪಂದ್ಯವೊಂದರ 7.5 ಲಕ್ಷ ರೂಪಾಯಿ ಸಂಭಾವನೆ ಸಿಗುವುದಿಲ್ಲ. ಧೋನಿ ಸಂಭಾವನೆ 2008 6 ಕೋಟಿಯಿಂದ ಆರಂಭಗೊಂಡಿತ್ತು. ನಂತರ ಇದು 15 ಕೋಟಿಗೆ ಏರಿತ್ತು. ಈಗ ಅವರು ಅನ್ಕ್ಯಾಪ್ಡ್ ಆಟಗಾರರ ಪಟ್ಟಿಯಲ್ಲಿ ಕಾಣಿಸಿಕೊಂಡರು ಎಂದು ವರದಿ ಹೇಳಿದೆ. ಅದೇ ರೀತಿ ನಾವು ಈಗ ನೋಡಬಹುದು IPL ನಿನ್ನೆ RCB ಸೋತಿದೆ. ಮೊದಲು ಬ್ಯಾಟಿಂಗ್ ನಡೆಸಿದ ಸನ್ರೈಸರ್ಸ್ 255 ರನ್ನನ್ನು ಗಳಿಸಿತ್ತು. ಈ ಮೊತ್ತವನ್ನು ಬೆನ್ನಟ್ಟುವಾಗ RCB 200 ಮೊತ್ತಕ್ಕೆ ತಲುಪಿ 55 ರನ್ನಿಂದ ಸೋಲನ್ನು ಕಂಡಿತ್ತು. ಟೀಮ್ ಡೇವಿಡ್ 41, ರಾಜತ್ ಪಾಟಿದಾರ್ 56 ರನ್ನನ್ನು ಗಳಿಸಿದರು. ಟೀಮ್ ಡೇವಿಡ್ 15, ಕೃಣಾಲ್ ಪಾಂಡ್ಯ 41 ರನ್ನನ್ನು ಗಳಿಸಿದ. ಆದರೂ ತಂಡ ಸೋಲುವಂತಾಯಿತು. ಸದ್ಯಕ್ಕೆ ಬೆಂಗಳೂರು ಮೊದಲ ಸ್ಥಾನ, ಗುಜರಾತ್ 2 ಸ್ಥಾನ, ಹೈದರಾಬಾದ್ 3 ಸ್ಥಾನದಲ್ಲಿದೆ. 4 ಸ್ಥಾನದಲ್ಲಿ ರಾಜಸ್ಥಾನ್ ಇದೆ 14 ಅಂಕಗಳೊಂದಿಗೆ. ಪಂಜಾಬ್ 13 ಅಂಕಗಳೊಂದಿಗೆ 5 ಸ್ಥಾನದಲ್ಲಿದೆ. ಕೋಲ್ಕತ್ತಾ ಕೂಡ 13 ಅಂಕಗಳಿಂದ 5 ಸ್ಥಾನದಲ್ಲಿದೆ. ಚೆನ್ನೈ, ಡೆಲ್ಲಿ ಉಳಿದೆಲ್ಲ ತಂಡಗಳು ತಮ್ಮ ಆಟವನ್ನು ಮುಗಿಸಿವೆ. ಸದ್ಯಕ್ಕಂತೂ ಹೊರಬಿದ್ದ ತಂಡಗಳ ಹಾದಿಯಲ್ಲಿ ಚೆನ್ನೈ, ಡೆಲ್ಲಿ, ಮುಂಬೈ ಮತ್ತು ಲಕ್ನೋ ಸೇರಿವೆ. ಇದೀಗ 3 ತಂಡಗಳಲ್ಲಿ 1 ತಂಡ ಮುಂದಿನಂತಕ್ಕೆ ತೇರ್ಗಡೆ ಆಗುವಂಥ ನಿರೀಕ್ಷೆಗಳು ಕೂಡ ಇವೆ ಎಂದು ಇಲ್ಲಿ ನಾವು ನೋಡಬಹುದು. ಲಕ್ನೋ ಮತ್ತು ಪಂಜಾಬ್ ನಡುವಿನ ಪಂದ್ಯ ಪಂಜಾಬ್ಗೆ ಮಹತ್ವದಾಗಿದ್ದು ಇಲ್ಲಿ ಗೆದ್ದರೆ ಪಂಜಾಬ್ ಬಹುತೇಕ ಮುಂದಿನ ಹಂತಕ್ಕೆ ಹೋಗುವಂಥ ಒಂದು ನಿರೀಕ್ಷೆಯನ್ನು ಕಾಣಬಹುದು. ಆದರೆ ರಾಜಸ್ಥಾನ್ಗೆ ಕೂಡ 1 ಪಂದ್ಯ ಬಾಕಿ ಇದ್ದು ಈ ಪಂದ್ಯದಲ್ಲಿ ರಾಜಸ್ಥಾನ್ ಕೂಡ ಗೆದ್ದರೆ ಮುಂದಿನ ಹಂತಕ್ಕೆ ಅದೇ ತೇರ್ಗಡೆ ಆಗುತ್ತೆ. ದಕ್ಷಿಣ ಕನ್ನಡದ ಕೆಲವೆಡೆ ಮಳೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೆಡೆ ಅಪರಾಹ್ನದ ಬಳಿಕ ಉತ್ತಮ ಮಳೆ ಸುರಿದಿದೆ. ಚಾರ್ಮಾಡಿ, ಕಕ್ಕಿಂಜೆ, ಮುಂಡಜೆ ಪರಿಸರದಲ್ಲಿ ಸಾಧಾರಣ ಮಳೆಯಾಗಿದೆ. ಕಡಿರುದ್ಯಾವರದಲ್ಲಿ ಕೂಡ ಮಳೆಯಾಗಿದೆ. ಜಿಲ್ಲೆಯ ವಿವಿಧೆಡೆ ಮಳೆ ಬಂದಿದೆ. ಉಡುಪಿಯಲ್ಲಿ ಸಾಧಾರಣ ಮಳೆ ಬಂದಿದೆ. YN ಹೊಸ್ಕೇಟೆ 9 ಸೆಂಟಿಮೀಟರ್ನಷ್ಟು ಮಳೆ ಬಂದಿದೆ. ಇದು ರಾಜ್ಯದಲ್ಲಿಯೇ ಅಧಿಕವಾಗಿತ್ತು. ರಾಜ್ಯದ ವಿವಿಧೆಡೆ ಬಿದ್ದ ಮಳೆ ಪ್ರಮಾಣದಲ್ಲಿ ಬೆಂಗಳೂರು ನಗರ 6, ದಾವಣಗೆರೆ 5, ಜಗಳೂರು, ಚಾಮರಾಜನಗರ, ನಾಯಕನಹಟ್ಟಿ, ಚಿಕ್ಕಬಳ್ಳಾಪುರ, ಮದ್ದೂರು, ಬೆಲ್ಲಾತಿ 4, ಸಿಂದಗಿ, ಮುನಿರಾಬಾದ್, ಚಿತ್ರದುರ್ಗ, ಬೆಳ್ಳೂರು, ಸುಳ್ಯ, ಚನ್ನಗಿರಿ, ಮಧುಗಿರಿ ತಲಾ 3 ಸೆಂಟಿಮೀಟರ್ ಮಳೆ ಬಂದಿದೆ. ಗುಡುಗು ಸಹಿತ ಮಳೆ ಸಾಧ್ಯತೆ ಇದೆ. ಮಳೆಗಾಲದಲ್ಲಿ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕೆ ವಹಿಸಿ ಸಚಿವ ದಿನೇಶ್ ಅವರು ಈಗ ಜನರಿಗೆ ಒಂದು ಎಚ್ಚರಿಕೆಯ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನಾವು ನೋಡೋದಾದರೆ ರಾಜಕಾಲುವೆ ಸ್ವಚ್ಛತೆಗೆ ಜಾಗವೇ ಇಲ್ಲ ಎಂದು ಇನ್ನೊಂದು ವರದಿ ಹೇಳಿದೆ. ಕಾಲುವೆ ಪಕ್ಕ ಬಫರ್ ಝೋನ್ ಇಲ್ಲದೆ ಯಾವುದೇ ವಾಹನ ಹೋಗಲು ಅಸಾಧ್ಯ. ಮಳೆಗಾಲಕ್ಕೆ ಮುನ್ನ ರಾಜ್ಯ ಕಾಲುವೆಗಳ ಹೂಳೆತ್ತಿ ಸ್ವಚ್ಛಗೊಳಿಸಬೇಕೆಂಬ ಸಾರ್ವಜನಿಕರ ಬೇಡಿಕೆಗೆ ಬೆನ್ನು ಹತ್ತಿ ಸ್ವಚ್ಛತೆಗೆ ಹೊರಟ ನಗರಪಾಲಿಕೆ ಮತ್ತು ಸ್ಥಳೀಯ ಆಡಳಿತಗಳಿಗೆ ದೊಡ್ಡ ಸವಲತ್ತಾಗಿದೆ. ಕುಳೂರು ಸುರತ್ಕಲ್ ಪಾಲಿಕೆ ವ್ಯಾಪ್ತಿಯ ಬಹುತೇಕ ಕಡೆ ರಾಜ್ಯ ಕಾಲುವೆ ಮತ್ತು ನೀರಿನ ತೋಡುಗಳು ಅತಿಕ್ರಮಣಕ್ಕೆ ಒಳಗಾಗಿವೆ ಎಂದು ಕೂಡ ವರದಿ ಹೇಳಿದೆ. ಹೂಳೆತ್ತಲು ಜೆಸಿಬಿಗೆ ಕೂಡ ಇಲ್ಲಿ ಜಾಗ ಇಲ್ಲ ಎಂದು ನಾವು ನೋಡಬಹುದು. ಸುರತ್ಕಲ್ನ ಸರ್ವಿಸ್ ರಕ್ಷೆ ಜಂಕ್ಷನ್ನಲ್ಲಿ ಬಸ್ ನಿಲ್ದಾಣ ಬೇಕು. ನೂರಾರು ಬಸ್ಸುಗಳು ಓಡಾಡುವ ಸಾವಿರಾರು ಪ್ರಯಾಣಿಕರು ಹತ್ತಿರುವ ಜಾಗದಲ್ಲಿ ಇಲ್ಲಿ ವ್ಯವಸ್ಥೆನೇ ಇಲ್ಲ ಎಂದು ಇನ್ನೊಂದು ಸುದ್ದಿ ನಮ್ಮ ಗ್ರಾಮಾಂತರ ಮತ್ತು ನಗರಕ್ಕೆ ಸಂಬಂಧಿಸಿದಂತಿದೆ. ಕಟೀಲಿಗೆ ನಿನ್ನೆ 30,000 ಅಧಿಕ ಭಕ್ತರ ದಂಡು ಎಂದಿದೆ ವರದಿ. ಕಥಾ ಕೀರ್ತನೆಯಿಂದ ಜೀವನ ಮೌಲ್ಯ ಪೌರಾಣಿಕ ಪ್ರಜ್ಞೆ ಜಾಗೃತಿ ಎಂದಿದೆ ಮತ್ತೊಂದು ಸುದ್ದಿ. ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿ ಪರಿವರ್ತಿಸಿ ಘೋಷಿಸಿ ಉಸ್ತುವಾರಿ ಸಚಿವರಿಗೆ ಮನವಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಏಕ ಪ್ಲಾಸ್ಟಿಕ್ ಮುಕ್ತ ಸಂಪೂರ್ಣ ಸ್ವಚ್ಛ ಮಾದರಿ ಜಿಲ್ಲೆಯನ್ನಾಗಿ ಪರಿವರ್ತಿಸಿ ಕಸ ಮುಕ್ತ ಆದರ್ಶ ಕರ್ನಾಟಕದ ಸಹಕಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಎನ್ ಶ್ರೀನಾಥ್ ಶೆಟ್ಟಿ ಮನವಿ ಮಾಡಿದ್ದಾರೆ ಎಂದು ವರದಿ ಹೇಳಿದೆ. ಮಂಗಳೂರು ವಿಮಾನ ದುರಂತಕ್ಕೆ 16 ಮಡಿದವರಿಗೆ ಶ್ರದ್ಧಾಂಜಲಿ ಎಂದಿದೆ ಸುದ್ದಿ. ದೇಶದ ವಿಮಾನಯಾನ ಇತಿಹಾಸದಲ್ಲಿ ಕರಾಳ ದಿನವಾಗಿ 2010 May 22 ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಸಂಭವಿಸಿತ್ತು. 16 ತುಂಬಿದ್ದು ಜಿಲ್ಲಾಡಳಿತ ವತಿಯಿಂದ ದುರಂತದಲ್ಲಿ ಮಡಿದವರ ನೆನಪಿಗಾಗಿ ತಣ್ಣೀರು ಬಾವಿ ಬಳಿ ಸ್ಮಾರಕ ನಿರ್ಮಿಸಲಾಗಿದ್ದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ HV ಪೊಲೀಸ್ ಆಯುಕ್ತ ದರ್ಶನ್ HV ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ, ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ಮತ್ತು ಇತರರು ಉಪಸ್ಥಿತರಿದ್ದರು. ದುಬೈಯಿಂದ ಮಂಗಳೂರಿಗೆ ಆಗಮಿಸುತ್ತಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ 812 ವಿಮಾನವು ಬೆಳಗ್ಗೆ 6:05 ರನ್ವೆ 24 ಲ್ಯಾಂಡಿಂಗ್ ವೇಳೆ ಅಪಘಾತಕ್ಕೀಡಾಯಿತು. ಟೇಬಲ್ ಟಾಪ್ ರನ್ವೆಯ ಕೊನೆಯಲ್ಲಿ ಬೋಯಿಂಗ್ 737-800 ವಿಮಾನ ಸುಮಾರು 300 ಆಳದ ಕಣಿವೆಗೆ ಉರುಳಿಬಿದ್ದು ತಕ್ಷಣ ಬೆಂಕಿಗೆ ಆಹುತಿಯಾಗಿತ್ತು. 166 ಮಂದಿಯ ಪೈಕಿ 158 ಮಂದಿ ಪ್ರಯಾಣಿಕರು ಮೃತಪಟ್ಟಿದ್ದರೂ 8 ಮಂದಿ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದರು. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ ನಿಮೃತರು ಸೇರಿದ್ದರು. ಗಲ್ಫ್ ರಾಷ್ಟ್ರದಲ್ಲಿ ದುಡಿದು ಊರಿಗೆ ಬರ್ತಿದ್ದರು ಎಂದು ವರದಿ ಹೇಳಿದೆ. ಈ ದುರಂತ ಭಾರತ ದೇಶದ ಅತಿದೊಡ್ಡ ದುರಂತಗಳಲ್ಲೊಂದಾಗಿದೆ. ಇದು 3ನೇ ಅತಿದೊಡ್ಡ ದುರಂತ ಎನಿಸಿದೆ ಎಂದು ವರದಿ ಹೇಳಿದೆ. ಸೊ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು ಎಲ್ರಿಗೂ ನಮಸ್ಕಾರ.
2: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
0: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಎಲ್ರಿಗೂ ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು, ಇನ್ನು ಕೆಲವೊತ್ತಲ್ಲಿ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಮೊದಲನೇದಾಗಿ ನಮ್ಮ ಸಂವಿಧಾನ ಕಾರ್ಯಕ್ರಮ ಮೂಡಿಬರುತ್ತೆ. ಡಾಕ್ಟರ್ ರೋಸ್ವೀರಾ ಡಿಸೋಜ್ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ಅದೇ ರೀತಿ 8:30 ಕೊಂಕಣಿ ಕಾರ್ಯಕ್ರಮ ಬೊಂಗು ನಾಟಕದ 3ನೇ ಕಂತು. 9:00 ಸುತ್ತಮುತ್ತ ಕಾರ್ಯಕ್ರಮ ಜಾಕ್ ಅನಿಲ್ ಕುರಿತು ಮಾಹಿತಿ. 9:30 ಹಾಡುಗಳನ್ನು ಕೇಳಲಿದ್ದೇವೆ. 10:00 ಸಾರಂಗ್ ಸಂಗಮ. 11:00 ಇವತ್ತಿನ ಯಕ್ಷಗಾನ ಮೂಡಿಬರಲಿದೆ. 11:30 ತುಳು ಕಾರ್ಯಕ್ರಮ. ತುಳು ಹಾಡುಗಳು 12:00, ಬಾವಲಾರಿ 12:30, 1:00 ಜನಪದ ಹಾಡುಗಳು, 3:00 ಸುತ್ತಮುತ್ತ, 4:00 ವೃತ್ತಿ ಸಂತೃಪ್ತಿ, 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಸಿಯರ್ಸ್, ಹಲೋ ಫ್ರೆಂಡ್ಸ್. ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
4: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ. ಮದ್ಯ ವ್ಯಸನಿಗಳಾಗದಿರಿ. ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

0: ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಆತ್ಮೀಯ ಕೇಳುಗರಿಗೆ, ಸಂವಿಧಾನ ಸರಣಿ ಕಾರ್ಯಕ್ರಮಕ್ಕೆ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದಿಂದ ಸ್ವಾಗತ. ಇಂದು ನಾವು ನಾಗರಿಕ

ಇಲ್ಲಿ ಪೌರತ್ವದ ಬಗ್ಗೆ ಚರ್ಚಿಸಲು ಸಂತೋಷ ಪಡುತ್ತೇನೆ. ಪೌರತ್ವ ಅಥವಾ ನಾಗರಿಕತ್ವ ಎಂದರೇನು? ಸಿಟಿಸನ್ಶಿಪ್ ಅಂತ ನಾವು ಹೇಳ್ತೀವಿ. ಪೌರತ್ವ ಎಂಬ ಪದ ವಿವಿಧ ಕಾಲಕಾಲಕ್ಕೆ ಹೊಸ ಅರ್ಥಗಳನ್ನು ಹುಡುಕುತ್ತಾ ವಿಶಾಲವಾಗಿ ಬೆಳೆದು ಬಂದಿದೆ. ಗ್ರೀಕರ ಕಾಲದಲ್ಲಿ ಈ ಪದದ ಅರ್ಥ ಬಹುಸಂಕುಚಿತವಾಗಿತ್ತು ಎಂದು ಹೇಳಬಹುದು. ಯಾಕೆಂದರೆ ಆಗ ಗ್ರೀಕ್ ನಗರ ರಾಜ್ಯದಲ್ಲಿ ವಾಸ ಮಾಡುವ ನಿವಾಸಿಗಳನ್ನು, ಸಿಟಿ ಸ್ಟೇಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವರನ್ನು ಮಾತ್ರ ಈ ಪೌರತ್ವದ ಒಳಗಡೆಗೆ ಸೇರ್ಪಡಿಸಲಾಗಿತ್ತು. ಅದರಲ್ಲೂ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸಿದವರಿಗೆ ಮಾತ್ರ ಪೌರರು ಎಂದು ಪರಿಗಣಿಸುತ್ತಿತ್ತು. ಅಂದರೆ ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು ಮುಂತಾದವರನ್ನು ಪೌರರ ಪರಿಕಲ್ಪನೆಯ ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಪ್ರಸ್ತುತ ಕಾಲದಲ್ಲಿ ಪೌರತ್ವದ ಪರಿಕಲ್ಪನೆ ವಿಶಾಲಾರ್ಥವನ್ನು ಅನುಸರಿಸಿದೆ. ನಾಗರಿಕ ಸಮಾಜದ ಸದಸ್ಯವಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭವಿಸುವುದೇ ಪೌರತ್ವ. ನಮ್ಮ ಸಂವಿಧಾನದ ಭಾಗ 2 ಅನುಚ್ಛೇದ 5-11 ಭಾರತೀಯ ಪೌರತ್ವದ ಬಗ್ಗೆ ನಮಗೆ ಸೂಚನೆ ಸಿಗುತ್ತದೆ. ಈ ಮೊದಲೇ ಹೇಳಿದಂತೆ ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಸಂಪೂರ್ಣವಾಗಿ ಅನುಭವಿಸುವ ವ್ಯಕ್ತಿಯು ಆ ದೇಶದ ಪೌರನಾಗಿರುತ್ತಾನೆ. ನಾವೆಲ್ಲ ದೇಶದ ನಾಗರಿಕರಾಗಿ ಜೀವಿಸುತ್ತಿದ್ದೇವೆ. ಅಂತೆಯೇ ನಮ್ಮ ದೇಶದ ಬಗ್ಗೆ ನಮಗಿದ್ದ ಕಳಕಳಿ, ದೇಶಪ್ರೇಮ, ನಮಗಿದ್ದ ನಮ್ಮ ಹಕ್ಕುಗಳ ರಕ್ಷಣಾ ಕರ್ತವ್ಯ, ನಮ್ಮ ದೇಶದ ಬಗ್ಗೆ ನಮಗಿರುವ ನಾಗರಿಕತಾ ಲಕ್ಷಣಗಳನ್ನು ಹೇಳುತ್ತವೆ. ಅನುಚ್ಛೇದ 5 ಭಾರತ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯು ನಮ್ಮ ದೇಶದಲ್ಲಿ ಪೌರತ್ವದ ಹಕ್ಕನ್ನು ಹೊಂದಬೇಕಾದರೆ ಈ ಕೆಳಗಿನ ನಿಯಮಗಳನ್ನು ಪಾಲಿಸಬೇಕು. ಎ, ಸಂವಿಧಾನ ರಚಿಸುವ ವೇಳೆಯಲ್ಲಿ ಅವನು ಭಾರತ ಪ್ರಾಂತ್ಯದಲ್ಲಿ ತನ್ನ ವಾಸಸ್ಥಾನ ಹೊಂದಿರಬೇಕು. ಬಿ, ಅಂಥ ವ್ಯಕ್ತಿಯು ಈ 3 ನಿಯಮಗಳಲ್ಲಿ ಯಾವುದಾದರೂ ಒಂದು ನಿಯಮದ ಅಡಿಯಲ್ಲಿ ಒಳಪಟ್ಟಿರಬೇಕು. ಈ 3 ನಿಯಮಗಳು ಈಗಿವೆ: ಅವನು ಭಾರತದಲ್ಲಿ ಹುಟ್ಟಿರಬೇಕು, ಇಲ್ಲವೇ ಅವನ ಪೋಷಕರು ಭಾರತದಲ್ಲಿ ಹುಟ್ಟಿರಬೇಕು. 3, ಸಂವಿಧಾನ ರಚಿಸುವುದಕ್ಕಿಂತ 5 ಕಡಿಮೆ ಇಲ್ಲದಂತೆ ಅವನು ಭಾರತದ ಸಾಮಾನ್ಯ ಪ್ರಜೆಯಾಗಿರಲೇಬೇಕು. ಸಾಮಾನ್ಯವಾಗಿ ನಾವೆಲ್ಲ ಭಾರತದ ಪೌರರು, ಏಕೆಂದರೆ ಒಂದೇ ನಮ್ಮ ಪೋಷಕರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಥವಾ ನಾವು ಇಲ್ಲಿ ಹುಟ್ಟಿದ್ದೇವೆ. ಪೌರತ್ವ ಕಾಯ್ದೆ ಸಂವಿಧಾನ ಅನುಚ್ಛೇದ 11 ನೀಡಿರುವ ಅಧಿಕಾರದನ್ವಯ 1955 ಪೌರತ್ವ ಕಾಯ್ದೆ ಜಾರಿಗೆ ಬಂದಿತು. ಇದರ ಪ್ರಕಾರ ನಮ್ಮ ದೇಶದ ಪೌರತ್ವವನ್ನು 5 ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪಡೆದುಕೊಳ್ಳಬಹುದು. ಈ 5 ಸಂದರ್ಭವು ಈಗಿವೆ: 1, ಹುಟ್ಟಿನಿಂದ, ಬೈ ಬರ್ತ್ ಅಂತ ಹೇಳ್ತೀವಿ ನಾವು. 2, ಅನುವಂಶಿಕ ನಾಗರಿಕತ್ವ, ಡಿಸೆಂಟ್ ಅಂತ ಹೇಳ್ತೀವಿ. 3, ನೋಂದಣಿ ಅಥವಾ ರಿಜಿಸ್ಟ್ರೇಷನ್. 4, ಸಹಜೀಕೃತ ಅಂದರೆ ವಿದೇಶರಿಗೆ ಪೌರತ್ವ ಲಭಿಸುವುದನ್ನು ನ್ಯಾಚುರಲೈಸೇಷನ್ ಅಂತ ಹೇಳ್ತೀವಿ ನಾವು. 5, ಪ್ರಾಂತ್ಯಗಳ ಸೇರ್ಪಡೆ ಹಾಗೂ ಸಂಯೋಜನೆ. ಈ ಎಲ್ಲ 5 ವಿಧಾನಗಳನ್ನು ಅರಿತುಕೊಳ್ಳೋಣ. 1, ಹುಟ್ಟಿನಿಂದ ಅಂದರೆ ಜನ್ಮದತ್ತ ಪೌರತ್ವ, ಬೈ ಬರ್ತ್. ಇದರ ಪ್ರಕಾರ ಭಾರತದಲ್ಲಿ 26 January 1950 ಜನ್ಮ ಪಡೆದಿರುವ, ನಿಮಗೆ ಈಗಾಗಲೇ ತಿಳಿದಿರುವಂತೆ 26 January 1950 ನಾವು ಗಣರಾಜ್ಯವಾದ ದಿನ. ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಆಡಳಿತಕ್ಕೆ ಬಂದ ದಿನ. ಭಾರತದಲ್ಲಿ ಜನ್ಮದತ್ತ ಪೌರತ್ವ 26 January 1950 ಜನ್ಮ ಪಡೆದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮದತ್ತವಾಗಿ ಭಾರತೀಯ ಪೌರನಾಗಿರುತ್ತಾನೆ. 1950 January 26 ಮೊದಲು ಜನಿಸಿದವನಿಗೆ ಹಾಗೂ ಭಾರತದ ನೆಲೆಯನ್ನು ಪಡೆಕೊಂಡವನಿಗೆ ಪೌರತ್ವವನ್ನು ಇದು ನೀಡುತ್ತದೆ. 2, ಅನುವಂಶಿಕ ಅಥವಾ ರಕ್ತ ಸಂಬಂಧ ಅಥವಾ
ಅನುವಂಶಿಕ

0: ನಾಗರಿಕತ್ವ ಅಂತ ನಾವು ಹೇಳ್ತೀವಿ ಬೈ ಡಿಸೆಂಟ್. 1950 ಜನವರಿ 26 ಅಥವಾ ಅದರ ಒಳಗೆ ಹುಟ್ಟಿದ ಯಾವುದೇ ವ್ಯಕ್ತಿಯು, ಯಾವುದೇ ವ್ಯಕ್ತಿಯ ತಂದೆ ತಾಯಿಗಳು ಅವನು ಹುಟ್ಟಿದ ದಿನಾಂಕದೊಳಗೆ ಭಾರತದ ಪೌರರಾಗಿದ್ದಲ್ಲಿ ಅಂಥ ವ್ಯಕ್ತಿಯು ಭಾರತದ ಪೌರತ್ವವನ್ನು ಪಡೆಯುತ್ತಾನೆ. ಮೂರನೇದಾಗಿ ನೋಂದಣಿ ಅಥವಾ ರಿಜಿಸ್ಟ್ರೇಷನ್. ಯಾವುದೇ ವ್ಯಕ್ತಿಯು ಮೇಲೆ ಹೇಳಿದ ರೀತಿಯಲ್ಲಿ ಪೌರನಾಗಿರದಿದ್ದರೆ ಅವನು ಕೆಲವು ನಿಯಮಗಳಂತೆ ನೋಂದಣಿ ಹಾಕಿ ಭಾರತದ ಪೌರತ್ವವನ್ನು ಪಡೆಯಬಹುದು. ನಾಲ್ಕನೆಯದಾಗಿ ಸಹಜೀಕೃತ ಪೌರತ್ವ ಅಥವಾ ವಿದೇಶರಿಗೆ ನೀಡಲಾಗುವ ಪೌರತ್ವ ಬೈ ನ್ಯಾಚುರಲೈಸೇಷನ್. ಇವರಿಗೆ ಈ ಕೆಳಗಿನ ನಿಯಮಗಳು ಅನ್ವಯವಾಗುತ್ತವೆ. ಒಂದನೆಯದಾಗಿ ಭಾರತೀಯರಿಗೆ ಯಾವ ದೇಶದಲ್ಲಿ ಪ್ರಜೆಗಳಾಗುವುದಕ್ಕೆ ಸಾಧ್ಯವಿಲ್ಲವೋ ಅಂಥ ದೇಶದಿಂದ ಈ ವ್ಯಕ್ತಿಯು ಬಂದಿರಬಾರದು. ಎರಡನೆಯದಾಗಿ ಅವರು ಇತರ ದೇಶದ ಪೌರತ್ವವನ್ನು ಪರಿತ್ಯಾಗ ಮಾಡಿರಬೇಕು. ಮೂರನೇದಾಗಿ ಆತನು ಅರ್ಜಿ ಹಾಕುವ 12 ತಿಂಗಳ ಮುಂಚೆ ಭಾರತದಲ್ಲಿ ವಾಸಿಸುತ್ತಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು ಅಥವಾ ಅರ್ಜಿ ಹಾಕುವ ಮುಂದಿನ 7 ವರ್ಷಗಳಲ್ಲಿ ಕನಿಷ್ಠ 4 ವರ್ಷವಾದರೂ ಭಾರತದಲ್ಲಿ ವಾಸವಾಗಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು. ನಾಲ್ಕನೆಯದಾಗಿ ಈ ವ್ಯಕ್ತಿಯು ಭಾರತ ದೇಶಕ್ಕೆ ವಿಧೇಯನಾಗಿದ್ದೇನೆಂದು ಪ್ರಮಾಣ ಮಾಡಬೇಕು. ಐದನೆಯದಾಗಿ ಉತ್ತಮ ಪೌರರ ಲಕ್ಷಣವಾದ ಉತ್ತಮ ನಡತೆ ಉಳ್ಳವಾಗಿರಬೇಕು. ಆರನೇದಾಗಿ ಸಂವಿಧಾನದಿಂದ ಗುರುತಿಸಲ್ಪಟ್ಟ ಭಾಷೆಯ ಮೇಲೆ ಸಾಕಷ್ಟು ಜ್ಞಾನ ಹೊಂದಿರಬೇಕು. ಭಾರತದಲ್ಲಿ ವಾಸಿಸುವ ಉದ್ದೇಶ ಹೊಂದಿರಬೇಕು ಅಥವಾ ಭಾರತದ ಸರ್ಕಾರದಡಿಯಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸಿರಬೇಕು. ಐದನೇ ವಿಧಾನ ನೂತನ ಭೂಪ್ರದೇಶ ಸೇರ್ಪಡೆಯ ಪೌರತ್ವ, ಪ್ರಾಂತ್ಯಗಳ ಸಂಯೋಜನೆ ಸೇರ್ಪಡೆ ಅಂತ ಹೇಳ್ತೀವಿ ನಾವು, ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಯಾವುದೇ ಹೊಸ ಪ್ರಾಂತ್ಯವು ಭಾರತದ ಭಾಗವಾದರೆ ಭಾರತ ಸರ್ಕಾರವು ಆ ಪ್ರಾಂತ್ಯದಲ್ಲಿ ನೆಲೆಸಿರುವ ಪ್ರತಿ ಭಾರತದ ಪೌರನೆಂದು ಸ್ಪಷ್ಟಪಡಿಸುತ್ತದೆ. ಈ ಎಲ್ಲ ವಿಧಾನಗಳಿಂದ ನಾವು ಪೌರತ್ವ ಪಡೆಯುವುದಂತಾದರೆ ಪೌರತ್ವವನ್ನು ಕಳೆದುಕೊಳ್ಳುವ ನಿಯಮಗಳೇನು? 1950 ಪೌರತ್ವ ಕಾನೂನಿನ ಮೂಲಕ ಪೌರತ್ವವನ್ನು ಕಳೆದುಕೊಳ್ಳುವ ಈ ಪ್ರಮುಖ ಕಾರಣವನ್ನು ನಾವು ಈಗ ನೋಡಿಕೊಳ್ಳೋಣ. ಒಂದನೆಯದು ಪೌರತ್ವ ಪರಿತ್ಯಾಗ, ರಿನನ್ಸಿಯೇಷನ್. ಯಾವುದೇ ಪ್ರಾಪ್ತ ವಯಸ್ಕ ಭಾರತೀಯ ನಿಗದಿತ ರೀತಿಯಲ್ಲಿ ಘೋಷಣೆ ಮಾಡುವುದರ ಮೂಲಕ ಪೌರತ್ವವನ್ನು ಪರಿತ್ಯಾಗ ಮಾಡಬಹುದು. ಎರಡನೇದಾಗಿ ಪೌರತ್ವ ರದ್ದಾಗುವಿಕೆ, ಟರ್ಮಿನೇಷನ್ ಅಂತ ಹೇಳ್ತೀವಿ ನಾವು. ಭಾರತದ ಪೌರನು ಸ್ವ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಸ್ವೀಕರಿಸಿದರೆ ಆಗ ಭಾರತೀಯ ಪೌರತ್ವ ರದ್ದಾಗುತ್ತದೆ. ಮೂರನೆಯದು ಪೌರತ್ವ ನಿರಾಕರಣೆ. ಈ ಕೆಳಗಿನ ಕಾರಣಕ್ಕಾಗಿ ಪೌರತ್ವವನ್ನು ದೇಶ ಕಸಿದುಕೊಳ್ಳಬಹುದು. ಒಂದು, ಮೋಸ ಸುಳ್ಳು ವಂಚನೆಗಳ ಮೂಲಕ ನೋಂದಣಿ ಪಡೆದಿದ್ದರೆ ಅಥವಾ ಪರಕೀಯರ ಪೌರತ್ವವನ್ನು ಪಡೆದಿದ್ದರೆ. ವ್ಯಕ್ತಿಯು ತನ್ನ ನಡತೆಯಿಂದ ಭಾರತ ಸಂವಿಧಾನಕ್ಕೆ ಅವಿಧೇಯತೆಯನ್ನು ತೋರಿಸಿದರೆ ಅಥವಾ ಭಾರತ ಯುದ್ಧದಲ್ಲಿ ತೊಡಗಿದ ಸಮಯದಲ್ಲಿ ಈ ವ್ಯಕ್ತಿಯು ಕಾನೂನಿಗೆ ವಿರುದ್ಧವಾಗಿ ಶತ್ರುಗಳೊಂದಿಗೆ ವ್ಯವಹರಿಸಿದರೆ ಅಥವಾ ಯಾವುದೇ ವ್ಯಕ್ತಿ ನೋಂದಣಿಯಾದ 5 ವರ್ಷಗಳ ಒಳಗೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗಿ ಸೆರೆಮನೆ ವಾಸ ಹೊಂದಿದರೆ ಅಥವಾ ಅವನು ಭಾರತದ ಹೊರಗೆ ನಿರಂತರವಾಗಿ 7 ವರ್ಷಗಳ ಕಾಲ, ಆದರೆ ಇದನ್ನು ನಾವು ಗಮನದಲ್ಲಿಡಬೇಕು, ವ್ಯಕ್ತಿಯು ಭಾರತದ ಹೊರಗೆ ನಿರಂತರವಾಗಿ 7 ವರ್ಷಗಳ ಕಾಲ ಸಾಮಾನ್ಯ ವಾಸಸ್ಥಾನ ಹೊಂದಿದರೆ, ಆತನು ವಿದೇಶದಲ್ಲಿ ವಿದ್ಯಾರ್ಥಿಯಾಗಿದ್ದರೆ ಅಥವಾ ಭಾರತ ಸರ್ಕಾರದ ಸೇವೆಯಲ್ಲಿದ್ದಾಗ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತದ ಸದಸ್ಯನಾಗಿದ್ದಾಗ ಅಥವಾ ರಾಯಭಾರ ಕಚೇರಿಯಲ್ಲಿ ನೋಂದಣಿ ಹೊಂದಿ ಭಾರತೀಯ ಪೌರತ್ವವನ್ನು ಮರಳಿ ಪಡೆಯುವ ಉದ್ದೇಶ ಹೊಂದಿದ್ದರೆ ಇದು ನಿಯಮಗಳು ಅವರಿಗೆ ಅನ್ವಯವಾಗುವುದಿಲ್ಲ. ನಮ್ಮ ದೇಶದಲ್ಲಿ ನಮಗೆ ಇರುವ ಪ್ರಧಾನ ಪೌರತ್ವ ವ್ಯವಸ್ಥೆ ಅಂತ ಹೇಳಿದ್ರೆ ಏಕಪೌರತ್ವ. ಆದರೆ ಭಾರತೀಯ ಮೂಲದವರಿಗೆ, ಪೀಪಲ್ ಆಫ್ ಇಂಡಿಯನ್ ಒರಿಜಿನ್, ದ್ವಿಪೌರತ್ವ ಅಥವಾ ಸಾಗರೋತ್ತರ ನಾಗರಿಕತ್ವದ ಸೌಲಭ್ಯವನ್ನು ನಮ್ಮ ದೇಶ ನೀಡಿದೆ. ಭಾರತ ಸರ್ಕಾರವು ಭಾರತೀಯ ಮೂಲದ ಜನರಿಗೆ, ಅಂದರೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ಅಂತ ನಾವು ಹೇಳ್ತೀವಿ, ಅವರಿಗೆ ದ್ವಿಪೌರತ್ವ ಕಲ್ಪನೆಯನ್ನು ಜಾರಿ ಮಾಡಿದೆ. 2003 ಪೌರತ್ವ ತಿದ್ದುಪಡಿ ಮಸೂದೆ 16 ದೇಶಗಳಲ್ಲಿ ಈಗಾಗಲೇ ನೆಲೆಸಿದ ಅಲ್ಲಿನ ಪೌರತ್ವ ಹೊಂದಿದ ಭಾರತದ ಮೂಲ ವ್ಯಕ್ತಿಗಳಿಗೆ ಈ ಕಡಲಾಚೆಗಿನ ಪೌರತ್ವ ಸೌಲಭ್ಯ ಕಳಿಸಿದೆ. ಈ 16 ದೇಶಗಳಲ್ಲಿ ಅಮೆರಿಕ, ಬ್ರಿಟನ್, ಕೆನಡಾ, ನೆದರ್ಲ್ಯಾಂಡ್, ಇಟಲಿ, ಐರ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫ್ರಾನ್ಸ್, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಇತ್ಯಾದಿ ದೇಶಗಳು ಒಳಗೊಂಡಿವೆ. ಈ ಮಸೂದೆ ಬೇರೆ ದೇಶದ ಪೌರತ್ವ ಹೊಂದಲು ಆಸಕ್ತಿ ಇರುವ ಭಾರತೀಯರಿಗೆ ಕಡಲಾಚಿನ ಪೌರತ್ವವನ್ನು ಉಳಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ವಿಶ್ವಾದ್ಯಂತ ನೆಲೆಸಿರುವ ಭಾರತ ಮೂಲದ ಜನರಿಗೆ ಎಲ್ಎಂ ಸಿಂಘ್ವಿ ಆಯೋಗವು ಮಾಡಿದ ಶಿಫಾರಸು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು, ಇದನ್ನು ಗಮನದಲ್ಲಿಡಬೇಕು, ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು ಮತದಾನ ಮಾಡುವ ಹಾಗಿಲ್ಲ ಹಾಗೂ ಶಾಸಕಾಂಗಕ್ಕೆ ಆಯ್ಕೆ ಆಗುವಾಗೂ ಇಲ್ಲ. ಸರ್ಕಾರಿ ಹಾಗೂ ಭಾರತೀಯ ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದುವ ಹಾಗಿಲ್ಲ. ಹಾಗಾದರೆ ಈ ಮಸೂದೆಯ ಅಥವಾ ದ್ವಿಪೌರತ್ವದ ಉಪಯೋಗವೇನು? ಇದು ವಿದೇಶದಲ್ಲಿ ನೆಲೆಸಿದ ಭಾರತೀಯರಿಗೆ ಭಾರತೀಯ ಕಂಪನಿಗಳನ್ನು ಹೊಂದಲು, ಭಾರತದಲ್ಲಿ ಕೆಲಸ ಮಾಡಲು ಹಾಗೂ ಭಾರತದಲ್ಲಿ ಆಸ್ತಿ ಅವಕಾಶವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ. ಪ್ರಿಯ ಕೇಳುಗರೆ, ನಾವೆಲ್ಲ ಭಾರತೀಯ ಪೌರರು. ನಮ್ಮ ಈ ದೇಶದಲ್ಲಿ ಜೀವಿಸುವಾಗ ಹಕ್ಕು ಮತ್ತು ಕರ್ತವ್ಯಗಳೆರಡನ್ನೂ ಒಂದೇ ನಾಣ್ಯದ ಎರಡು ಮುಖಗಳಂತೆ ಗ್ರಹಿಸಿ ನಮ್ಮ ರಾಷ್ಟ್ರದ ಹಿತಾಸಕ್ತಿಗೆ ಕೆಲಸ ಮಾಡುವುದು ನಮ್ಮ ಕರ್ತವ್ಯ. ಅಂತೆಯೇ ನಮ್ಮ ಸರ್ಕಾರದ ಗುಣಮಟ್ಟವು ನಮ್ಮ ಪೌರರ ಗುಣಮಟ್ಟದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನಾವು ಮನಗಾಣಬೇಕು. ನಮ್ಮಲ್ಲಿರುವ ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಹಾಗೂ ಆರ್ಥಿಕ ಪ್ರಜ್ಞೆಯನ್ನು ಜಾಗೃತವಾಗಿಡುವುದು ನಮ್ಮೆಲ್ಲ ಕರ್ತವ್ಯ. ನಮ್ಮ ಅಂದರೆ ನಮ್ಮೆಲ್ಲ ಪೌರರ ಹಾಗೂ ಸರ್ಕಾರದ ನಡುವೆ ರಚನಾತ್ಮಕ ಸೌಹಾರ್ದಯುತ ಸಂಬಂಧವನ್ನು ಬೆಳೆಸಲು ನಮ್ಮ ಪೌರ ಪ್ರಜ್ಞೆ ನಮ್ಮನ್ನು ಯಾವತ್ತೂ ಪ್ರೇರೇಪಿಸಲಿ ಎಂದು ಆಶಿಸುತ್ತಾ ಇಂದಿನ ಭಾರತೀಯ ಪೌರರ ಬಗ್ಗೆನ ನನ್ನ ಮಾತುಕತೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
1: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜಾ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: रेडियो सारंग 107.8 FM।
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ
2: ಸಂಗಮ ಸಂಗಮ ಅನುರಾಗ ಸಂಗಮ ಸಂಗಮ
3: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ವಿಶೇಷ ಕಾಯ್ ನಾ ರೇ ಗಿಬ್ಬ
1: ನಾ ರೇ ಗಿಬ್ಬ ಎಬ್ಬ ಓಡ್ ನಾ ಅಡ್ಜಸ್ಟ್ ಕರಿಯ ಮಾಗಿರ ವಿಶ್ ನಾಕ ವಿಶೇಷ ನಾಕ ವಿಶೇಷ ನಾಕ ಮಕ ತುಜೆ ಲಗಿ ಇಲ್ಲೇ ಪರ್ಸನಲ್ ಲೋಕ ಅಸಲೆ ಪರ್ಸನಲ್
0: ಉಲೆ
1: ಉಲೆ ಅಂಗಿ ಅತನ್ ಸುಲೆ ಅಂಗಿ ನಾಕ ಪೊಯಲೆ ತು ಉಲೆ ಮಾಗಿರ ಹೌ ಲೈತಾ
0: ಹೌ ಲೈಜೆ
1: ಪೊಯಲೆ ತು ತುಜಿ ಬಗಡಾ ಸಂಗ ಮಾಗಿರ ಮುಜಿ ಬಗಡಾ ಹೌ ಸಂಗ
0: ಗಿಬ್ಬ
1: ವಾ
0: ತೆ ತುಜೆ ಬ್ರೇಸ್ಲೆಟ್ ಅಸನೆ
1: ಯ ಬ್ರೇಸ್ಲೆಟ್
0: ತೆ ಮಸ್ತ್ ಸಬೀ ದಿಸ್ತಾ
1: ಯಾ ಮಾಗಿರ ನೆಕ್ಸ್ಟ್ ನೆಕ್ಸ್ಟ್
0: ತೆ ತುಜೆ ನೆಸಂಡ
1: ನೆಸಂಡ
0: ತು ಎಸಲ್ ಚಿ ರೀತ್
1: ರೀತ್
0: ಉಲೋಂ ಚಿ ರೀತ್
1: ರೀತ್
0: ಎಕ್ಕಿ ಸಮನ
1: ಚಾ ಕಟ್ಟಿ ಗಜಾಲಿ ಸಾಮಾನ್ ಸೊಡ್ಚಿ ನೈ ಹಾರ್ಟ್ ಅಟ್ಯಾಕ್ ನಾಕ ಆಮಿ ಪರ್ಸನಲ್ ನಾಕ ಆಮಿ ಜನರಲ್ ಜನರಲ್ ತರ ತುಕ ಹೀರೋಯಿನ್ ಜಾವೇ ಹೀರೋಯಿನ್
0: ಹೈ ಖಂಚಾ ಫಿಲ್ಮ್ ಅಂತ ರೇ
1: ಹೈ ಖಂಚಾ ಫಿಲ್ಮ್ ಅಂತ ರೇ ದಾಳ ಸಕೇಲ್ ಪಡಾಸ ಕೋಣ ತುಜೋ ಬಾಬೆ ತಾಯ ಒಡ್ಲ ಪಡಾಸ ಇನ್ ಸೂಕು ಫಿಲ್ಮ್ ಅಂದ ನೈ ಆಮಚ ಅಪೂರ್ವಂಚ ನಾಟಕ
0: ಎಬ್ಬೆ ನಾಟಕ ಅಂಗಿ ಆಮೇನ
1: ಎಬ್ಬೆ ಆಮಚ ಫೇಮಸ್ ಹೀರೋಯಿನ್ ಸಗಳ ನಾಟಕ ಶೈನ್ ಜಾನ್ ಮಾಜಿ ಫಿಲ್ಮ್ ಗೆಲ್ಲೋ ತು ಆತ ಎಕ್ಸ್ ಕೋಟಿ ಹಿಮಾಲಯ ಪರ್ವತಾಕ ಸಟ್ಟಾ ಮುಳ್ಯಾರ ಸಾಯ್ನ ಒಯ್ಲೆ ನಂದಿ ಗುಡ್ಯಾಕ ಚಂಬು ಗುಡ್ಯಾಕ ಬೌಟಾ ಗುಡ್ಯಾಕ ಸಡಾಕೆ ಮಾಜಿ ಒಯ್ರು ಒಯ್ರು ಒಯ್ರು ಒಯ್ರು ಒಯ್ರು ಇಚ್ಛೆ ಕೈ
0: ಬೌಟಾ ಗುಡ್ಯಾಕ ನೀ
1: ಚಾ ತಸ ನೈ ಸಾಯ್ಬಿಣಿ ಒಯ್ಲೆ ದ್ವೇ ನಾಟಕ ನೀ ಆಕ್ಟಿಂಗ್ ಕರಿಜೆ ಮಾಜಿ ಫಿಲ್ಮ್ ಟ್ರೈ ಕರಿಯ ಹಾ ವಾಸ ಸಂಗತ ಇಲ್ಲ ಏನ್ ಕಣ್ಗೆ ತಕ್ಲೆ ಹಾ ಯಾಸ ಸಂಗತ ಒಯ್ಲೆ ದ್ವೇ ನಾಟಕದ ಆಕ್ಟಿಂಗ್ ಕರಿಜೆ ತುಜ ಬಿತರಸ್ ಟ್ಯಾಲೆಂಟ್ ಬೈರೆ ಜಗಿನಾಕ ಅತ ಪೂರ್ವಂಚ ಆಮಚ ನಾಟಕ ಅಂತ ತುಂಚ ಹೀರೋಯಿನ್ ಹೌಸ್ ಹೀರೋ ತುಂಚ ಹೀರೋಯಿನ್ ಹೌಸ್ ಹೀರೋ ಸಮ ಕಟ್ಟಿ ಅನ್ಕಂಗೆ ಆಮಚ ಮೊದೆ ತುಜ ಒಡ್ಲ ಪಟ್ಟಸು ಬಾಬು ವಿಲನ್ ವಿಲನ್ ಅನ್ ತೋಳ್ ತೋಳ್ ಆಮ್ಕ ಆಡಿ ಅವಚೆ ಅಶನ್ಸೆ ಕಾ ದಿಸ
2: ಪಂಚುವೆ ಸಿನಾಂತ ವಿಲನ್ ನನ್ನ ಹೀರೋಕು ಚೂಸಿ ಮಾರ್ಚೆ ಸೋವೆ ಸಿನಾಂತ ಹೀರೋ ಚ ಡೆತ್ ಪಟ್ಟಿಚೆ ಪೋಸ್ಟ್ ಮಾರ್ಟಮ್ ಸತ್ವೆ ಸಿನಾಂತ ಹೀರೋ ಚ ಮೊರ್ನಾಚಿ ರೀತ್ ಆಟ್ವೆ ಸಿನಾಂತ ಯಾಕ ಬರ ಗುಣೇಸ್ತ ಚಳಿಯ ಲಾಗಿ ಹೀರೋಯಿನ್ ಚೆ ಗಾಜಾರ್ ಇತ್ತಾರು ನಾಟಕ ಎಂಡೆ ಪೋಟ್ ದೊಬೊಟ್ಟ
1: ಸ್ಟೋರಿ ಕೈಗಿ ಟರ್ನ್ ಅಲ್ಲೇ ಬರ್ದಿಸ್ತಾನೆ
2: ತೂ ಚಿಕ್ಕ ಟರ್ನ್ ಅವಳೆ
1: ಕರೆಕ್ಟ್ ಕರೆಕ್ಟ್ ಬುರಿದಲ್ಲ ವಿಲ್ಲ ನೆಂಟ್ರಿ ಪೂರ್ವ ಶಿತ್ತಲಾಗಿದೆ ನಿಮ್ ಮಿಸ್ಟೇಕ್ ನೀವು ಬುರಿದಲ್ಲ
2: ಡೈರೆಕ್ಟರ್ ಅವಂಗಿದೆ ತೂ
1: ಡೈರೆಕ್ಟರ್ ತೋರ್ಸ
2: ಸ್ಕ್ರಿಪ್ಟ್ ದಿವ್ನು ಸುಣೇ ಬರೀ ಹೊಸ ಜತ್ವಿ ಒಳ್ಳೆನೆ ಆರ್ಟಿಸ್ಟ್ ಹಂಗ ತುವೆ ಅಂತ ಸಿಲೆಕ್ಟ್ ಕರಿಜದಲ್ಲ ಅವಂಗಿದ್ದಾಗ ಡೈರೆಕ್ಟರ್
1: ನೀ ತೂಕ ಇಲ್ಲ ಹೆಲ್ಪ್ ಹೆಲ್ಪ್ ಕರಿ ಅವನು
2: ಹೆಲ್ಪ್ ಹೆಲ್ಪ್ ಗೊರು ಗೊತ್ತಾ ಇಲ್ಲ ಇವನು ಊದಾಗರ್ ನೋಡಿಲ್ಲ ಕೊಯ್ರ ಅಂತ ಕಳ್ಳ
1: ಏಕ ದೋಳೆ ಅಂತ ಕೊಯ್ರ ಕಾಡಲ್ಲಿ ಆಗಿತ್ತು ದುಬಾವ್ ಗಿರೋ ಬಟಮ
2: ಊದಾಗರ್ ನೋಡಿಲ್ಲ ಏಕ ಕೊಯ್ರ ಸಾನೆ
1: ಈ ಕಂಚಿ ಸಸ್ಪೆನ್ಸ್ ಸ್ಟೋರಿ
2: ಗಳ್ತ ಬಡ್ಕಾಗ ಸಸ್ಪೆನ್ಸ್ ತುಜೆ ಲಗಿ ಇವ್ಲ ಇದೆ ಮುನನ್ನು ಮಕ್ಕ ಮುಸ್ತಾಶ ಒಟ್ಲ ಬಟ ತುಜೆ ಬಾಬಾಗ ಹೊಳೆ ಇದನ್ನ ಮಕ್ಕ ಬೇಂದಿಸ್ತ ತುಂ ಗರ ತವನ ಕೇತಾಳ ಬೈರೆ ತಾಯ ಮುನ್ ಸಾಂಗ್ ಅವನ್ ತುಕ ಉಲ್ಲಂಗ್ ಮೇಲ್ತಾ ಈ ಗಜಲ್ ಕೊನಾಗ ಲಗಿ ಸಾಂಗ ನಾಕ ಆಮಚ ಮೊದೆನ್ಸ ಅಸೋಲಿ ಮಗ ಸಾವೆ ಡ್ಯಾಶ್ ಡ್ಯಾಶ್ ಡ್ಯಾಶ್ ಏ ಕಂಚ ನಾಟಕಾಚೆ ಕಂಚ ಡೈಲಾಗು
1: ಹೇ ಡೈಲಾಗ್ ನಾಟಕ ಅಂತ ಕೈ ಆಯ್ಲೆ ಬರೀ ದಿಸ ನಾನೇ ರೋಬಟಮ್ಮ
2: ನಾಟಕ ಅಂತ ಏನಟ್ಲೇ ರೀ ನಾಟಕಾಚೆ ನೀ ಬಾ ಮುಂದೆ ಗರ ಬಿತ್ತರ್ಲ ಕೊಯ್ ರಾದ ಇಲ್ಲ ಅದ್ನೆ
1: ಅಂತ ಡೈರೆಕ್ಟರ್ ಕೈ ಪಿಶೆ ಸುರುದ ಲಾಗಿ
2: ಪಿಶೆ ಲಾಗ ಐತಾ ತುಕ ತು ಮಿಗರ ಅಸ್ತ
0: ತು ಡುಮ್ಮ ಮಾತ ಮರ್ತ ಬಪ್ಪ
2: ಸಕೈ ಬೈರ ಪೈ ಅಂಗ ಏಕ ಸೆಕ್ಯೂರಿಟಿ ನಟ್ಲೇ ರದ ಆಯ್ನ
0: ಡುಮ್ಮ ತುಕ ಪಪ್ಪ ಅಪ್ಪೈ ತರೆ
1: ಏ ರೋಬಟಮ್ಮ
2: ಆ
3: ಅರೇಂಜ್ಮೆಂಟ್
2: ಕೊಂಬಿ ಮಾರ್ಸೋಸ್ಬಿತ್ತ

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
1: ಕರಾವಳಿಯ ಜನರಿಗೆ ಬಹುಪರಿಚಿತವಾದ, ಹಿಂದೆ ಪ್ರತಿಯೊಂದು ಮನೆಯಲ್ಲಿ ಕಾಣಸಿಗುತ್ತಿದ್ದ ಮರವೆಂದರೆ ಅದು ಹಲಸಿನ ಮರ. ಮಂಗಳ ಕಾರ್ಯಕ್ಕೆ, ಮನೆಯ ಪೀಠೋಪಕರಣಕ್ಕೆ ಹಲಸಿನ ಮರ ಬಳಕೆಯಾದರೆ ಈ ಮರದಲ್ಲಿ ಸಿಗುವ ಹಲಸಿನ ಹಣ್ಣು ಕರಾವಳಿಗರ ಪ್ರೀತಿಯ ಹಣ್ಣು. ಇದಕ್ಕೆ ತುಳುವಿನಲ್ಲಿ ಗಾದೆಯೂ ಕೂಡ ಇದೆ, ಅಡ್ಡ ಮರಟು ಬೊಡ್ಡೆ ಜೈಯಿದೆ ಅಂತ. ಅನ್ನಕ್ಕೆ ತಾತ್ವಾರ ಉಂಟಾದಾಗ ಹೊಟ್ಟೆ ತುಂಬಿಸ್ತಾ ಇದ್ದುದು ಹಾಗೂ ಹಲವರ ಜೀವ ಕಾಪಾಡಿದ್ದೇ ಈ ಹಲಸಿನ ಹಣ್ಣು. ಆದರೆ ಈ ಹಣ್ಣು ಸಿಗುವುದು ಬೇಸಿಗೆ ಕಾಲದ ಕೆಲವೇ ತಿಂಗಳಲ್ಲಿ ಮಾತ್ರ. ಆದರೆ ಈಗ ವರ್ಷವಿಡೀ ಹಣ್ಣು ನೀಡುವಂಥ ಹಲಸಿನ ತಳಿ ಹೊಂದಿದೆ. ಅದನ್ನು ಕೃಷಿಯ ಲೋಕಕ್ಕೆ ಪರಿಚಯಿಸಿದವರು ಜಾಕ್ ಅನಿಲ್ ಅಂತ. ಅನಿಲ್ ಕುಮಾರ್ ಹೆಸರಿನ ಇವರು ಈಗ ಎಲ್ಲೆಡೆ ಜಾಕ್ ಅನಿಲ್ ಎನ್ನುವ ಹೆಸರಿನಿಂದ ಖ್ಯಾತರಾಗಿದ್ದಾರೆ. ಮೂಲತಃ ಕೇರಳದವರಾದ ಜಾಕ್ ಅನಿಲ್ ಪುತ್ತೂರಿಗೆ ಬಂದದ್ದು ತಾಯಿಯ ಆಸೆಯ ಪೂರೈಕೆಗಾಗಿ. ತಾಯಿ ಆಶಿಸ್ತಾ ಇದ್ದ ಗಮ್ಲೆಸ್ ಅಂದರೆ ಮೇನವಿಲ್ಲದ ಹಣ್ಣನ್ನು ಊರಿಗೆ ಕೊಂಡು ಹೋಗಿ ತಾಯಿಗೆ ನೀಡರು. ಆದರೆ ಮುಂದೆ ನಡೆದದ್ದು ಇತಿಹಾಸ. ವಿಶ್ವವೇ ಗುರುತಿಸುವಂಥ ನಿನ್ನೆ ತಾಯಿ ಎನ್ನುವ ಕಸಿ ತಳಿಯನ್ನು ಇವರು ಆರಂಭಿಸಿದ್ದು ಊರಿನ ತಳಿಯ ಹಲಸಿನ ಗಿಡಕ್ಕೆ ತೈವಾನ್ ದೇಶದ ಹಲಸಿನ ತಳಿಯನ್ನು ಕಸಿ ಕಟ್ಟುವುದರ ಮೂಲಕ. ಕಳೆದ 3 ದಶಕದಿಂದ ಈ ಹಲಸಿನ ಗಿಡದ ಮಾರಾಟದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡ ಇವರು ವರ್ಷಕ್ಕೆ 60-70 ಸಾವಿರ ಗಿಡಗಳನ್ನು ಮಾರಾಟ ಮಾಡಿ ಕೋಟಿ ಸಂಪಾದಿಸಿದ್ದಾರೆ. ಪುತ್ತೂರಿನ ನಿವಾಸಿಯಾಗಿರುವ ಇವರ ಬಳಿ ನಿತ್ಯವೂ ಬೇರೆ ಬೇರೆ ರಾಜ್ಯಗಳಿಂದ, ವಿದೇಶಗಳಿಂದ ಹಲವಾರು ಜನರು ಈ ನಿನ್ನೆ ತಾಯಿ ಹಲಸಿನ ಗಿಡಗಳನ್ನು ಕೊಂಡೊಯ್ಯಲು ಬರುತ್ತಾರೆ. ಅದರಲ್ಲಿ ಕೆಲವರಂತೂ ಈ ಹಲಸಿನ ಲೋಕಕ್ಕೆ ಬಂದು ಅಚ್ಚರಿ ವ್ಯಕ್ತಪಡಿಸುತ್ತಾರೆ. ಪುತ್ತೂರಿನ ಕಬಕದಿಂದ ವಿಟ್ಲ ರಸ್ತೆಯಾಗಿ 2 ಕಿಲೋಮೀಟರ್ ಕ್ರಮಿಸಿದಾಗ ಅಳಕೆ ಮಜಲ್ ಎನ್ನುವ ಊರು ಸಿಗುತ್ತದೆ. ಆ ಊರಿನಲ್ಲಿದೆ ಈ ನಿನ್ನಿಕಲ್ ನರ್ಸರಿ.
0: ಜಾಕ ಅನಿಲ್ ಅವರೇ, ಸುತ್ತಮುತ್ತ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ. ತಾವು ಇಲ್ಲಿ ಬಂದಿದ್ದೀರಲ್ಲ, ಅದು ನನಗೆ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿದೆ. ಆಗ ಅದ್ರ ಜೊತೆಗೆ ತಮ್ಮ ಕೊಳದಿಂದಾಗಿ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ನಮ್ಮ ನೆಸರಿಗೆ ತಾವು ಬಂದದಕ್ಕೆ ನಿಮಗೆ ನನ್ನ ಪರವಾಗಿ ನಮ್ಮ ನೆಸರಿಗೆ ಬಂದದಕ್ಕೆ ನಿಮಗೆ ಥ್ಯಾಂಕ್ಸ್ ಸರ್. ಈಗ ಹಲಸಿನ ಗಿಡ ನಾವು ಸಣ್ಣ ಪ್ರಾಯದಿಂದ ಹಲಸಿನ ಗಿಡದ ನೆಸರಿ ಸಣ್ಣ ಪ್ರಾಯದಲ್ಲಿ ಒಂದು 25 ವರ್ಷ ಆಯಿತು ಹಲಸಿನ ಗಿಡ ಮಾಡಲಿಕ್ಕೆ ಶುರು. ಇತ್ತೀಚೆಗೆ ಹಲಸಿನ ಹಣ್ಣಿನ ಮತ್ತು ಹಲಸಿನ ಎಲೆಕಾಯಿದು 100+ ಪ್ರಾಡಕ್ಟ್ಗಳು ಮಾಡಲಿಕ್ಕೆ ಆಗ್ತದೆ. ತುಂಬ ಮೆಡಿಸಿನ್ ವ್ಯಾಲ್ಯೂ ಇದೆ ಜನಗಳಿಗೆಲ್ಲ ಗೊತ್ತಾದ ಕಾರಣ, ಮತ್ತು ಲೈಫ್ ಸ್ಟೈಲ್ ರೋಗಗಳು ತುಂಬ ಬರುವಾಗ ಇದಕ್ಕೆ ಕಾರಣ ಹುಡುಕುವಾಗ ಹೊಸ ಫುಡ್ ಕಲ್ಚರ್. ಈಗ ಹಳೆ ಕಾಲದಲ್ಲಿ ಇಷ್ಟೊಂದು ರೋಗಗಳು ಸಮಸ್ಯೆಗಳು ಇಲ್ಲದ ಕಾಲದಲ್ಲಿ ಎಲ್ಲರೂ ಮರಗೆನಸು ಹಲಸಿನ ಹಣ್ಣು ಅದೆಲ್ಲ ತಿನ್ನುವ ಟೈಮಲ್ಲಿ ಇಲ್ಲ ಆಯಿತು. ಇದೀಗ ನಮಗೆ ಗೊತ್ತಿದ್ದ ವಿಷಯ, ಆದರೂ ಇತ್ತೀಚೆಗೆ ಅದು ಪಬ್ಲಿಕ್ಗೆ ಸ್ವಲ್ಪ ಈ ವಿಷಯದಲ್ಲಿ ತುಂಬ ಕೊರೋನಾ ನಂತರ ತುಂಬ ಅವೇರ್ನೆಸ್ ಆಗಿದೆ. ಇಂಥ ಫುಡ್ಗಳು ತಿನ್ನಬೇಕು, ಇಂಥ ಗಿಡಗಳು ನೆಡಬೇಕು, ಇಂಥದ್ದೆಲ್ಲ ಬೆಳೆಸಬೇಕು. ಆಮೇಲೆ ಕೊರೋನಾ ನಂತರ ನಮ್ಮದು ಗ್ರಾಫ್ ತುಂಬ ಮೇಲೆ ಹೋಗಿದೆ. ಕೊರೋನಾಗಿದ್ದು ಮುಂಚೆ ಹೇಗಿದ್ದು ಅದರಿಂದ ಒಂದು 50-70% ಬಿಸ್ನೆಸ್ಸು ಜಾಸ್ತಿ ಆಗಿದೆ. ಮತ್ತು ಮುಂಚೆ ಆದರೆ ಯೂಟ್ಯೂಬ್, ಫೇಸ್ಬುಕ್ ಅಂದ ಮೀಡಿಯಾಗಳು ಬೇರೆ ಬೇರೆಗೆ ಉಪಯೋಗ ಮಾಡಿದ್ರು. ಈಗ ತುಂಬ ಕೃಷಿಗೆ ಸಂಬಂಧಪಟ್ಟ ಪ್ರೋಗ್ರಾಮ್ಗಳು ಮಾಡ್ತಾರೆ ಎಲ್ಲರೂ. ಮತ್ತು ಎಲ್ಲರೂ ಸ್ಮಾರ್ಟ್ ಟಿವಿಯಲ್ಲಿ ಹಾಕಿ ಒಂದು ಪ್ರೋಗ್ರಾಮ್ ಟಿವಿಯಲ್ಲಿ ನೋಡಿದ ಕಾರಣ ಏನೋ ಇತ್ತೀಚೆಗೆ ಹಲಸಿನದು ಬೇಡಿಕೆ ತುಂಬಾ ಜಾಸ್ತಿ ಆಗಿದೆ.
0: ನಿಮ್ಮ ಊರಿಗೆ ನಿನ್ನಿಕಲ್ಲು ಅಳಕೆ ಮಜಲು ಅಂತ ಹೇಳಿದ್ರೆ ನಿನ್ನಿಕಲ್ಲು ಅಂದ್ರೆ ಏನು?
2: ನನ್ನ ಮನೆ ಹೆಸರು ನಿನ್ನಿಕಲ್ಲು. ಅಲ್ಲಿ ಒಂದು ಇಲ್ಲಿನ ಪಕ್ಕದ ವಿಟ್ಲ ರಸ್ತೆಯಲ್ಲಿ ಪಕ್ಕದಲ್ಲಿ ಒಂದು ಊರಿದೆ ನಿನ್ನಿಕಲ್ ಅಂತ ಹೇಳಿ. ಅಲ್ಲಿ ಒಂದು ಕೊಡಗ ದೇಶದ ಗಡಿಯಲ್ಲಿ ಒಂದು ದೊಡ್ಡ ಕಲ್ಲು, ಒಂದು 150-200 ಫೀಟ್ ಹತ್ತಿರದು ದೊಡ್ಡ ಕಲ್ಲಿದೆ. ಆ ಕಲ್ಲಿನ ಹೆಸರಲ್ಲಿ ಅಲ್ಲಿ ನಮ್ದು ನೆಸರಿ ಮನೆ ಇರೋದು. ಇದರ ಅದರ ಜೊತೆಗೆ ನಾವು ಕಬ್ಬಕ್ಕ ಬಿಟ್ಲ ರಸ್ತೆಯಲ್ಲಿ ಈ ಅಳಕೆ ಮಂಜಲು, ನಾವು ಈಗ ಇರೋ ಜಾಗ ಅಳಕೆ ಮಂಜಲು ನೆಸರಿ ಮಾಡಿದ್ದೇವೆ. ಆದರೂ ಆ ಮನೆ ಹೆಸರನ್ನೇ ನೆಸರಿ ಕೊಟ್ಟಿದ್ರು. ನಿನ್ನ ಕಲ್ಲಿನಲ್ಲಿ ಒಂದು ಊರಿನ ಹೆಸರು ನಿಲ್ಲುವ ಕಲ್ಲಂದ, ಅದು ಆ ಊರಿನ ಹೆಸರು ಅದೇ ಊರಲ್ಲಿ ನನ್ನ ಮನೆ ಇರದ ಕಾರಣ ನೆಸರಿಗೂ ಅದೇ ಹೆಸರು ಕೊಟ್ಟಿದೆ ಅಷ್ಟೇ.
0: ನಿಮ್ಮ ಹೆಸರಿನೊಂದಿಗೆ ಜಾಕ್ ಅನ್ನುವ ಹೆಸರು ಹೇಗೆ ಬಂತು ಹೇಳಿ?
2: ಸರ್, ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ನಾವು ಸಣ್ಣ ಪ್ರಾಯದಲ್ಲಿ ಹಲಸಿನ ಗಿಡಗಳು ಹಲಸಿನ ಹೆಸರೆಲ್ಲ ಮಾಡುವ ಕಾರಣ ನಮಗೆ ಒಂದು ಯಾರೋ ಎಲ್ಲಿಯೋ ಕರೆದ ಒಂದು ಹೆಸರು ನನ್ನ ಮನಸ್ಸಲ್ಲಿ ಬಂದಿದೆ. ಮತ್ತೆ ಅದರ ಜೊತೆಗೆ ಒಂದು ಯಾವುದು ಪ್ರಾಡಕ್ಟ್ ಆದರೂ ಸೇಲ್ ಮಾಡಬೇಕಾದ್ರೂ ನಮ್ಮ ಬಿಸ್ನೆಸ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬೇಕಾದ್ರೆ ಒಂದು ಬ್ರ್ಯಾಂಡ್ ನೇಮ್ ಬೇಕು. ಈಗ ಅದಕ್ಕೆ ನಾವು ಜಾಕ್ ಅಂತ ಹೇಳಿದು ಹಲಸಿಗೆ ಸಂಬಂಧಪಟ್ಟ ಹೆಸರು ಜಾಕ್, ನನ್ನ ಹೆಸರಿನೊಟ್ಟಿಗೆ ಸೇರಿಸಿ ಜಾಕ್ ಅನಿಲ್ ಅಂತ ಒಂದು ಬ್ರ್ಯಾಂಡ್ ನೇಮ್ ಮಾಡಿಕೊಂಡಿದ್ದೇವೆ. ಈಗ ನಮ್ದು ಹೆಸರು ಜಾಕ್ ಅನಿಲ್ ಹೆಸರಿಂದ. ಆ ಥರ
0: ಹಲಸಿನ ಗಿಡಗಳನ್ನು ಇಷ್ಟೊಂದು ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದೀರಾ, ಯಾವೆಲ್ಲ ಬಗೆಯ ಗಿಡಗಳಿವೆ, ಯಾವುದಕ್ಕೆ ಜಾಸ್ತಿ ಬೇಡಿಕೆ ಇದೆ?
2: ನಾವು ಫಸ್ಟ್ ಎಲ್ಲ ನಮಗೆ ಬೇಡಿಕೆ ಜಾಸ್ತಿ ಇದ್ದದ್ದು ಮಾಯನೆ ಇಲ್ಲದ ಹಲಸು, ಗಮ್ ಲೆಸ್ ಅಂದ ಹಲಸು. ನಾವು ಇವರಿಗೆ ಬರಲಿಕ್ಕೆ ಕಾರಣವು ಈಗ ಹಲಸಿನ ಹೆಸರು ಶುರು ಮಾಡಲಿಕ್ಕೆ ಕಾರಣ ಎಲ್ಲ ಗಮ್ ಲೆಸ್ ಅಂದ. ಆ ಗಮ್ ಲೆಸ್ ಹಲಸಿಗೆ ತುಂಬಾ ಕೊರತೆಗಳಿದೆ. ಆ ಹಲಸಿನನ್ನು ಕಟ್ ಮಾಡಿದ್ರೆ ಅದರಲ್ಲಿ ಹಾಲು ಬರುತ್ತಿಲ್ಲ, ಮಾಯನೆ ಇರಲ್ಲ. ಅದರ ಜೊತೆಗೆ ಅದಕ್ಕೆ ತುಂಬಾ ಡಿಸ್ಅಡ್ವಾಂಟೇಜ್ ಇದೆ ಅಂದ್ರೆ ಅದು ಅಣ್ಣಾದ್ರೆ ಗೊತ್ತಾಗಲ್ಲ, ಶೆಲ್ಫ್ ಲೈಫ್ ಇಲ್ಲ, ಆ ತರ ತುಂಬಾ ಸಮಸ್ಯೆಗಳು ಅದರಲ್ಲಿ ಇತ್ತು. ನಾವು ಈ ಗಮ್ಲೆಸ್ ಗಿಡಗಳು ಮಾಡುವಾಗ ಕಸಿ ಕಟ್ಟುವಾಗ ಸುಮಾರು ಜನ ನಮ್ಮಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಚೆನ್ನಾಗಿದೆ ತಳಿಗಳು ತುಂಬಾ ಇದೆ, ಆದರೆ ಒಂದೆರಡು ಗಿಡ ಮಾಡಿಕೊಡ್ಬೇಕು. ಅಲ್ಲದ್ರೆ ಹಳೆ ಕಾಲದೊಂದು ರುದ್ರಾಶಿ ಮರ ನಮ್ಮ ಹತ್ರ, ಹಲಸಿನ ಮರ, ಅಲ್ಲದೆ ಚಂದ್ರಲಸ ನಮ್ಮ ಹತ್ರ, ಆದರೆ ಗಿಡ ಕಸಿ ಕಟ್ಟಿಕೊಡ್ಬೇಕಂದ್ರೆ ಹೇಳಿ ಬೇರೆ ಬೇರೆ ತಳಿಗಳಲ್ಲಿ ಕಸಿ ಕಟ್ಟುವಾಗ ನಮಗೆ ಗೊತ್ತಾಯಿತು ಗಮ್ಲೆಸ್ಗಿಂತ ಚೆನ್ನಾಗಿರೋ ತಳಿಗಳು ತುಂಬಾ ಇದೆ. ಆ ಟೈಮಲ್ಲಿ ನಾವು ಈ ನರ್ಸರಿ ಕೆಲಸನ ಬಿಟ್ಟು 5 ವರ್ಷ ಜಿ ಕೆ ವಿ ಕೆಯಲ್ಲಿ ಹಲಸಿನ ಗಿಡ ಕಸಿ ಕಟ್ಟುವ ಒಂದು ಪ್ರಾಜೆಕ್ಟ್ಗೆ ಸೇರಿದ್ದೇವೆ. ಅಲ್ಲಿ ಹೋದ ಮೇಲೆ ನಮಗೆ ವಿಯೆಟ್ನಾಮ್, ಥೈಲೆಂಡ್, ಮಲೇಷ್ಯಾ, ಸಿಂಗಾಪುರ್ನಲ್ಲಿ ಹೊರಗಿನ ದೇಶ ತಳಿಗಳು, ಮತ್ತು ನಮ್ಮ ದೇಶದೇ ಬೇರೆ ಬೇರೆ ಊರಿನ ತಳಿಗಳು, ಈಗ ಕರ್ನಾಟಕದ ಕೂಡ ತೂಬುಗರೆ, ಬೈರಿ ತೂಬುಗರೆ, ತುಮಕೂರು, ಆ ಥರ ಬೇರೆ ಬೇರೆ, ಕೇರಳದ್ದು, ತಮಿಳುನಾಡದ್ದು, ಆ ಥರ ಬೇರೆ ಬೇರೆ ತಳಿಗಳು ನಮ್ಮಲ್ಲಿ ಬರುವಾಗ ಅದೆಲ್ಲ ನಮ್ಮ ಊರಿಗೆ ತಂದ ಮೇಲೆ ಎಲ್ಲವೂ ಒಂದೇ ಲೆಕ್ಕ ಬೆಳೆಯಲ್ಲ, ಎಲ್ಲೋ ಒಂದೇ ಟೇಸ್ಟ್ ಬರೋದಿಲ್ಲ. ಅದೇ ನಮ್ಮ ಊರಿಗೆ ಚೆನ್ನಾಗಿ ಬರುವಂಥದ್ದು, ಬೇಗ ಕಾಯಿ ಬಿಡುವಂಥದ್ದು, ಹಲಸಿನಣ್ಣು ಇಲ್ಲದ ಟೈಮಲ್ಲಿ ಬರುವಂಥದ್ದು, ಅಂತ ಕೆಲವು ಬೆಸ್ಟ್ ತಳಿಗಳನ್ನು ನಾವು ಆಯ್ಕೆ ಮಾಡಲಿಕ್ಕೆ ಶುರು ಮಾಡಿದೆ. ಅದರಲ್ಲಿ ಇತ್ತೀಚೆಗೆ ನಮಗೆ ತುಂಬಾನೇ ಹೇಳೋದಕ್ಕಿಂತಲ್ಲ ಭಾಳ 100ಕ್ಕೆ 100 ಪರ್ಫೆಕ್ಟ್ ಒಂದು ತಳಿ ಹೇಳಿದ್ರೆ ಒಂದು ತಳಿ ಇದೆ ನಮ್ಮ ಹತ್ರ ನಿನ್ನೆ ತಾಯಿ ತಳಿ, ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೇವೆ. ಥೈಲೆಂಡ್ ವೆರೈಟಿ ನಮ್ಮ ನಿನ್ನೆ ಕಲ್ಲಿ ನೆರ್ಸಲ್ಲಿ ಬೆಳೆಸಿದ ಕಾರಣ ಅದಕ್ಕೆ ನಿನ್ನೆ ತಾಯಿ ಹೆಸರಿಂದ ಕೊಟ್ಟಿದ್ದೇವೆ. ಅದಕ್ಕೆ ನಟ್ಟು 1.5 ವರ್ಷ 2 ವರ್ಷ ಒಳಗೆ ಕಾಯಿ ಬರ್ತದೆ. ಸಾಧಾರಣ 4-5 ವರ್ಷ ಕಳೆದ ಮೇಲೆ ಆ ಮರದಲ್ಲಿ 12 ತಿಂಗಳು ಕಾಯಿ ಆಗ್ತಾ ಇರ್ತದೆ. ಮತ್ತು ತುಂಬಾ ದೊಡ್ಡ ಸೈಜ್ ಅಲ್ಲ, ಒಳ್ಳೆ ಪರಿಮಳ ಇದೆ, ಟೇಸ್ಟ್ ಇದೆ, ಎಲ್ಲ ಪರ್ಪಸ್ ತರಕಾರಿ ಪರ್ಪಸ್ನ ಶುರುವಾಗಿ ಎಲ್ಲ ಪರ್ಪಸ್ಗೆ ಆಗುವಂತ ಹಲಸಿನ ಹಣ್ಣು. ಮತ್ತು ತುಂಬಾ ದೊಡ್ಡ ಮರ ಆಗಿ ಬೆಳೆಯಲ್ಲ ಅದರಲ್ಲ. ಇದಕ್ಕೆ ಸಹ ಒಂದು ನೀವು ಏನದೇ ಹೇಳಿದ್ರೆ ನಟ್ಟು 2 ವರ್ಷ ಕಾಯಾದ್ರೂ 10-20 ವರ್ಷದಲ್ಲಿ ಮರ ಅಳದು ಹೋಗುತ್ತೆ. ದೊಡ್ಡ ಮರ ಆಗಿ ಟಿಂಬರ್ ಪರ್ಪಸ್ ಸಿಕ್ಕುವಂತ ಮರ ಅಲ್ಲ, ಒಂದು ಸೀಬೆ ಮರದಾಗೆ ಬೆಳೆಸಬಹುದು. ಅದೊಂದು ಬಿಟ್ಟರೆ ಈ ಲಾಂಗ್ ಲೈಫ್ ಇಲ್ಲೊಂದು ಬಿಟ್ಟರೆ ಬಹಳ ಚೆನ್ನಾಗಿ ಪೇಟೆಯಲ್ಲಿ ಕೂಡ ಬೆಳೆಸಬಹುದು. ತೋಟ ಆಗಿ ಮಾಡಿದಾದ್ರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ತೋಟ ಮಾಡಿ ತುಂಬಾ ಪ್ರಯೋಜನ ಆಗಲಿಕ್ಕಿಲ್ಲ, ಯಾಕಂದ್ರೆ ಇಲ್ಲಿ ಮೋಯಿಸ್ಚರ್ ಜಾಸ್ತಿ ಇದ್ದ ಕಾರಣ ಮರಕ್ಕೆ ಫಂಗಸ್ ಬರದು, ಹಣ್ಣಿಗೆ ಬಯಲ್ಸೀಮೆಯಷ್ಟು ಟೇಸ್ಟ್ ಬರುದಿಲ್ಲ. ಬಯಲ್ಸೀಮೆಯಲ್ಲಿ ತೋಟ ಮಾಡಿದ್ರೆ 1 ಎಕರೆಗೆ 300-350 ಗಿಡ ನೆಡಬಹುದು. ಒಂದು ಮರದಿಂದ ಕಡಿಮೆಯಲ್ಲಿ 1,000 ರೂಪಾಯಿ ಆದಾಯ ಪಡ್ಕೊಳ್ಬಹುದು. 1 ಎಕರೆಗೆ ಹೇಗಿದ್ರು 3 ಲಕ್ಷ ಅಲ್ಲ ಆದಾಯ ಸಿಕ್ಕುವುದು. ಕರಾವಳಿ ಪ್ರದೇಶದಲ್ಲಿ ಕೃಷಿ ಮಾಡಿ ಅಷ್ಟೊಂದು ಲಾಭದಾಯಕ ಕೃಷಿ ಅಲ್ಲ ಹಲಸು. ತಿನ್ಲಿಕ್ಕೆ ಆಗಿನಲ್ಲ, ಒಂದು ಹವ್ಯಾಸಕ್ಕಾಗಿ ಸಹ ಮಾಡಬಹುದು. ಆದ್ರೆ ಅದಕ್ಕಿಂತ ನಾವು ಅಡಿಕೆಗೆ ಬರೋ ಇನ್ಕಮ್ ಆಗಿ, ಅಲ್ಲದ್ರೆ ಬೇರೆ ಒಂದು ರಂಬೂಟನ್ ಕೃಷಿ ಮಾಡೋದಾಗೆ ಒಂದು ಸ್ಟ್ರಾಂಗ್ ಇನ್ಕಮ್ ಹಲಸಲಿಕ್ಕೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಹಣ್ಣು ಮಾರಿ ಸಿಕ್ಕಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಬಯಲುಸೀಮೆಯಿಂದ ಬರೋ ಕೋಳಿಗಳೆಲ್ಲ ನಾಟಿ ಮಾಡ್ತೇವೆ, ಅಲ್ಲಿ ಹೋಗ್ತೇವೆ, ಗಿಡ ನಾಟಿ ಕೊಡ್ತೇವೆ, ಆದರೆ ಆ ಮಾರ್ಕೆಟ್ಗಳು ನಾವು ಹೆಲ್ಪ್ ಮಾಡ್ತೇವೆ.
1: ಸಸ್ಯಗಳ ಜೊತೆ ನಿಮ್ಮ ಜೀವನ, ಇದ್ರ ಬಗ್ಗೆ ಹೇಳಿ. 30 ವರ್ಷಗಳಿಂದ ಜೀವನ ಹೇಗೆ ಅನಿಸ್ತದೆ ನಿಮಗೆ?
2: ಸರ್, 30 ವರ್ಷ ಹೇಳಿದ್ರೆ ಆಗ ಸಣ್ಣ ಪ್ರಮಾಣ. ನಾವು ಇದು ಈ ನರ್ಸರಿ, ಈಗ ಇರೋ ಈ ನರ್ಸರಿ 1 ರೂಪಾಯಿ ಬಂಡವಾಳ ಹಾಕಿ ಶುರು ಮಾಡಿದ ನರ್ಸರಿ ಅಲ್ಲ. ಫಸ್ಟ್ 1,000 ಕಟ್ಟ ಮಾಡಿದಲ್ಲ, ಕಡಿಮೆ ಪ್ರಮಾಣದಲ್ಲಿ ಶುರು ಮಾಡಿದ್ದು. ಆ ತರ ಮಾಡಿ ಅದನ್ನ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ಮಾರ್ತಾ ಇತ್ತು. ಆಮೇಲೆ ಅವರದ್ದು ನಮಗೆ ಪ್ರೊಡಕ್ಷನ್ ಕಮ್ಮಿ, ಇಲ್ಲಿ ಬೇಡಿಕೆ ಜಾಸ್ತಿ ಆಗೋ ಸ್ವಂತ ಪ್ರೊಡಕ್ಷನ್ ಮಾಡಲಿಕ್ಕೆ ಶುರು ಮಾಡಿದೆ. ಸ್ವಂತ ಪ್ರೊಡಕ್ಷನ್ ಮಾಡುವಾಗ ಇನ್ನೂ ಬೇಡಿಕೆ ಜಾಸ್ತಿ ಆಗೋ ಅದು ದೊಡ್ಡದಾಗಿ ಶುರು ಮಾಡಿ ಈ ತಂಡಕ್ಕೆ ಬರಲಿಕ್ಕೆ 30 ವರ್ಷ ತಗೊಂಡಿದ್ದೇವೆ. ಈಗ ನಾವು 1 ವರ್ಷ ಕಡಿಮೆಯಲ್ಲಿ ಒಂದು 60-70 ಸಾವಿರ ಹಲಸಿನ ಗಿಡ ಮಾತ್ರ ಸೇಲ್ ಮಾಡ್ತೇವೆ. ಅದರ ಜೊತೆಗೆ ಬೇರೆ ಗಿಡಗಳು, ರಂಬುಟಾನ್, ಮ್ಯಾಂಗೋಸ್ಟಿನ್, ಅಂದ ಗಿಡಗಳು ಎಲ್ಲ ಸೇಲ್ ಮಾಡ್ತೇವೆ. ಮತ್ತು ಹಲಸಿನ ಹಣ್ಣು ನಾವು ಮಾರುವುದಿಲ್ಲ. ಈಗ ಕಸ್ಟಮರ್ ಏನಾದ್ರು ಬಂದರೆ ಅಣ್ಣದಿರೇ ಕಟ್ ಮಾಡಿ ಹಂಚಿದಷ್ಟೇ ಬಿಟ್ಟು ಹಣ್ಣು ಮಾರಾಟಕ್ಕೆ ಮಾರಾಟ ಮಾಡಿ ನಾವು ಅದರದ್ದು ಇಲ್ಲ. ಗಿಡಗಳು ನಾವು ದೊಡ್ಡ ಪ್ರಮಾಣದಲ್ಲಿ ಸೇಲ್ ಮಾಡ್ತೇವೆ. ಅದು ನಮ್ಮ ಈ ಊರಿಗೆ ಮಾತ್ರಲ್ಲ, ಪರವೂರಿಂದ ಕೂಡ ಬರ್ತಾರೆ, ದೂರ ದೂರದಲ್ಲ ಬರ್ತಾರೆ. ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗಳು ಅವರು ಗಿಡ ನಮ್ಮಿಂದ ಕೊಂಡೋಗಿ ರೈತರಿಗೆ ಕೊಡ್ತಾರೆ. ಕೇರಳ ಸರ್ಕಾರ ಎಲ್ಲ ಪಂಚಾಯತ್ ಸ್ಕೀಮ್ಗಳಿಗೆ ಈ ಗಿಡನ್ನು ಸಪ್ಲೈ ಮಾಡ್ತೇವೆ. ಸ್ಟೂಡೆಂಟ್ಸ್ಗಳಲ್ಲಿ ಬರೆದು ತೋಟ ನೋಡಲಿಕ್ಕೆ ಅಂದಲ್ಲ, ಈ ಕಸಿ ಕಟ್ಟದ ವಿಧಾನ, ಕಸಿ ಕಟ್ಟಲಿಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ಅದರಲ್ಲಿ ನಮ್ಮದು ಲಾಸ್ಟ್ ಜಾಸ್ತಿ ಮಾಡೋದು ಐ ಬಡ್ಡಿಂಗಿಂದ, ಕಣ್ಣು ಕಸಿ. ಆ ವಿಧಾನ ಹಲಸಿಗೆ ನಾವು ಫಸ್ಟ್ ಅಪ್ಲೈ ಮಾಡಿದ ಕಾರಣ ಸ್ವಲ್ಪ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಅದು ಹೇಗಿಂದ ಕಲೀಲಿಕ್ಕೋಸ್ಕರ ಬರ್ತಾ ಇದ್ದೇವೆ. ಇವಾಗ ಅದು ಕಾಮನ್ ಆಗಿ ಹೋಗಿದೆ. ಈಗ ಒಂದು 10 ವರ್ಷ ಮುಂಚೆ ಎಲ್ಲ ತುಂಬ ಬೇರೆ ಬೇರೆ ಯೂನಿವರ್ಸಿಟಿ, ತಮಿಳುನಾಡಿನ ಕೂಡ ಇಲ್ಲಿ, ಕೇರಳದ ತಮಿಳುನಾಡಿಂದ, ಕೇರಳದ ಕರ್ನಾಟಕದ ಯೂನಿವರ್ಸಿಟಿಗಳಿಗೆ ನಾವು ಅಲ್ಲಿ ಹೋಗಿ ಜಿ ಕೆ ವಿ ಕೆ, IHR, ಬಾಗಲಕೋಟೆ ಯೂನಿವರ್ಸಿಟಿ, ಅಲ್ಲಿಗೆಲ್ಲ ನಾವೇ ಅಲ್ಲಿ ಹೋಗಿ ಅವರಿಗೆ ಕಳಿಸಿಕೊಡ್ತಾ ಇದ್ರು. ದೂರನವರೆಲ್ಲ ಬೇರೆ ಬೇರೆ ಸ್ಟೇಟ್ನಲ್ಲಿ ಇಲ್ಲಿ ಬಂದು ಸ್ಟಡಿ ಮಾಡ್ತಾ ಇದ್ರು. ಇವಾಗ ಅದು ಒಂದು ಕಾಮನ್ ಆಗಿ ಹೋಗಿದೆ. ಎಲ್ಲ ದೊಡ್ಡ ಒಂದು ರಾಕೆಟ್ ಸೈನ್ಸ್ ಎಲ್ಲ ಎಲ್ಲರಿಗೆ ಮಾಡುವಂತ ತಂಡಕ್ಕೆ ಬಂದಿದ್ದೇವೆ. ಈಗ
1: ಕೃಷಿ ಮೇಳಗಳೆಲ್ಲ ಹೋಗ್ತಾ ಇದ್ರಿ, ಅಲ್ಲಿ ನಿಮ್ಮ ಗಿಡಗಳನ್ನು ನೋಡಿದೀವಿ, ಹೆಚ್ಚಿಗೆ ಏನಾದರೂ ಪ್ರಯೋಜನ ಆಗಿದೆ?
2: ಅಲ್ಲ, ಕೃಷಿ ಮೇಳಗಳು ಈಗಲ್ಲ, ತುಂಬಾ ವರ್ಷ ಮುಂಚೆನೇ ಕೃಷಿ ಮೇಳಗಳು ನಾವು ಎಲ್ಲ ಹೋಗ್ತಾ ಇರ್ತೇವೆ. ಬೆಂಗಳೂರು, ಮಂಗಳೂರಿನಲ್ಲಿ ಎಲ್ಲ, ಕೇರಳಕ್ಕೆ, ತಮಿಳುನಾಡಿಗೆ, ಆ ಥರ ದೂರ ದೊಡ್ಡ ಕೃಷಿ ಮೇಳಗಳಿಗೆಲ್ಲವೂ ನಾವು ದೊಡ್ಡ ಪ್ರಮಾಣದಲ್ಲಿ ಗಿಡ ಕೊಂಡೋಗ್ತೇವೆ. ಸಣ್ಣ ಮೇಳಗಳಿಗೆ ಡಿಸ್ಪ್ಲೇ ಮಾಡಿ ಜಸ್ಟ್ ಮೇಳಗಳನ್ನು ನಾವು ಅಟೆಂಡ್ ಮಾಡ್ತೇವೆ. ಮತ್ತು ಅದರಿಂದಾಗಿ 2 ಪ್ರಯೋಜನ. ಒಂದು, ಹಳೆ ಕಾಲದ ಕಸ್ಟಮರನ್ನು ನಮಗೆ ಪುನಃ ಅಲ್ಲಿ ಮೀಟ್ ಆಗೋ ಅವಕಾಶ ಸಿಗ್ತದೆ. ಹೊಸ ಕಸ್ಟಮರನ್ನು ನಮಗೆ ಈ ಥರ ಒಂದು ಪ್ರಾಡಕ್ಟ್ ಇದೆ, ನಮ್ಮದು ಅಡ್ರೆಸ್ ಎಲ್ಲ ಒಮ್ಮೆ ಸೋಷಿಯಲ್ ಮೀಡಿಯಾ ನೋಡಿರ್ತಾರಲ್ಲ, ಅವರಿಗೆ ನಮ್ಮ ಸಿಕ್ಕಿದ ಮೇಲೆ ಇಲ್ಲಿ ಬರಲಿಕ್ಕೆ ಒಂದು ಬಿಸ್ನೆಸ್ಗೆ ಒಳ್ಳೆದಾಗ್ತದೆ.
1: ಪ್ರತ್ಯೇಕವಾಗಿ ಹಲಸಿನ ಮೇಳಗಳೆಲ್ಲ ಆಗ್ತಾ ಇದೆ. ಮತ್ತು ಬೇರೆ ಬೇರೆ ಕಡೆಯಲ್ಲಿ, ಈಗ ಬೆಂಗಳೂರು ಇರ್ಬೋದು, ಬೇರೆ ಕಡೆಯಲ್ಲೆಲ್ಲ ಹಲಸಿನ ಮೇಳ ಆಗುವಾಗ ಅಲ್ಲಿ ಭಾಗವಹಿಸಿದರೆ ಹೇಗೆ?
2: ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಎಲ್ಲ ಮೇಳಕ್ಕೆ ಬರ್ತೇವೆ. ಹಲಸಿನ ಮೇಳಗಳು ಎಲ್ಲಿ ಇದ್ರೆ ಬರ್ತೇವೆ. ಈ ಬಾಳಂಬೆಟ್ಟ ಮೇಳಕ್ಕೆ ಒಂದು ಹೋಗಲಿಲ್ಲ, ನಾವು ಫೋನ್ ಮಾಡೋವಾಗೆಲ್ಲ ಅಲ್ಲಿ ಸ್ಪೇಸ್ ಕಮ್ಮಿ ಇದೆ ಹೇಳಿಕೊಂಡು ಅವರು ಹೇಳಿದಷ್ಟೇ.
1: 2 ವರ್ಷಕ್ಕೆ ಹಲಸಿನಕಾಯಿ ಬರ್ತೇನೆ ಹೇಳಿದ್ರೆ ಈಗ ಹಲಸಿನಲ್ಲಿ ಮಾತ್ರ ಅಲ್ಲ, ಮಾವಿನಲ್ಲಿ, ಸಪೋಟಲ್ಲಿ, ಎಲ್ಲಾ ತಳಿಗಳಲ್ಲೂ ಟೆಕ್ನಾಲಜಿ ಚೇಂಜ್ ಆದ ಮೇಲೆ ಅದು ನಮ್ಮ ಬಿಟಿ ಬದಲಾಗಿ ಹೊಸ ತಳಿ ಕ್ರಿಯೇಟ್ ಮಾಡಿದಲ್ಲ. ಹಲಸಿನಲ್ಲಿ ನಾವು ಕಸಿ ಕಟ್ಟುವುದರಲ್ಲಿ 3 ಆಗಿ ಡಿವೈಡ್ ಮಾಡ್ತೇವೆ. ಆ ಡಿವೈಡ್ ಮಾಡಿದ್ರೆ ಎಷ್ಟು ಬೇಗ ಕಾಯಿ ಆಗ್ತದೆ ಅಂತ. ಈಗ 2 ವರ್ಷದಲ್ಲಿ ಕಾಯಾಗಲಿಕ್ಕೆ ಪ್ರಧಾನ ಕಾರಣ ಕೆಲವು ಹಲಸಿನ ಮರಗಳಲ್ಲಿ ಒಂದು ಬೆರಳಷ್ಟು ಚಿಕ್ಕ ಚಿಕ್ಕ ಗೊಂಬೆಗಳಲ್ಲಿ ಕೂಡ ಕಾಯಾಗುತ್ತೆ. ಆ ಕಾಯಾಗದ ಮರದ ಗೆಲ್ಲಿಗಳು ನಾವು ಕಸಿ ಕಟ್ಟಿದ್ರೆ 2 ವರ್ಷದಲ್ಲಿ ಕಾಯಾಗ್ತದೆ. ಕೆಲವರಲ್ಲಿ ಸ್ಟೆಮ್ಮಲ್ಲಿ ಮಾತ್ರ ಆಗುತ್ತೆ, ಮೇನ್ ಸ್ಟೆಮ್ಮಲ್ಲಿ ಮಾತ್ರ. ಅದರದು ಗೆಲ್ಲಿ ಕಸಿ ಕಟ್ಟಿದ್ರೆ ಒಮ್ಮೊಮ್ಮೆ 6, 7, 8 ವರ್ಷ ಆದರೂ ಕಾಯಿ ಆಗುದಿಲ್ಲ, ತುಂಬ ಲೇಟ್ ಆಗುತ್ತದೆ. ಕೆಲವೊಮ್ಮೆ ಮೇನ್ ಸ್ಟೆಮ್ಮಲ್ಲಿ, ಕೆಲವು ಮರಗಳಲ್ಲಿ ಸ್ಟೆಮ್ಮಲ್ಲೂ ಆಗುತ್ತೆ, ಮೀಡಿಯಂ ಗೆಲ್ಲೆಲ್ಲೂ ಆಗುತ್ತೆ, ಅಂಥವು ಕಟ್ಟಿದ್ರೆ 3-4 ವರ್ಷದಲ್ಲಿ ಆಗ್ತದೆ. ಹಾಗಾದ್ರೆ ಕಸಿ ಕಟ್ಟಿದ ಎಲ್ಲ ಗಿಡಗಳು ನಿಮಗೆ 2 ವರ್ಷದಲ್ಲಿ ಆಗುದಿಲ್ಲ. ಈ ಕಾಯಿ ತಾಯಿ ಮರದಲ್ಲಿ ಹಲಸಿನ ಕಾಯಿ ಹಿಡಿಯೋ ಸ್ಟ್ರಕ್ಚರ್ಗೆ ಡಿಪೆಂಡ್ ಆಗಿ ಕಾಯಿ ಆಗುದು. ಈಗ 2 ವರ್ಷದಲ್ಲಿ ಆಗುವುದು ನಮ್ದು ಈ ನಿನ್ನೆ ತಾಯಿ ಹಲಸಿನ ಮರ ಒಂದು ಗಿಡ ನಟ್ಟರೆ ಆ ಮರದ ಒಂದು ಕಾಲಿಜ್ ತೋರದ ಗೆಲ್ಲುಗಳಲ್ಲಿ ಸಹ ಕಾಯಾಗುತ್ತೆ. ಅದೇ ಸ್ವಭಾವ ಇದ್ದ ಕಾರಣ ಆ ಗಿಡ ಕಸಿ ಕಟ್ಟಿದ ಮೇಲೆ 2 ವರ್ಷದಲ್ಲಿ ಕಾಯಾಗುದು. ಅಲ್ಲದೆ ಇದನ್ನು ನಾವು ಬಿಟಿ ಬದನೆ ಮಾಡಿದಾಗೆ ಒಂದು ಹೊಸ ತಳಿಯನ್ನ ಲ್ಯಾಬಲ್ಲಿ ಕ್ರಿಯೇಟ್ ಮಾಡಿ ತಳಿಯಲ್ಲದು ಇದ್ದ ತಳಿಯನ್ನ ನಾವು ಕಸಿ ಕಟ್ಟಿ ಮಾಡಿದಷ್ಟೇ ಬಿಟ್ಟು ಹೊಸತಾಗಿ ಮಾಡಿ ತಳಿಯಲ್ಲ. ಅದಕ್ಕೆ ಆರೋಗ್ಯ ಸಮಸ್ಯೆ ಏನಿಲ್ಲ, ಈ ಹಣ್ಣು ತಿಂದಲ್ಲಿ ಏನು ಆರೋಗ್ಯ ಸಮಸ್ಯೆಗಳು ಆಗಲಿ ಅಂತ ಯಾವ ವಿಷಯ ಬರೋದಿಲ್ಲ. ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ಇದ್ದದನ್ನೇ ಕಸಿ ಕಟ್ಟಿ ಗಿಡ ಮಾಡಿದಷ್ಟೇ. ಅದು ಕೂಡ ಹೇಗೆ, ಆ ದೇಶದ ಗೆಲ್ಲು ನಮ್ಮ ಊರಿನಲ್ಲಿ ಆದ ಹಲಸಿನ ಬೀಜ ಹಾಕಿ ಅದರ ಮೇಲೆ ಕಸಿ ಕಟ್ಟುವ ಕಾರಣ ನಮ್ಮ ಈ ಊರಿಗೆ ಒಂದು ಸ್ವಲ್ಪ ಮಳೆಗಾಲಕ್ಕೆಲ್ಲ ತಾಕತ್ತು ಬರುತ್ತೆ. ನಮ್ಮ ಹಾಗಾದ್ರೆ ಬಾಟಮ್ ಕೆಳಗೆ ಮಣ್ಣಿನಲ್ಲಿರೋದು ನಮ್ಮ ಊರಿನ ಮರದ ಬೀಜ, ಟೋಪ ಮಾತ್ರ ಈ ಹೊರಗಿನ ದೇಶದ ಗೆಲ್ಲಿ ಕಸಿ ಕಟ್ಟೋದು. ಟೆರಸ್ ಗಾರ್ಡನ್ನಲ್ಲಿ ಹಲಸಿನ ಗಿಡ ಮಾಡಬಹುದು, ಆದರೆ ಎಲ್ಲ ತಳಿಗಳು ಮಾಡಲಿಕ್ಕೆ ಆಗಲ್ಲ. ನಾನು ಆವಾಗ ಹೇಳಿದಾಗೆ ಈ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಕಾಯಾಗುತ್ತೆ ಕೆಲವು ತಳಿಗಳಿದೆ, ವಿಯೆಟ್ನಾಮ್, ಥೈಲೆಂಡ್, ಅಂಧ ದೇಶದ್ದು, ಮತ್ತು ನಮ್ಮ ಊರಿನದು ಕೂಡ ಒಂದೆರಡು ತಳಿಗಳು. ಅದು ತುಂಬ ದೊಡ್ಡದಾಗಿ ಬೆಳೆಯಲ್ಲ, ಅದಕ್ಕೆ ಭಾಳ ಗಟ್ಟಿಮುಟ್ಟಾದ ಸ್ಟ್ರಕ್ಚರ್ ಇಲ್ಲ. ಅದರಿಂದಾಗಿ ನಮಗೆ ಪಾಟಲ್ಲಿ ಬೆಳೆಸಬಹುದು, ಅದು ವರ್ತ್ ಅಲ್ಲ. ವರ್ಷಕ್ಕೆ 1-2 ಕಾಯಿ 3 ಕಾಯಿ ಸಿಕ್ಕುವುದಷ್ಟೇ ಬಿಟ್ಟು ಅದೇ ಕಾಯಿನ ನೆಲದಲ್ಲಿ ನಟ್ಟರೆ ನಮಗೆ 12 ತಿಂಗಳು ಬೇಕಾದಷ್ಟು ಕಾಯಿ ಸಿಗ್ತದೆ. ಪಾಟಲ್ಲಿ ಆದರೆ ಮನಸ್ಸಿಗೆ ಸಂತೋಷಕ್ಕೋಸ್ಕರ ಬೆಳೆಸಬಹುದಷ್ಟೇ ಬಿಟ್ಟು ಅದೊಂದು ಹವ್ಯಾಸ ಕೃಷಿ ಅಷ್ಟೇ ಬಿಟ್ಟು ಲಾಭದಾಯಕ ಕೃಷಿ ಏನಲ್ಲ, ಸಂತೋಷಕ್ಕೋಸ್ಕರ. ಇಲ್ಲಿ ಗಿಡಕ್ಕೆ ಬರೋರು ನಮ್ಮಂತ ಕೇಳಿದ ಮೇನ್ ಪ್ರಶ್ನೆ, ನಮ್ಮಲ್ಲಿ ಸ್ವಲ್ಪ ಜಾಗ ಇದೆ ಯಾವ ಗಿಡ ಬೆಳೆಸುವಂತ ಹೇಳಿದ್ರೆ ನಾವು ಅವ್ರ ಕೇಳ್ತೇವೆ, ಇದು ನಟ್ಟು 2 ವರ್ಷಕ್ಕೆ ಫಲ ಕೊಟ್ಟು 10-15-20 ವರ್ಷದಲ್ಲಿ ಹೋಗೋ ತಳಿಬೇಕಾ, ಅದ ಕಾಯಿಗಳಿಗೆ 4-5 ವರ್ಷ ತಾಳ್ಮೆ ತಗೊಂಡು ಲಾಂಗ್ ಲೈಫ್ ಇರೋದ ಮರ ಬೇಕಂತ ಹೇಳಿದ್ರೆ 90% ಜನಕ್ಕೆ ಹೇಳಿದ್ದು ನಮ್ಮ ಮನೆತ್ನಲ್ಲಿಗೆ ನಮ್ಮ ಒಂದು 2 ವರ್ಷದಲ್ಲಿ ಕಾಯಿ ಬರಲಿ, ಮತ್ತೆ ಸತ್ತು ಹೋದ್ರೆ ಬೇರೆ ನಾಡುವ. ಆ ಮರಗಳು ನಮ್ಮ ಈ ನಿನ್ನೆ ತಾಯಿಯೆಲ್ಲ ಮ್ಯಾಕ್ಸಿಮಮ್ ಒಂದು 15 ಫೀಟ್ ಅಷ್ಟೇ ಬೆಳೆಯುದು. ಅದು 15 ಫೀಟ್ ಟಾಪ್ ಕಾಂಡ ಬೆಳೆದು ಒಂದು 8-10 ಫೀಟ್ ಅಷ್ಟೇ. ಅದರಿಂದಾಗಿ ನಿಮಗೆ ಕಾಂಪೌಂಡಿಗೆ, ಮನೆಯ ಗೇಟಿಗೆ ಅಲ್ಲಾದ್ರೆ ಏನು ಸಮಸ್ಯೆ ಆಗಲ್ಲ. ಅಷ್ಟು ಲೈಫ್ ಇಲ್ಲ ಮರ, ಒಂದು ಕಾಲಷ್ಟೆಲ್ಲ ತೋರಾಗುವಾಗ ಒಂದು 7-8 ವರ್ಷ ಆಗ್ತದೆ. ಆಮೇಲೆ 2-3 ವರ್ಷದಲ್ಲಿ ಮರ ವೀಕಾಗಿ 10 ವರ್ಷದಲ್ಲಿ 15 ವರ್ಷದೊಳಗೆ ಮರ. ಈ 15 ವರ್ಷ ಅಂತ ಹೇಳಿದ್ರೆ ಉಳಿದ ಮರ 30 ವರ್ಷ ಕೊಡದ ಹಾಯಿ ಕಾಯಿಗಳು ಈ 15 ವರ್ಷದಲ್ಲಿ ಸಿಗ್ತದೆ. ಅಷ್ಟು ಕಾಯಿ ಆಗ್ತದೆ ಅಲ್ಲಿ, ಮರ ಕಾಣಲಿಕ್ಕಿಲ್ಲ ಅಷ್ಟು ಕಾಯಿ ಆಗ್ತದೆ ಅಲ್ಲಿ. ಆದರೆ ಇನ್ನೊಂದು ವಿಷಯ, ಮಾಮೂಲಿ ಮರದ ಬೇರಿಗಳಾಗೆ ಇದು ಇಡೀ ಊರಿಗೆ ಸ್ಪ್ರೆಡ್ ಆಗಿ ಅದಕ್ಕೆ ಬೇಕಾದ ಫುಡ್ ತರುವುದಿಲ್ಲ. ಅದರಿಂದಾಗಿ ನಾವು ಎಕ್ಸ್ಟ್ರಾ ಫುಡ್ ಕೊಟ್ಟೇ ಇದನ್ನು ಬೆಳೆಸಬೇಕು. ಫಸ್ಟ್ ವರ್ಷ ಒಳ್ಳೆ ಟೇಸ್ಟ್ ಇರ್ತದೆ, ಮರ ಬೆಳೀತಾ ಬೆಳೀತಾ ಟೇಸ್ಟ್ ಕಮ್ಮಿ ಆಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಆದರೆ ಬೇರಿಗಳು ತುಂಬ ದೂರ ಹೋಗದ ಕಾರಣ ಆ ಜಾಗದಲ್ಲಿರೋ ಮೈಕ್ರೋನ್ಯೂಟ್ರಿಯೆಲ್ಲ ಸಾಧನ ಕಮ್ಮಿ ಆಗ್ತದೆ. ಆವಾಗ ನಾವು ಎಕ್ಸ್ಟ್ರಾ ಫುಡ್ ಸ್ವಲ್ಪ ಕೊಡಬೇಕಾಗ್ತದೆ. ಫುಡ್ನಲ್ಲೇ ಸಾವಯವ ಆಗ್ಬೋದು, ರಾಸಾಯನಿಕ ಆಗ್ಬೋದು, ಏನಾದರೂ ಗೊಬ್ಬರಗಳು ಕೊಟ್ಟೇ ಬೆಳೆಸಬೇಕು. ಅದನ್ನು ಬರೀ ನಟ್ಟು ಬಿಟ್ಟು ಕಾಯಿ ತೆಗಿಲಿಕ್ಕೆ ಹೋದರೆ ಹಣ್ಣುಗಳು ಮರ ಬೆಳೀತಾ ಬೆಳೀತಾ ಟೇಸ್ಟ್ ಕಮ್ಮಿ ಆಗ್ತಾ ಇರ್ತದೆ, ಸೈಜ್ ಬರೋದಿಲ್ಲ, ಒರಿಜಿನಲ್ ಕಲರೂ ಬರೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ, ಫುಡ್ ಕೊಟ್ಟರೆ ಮಾತ್ರ ಇದು ಈ ಗಾರ್ಡನ್ ಮರಾಗೆ ಬೆಳೆಸೋದು ಈ ಗಿಡಕ್ಕೆ. ಆದರೆ ನಮ್ಮಲ್ಲಿರೋ ಬೇರೆ ತಳಿಗಳಿದೆಲ್ಲ, ಲಾಂಗ್ ಲೈಫ್ ಇರೋ ಮರಗಳು, ಅದನ್ನ ಒಮ್ಮೆ ನಟ್ಟು ಬಿಟ್ಟರೆ 1-2 ವರ್ಷ ಗೊಬ್ಬರ ನೀರೆಲ್ಲ ಕೊಟ್ಟು ಬೆಳೆಸಿ ಮತ್ತು ಏನು ತೊಂದರೆ ಇಲ್ಲ, ಎಲ್ಲಿ ಎಷ್ಟು ಮಳೆ ಬರೋದ್ರೂ, ಎಷ್ಟು ಬೇಸಿಗೆಗಾಲ ಆದರೂ ನಮಗೆ ಕೊಡುವ ಹಣ್ಣು ಕೊಡ್ತೇವೆ. ಅದೇ ಕಾಯಾಳಿಗೆ ಮಾತ್ರ 4-5 ವರ್ಷ ತಗೊಳ್ತೇವೆ, ಲಾಂಗ್ ಲೈಫ್ ಒಳ್ಳೆ ಹಣ್ಣು ಸಿಗ್ತದೆ. ಬೇರೆ ದೇಶಗಳ ಹಣ್ಣು ಈ ಹಲಸಿನ ಹಣ್ಣು ಬೇರೆ ದೇಶದಲ್ಲಿ ಬೆಳೀತಾನೆ ಹೇಳಿದ್ರೆ, ಈಗ ನಮ್ಮಲ್ಲಿ ನಮ್ಮ ದೇಶದ ಸ್ವಂತ ಹಣ್ಣಿನಲ್ಲಿ ಹಲಸು

0: ಹಾಗೇನೆ ನಮ್ಮ ಹಲಸು ಬೆಳೆಯೋ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅನ್ನೋದು ಮಾತ್ರ ಚೆನ್ನಾಗಿ ಬರುತ್ತೆ. ಅಲ್ಲಾದರೂ ಬರುತ್ತೆ ಸ್ವಲ್ಪ ಎಕ್ಸ್ಟ್ರಾ ಕೇರಿಂಗ್ ಕೊಡಬೇಕಾಗ್ತದೆ. ಹಲಸಿನ ಗಿಡಗಳ ಪ್ರೊಡಕ್ಷನ್ ನಮ್ಮ ಸ್ವಂತ ಪ್ರೊಡಕ್ಷನ್. ಮತ್ತು ಸಿದ್ದು ನೆಲೆ ಒಂದು ತಳಿ ಇದೆ, ಅದು ತುಮಕೂರಿನ ಚೇಳೂರಿನಲ್ಲಿ ಭಾಳ ಹೆಸರುವಾಸಿಯಾಗಿ ಹೆಸರು ಬಂದಿರುವ ಒಂದು ತಳಿ. ಅವರಿಗೆ ಪೇಟೆಂಟ್ ಇದೆ ಮತ್ತು ಅದನ್ನು ರಾಯಲ್ಟಿ ಇದೆ. ಅದರಿಂದಾಗಿ ಅವರನ್ನು ನಾವು ಗಿಡ ಪರ್ಚೇಸ್ ಮಾಡಿ ಮಾಡಬಹುದಷ್ಟೇ ಬಿಟ್ಟು, ನಾವು ಸ್ವಂತ ಪ್ರೊಡಕ್ಷನ್ ಮಾಡಿದರೆ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಬಾಕಿ ಉಳಿದ ತಳಿಗಳೆಲ್ಲ ನಾವು ಸ್ವಂತ ಮಾಡ್ತೇವೆ. ಒಂದು ಗಿಡ ನಾವು ನಟ್ಟ ಮೇಲೆ ಚೆನ್ನಾಗಿ ಬರಲಿಕ್ಕಿಂತ ಹೆಚ್ಚಾಗಿ ಡ್ಯಾಮೇಜ್ ಆಗಲಿಕ್ಕೆ ಎರಡು ಮೂರು ಕಾರಣಗಳಿದೆ. ಅದನ್ನು ಅವಾಯ್ಡ್ ಮಾಡಿದರೆ ಗಿಡ ಚೆನ್ನಾಗಿ ಬರ್ಬೋದು. ಅದು ನಾವು ತೆಕ್ಕೊಂಡೋಗ ಗಿಡಗಳು, ನಾವು ಇಲ್ಲಿಂದ ಕೊಡುವ ಗಿಡಗಳು ಯಾವ ಕಾರಣಕ್ಕೂ ಪೋಳಿ ಹೌಸು, ಗ್ರೀನ್ ಹೌಸು ಅದರ ಒಳಗಿನ ಗಿಡಗಳು ಕೊಂಡೋಗಬಾರದು. ನಾವು ಕೊಡೋದು ಇಲ್ಲ. ಕೊಟ್ಟರೆ ಇಲ್ಲಿ ತಂಪಾದ ವಾತಾವರಣದಲ್ಲಿ, ಅಲ್ಲದ್ರೆ ಪೋಳಿ ಹೌಸಿನ ಗಿಡ ಓಪನಲ್ಲಿ ನಟ್ಟ ಮೇಲೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಅದು ಒಂದು ಕಾರಣ. ಎರಡು, ನಾವು ಕೊಂಡೋಗೋ ಗಿಡಗಳು ಮಣ್ಣಿಗೆ ಬೇರು ಹೋಗಿರಬಾರ್ದು. ಈಗ ಪ್ಯಾಕೆಟ್ ಇರಿದ ಗಿಡಗಳ ತಾಯಿ ಬೇರುಗಳು ಮಣ್ಣಿಗೆ ಹೋದರೆ ನಾವು ತೆಗೆಯುವಾಗ ಚೆನ್ನಾಗಿರ್ತದೆ, ಒಂದು ಎರಡು ಮೂರು ದಿನದಲ್ಲಿ ಗಿಡ ಡ್ಯಾಮೇಜ್ ಆಗ್ತದೆ. ಮತ್ತು ಮೂರನೇದು, ಆ ಪ್ಯಾಕೆಟ್ ಇಲ್ಲದ ಮಣ್ಣು ಯಾವ ಕಾರಣಕ್ಕೂ ಆ ಮಣ್ಣಿಗೆ ಯಾವುದು ಶೇಕ್ ಆಗಬಾರ್ದು, ಹುಡಿ ಆಗಬಾರ್ದು. ಪ್ಯಾಕೆಟಲ್ಲಿ ಹೆಂಗೆ ಇದೆ ಗಿಡ ಹಾಗೇನೆ ಮಣ್ಣಿಗೆ ಶಿಫ್ಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಒಂದು ಗಿಡ ನಾಳೆ ನಡೆದಾದರೆ ಒಂದು ದಿನ ಮುಂಚೆ ನೀರು ಹಾಕಬಾರ್ದು. ಫುಲ್ ನೀರು ಹಾಕಿ ಮೆತ್ತಗೆ ಆದ ಮೇಲೆ ತೊಟ್ಟ ಹರಿದ್ರೆ ಆ ಮಣ್ಣು ಬಿಚ್ಚಿ ಹೋಗಿ ಬೇರಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಇದು ಎರಡು ಮೂರು ವಿಷಯಗಳನ್ನ ನೋಡಿಕೊಂಡ್ರೆ ನಿಮಗೆ ಗಿಡ ಡ್ಯಾಮೇಜ್ ಆಗೋದಿಲ್ಲ. ಮತ್ತು ನಡುವ ಸೀಸನ್ ತೋಟವಾಗಿ ಕೃಷಿ ಮಾಡೋದಾದರೆ ಕ್ಲೈಮ್ ವಾತಾವರಣ ನೋಡಿ ಆಡಬೇಕು, ಮಳೆಗಾಲಕ್ಕೆ ಆ ಥರ ನೋಡಿ ಆಡಬೇಕು. ಮನೆ ಪರ್ಪಸ್ಗೆ ಒಂದೆರಡಾದ ಐದಾರು ಗಿಡ ನಲ್ಲಿಕ್ಕೆ ಯಾವ ಟೈಮಲ್ಲಿ ಬೇಕಾದ್ರೂ ನಡ್ಬೋದು. ಅದಕ್ಕೆ ನಾವು ಕೇರಿ ಮಳೆ ತುಂಬ ಕಷ್ಟ ಇಲ್ಲ. ಹೂವಿನ ಗಿಡಕ್ಕೆ ನಾವು ಡೈಲಿ ನೀರು ಹಾಕುವಾಗ ಇದಕ್ಕೆ ಡೈಲಿ ನೀರು ಹಾಕಬೇಕು. ಆಮೇಲೆ ಮಾರ್ಚ್ ಮಾಸದಲ್ಲಿ ಫಸ್ಟ್ ವರ್ಷ ಮಾರ್ಚ್ ಮಾಸದಲ್ಲ ಬರುವಾಗ ತುಂಬ ಬಿಸಿಲು ಇರುವ ಟೈಮಲ್ಲಿ ತೆಂಗಿನ ಸೋಗೆಯನ್ನು ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಅಡಿಕೆ ಸೋಗೆ ಕಟ್ ಮಾಡಿ ಸ್ವಲ್ಪ ಸಿಮಿ ಶೇಡ್ ಕೊಟ್ಟರೆ ಆ ಗಿಡಗಳು ಚೆನ್ನಾಗಿ ಬರುತ್ತೆ. ಮತ್ತು ನಡುವ ಜಾಗ ಮಾತ್ರ ಈ ಹಲಸಿನ ಗಿಡಕ್ಕಿನ್ನೆಲ್ಲ ಎಲ್ಲ ಗಿಡಕ್ಕಿನ್ನೆಲ್ಲ ನಮ್ಮ ಹಲಸಿನ ಗಿಡಕ್ಕೆ ಈ ನಿನ್ನೆತಾಯಿ ಹಲಸಿನ ಗಿಡ ನಡುವಾಗ ಒಳ್ಳೆ ಬಿಸಿಲಿರುವ ಜಾಗ ಇರಬೇಕು. ಮರದ ಅಡಿಯಲ್ಲಿ ನೆಡಬಾರದು. ಓಪನ್ ಜಾಗ ಒಂದು ಇಂಪಾರ್ಟೆಂಟ್. ಮತ್ತು ಇನ್ನೊಂದು, ಒಂದು 2 ಫೀಟ 1.5 ಫೀಟ ಹೊಂಡ ತೆಗೆದು ನಮ್ಮಲ್ಲಿ ಸಿಕ್ಕೋ ಯಾವ ಗೊಬ್ಬರ ಆಗಬಹುದು ಸಾವಯವ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹೊಂಡೆಯನ್ನು ಮುಚ್ಚಬೇಕು. ಯಾವ ಕಾರಣಕ್ಕೆ ಹಸಿ ಎಲೆಗಳು ಅಡಿಗೆ ಹಾಕಿ ಹೊಂಡೆ ಮುಚ್ಚಬಾರದು. ಮುಚ್ಚಿದ್ರೆ ಅದು ಆ ಎಲೆ ಕುಳಿಯೋ ಟೈಮಲ್ಲಿ ಅಲ್ಲಿ ಹೀಟ್ ಆಗುತ್ತೆ, ಈ ಗಿಡಗಳ ಈ ಬೇರು ಕೂಡ ಕೊಳ್ತೆ ಹೋಗ್ತದೆ, ಗಿಡ ಸತ್ತು ಹೋಗ್ತದೆ. ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಯಾವುದಾದ್ರೂ ಮಿಕ್ಸ್ ಮಾಡಿ 2 ಫೀಟ್ ಹೊಂಡವು ಕಂಪ್ಲೀಟ್ ಫಿಲ್ ಮಾಡಿ ಆಮೇಲೆ ನಮ್ಮ ಕವರ್ನ ಸೈಜ್ ಯಾವುದು ಅದಷ್ಟೇ ಸಣ್ಣ ಕವರ್ನ ಒಂದು ತೊಟ್ಟೆ ಸೈಜ್ನಲ್ಲಿ ಒಂದು ನಮ್ಮ ನಾವು ತನ್ನ ಗಿಡದ ಕವರ್ ಸೈಜ್ನಲ್ಲಿ ಸಣ್ಣ ಹೊಂಡ ಕೈಯಲ್ಲಿ ತೆಗೆದು ಆಮೇಲೆ ಗಿಡ ನೆಡಬೇಕು. ಕಸಿ ಕಟ್ಟಿದ ಜಾಗ ಮಣ್ಣಿನ ಮೇಲೆ ಇರಬೇಕು. ಒಂದು ವೇಳೆ ಮಣ್ಣಿನ ಅಡಿಗೆ ಹೋದ್ರೆ ಏನು ಸಮಸ್ಯೆ ಇಲ್ಲ. ಆದರೆ ಕಾರಣ ಏನಿದ್ರೆ ಕಸಿ ಕಟ್ಟಿದ ಜಾಗದಲ್ಲಿ 1 ವರ್ಷ ಆದ ಗಿಡ ಆದರೂ ನಮ್ಮ ಕಣ್ಣಿಗೆ ಕಾಣದಾಗ ಸಣ್ಣ ಸಣ್ಣ ಗ್ಯಾಪ್ಗಳಲ್ಲಿ ಉಳಿದಿರ್ತದೆ. ಆ ಜಾಗದಲ್ಲಿ ಮಣ್ಣು ಹೋಗಿ ಅದರಲ್ಲಿ ಫಂಗಸ್ ಏನಾದರೂ ಬಂದರೆ ಫ್ಯೂಚರ್ಗೆ ಮರ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಒಂದು 2 ವರ್ಷ ಕಳೆದ ಮೇಲೆ ಆ ಕಸಿ ಕಟ್ಟಿದ ಸಂಧಿ ಕರೆಕ್ಟಾಗಿ ಹೋಗ್ತದೆ, ಏನು ಗೊತ್ತೇ ಆಗದಾಗೆ ಒಂದೇ ಉಡ್ಡಾಗಿ ಹೋಗ್ತದೆ. ಆಮೇಲೆ ನೀವು 2 ಫೀಟ 3 ಫೀಟ ಮಣ್ಣಾಕಿ ಏನು ತೊಂದರೆ ಇಲ್ಲ. ಸಣ್ಣ ಗಿಡಗಳ ನಡುವಾಗ ಕಸಿ ಕಟ್ಟಿದ ಜಾಗ ಮಣ್ಣಿನ ಮೇಲೆ ಇರಬೇಕು. ಅದರಲ್ಲಿ ಇರಿದ ಪ್ಲಾಸ್ಟಿಕ್ ಎಲ್ಲ ಬಿಚ್ಚಿದನ್ನೆಲ್ಲ ನೋಡಲಿಕ್ಕೆ ಆಗ್ತದೆ, ಏನೋ ಡ್ಯಾಮೇಜ್ ಆದರೆ ಗೊತ್ತಾಗ್ತದೆ. ಮತ್ತು ಫಸ್ಟಿಂದ ಗಾಳಿ ಜಾಡದಾಗೆ ಸಪೋರ್ಟ್ ಕೊಟ್ಟು ಕಟ್ಟಿಕೊಡಬೇಕು. ಬದುಕಲಿಕ್ಕೆ ಅಷ್ಟೇ ನೀರು ಕೊಡಿ, ತುಂಬ ನೀರನ್ನು ಕೊಡಬೇಡ. ಮತ್ತು ನಾವು ಮಕ್ಕಳಿಗೆ ಫುಡ್ ಕೊಡೋದಾಗೆ ಸಣ್ಣ ಪ್ರಮಾಣದಲ್ಲಿ ಜಾಸ್ತಿ ಟೈಮ್ ಗೊಬ್ಬರ ಕೊಡಿ. ಈಗ ಅಡಿಕೆ ತೆಂಗಿನ ಮರಕ್ಕೆ ವರ್ಷಕ್ಕೆ 2 ಸರ್ತಿ ಕೊಡುವಾಗೆ ಒಮ್ಮೆಲೆ ಕೊಡೋದಲ್ಲ, ಒಂದು 20 ದಿನ ಆಗಲ್ಲ, 1 ತಿಂಗಳು ಆಗಲ್ಲ, ಒಂದು ಸಣ್ಣ ಪ್ರಮಾಣದಲ್ಲಿ ಜಾಸ್ತಿ ಟೈಮ್ ಗೊಬ್ಬರ ಹಾಕಿ ಬೆಳೆಸಿದ್ರೆ ನಿಮಗೆ ಅದು ಒಳ್ಳೆ ರಿಸಲ್ಟ್ ಬರ್ತದೆ. ಗಿಡಗಳ ವ್ಯಾಪಾರ ನಮಗೆ ನಮ್ಮ ಊರಿನ ನಮ್ಮ ದೇಶದಲ್ಲಿ ಒಳಗಡೆ ಮಾತ್ರ ಅಲ್ಲ, ಅಮೆರಿಕದಿಂದ ಕೆನ್ ಲವ್ ಅಂತ ಹೇಳಿ ಅವರದ ಫ್ರೂಟ್ ಸೈಂಟಿಸ್ಟ್ ಅವರು ನಾವು ಕಸಿಕಟ್ಟೆ ವಿಧಾನ ನೋಡಲಿಕ್ಕೆ ನಮ್ಮ ಗಿಡ ಕೊಂಡೋಗಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಮತ್ತು ನಮಗೆ ಕ್ವಾರಂಟೈನ್ ಸರ್ಟಿಫಿಕೇಟ್ ಯಾವುದು ಇಲ್ಲದ ಕಾರಣ ಅವರೇ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತೇವೆ. ನಾವು ಪ್ಲಾಂಟ್ಸ್ ಲೋಕಲ್ ಕ್ವಾರಂಟೈನ್ ಎಕ್ಸ್ಪೋರ್ಟ್ ಮಾಡೋ ಲೈಸೆನ್ಸ್ ಹೆಸರಿಗೆ ಕೊಡ್ತೇವೆ, ಅವರೇ ಅದನ್ನು ಹೊರಗಿನ ದೇಶಕ್ಕೆ ಕಳಿಸ್ತಾರೆ. ನಮ್ಮ ಬಿಸ್ನೆಸ್ ಚೆನ್ನಾಗಿ ಬೂಸ್ಟ್ ಆಗಿ ಇನ್ನೂ ಈ ಸ್ಪೀಡ್ನಲ್ಲಿ ಗಟ್ಟಿಯಾಗಿ ನಿಲ್ಬೇಕಂತ ಒಂದು ಧೈರ್ಯ ಬಂದದ್ದು ಕೊರೋನಾ ಬಂದ ಕಾರಣ. ಅಷ್ಟು ತನಕ ನಮಗೆ ಇಷ್ಟು ಧೈರ್ಯ ಇರಲಿಲ್ಲ. ಕೊರೋನಾ ಟೈಮಲ್ಲಿ ಬೇರೆ ಬೇರೆ ಊರಿಂದೆಲ್ಲ ಜನ ಬಂದು ಗಿಡಗಳ ನಡುವ ಒಂದು ಇಂಟ್ರೆಸ್ಟ್ ತೋರಿಸಿದೆ. ಕೆಲಸಕ್ಕೆ ನನ್ನೊಟ್ಟಿಗೆ 10-20 ಜನ ಇದ್ದರು, ಎಲ್ಲರೂ ಹಾರ್ಡ್ ವರ್ಕರ್ಸ್ ಅಲ್ಲ, ಅದರಲ್ಲಿ ಸ್ವಲ್ಪ ಅಶಕ್ತರು ಸುಮಾರು ಜನ ಇದ್ದಾರೆ. ಅದರಿಂದಾಗಿ ವರ್ಕರ್ಸ್ನ ಲೆಕ್ಕ ಕೇಳಿದ್ರೆ ತುಂಬ ಇರ್ತದೆ. ನಾನು ಸ್ಟಡಿ ಮಾಡಿದ ಹೋಗಿ 10ನೇ ಕ್ಲಾಸ್ ತನಕ ಹೋಗಿಲ್ಲ. ಇದು ಸಣ್ಣ ಪ್ರಾಯದಲ್ಲಿ ನಮ್ದು ನೆಸರಿ ಫ್ಯಾಮಿಲಿ, ಅದರಿಂದಾಗಿ ನಾವು ಅಷ್ಟೇ. ಮತ್ತು ನಾವು ಫೀಲ್ಡ್ ಬೇರೆ ಚೇಂಜ್ ಆಗಿಲ್ಲ, ಸಣ್ಣ ಪ್ರಾಯದ ಒಂದೇ ಫೀಲ್ಡಲ್ಲಿದ್ದ ಕಾರಣ ನಮಗೆ ಅದರಲ್ಲಿ ಸ್ವಲ್ಪ ಅನುಭವ ಬರಲಿಕ್ಕೆ ಬಂದಿದೆ ಅಷ್ಟೇ. ಬಿಟ್ಟು ನಾವು ಈ ಫೀಲ್ಡ್ ಬಿಟ್ಟು ಬೇರೊಂದು ಫೀಲ್ಡಿಗೆ ಹೋದ್ರೆ ಪುನಃ ಇದಕ್ಕೆ ಬರುವಾಗ ನಾವು ಬೀನು ಇಲ್ಲ. ಅದರಿಂದಾಗಿ ಅಷ್ಟೇ
1: ಅನುಭವದಿಂದಲೇ ಎಲ್ಲನೂ ಕಲಿತಿದ್ದೀರಿ.
0: ಅಷ್ಟೇ ಅಷ್ಟೇ ಅಷ್ಟೇ ಅನುಭವದಿಂದ ಎಲ್ಲ ಶಾಲೆಯಿಂದಲೇ ಕಲಿತದಲ್ಲ.
1: ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಂದ ನೀವು ಪ್ರಶಸ್ತಿಯನ್ನು ಕೂಡ ಪಡೆದಿದ್ದೀರಿ, ಬೇರೆ ಬೇರೆ ಗೌರವ ನಿಮಗೆ ಸಿಕ್ಕಿದೆ. ಒಂದು ರೀತಿಯ ಪರಿಸರ ಪ್ರೇಮ, ಸಸ್ಯಗಳನ್ನು ಬೆಳೆಸೋದು, ಒಂದು ಆಮ್ಲಜನಕ ಈಗೆಲ್ಲ ಎಲ್ಲ ಸಸ್ಯಗಳೇ ಕಾಣೆಯಾಗ್ತಾ ಇರುವಾಗ, ಕಾಡುಗಳು ಮರೆಯಾಗ್ತಿರುವಾಗ, ಈ ರೀತಿ ಒಂದು ಸಸ್ಯವನ್ನು ಬೆಳೆಸ್ಕೊಂಡು ಬೇರೆ ಬೇರೆ ಊರುಗಳಲ್ಲಿ ನಿಮ್ಮ ಒಂದು ಈ ಗಿಡಗಳನ್ನು ಬೆಳೆಸುವಂಥದ್ದು ಒಂದು ಈ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಏನು ಹೇಳ್ತೀರಿ? ಇದ್ರ ಬಗ್ಗೆ ನಿಮ್ಮ ನಿಮಗೆ ಸಿಕ್ಕಿದ ಗೌರವ ಮತ್ತು ಈ ಕೆಲಸಗಳನ್ನು ತೊಡಗಿಸಿಕೊಳ್ಳೋದ್ರಿಂದ ನಿಮಗೆ ಆದಂಥ ಒಂದು ಖುಷಿ.

0: ನನಗೆ ಸಿಕ್ಕಿದ ಗೌರವ ಎಂದು ಹೇಳಿಕ್ಕಿಂತ ಹೆಚ್ಚಾಗಿ ಅಳಸಿಕೆ ಸಿಕ್ಕಿದ ಗೌರವವನ್ನು ಹೇಳ್ಬೋದು. ಇದೇ ಕೆಲಸ ನಾನು ತೆಂಗಿನ ಮರದಲ್ಲಿ ಅಡಿಕೆಯಲ್ಲಿ ಅಲ್ಲಾದ್ರೆ ಇನ್ನೊಂದರಲ್ಲಿ ಮಾಡಿದರೆ ನನಗೆ ಅಷ್ಟೊಂದು ಗೌರವ ಬರ್ತಾ ಇರಲಿಲ್ಲ. ಆ ಟೈಮಲ್ಲಿ ಎಲ್ಲರೂ ರಬ್ಬರ್, ಕೇರಳದಿಂದ ಬಂದೆಲ್ಲರೂ ರಬ್ಬರ್ ಕೃಷಿ ಮಾಡೋ ಟೈಮಲ್ಲಿ ನಮಗೆ ಒಂದು ಫುಡ್ ಕ್ರಾಪ್ ಆದ ಹಳಸನ್ನ ಇಷ್ಟ ಇದೆ ನಮಗೆ, ಅದನ್ನ ಮೇಲೆ ತರಿಸಬೇಕಂತ ಹೇಳಿಕೊಂಡು ಪ್ರಯತ್ನ ಮಾಡಿದ ಕಾರಣ. ಮತ್ತೆ ಅದಕ್ಕೆ ಕಾರಣ ಅಡಿಕೆ ಪತ್ರಿಕೆ ಪುಸ್ತಕ ಶ್ರೀಭಟ್ರಿ ಅವರು ಅವರೆಲ್ಲ ಪ್ರತಿ ಒಂದು ಪತ್ರಿಕೆಯಲ್ಲೂ ಹಳಸಿನ ಹೊಸ ಹೊಸ ವಿಷಯಗಳನ್ನು ನಮಗೆ ತರ್ತಾ ಇದ್ರಿ. ಅದನ್ನ ಬೆನ್ನಿಡ್ಕೊಂಡು ಹೋಗ ನಮಗೆ ಹೊಸ ಹೊಸ ತಲೆಗಳು ಸಿಗ್ತಾ ಇತ್ತು. ಮತ್ತು ಅದರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಈ ಫೀಲ್ಡಲ್ಲಿ ಬೇರೆ ನೂರಾರು ಜನ ಇಲ್ಲದ ಕಾರಣ ನಮಗೆ ಒಳ್ಳೆ ಇಂಕ ಬರ್ತಾ ಇತ್ತು. ಕಾಂಪಿಟೇಷನ್ ಇಲ್ಲದೆ ನಾವು ಮಾಡಿದ ಗಿಡಗಳಿಗೆ ನಮಗೆ ಚೆನ್ನಾಗಿ ದುಡ್ಡು ಕೊಟ್ಟು ತೆಕ್ಕೊಂಡು ಹೋಗುವಂತ ಒಂದು ಅದರದ್ದು ವ್ಯಾಲ್ಯೂ ಕೊಟ್ಟು ತೆಗೆದುಕೊಂಡು ಹೋಗುವ ಇಂಡಸ್ಟ್ರಿ ಜನಗಳು ಕೂಡ ತೋರಿಸಿದ್ದೇವೆ. ಇದೇ ಫೀಲ್ಡಲ್ಲಿ ತುಂಬಾ ಜನ ಇಲ್ಲದ ಕಾರಣ ಹಾಗೆ ನಮಗೆ ಈ ಫೀಲ್ಡಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ನಿಲ್ಲಿಕ್ಕೆ ಧೈರ್ಯ ಆಯಿತು. ಇಷ್ಟಕ್ಕಿಂತ ಜಾಸ್ತಿ ನಮಗೆ ಫೈನಾನ್ಷಿಯಲಿ ನಮಗೆ ಇದರಲ್ಲಿ ಪ್ರಾಫಿಟ್ ಇದ್ದ ಕಾರಣ ನಾವು ಈ ಫೀಲ್ಡಲ್ಲಿ ತೊಡಗಿಕೊಂಡು ಸ್ಪಷ್ಟವಾಗಿ ಹೇಳ್ತೇನೆ.
1: ಏನು ನಿರುದ್ಯೋಗದಿಂದ ಇರುವವರಿಗೆ ಏನು ಯುವಕರಿಗೆ ಕೂಡ ಇದರಲ್ಲಿ ತೊಡಗಿಸಿಕೊಳ್ಬಹುದು?
0: ಯುವಕರಿಗಿಂತ ತೊಡಗಿಸಿಕೊಳ್ಬೋದಷ್ಟು ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹಾಕಿ ಶುರು ಮಾಡ್ಲಿಕ್ಕಿಂತ ಹೆಚ್ಚಾಗಿ ನಿಮಗೆ ಕೃಷಿ ಇದೆ ಅಲ್ಲದೆ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಏನಾದರೂ ಒಂದು ನೆಡ್ಸರಿ ಎಲ್ಲಿಯಾದರೂ ಹೋಗಿ ಸ್ವಲ್ಪ ಟೈಮ್ ಕೆಲಸ ಮಾಡಿ, ಅಲ್ಲಾದ್ರೆ ಉಳಿದ ಕೆಲಸದೊಟ್ಟಿಗೆ ನಿಮ್ಮ ತೋಟದೊಟ್ಟಿಗೆ ಸಣ್ಣ ನೆಡ್ಸರಿ ಮಾಡಿ ಅನುಭವದಿಂದಾಗಿ ನೀವು ಮೇಲೆ ಬಂದರೆ ನಿಮಗೆ ನೆಡ್ಸರಿ ಸಕ್ಸಸ್ ಆಗ್ತದೆ. ಅದಲ್ಲದೆ ನಮ್ಮ ಹತ್ರ ಆವಾಗ ಒಂದು 50 ಲಕ್ಷ ದುಡ್ಡು ಹಾಕಿಕೊಂಡು ನೆಡ್ಸರಿ ಮಾಡಿ ಸೆಲ್ಲಿಂಗ್ ಮಾತ್ರ ಮಾಡಿದರೆ ನಿಮಗೆ ಸ್ವಲ್ಪ ಟೈಮ್ ಮಾತ್ರ ಅದರದ್ದು ಲಾಭ ತೆಗಿಬೋದಷ್ಟೇ ಬಿಟ್ಟು ಲಾಂಗ್ ಲೈಫ್ ಈ ಫೀಲ್ಡಲ್ಲಿ ನಿಲ್ಲಿಕ್ಕೆ ಆಗಲ್ಲ. ಫಸ್ಟ್ ಸ್ವಲ್ಪ ಸರ್ವಿಸ್ ಮಾಡುವಾಗೆ ನೆಡ್ಸರಿ ಇದರಲ್ಲಿ ಸ್ಟಡಿ ಮಾಡಿಕೊಂಡು ಸರ್ವಿಸಿಂಗ್ ಕಲ್ಚರ್ ನೇಚರ್ನಲ್ಲಿಯೇ ನೀವು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ಮೇಲೆ ಬಂದರೆ ಮಾತ್ರ ನಿಮಗೆ ನೆಡ್ಸರಿಯಲ್ಲಿ ಒಳ್ಳೆ ಹೆಸರು ಮಳಿ ಆಗ್ತದೆ.
1: ಸರ್, ಈಗ ನಾವು ಈ ಕಾರ್ಯಕ್ರಮವನ್ನು ಕೇಳುವಂಥ ಎಲ್ಲ ಕೇಳುಗರು ನಿಮ್ಮಲ್ಲಿಗೆ ಬರಬೇಕಂತ ಆಸೆ ಪಡ್ತಾ ಇದ್ರೆ ಅವರಿಗೆ ನಿಮ್ಮ ವಿಳಾಸ ಮತ್ತು ಫೋನ್ ನಂಬರ್ ಕೊಡಬಹುದು?
0: ವಿಳಾಸ ಮತ್ತು ಫೋನ್ ನಂಬರ್ ಹೆಚ್ಚಾಗಿ ಯಾರಿಗಾದರೂ 5 ಗಿಡಕ್ಕಿಂತ ಜಾಸ್ತಿ ಬೇಕಾದರೆ ನಾವು ನಮ್ಮ ಸ್ವಂತ ಗಾಡಿಯಲ್ಲಿ ಡೆಲಿವರಿ ಕೊಡ್ತೇವೆ. ಈ ನಮ್ದು ರೀಟೇಲ್ ರೇಟ್ 250 ರೂಪಾಯಿ ಆದರೆ 10% ಜಾಸ್ತಿ ಮಾಡ್ತೇವೆ, 25 ರೂಪಾಯಿ ಒಂದು ಗಿಡಕ್ಕೆ ಜಾಸ್ತಿ ಮಾಡಿ ನಮಗೆ ಅವರ ಪಕ್ಕದ ಹೈವೇಯಲ್ಲಿ ನಮಗೆ ಕೊಡೋದು ವ್ಯವಸ್ಥೆ. ಅದು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಾವು ನಮ್ದು ಗಾಡಿ ಹೋಗುತ್ತೆ, ನಮ್ದೇ ಸ್ವಂತ ಡೆಲಿವರಿ ಸಿಸ್ಟಮ್ ಇದೆ. ಇಲ್ಲಿ ಬಂದು ತಗೊಂಡು ಹೋಗೋರಿಗೆ ಹಂಗೇನೆ ಬರ್ಬೋದು. ಈಗ ವಿಳಾಸಕ್ಕೆ ಗೂಗಲ್ ಅಲ್ಲಿ ಜಾಕ್ ಅನಿಲ್ ನರ್ಸರಿ ಇಂದ ಸರ್ಚ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಬರುವವರಿಗೆ ಬರ್ಬೋದು. ಪುತ್ತೂರು ತಾಲೂಕು ಕಬಕ್ಕ ಮತ್ತು ವಿಟ್ಲ ಮಧ್ಯದಲ್ಲಿ ಅಳಕೆ ಮಂಜಲಿನಲ್ಲಿ ಊರಿದೆ. ಇಲ್ಲಿ ನಿನ್ನೆ ಕಲ್ಲಿ ನರ್ಸರಿ ಜಾಕ್ ಅನಿಲ್ ನಿನ್ನೆ ಕಲ್ಲಿ ನರ್ಸರಿ ಅಂತ ಹೆಸರು. ಗೂಗಲ್ ಮ್ಯಾಪ್ ಅಲ್ಲಿ ಜಾಕ್ ಅನಿಲ್ ಸರ್ಚ್ ಮಾಡಿ ಸೀದಾ ಬರ್ಬೋದು. ಮೊಬೈಲ್ ನಂಬರ್ 9448778497 ಸಿಕ್ಕಾಪಟ್ಟೆ ಕಾಳು ಬರೋ ಕಾರಣ ಒಂದು ವೇಳೆ ಕಾಳು ನಾವು ರಿಸೀವ್ ಮಾಡಲಿ ಆಗೋದು ನಾವು ರಿಟರ್ನ್ ಕಾಲ್ ಮಾಡ್ತೇವೆ.
1: ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಹಲಸಿನ ಬಗ್ಗೆ ಒಂದಷ್ಟು ಹಲಸಿನ ಮಹತ್ವದ ಬಗ್ಗೆ ತಿಳಿಸಿದ್ರಿ ಸರ್. ಒಂದು ಕೊನೆಯ ಪ್ರಶ್ನೆ, ಹಲಸಿನಲ್ಲಿ ಈಗ ಹಲವಾರು ಕಬಾಬ್ ಮಾಡ್ತಾರೆ, ಬೇರೆ ಬೇರೆ ತಿಂಡಿಗಳನ್ನು ಮಾಡ್ತಾರೆ, ಹಾಗೆ ಚಿಪ್ಸ್ ಕೂಡ ಮಾಡ್ತಾರೆ, ಈ ಉದ್ಯಮದಲ್ಲಿ ಯಾಕೆ ನೀವು ತೊಡಗಿಸಿಕೊಂಡಿರಿ?
0: ಅಲ್ಲ, ನಾವು ಎಲ್ಲದನ್ನೂ ಮಾಡಿಕೊಂಡು ಹೋದ್ರೆ ನಾವು ಈ ಫೀಲ್ಡಲ್ಲಿ ಇನ್ನೂ ಸ್ಟ್ರಾಂಗ್ ಆಗಲ್ಲ. ಎಲ್ಲದರಿಗೆ ಸ್ಪೆಷಲೈಸೇಷನ್ ಇದೆ. ಈಗ ಅದಕ್ಕೆ ಈ ಗಿಡ ಮಾಡೋ ಪ್ರೊಸೆಸ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಇದನ್ನು ಮಾಡಿಕೊಂಡು ಹೋದ್ರೆ ನಮಗೂ ಒಳ್ಳೆ ಗಿಡಗಳು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ, ನಮ್ಮ ಪ್ರಾಡಕ್ಟ್ಗೆ ನಮಗೆ ಕ್ವಾಲಿಟಿ ಮಾಡಲಿ ಆಗ್ತದೆ. ಎಲ್ಲವನ್ನು ಕೈ ಹಾಕಿದ್ರೆ ನಾವು ಎಲ್ಲದರಲ್ಲೂ ನಾವು ಒಂದೇ ಲೆಕ್ಕದಲ್ಲಿ ಬೆಳಿಲಿಕ್ಕೆ ಆಗಲ್ಲ. ಅದೇ ಫೀಲ್ಡ್ ಮಾಡುವವರು ಅದನ್ನೇ ಮಾಡಲಿ. ನಮ್ದು
1: ಹಲಸಿನಿಂದ ಹಲವಾರು ಉತ್ಪನ್ನಗಳು ಈಗ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ನಿಮಗೆ ತುಂಬಾ ಖುಷಿ ಇದೆ?
0: ಹಲವಾರು ಉತ್ಪನ್ನಗಳು ಇವಾಗಲ್ಲ, ಹಳೆ ಕಾಲದಿಂದ ಮಾಡ್ತಾ ಇದ್ದೇವೆ. ಇವಾಗ ಮಾತ್ರ ಸ್ವಲ್ಪ ಅದನ್ನ ಪ್ರಚಾರ ಸಿಕ್ಕಿದಷ್ಟೇ. ಹಲವಾರು ಪ್ರಾಡಕ್ಟ್ಗಳು ಈಗ ಲೇಟೆಸ್ಟ್ ಆಗಿ ಬರುವಂತದ್ದು ನಮ್ಮ ಪಿಜ್ಜಾ ಬರ್ಗರ್ ಅದೆಲ್ಲ ಮಾತ್ರ ಬಿಟ್ಟು ಬಾಕಿ ಎಲ್ಲವೂ ಹಳೆ ಕಾಲದಿಂದ ಹಲಸಿನಲ್ಲಿ ಮಾಡ್ತಾ ಇರುವಂತದ್ದು. ಈಗ ಅದನ್ನ ಸ್ವಲ್ಪ ಪ್ರಚಾರ ಜಾಸ್ತಿ ಆಗಿದೆ. ಹಳೆ ಕಾಲದ ಫುಡ್ಗೆ ಜನಗಳೆಲ್ಲ ತಿರುಗಿದೆ ಇವಾಗ ಅಷ್ಟೇ.
1: ಥ್ಯಾಂಕ್ ಯು. ಕೇಳುಗರೆ, ಜಾಕ್ ಅನಿಲ್ ಅವರ ಒಂದು ಈ ನರ್ಸರಿಗೆ ಬಂದು ಹಲಸಿನ ಗಿಡವನ್ನು ಖರೀದಿ ಮಾಡಲು ತಮ್ಮ ಊರಿಗೆ ಕೊಂಡೊಯ್ಯಲು ಇಲ್ಲಿ ಹಲವಾರು ಜನರು ಬಂದಿದ್ದಾರೆ. ಇಲ್ಲಿ ಒಬ್ರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಸೊ ಅವರು ಒಂದು ದೊಡ್ಡ ಹಲಸಿನ ಗಿಡವನ್ನು ಅವರ ಊರಿಗೆ ಕೊಂಡೋಗ್ತಾ ಇದ್ದಾರೆ. ಅವರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು?
2: ಆರಿಫ್.
1: ಆರಿಫ್ ಅವರು ಹೇಳಿ, ಇಲ್ಲಿ ಹಲಸಿನ ಗಿಡಗಳು ಸಿಗ್ತದೆ ಅಂತ ಹೇಗೆ ನೀವು ತಿಳ್ಕೊಂಡು?
2: ಮಟ್ಕಳಿಂದ ನಮ್ಮ ಫ್ರೆಂಡ್ ಹೇಳಿದ್ರು, ಅವ್ರು ತಕೊಂಡು ಬಂದಿದ್ರಂತೆ. ಎಲ್ಲ ಮರ ಸಿಗತ್ತೆ, ಹೋಗಿ ತಗೊಂಡು ಬನ್ನಿ ನೋಡಿ ಅಂತ ಹೇಳಿದ್ರು. ಅದಕ್ಕೆ ಬಂದಿದೆ.
1: ಯಾವ ತಳಿಯನ್ನು ನೀವು ಈಗ ತೆಗೆದುಕೊಂಡ್ರಿ?
2: ಆಲ್ಸಿದೆ ಆಲ್ಸಿದೆ ಮತ್ತೆ ನೋಡಿ, ಮತ್ತೆ ಮುಂದೆ ಹಾಗಿದ್ರೆ ಮತ್ತೆ ಮುಂದೆ ತಕೊಳ್ಳುವ.
1: ಮಡ್ಕಳದಲ್ಲಿ ಹಲಸಿನ ಹಣ್ಣು ಎಲ್ಲ ಸಿಗ್ತದೆ?
2: ಇದಿಲ್ಲ, ಆದ್ರೆ ಆಚೀಚೆ ಹೊರಗಡೆಯಿಂದೆಲ್ಲ ಬರುತ್ತಲ್ಲ. ಇಲ್ಲಾಂದ್ರೆ ಆಲ್ಸಿಜನ್ ಅಂತ ಹೇಳ್ತಿದ್ರಲ್ಲ, ಅದ್ರ ಸಲ ನೋಡುವ ಅಂತ ಬಂದಿದ್ದೇವೆ. ಹೌದು, ನೋಡುವ, ಮತ್ತೆ ಮುಂದೆ ನೋಡುವ.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ,
3: ನಾವು ಇವಾಗ ಇಲ್ಲಿ ಕಿರಾಸ್ನಲ್ಲಿ ಬಂದಿದ್ರು, ಹುಡ್ಕೊಂಡು ಬಂದಿದ್ವಿ ಇಲ್ಲಿಗೆ. ಅಡ್ರೆಸ್ ಕೇಳ್ಕೊಂಡು
1: ಇಲ್ಲಿ ಈ ಗಿಡಗಳನ್ನು ನೋಡಿದಾಗ ಹೇಗೆ ಅನಿಸ್ತದೆ?
3: ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ. ಮತ್ತೆ ನೋಡೋ, ಬೇರೆಯವ್ರಿಗೂ ಹೇಳ್ತೀವಿ ನಾವು ಇಲ್ಲಿ ಬಂದಿದ್ವಿ ಅಂತ. ಎಲ್ಲರೂ ಕಡಿಸಿದೀವಿ ವಾಟ್ಸಪ್ನಲ್ಲಿ. ನಾವು ನಮ್ಮ ಫ್ರೆಂಡ್ ಹೇಳಿದ್ರು, ಅವರು ಇಲ್ಲಿ ತರ ಒಂದು ವಾಟ್ಸಪ್ನಲ್ಲಿ ಕಡಿಸಿದ್ರು ನಮಗೆ 1 ತಿಂಗಳು ಮುಂಚೆ. ನನ್ನ ಮಡಗಿ ಇದೆ ಅದು ಡಿಲೇಟ್ ಆಗ್ಬಿಡ್ತು. ಇವ ಅಲ್ಲಿ ಬಂದು ಅಡ್ರೆಸ್ ಕೇಳ್ಕೊಳ್ಕೊಂಡು ಬಂದಿದ್ವಿ ನಾವು. ಒಂದು 8 ಕಿಲೋಮೀಟರ್ ಒಳಗಡೆ ಹೊಂಟೋಗ್ಬಿಟ್ಟಿದ್ರು ನಾವು. ಹಾಂ, ಅಲ್ಲಿಂದ ಕೇಳ್ಕೊಂಡು ಇಲ್ಲಿ ಬಂದಿದ್ವಿ ನಾವು.
1: ಹಾಂ, ಇಲ್ಲೆಲ್ಲ ಬಂದು ನೋಡಿ ಖುಷಿಯಾಗಿದೆ ನಿಮಗೆ?
3: ಆಯಿತು, ಅಲ್ಲಿ ಬಂದು ಖುಷಿಯಾಯಿತು ಫುಲ್ಲು. ಮತ್ತೆ ನೋಡೋಣ ಹೆಂಗಾಗತ್ತೆ ಅಂತ.
1: ಬೇರೆ ಗಿಡಗಳನ್ನೆಲ್ಲ ಕೊಂಡೋಗ್ಬೇಕಂತ ಇದ್ದೀರಿ ಸದ್ಯಕ್ಕೆ? ಒಂದು ಎಷ್ಟು ಎಷ್ಟು
3: ಈಗ ಅಮ್ಮಮ್ಮ ಅಂದರೆ ಒಂದು 15 ಗಿಡ ತಗೊಂಡೋಗಿದ್ದೀವಿ. ಇರ್ಬೋದು, ಮಾವಿನ ಗಿಡ ಇದೆ, ಹಂಚಿನ ಗಿಡಗಳಿದೆ, ಮತ್ತೆ ನಿಮ್ಮೆಣ್ ಗಿಡ ಇದೆ.
1: ಇಲ್ಲಿಂದ ಗಿಡಗಳು ನಿಮ್ಮ ಊರಲ್ಲಿ ಕೂಡ ಖ್ಯಾತಿ ಗಳಿಸಲಿ ನಮ್ಮ ಹಲಸಿನನ್ನು. ಹಾಗೆ ಇಲ್ಲಿಯ ಗಿಡಗಳು ಬೆಳೆಸ್ತಾ ಇನ್ನಷ್ಟು ಸಸ್ಯ ಪ್ರೇಮವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ.
3: ಆಯ್ತು, ನೋಡೋಣ ಬೆಳೆಸ್ಕೋ ನೋಡೋಣ ಹೆಂಗಾಗಿರುತ್ತೆ ಅಂತ.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಕೇಳುಗರೆ, ಇಲ್ಲಿ ಗಿಡಗಳನ್ನು ಬೆಳೆಸುವಂಥ ಮತ್ತು ಗಿಡಗಳ ಆರೈಕೆಯನ್ನು ಪೋಷಣೆ ಮಾಡುವಂಥ ಇಲ್ಲಿ ಒಬ್ಬರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ, ಅವರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ.
4: ನಮಸ್ತೆ.
1: ನಿಮ್ಮ ಹೆಸರು?
4: ಅಂಬಿಕಾ ಹೇಳಿ.
1: ಅಂಬಿಕಾ ಅವರು ಎಷ್ಟು ಸಮಯದಿಂದ ಕೆಲಸ ಮಾಡಿ?
4: 1 ವರ್ಷ ಆಯಿತು.
1: ಹೇಳಿ, ಹೇಗೆ ಎಲ್ಲ ಗಿಡಗಳನ್ನು, ಎಷ್ಟು ಗಿಡಗಳು ಇವೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ.
4: ಸರ್, ಈಗ ಹಲಸಲ್ಲಿ ಒಂದು 10 ವೆರೈಟಿ ಉಂಟು. ಅದರಲ್ಲಿ ನಿನ್ನಿತಾಯಿ ಮಾತ್ರ 1.5 ವರ್ಷದಲ್ಲಿ ಫಸಲು ಬಿಡುವಂಥದ್ದು, ಬೇರೆ ಎಲ್ಲ ಸೀಸನಲ್ಲೇ ಆಗೋದು. 3-4 ವರ್ಷ ಬೇಕು ಆಗಲಿಕ್ಕೆ.
1: ಎಷ್ಟು ಗಂಟೆಗೆ ಶುರು ಮಾಡ್ತೀರಿ ಕೆಲಸಕ್ಕೆ?
4: ಬರೀ 8 ವರೆಗೆ ಬರ್ತೇವೆ, ಸಂಜೆ 5 ವರೆ ತನಕ ಉಂಟು.
1: ಯಾವೆಲ್ಲ ಗಿಡಗಳಿವೆ ಇಲ್ಲಿ?
4: ಬೇರೆ ಮಾವು, ಸಪೋಟ, ಹೈಬ್ರಿಡ್, ತೆಂಗು, ಅಡಿಕೆ, ಎಲ್ಲ ಫ್ರೂಟಿದ ಗಿಡ ಎಲ್ಲ ಉಂಟು.
1: ಈಗ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ಯಾವೆಲ್ಲ ಕೆಲಸಗಳು ಇರುತ್ತವೆ ನಿಮಗೆ?
4: ನಮಗೆ ಹೆಚ್ಚಾಗಿ ಆಫೀಸ್ ಕೆಲಸ, ಫೋನ್ ತೆಗೆಯುವುದು, ಗಿಡ ಕೊಡುವಂಥದ್ದು, ಅದೇ ಕೆಲಸ.
1: ಗಿಡವನ್ನು ಕೊಡುವಂತ ಕೆಲಸ ಮಾಡ್ತೀರಿ, ಗಿಡವನ್ನು ಬೆಳೆಸುವಂತದ್ದು ಎಲ್ಲ
4: ಇದ್ದಾರೆ. ನಾವು ಕಾಲ್ ತೆಗೆಯುವುದು, ಕಸ್ಟಮರ್ ಇದು ಅಡ್ರೆಸ್ ಎಲ್ಲ ಬರೆದುಕೊಂಡು ಮತ್ತೆ ಗಿಡ ಕೊಡುವಂಥದ್ದು, ಅದೇ ಕೆಲಸ. ಈಗ ಫೋನಲ್ಲಿ ಮಾಡಿದ್ರೆ ನಾವು ಅವ್ರದ್ದು ಅಡ್ರೆಸ್ ಎಲ್ಲ ತಗೊಂಡಿರ್ತೇವೆ, ಮತ್ತೆ ಆ ಸೈಡ್ ಗಾಡಿ ಕಳಿಸುವಾಗ ರಿಟರ್ನ್ ಕಾಲ್ ಮಾಡಿ ಅವರಿಗೆ ಎಲ್ಲ ಗಿಡ ಎಲ್ಲ ಕಳಿಸುವಂಥ ವ್ಯವಸ್ಥೆ ಮಾಡ್ತೇವೆ.
1: ಎಲ್ಲಿಲ್ಲ ಸಾಧಾರಣವಾಗಿ ಕಾಲ್ಸ್ ಬರ್ತದೆ?
4: ಫುಲ್ ಕರ್ನಾಟಕ ಫುಲ್ಲು ಹೋಗ್ತದೆ ಗಾಡಿ. ಬ್ಯಾಂಗ್ಳೂರು, ಹಾಸನ, ತುಮಕೂರು, ದಾವಣಗೆರೆ, ರಾಮನಗರ ಹಾಗೆಲ್ಲ ಹೋಗ್ತದೆ, ಎಲ್ಲ ಕಡೆ ಹೋಗ್ತದೆ ಗಾಡಿ.
1: ಹೊರ ರಾಜ್ಯಗಳಲ್ಲಿ ಏನಾದರೂ ಹೋಗ್ತದೆ?
4: ರಾಜ್ಯಕ್ಕೆಲ್ಲ ಟ್ರೈನಲ್ಲಿ ಕಳಿಸುವ ವ್ಯವಸ್ಥೆ ಮಾಡ್ತಾರೆ, ಬಸ್ಸಿಗೆಲ್ಲ ಹಾಕ್ತಾರೆ. ಆಂಧ್ರ, ತಿರುಪತಿ ಆ ಸೈಡ್ಗೆ ಎಲ್ಲ ಹೋಗ್ತದೆ. ಮತ್ತೆ ಹೊರಗಡೆ ಫಾರಿನ್ಗೆ, ಅಮೆರಿಕಕ್ಕೆ ಎಲ್ಲ ಕಡೆ ಹೋಗ್ತದೆ ಗಿಡ. ಎಲ್ಲ ವ್ಯವಸ್ಥೆ ಉಂಟು ಗಿಡದ್ದು. ಲೈಟ್ ಪಿಂಕ್ ಕಲರ್, ತುಂಬಾ ಸ್ವೀಟ್, ವರ್ಷ ಪೂರ್ತಿ ಆಗ್ತಾ ಇರ್ತದೆ ಹೇಳಿ.
1: ಕೇಳುಗರೆ, ನಮ್ಮ ಜೊತೆ ಈಗ ಈ ಗಿಡಗಳಿಗೆ ನೀರು ಹಾಯಿಸುವಂತ ಕೆಲಸ ಮಾಡುವಂತ ಮತ್ತೆ ಹಾಗಾಗಿ ಕಾಲಕ್ಕೆ ತಕ್ಕಂತೆ ಬೇಕಾದಂತ ನೀರಿನ ಒಂದು ನೀರನ್ನು ನೀಡಿಕೊಂಡು ಪೋಷಣೆ ಮಾಡುವಂತ ಒಬ್ರು ಮಹಿಳೆ ನಮ್ಮ ಜೊತೆ ಇದ್ದಾರೆ, ಅವರ ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ.
5: ನಮಸ್ತೆ.
1: ನಿಮ್ಮ ಹೆಸರು?
5: ಅಶ್ವಿನಿ.
1: ಅವರೇ, ಗಿಡಗಳನ್ನೆಲ್ಲ ನೀರು ಹಾಕಿ ಪೋಷಿಸ್ತಾ ಇದ್ದೀರಾ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಜೀವನೋಪಾಯಕ್ಕೆ ಈ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ?
5: ನಾನು 4 ವರ್ಷ ಆಯಿತು. ನೀರು ಬಿಡುವ ಕೆಲಸ ಮತ್ತು ಗಿಡ ಸೇಲ್ ಮಾಡುವ ಕೆಲಸ.
1: ಹೇಗೆ ಅನಿಸ್ತದೆ ಇಲ್ಲಿ ಕೆಲಸ ಮಾಡೋದು?
5: ಖುಷಿಯಾಗ್ತದೆ.
1: ಗಿಡಗಳ ನಡುವೆನೆ ಇರ್ತೀರಿ, ಯಾವೆಲ್ಲ ಕೆಲಸಗಳು ಇರ್ತವೆ ನಿಮಗೆ?
5: ಕೆಲಸ ಎಲ್ಲ ಇರ್ತದೆ, ರೀಬ್ಯಾಗ್ ಮಾಡಲಿಕ್ಕೆ, ನೀರು ಬಿಡಲಿಕ್ಕೆ, ಮತ್ತೆ ಗಿಡ ಕೊಡಲಿಕ್ಕೆ ಎಲ್ಲ ಇರ್ತದೆ.
1: ಯಾವ ಹೊತ್ತು ಎಷ್ಟು ಹೊತ್ತು ನೀರೆಲ್ಲ ನೀಡ್ತೀರಿ ಗಿಡಗಳಿಗೆ?
5: ನೀರು ಬೆಳಿಗ್ಗೆ ಹೊತ್ತು, ಒಂದು ಹೊತ್ತು ಮಧ್ಯಾಹ್ನ ತನಕ ನೀರು ಬಿಡ್ತೇವೆ, ಮತ್ತೆ ಮಧ್ಯಾಹ್ನ ನಂತರ ಕೂಡ ನೀರು ಬಿಡ್ತಾ ಇರ್ತೇವೆ.
1: ಯಾವಾಗ ಮಳೆಗಾಲದಲ್ಲಿ ಸ್ವಲ್ಪ ನೀರು ಬಿಡುವ ಕೆಲಸ ಇಲ್ಲ?
5: ಮಳೆಗಾಲದಲ್ಲಿ ಮಾತ್ರ ನೀರು ಬಿಡುವ ಕೆಲಸ ಇಲ್ಲ, ಮತ್ತೆ ಎಲ್ಲ
1: ಕಾಲದಲ್ಲಿ
5: ದಿವಸ ಎಲ್ಲ ನೀರು ಬಿಡಬೇಕು.
1: ಅಂತೂ ಈ ಕೆಲಸದಲ್ಲಿ ಖುಷಿ ಇದೆ ನಿಮಗೆ?
5: ಈ ಕೆಲಸ ಖುಷಿ ಅಂತದೆ.
6: ಜಾಕ್ ಅನಿಲ್ ಅವರ ಈ ನರ್ಸರಿಯಲ್ಲಿ 15ಕ್ಕೂ ಹೆಚ್ಚು ಕೆಲಸಗಾರರು ನಿತ್ಯ ದುಡಿಯುತ್ತಾರೆ. ಇದರಲ್ಲಿ ಕೆಲವರು ಅಶಕ್ತರು, ದಿವ್ಯಾಂಗರೂ ಇದ್ದಾರೆ. 6 ಎಕರೆಯ ಈ ಕೃಷಿ ಪ್ರದೇಶದಲ್ಲಿ ಹಲಸಿನ ಗಿಡಗಳಲ್ಲದೆ ಮಿಶ್ರ ಬೆಳೆಗಳನ್ನು ಸಹ ಇವರು ಬೆಳೆಸುತ್ತಾರೆ. ಇವರು ವಿಶಿಷ್ಟವಾದ ಗಿಡಗಳ ಕಣ್ಣು ಕಸಿ ಎಂಬ ವಿಧಾನವನ್ನು ಆವಿಷ್ಕರಿಸಿ ಪ್ರಯೋಗಿಸಿ ಯಶಸ್ಸನ್ನು ಕಂಡಿದ್ದಾರೆ. ಇವರಿಗೆ ಈ ಪ್ರಾತ್ಯಕ್ಷಿಕೆ ನೀಡಲು, ಕೃಷಿ ಪಾಠ ಕಲಿಸಲು ಹಲವು ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ಕರೆ ಬರುತ್ತದೆ. ಇದಲ್ಲದೆ ಹಲವಾರು ಗೌರವ ಸನ್ಮಾನ ಕೂಡ ಇವರಿಗೆ ಲಭಿಸಿದೆ. ಅಮೆರಿಕದ ಹಾಗೂ ಹಲವು ವಿದೇಶದ ಕೃಷಿ ವಿಶ್ವವಿದ್ಯಾನಿಲಯಗಳಿಂದಲೂ ಆಸಕ್ತರು ಇಲ್ಲಿಗೆ ಬಂದು ಇವರ ಕಸಿ ವಿಧಾನವನ್ನು ಅಳವಡಿಸಿ ಯಶಸ್ವಿಯಾಗಿದ್ದಾರೆ. 10ನೇ ಕ್ಲಾಸಿನವರೆಗೆ ಕಲಿತಿರುವ ಇವರು ಯೂನಿವರ್ಸಿಟಿಗೆ ತೆರಳಿ ಪಾಠ ಹೇಳ್ತಾರೆ ಅಂದರೆ ವಿಶ್ವ ಬೆರಗಾಗುವಂತೆ ಮಾಡಿದ ಇವರ ಸಾಧನೆ ಮೆಚ್ಚುವಂಥದ್ದೇ. ಇವರ ಈ ನಿರಂತರ ಸಾಧನೆಯೊಂದಿಗೆ ಮನೆ ಮಾತಾಗಿರುವ ಇವರು ಗಣಿತದಲ್ಲಿ ಗಳಿಸಿದ್ದು 3 ಅಂಕ. ಆದರೆ ಈಗ ಇವರು ಗಳಿಸ್ತಾ ಇರುವುದು ಕೋಟಿಗೂ ಹೆಚ್ಚು ಸಂಪತ್ತು. ಇಂಗ್ಲಿಷಲ್ಲಿ 1 ಮಾರ್ಕು ಪಡೆದರು. ಯೂನಿವರ್ಸಿಟಿಯವರು ಗೌರವ ಸಿಗುವಂತೆ ಇವರು ಬೆಳೆದಿದ್ದಾರೆ. ಹಲಸು ನಿಷ್ಪ್ರಯೋಜಕ ಎನ್ನುತ್ತಿದ್ದವರಿಗೆ ಜಾಕ್ ಅನಿಲ್ ಮಾದರಿಯಾಗಿದ್ದಾರೆ. ಈಗ ವಿಶ್ವದೆಲ್ಲೆಡೆ ಹಲಸಿಗೆ ಮನ್ನಣೆ ಇದೆ. ಹಲಸು ಹೊಲಸಲ್ಲ, ಅಪ್ಪಟ ಬಂಗಾರವೆಂದು ಹಲಸಿನ ಗಿಡಗಳನ್ನು ಬೆಳೆಸಿ ತಾನು ಬೆಳೆದು ಹಲಸಿನ ಗಿಡಗಳ ಮಾರಾಟದಿಂದ ಬದುಕು ಹಸನಾಗಿಸಿದ ಅನಿಲ್ ಅವರನ್ನು ನಾವು ಮೆಚ್ಚಲೇಬೇಕು. ಅವರ ಮುಗ್ಧ ಮನಸ್ಸು, ಸಸ್ಯಪ್ರೇಮ, ಪುತ್ತೂರಿನ ಅವರ ಮನೆಗೆ ತೆರಳಿ ಅವರ ತೋಟದ ದರ್ಶನದೊಂದಿಗೆ ಅವರನ್ನು ಮಾತನಾಡಿಸಿದ ನಮಗೆ ಬೆರಗು ನೀಡುವುದರ ಜೊತೆಗೆ ಆನಂದವನ್ನೂ ತಂದಿದೆ. ಕೇಳುಗರೆ, ನೀವು ಕೂಡ ಒಮ್ಮೆ ಪುತ್ತೂರಿನ ನಿನ್ನಿಕಲ್ಲಿಗೆ ಭೇಟಿ ನೀಡ್ತೀರಲ್ಲ, ಒಮ್ಮೆ ಹೋಗಿ ಮಾತನಾಡಿ. ಇದೇ ನಿನ್ನಿ ತಾಯಿ ಹಲಸಿನಿಂದ ಬದುಕು ಹಸನಾಗಿಸಿದ ಜಾಕ್ ಅನಿಲ್ ಅವರ ಜೊತೆ. ನಮಸ್ಕಾರ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಅಶ್ವಿನಿ ಕೋಡಿಬೈಲು ಇವರ ರಚನೆಯ, ರಾಘವೇಂದ್ರ ಬಿಜಾಡಿ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬಂಧಿ ಏಕಾದೆ ಮನವೇ.

ಮುಂದಿನ ಹಾಡು ವಿ ಆನಂದ್ ಅವರ ರಚನೆಯ, ನಾಗೇಂದ್ರನಾಥ್ ಇವರ ಸಂಗೀತ ನಿರ್ದೇಶನದ, ಸಿ ಅಶ್ವಥ್ ಇವರ ಗಾಯನದ ಕತ್ತಲಲ್ಲಿ ಬೆತ್ತಲಾದ ಚಂದ್ರಮಾ.

ಮುಂದಿನ ಹಾಡು ಸತ್ಯಾನಂದ ಪಾತ್ರೋಟ ಇವರ ರಚನೆಯ, ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನದ, ರಾಜು ಅನಂತಸ್ವಾಮಿ ಇವರು ಹಾಡಿರುವ ಬಡವನಾದರೆ ಏನು ಪ್ರಿಯೇ.

ಮುಂದಿನ ಗೀತೆ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಇವರ ಸಂಗೀತ ನಿರ್ದೇಶನದ, ಅಪೂರ್ವ ಶ್ರೀಧರ್ ಇವರು ಹಾಡಿರುವ ಅತ್ತಿತ್ತ ನೋಡದಿರು.

0: ಆದಿವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

107.8 FM. ಇದು ಬಣ್ಣ ಬಣ್ಣದ ಬದುಕು. ಹಲೋ, ಹಾಯ್, ನಮಸ್ಕಾರ. ಕೇಳುಗ್ರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ವಾರ ಪ್ರಸಾರಗೊಂಡ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ಅವಲೋಕನ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಹಂಚಿಕೊಳ್ಳುವಂತಹ ಹೊತ್ತು. ಇದುವೇ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿದ್ದೇವೆ. ಈ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಕೂಡ ನೀವು ಕರೆ ಮಾಡಿ ತಿಳಿಸ್ಬೋದು. ಅಂದರೆ ಪ್ರತಿ ವಾರವೂ ಕೂಡ ನಮ್ಮ ರೇಡಿಯೋದಲ್ಲಿ ಹತ್ತಾರು ಬಣ್ಣಗಳ, ನೂರಾರು ವಿಚಾರಗಳ ಕಾರ್ಯಕ್ರಮಗಳು ಕೂಡ ಮೂಡಿ ಬರ್ತಾನೆ ಇರುತ್ತೆ. ಆದರೆ ಆ ಕಾರ್ಯಕ್ರಮಕ್ಕೆ ನಿಜವಾದ ಮೆರುಗು ಸಿಗುವುದು ಯಾವಾಗ ಗೊತ್ತಾ? ಆ ಜೀವ ತುಂಬುವುದು ಕೂಡ, ಅದು ಎಲ್ಲವೂ ಕೂಡ ನಿಮ್ಮ ಪ್ರೀತಿಯಿಂದಷ್ಟೇ. ಹಾಗಾಗಿ ಇಡೀ ವಾರ ಮೂಡಿ ಬಂದ ಕಾರ್ಯಕ್ರಮಗಳ ಸಿಂಹ ಒಂದು ಅವಲೋಕನ ಮಾಡಲು ಮತ್ತು ನಿಮ್ಮ ಮನಸ್ಸಿನ ಮಾತುಗಳನ್ನು ಕೂಡ ಕೇಳೋಕೆ ಈ ಕಾರ್ಯಕ್ರಮದಲ್ಲಿದ್ದೀವಿ. ಇದೇ ಸಾರಂಗ್ ಸಂಗಮ ಕಾರ್ಯಕ್ರಮ. ಬಹುಶಃ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ನಮ್ಮ ಜೊತೆಗೆ ನೀವು ಹಂಚಿಕೊಳ್ಬೋದು. ಯಾವ ಕಾರ್ಯಕ್ರಮ ನಿಮ್ಮ ಹೃದಯ ಮುಟ್ಟಿತು, ಯಾವ ವಿಚಾರ ನಿಮಗೆ ಇಷ್ಟ ಆಗಿದೆ, ಎಲ್ಲವನ್ನು ಕೂಡ ನಮ್ಮ ಜೊತೆಗೆ ನೀವು ಹಂಚಿಕೊಳ್ಬೋದು. 6364209949 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ತಿಳಿಸ್ಬೋದು ಅಂತ ಹೇಳುತ್ತಾ. ಅಂದರೆ ಈ ವಾರದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಇನ್ನಿತರ ವಿಚಾರ, ಅದು ಕೃಷಿಯಾಗಿರ್ಬೋದು, ಒಂದು ಯುವಜನತೆಗೆ ಕೊಡುವಂತಹ ಸ್ಫೂರ್ತಿಯುತವಾದಂತಹ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಅಂತ ಆಗಿರ್ಬೋದು, ಮಹಿಳೆಯರಿಗೆ ವಿಶೇಷ ಕಾರ್ಯಕ್ರಮಗಳು ಆಗಿರ್ಬೋದು, ಕಾನೂನಿಗೆ ಸಂಬಂಧಪಟ್ಟ ಹಾಗೆ, ಹಾಗೆಯೇ ಒಂದಿಷ್ಟು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಇನ್ನಿತರ ಕೆಲವೊಂದಿಷ್ಟು ಕಾರ್ಯಕ್ರಮಗಳು, ಹಾಗೆಯೇ ನೇರ ಪ್ರಸಾರ ಕಾರ್ಯಕ್ರಮಗಳು ಕೂಡ ಮೂಡಿ ಬಂದಿದ್ದವು. ಅದರಲ್ಲಿ ನಿಮಗೆ ತುಂಬಾ ಕನೆಕ್ಟ್ ಆಗಿರುವಂತಹ, ಅರೆ ಇದು ನನಗೆ ತುಂಬಾ ಮಾಡಿದಂಥ, ನನಗಾಗಿಯೇ ಮಾಡಿದಂತಹ ಕಾರ್ಯಕ್ರಮ ಅಂತ ಅನ್ನಿಸಿದರೆ ಆ ಒಂದು ಕ್ಷಣ ಯಾವುದು, ಕರೆ ಮಾಡಿ ಕೂಡ ನೀವು ತಿಳಿಸ್ಬೋದು. ಯಾಕಂದರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಕೂಡ ನಾವು ಹೇಳ್ತೀವಿ. ಆದರೆ ನಮ್ಮ ನಿಮ್ಮ ನಡುವಿನ ಈ ರೇಡಿಯೋ ಸಂಭಾಷಣೆ ಇದೆಯಲ್ವ, ಇದು ವಜ್ರಕ್ಕಿಂತ ಅಮೂಲ್ಯ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಸಾರಂಗ್ ಸಂಗಮದಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಹಂಚಿಕೊಳ್ಬೇಕೆ ಕಾಯಬೇಡಿ. 6364209949 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ತಿಳಿಸಿ ಅನ್ನೋದನ್ನು ಕೂಡ ಹೇಳುತ್ತಾ, ನನ್ನ ಜೊತೆಗೆ ಜಯಪ್ರಕಾಶ್ ಶೆಕ್ಕೂರು ಅವರು ಎರಡು ಪತ್ರಗಳನ್ನು ಕಳಿಸಿದ್ದಾರಂತೆ. ಆದರೆ ನನ್ನ ಕೈಗೆ ಬಂದು ಸೇರಿರುವಂಥದ್ದು ಒಂದು ಪತ್ರ, ಬಹುಶಃ ಇನ್ನೊಂದು ಪತ್ರ ಕೈಗೆ ಸಿಗುವಂಥದ್ದು ಕೂಡ ಸ್ವಲ್ಪ ಲೇಟಾಗ್ಬೋದೇನೋ ಗೊತ್ತಿಲ್ಲ. ಬಹುಶಃ ಈ ಒಂದು ಪತ್ರವನ್ನು ಏನು ಬರೆದಿದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಓದುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. 6th ಪ್ರಸಾರವಾದ ಹೃದಯರಾಗದಲ್ಲಿ ಸತೀಶ್ ಕಯ್ಯಾರ್ ಅವರು ಅತಿಥಿಯಾಗಿದ್ದರು. ಅವರ ಹಾಡು ಮಿಮಿಕ್ರಿ ಮಾತುಗಳು ಅಂತೆ ಅವರು ಹಾಡುಗಳನ್ನು ರಚಿಸ್ತಾರೆ ಎಂದು ತಿಳಿದು ತುಂಬಾ ಖುಷಿಯಾಯಿತು. ವಿದ್ಯಾಭ್ಯಾಸ ರಹಿತರಾದ, ಅವಕಾಶ ವಂಚಿತರಾದ ಗ್ರಾಮೀಣ ಪ್ರದೇಶದಲ್ಲಿರುವ ಅವರಲ್ಲಿ ಇರುವಂತಹ ಪ್ರತಿಭೆ ಅದು ಅನನ್ಯ, ಅದ್ಭುತ ಎಂದರೆ ತಪ್ಪಾಗಲಾರದು. ಸಾರಂಗ್ ಈ ಹಿಂದಿನಿಂದಲೂ ಇಂತಹ ಎಲೆಮರೆಯ ಕಾಯಂತಿರುವ ಪ್ರತಿಭೆಯನ್ನು ಬೆಳಕಿಗೆ ತರುವ ಉತ್ತಮ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಧನ್ಯವಾದಗಳು. ಶ್ರೀಯುತ ಸತೀಶ್ರವರಿಗೆ ಇನ್ನಷ್ಟು ಹಾಡು ರಚಿಸುವಂತಾಗಲಿ, ಹಾಡುವಂತಾಗಲಿ, ಅವರಿಗೆ ಇನ್ನಷ್ಟು ವೇದಿಕೆಗಳು ಸಿಗಲಿ ಎಂಬ ಹಾರೈಕೆ ನನ್ನದು. ಕಳೆದ ಸೋಮವಾರ ಶ್ರೀಯುತ ಈಶ್ವರ ಮಲ್ಪೆಯವರನ್ನು ಮಾತನಾಡಿಸಿದ ಜನಧನಿ ಕಾರ್ಯಕ್ರಮ ಅಂತೆಯೇ ಗುರುವಾರ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ರವರನ್ನು ಮಾತನಾಡಿಸಿದ ತುಳು ಚಾವಡಿಯು ಗಾಯತ್ರಿ ಮೇಡಂರವರ ನಿರೂಪಣೆಯಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. 8th ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಶಿಕ್ಷಣ ಮತ್ತು ಮಾಹಿತಿಯ ಬಗ್ಗೆ ಬಾತಿಶ್ ಅಳಕೆ ಮಜಲು ಅವರು ಚೆನ್ನಾಗಿ ಮಾಹಿತಿ ನೀಡಿದರು. SSLC PUC ಮುಗಿಸಿದ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಉಪಯುಕ್ತವಾಗಿ ಮೂಡಿಬಂದಿರುತ್ತದೆ ಎಂದು ಜಯಪ್ರಕಾಶ್ ಶೆಕ್ಕೂರ್ ಅವರು 10/5/2026 ಬರೆದಿರುವ ಈ ಪತ್ರ ನಮ್ಮ ಕೈ ಸೇರಿ ಇದೀಗ ಅದನ್ನು ಓದಿದ್ದೇನೆ. ಹಾಗೆಯೇ ಕೇಳುಗ್ರೆ, ನೀವು ಕೂಡ ಪತ್ರವನ್ನು ಬರೆಯಬಹುದು. 6-3 ನಮ್ಮ ವಿಳಾಸಕ್ಕೆ, ರೇಡಿಯೋ ನಿಲಯಕ್ಕೆ ನೀವು ಖಂಡಿತವಾಗಿಯೂ ಕೂಡ ನಮ್ಮ ವಿಳಾಸಕ್ಕೆ ನೀವು ಕಳಿಸಬಹುದು. ಹೀಗೆ ಒಂದಿಷ್ಟು ವಿಚಾರಗಳು ನಿಮ್ಮಲ್ಲೂ ಕೂಡ ಇದ್ದರೆ ಖಂಡಿತವಾಗಿಯೂ ಕೂಡ ಕರೆಯನ್ನು ಮಾಡಬಹುದು. ಕರೆ ಮಾಡುವಂತಹ ನಮ್ಮ ಸಂಖ್ಯೆ 6364209949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಒಬ್ಬರು ಕರೆಯಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ ಹಲೋ, ಓಕೆ, ಕರೆಯಾಕು ಕಡಿತಗೊಂಡಿದೆ. ಹಾಗೆಯೇ ಕೇಳುಗ್ರೆ, ಈ ವಾರದಲ್ಲಿ ಒಂದಿಷ್ಟು ನೇರ ಪ್ರಸಾರ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಹೋದರೆ ಮಕ್ಕಳಲ್ಲಿ ಕಂಡುಬರುವ ರಕ್ತಸ್ರಾವದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಶುಕ್ರವಾರದಂದು ಬೆಳಗ್ಗೆ 10:00 ಗಾಯತ್ರಿ ಮೇಡಮ್ರವರು
ಡಾಕ್ಟರ್ ಚಂದನ ಪೈ ಅವ್ರ ಜೊತೆಗೆ ಮಾತುಕತೆ ಮಾಡಿದರು. ಸೊ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಬಹುಶಃ ಅದಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಒಪಿನಿಯನ್ಗಳು, ಅಭಿಪ್ರಾಯಗಳನ್ನು ತಿಳಿಸುವುದಾದರೆ ಕರೆ ಮಾಡಿ ತಿಳಿಸ್ಬೋದು. 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ, ಒಟ್ಟಾರೆಯಾಗಿ ನಾವು ನೋಡಲಿಕ್ಕೆ ಹೋದರೆ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ, ಅದು ಭಕ್ತಿಗೀತೆಯಿಂದ ಹಿಡಿದು ಹಾಗೆಯೇ ಆರೋಗ್ಯ ಸಾರಂಗ್ನಿಂದ ಹಿಡಿದು ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಕೂಡ ನಮ್ಮ ನಿಲಯದಿಂದ ಮೂಡಿ ಬರ್ತಾನೆ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಖುಷಿ ಕೊಡ್ತಾನೆ ಇರುತ್ತೆ. ಆದರೂ ಕೂಡ ಒಂದಿಷ್ಟು ಅವಲೋಕನ ಮಾಡುವಾಗ, ಅಂದರೆ ಒಂದಿಷ್ಟು ಅವಲೋಕನ ಮಾಡಲಿಕ್ಕೆ ಹೋದರೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಕೂಡ ನಿಮಗೆ ಖುಷಿ ಕೊಡುವಂಥದ್ದು ಕೂಡ ಇರುತ್ತೆ. ಸೊ ಹಾಗಾಗಿ ಈ ವಾರದಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳು ಮೂಡಿ ಬಂದಿತ್ತು ಅನ್ನೋದನ್ನು ಕೂಡ ಇದೀಗ ಒಂದು ಮೆಲುಕು ಹಾಕುವುದಾದರೆ, ಶನಿವಾರದಂದು ಮೂಡಿ ಬಂದಿರುವ ಒಂದು ಕಾರ್ಯಕ್ರಮಗಳಾದರೆ, ಹಾಗೆಯೇ ಆದಿತ್ಯವಾರದಂದು ಮಾರ್ನಿಂಗ್ ಮಂತ್ರ ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ, ಸಪ್ತಸ್ವರ ರಾಕೇಶ್ ಅವರಿಂದ ಕೊಂಕಣಿ ಕಾರ್ಯಕ್ರಮ, ಫಾದರ್ ಮೆಲ್ವಿನ್ ನೊರನ್ನ ಅವರ ಸಂದೇಶದ ಮೂಲಕ ಚೋಮನ ದುಡಿಯ ಕಾರ್ಯಕ್ರಮವು ಕೂಡ ಮೂಡಿ ಬಂದಿತ್ತು. ಸಂಡೇ ಯಕ್ಷಗಾನ ಕನದ ಕಟದೆರು ಭಾಗ 2 ಪ್ರಸಾರವಾಗಿತ್ತು. ತುಳು ಕಾರ್ಯಕ್ರಮದಲ್ಲೂ ಕೂಡ ಕಿರು ನಾಟಕ ಸ್ಪರ್ಧೆ ವಿದ್ಯಾರ್ಥಿ ಪರಿಷತ್ತಿನಿಂದ ಮೂಡಿ ಬಂದ ಈ ಕಾರ್ಯಕ್ರಮಗಳು ಕೂಡ ಮೂಡಿ ಬಂದಿತ್ತು. ಮಕ್ಕಳಡಿಗೆ ಸಾರಂಗ್ನಲ್ಲಿ ಕೂಡ ಅಕ್ಬರ್ ಬೀರಬಲ್ ಕಥೆಗಳು ಮೂಡಿ ಬಂದಿತ್ತು. ಪ್ರತಿ ಆದಿತ್ಯವಾರದಂದು 12:30 to 1 PM ಮಕ್ಕಳಡಿಗೆ ಸಾರಂಗ್ ಕಾರ್ಯಕ್ರಮ ಮೂಡಿ ಬರ್ತಾ ಇರುತ್ತೆ. ಬಹುಶಃ ತುಂಬ ಮಂದಿ ಕೇಳಿದ್ದೀರಿ, ಮಕ್ಕಳಿಗೆ ಕಾರ್ಯಕ್ರಮ ಇಲ್ವಾ, ಮಕ್ಕಳ ಒಂದು ಕಾರ್ಯಕ್ರಮ ಇದ್ದರೆ ತುಂಬ ಒಳ್ಳೆಯದಲ್ವಾ, ಮಕ್ಕಳು ಕೂಡ ಕೂತು ಕೇಳುವಂಥದ್ದಾಗುತ್ತಲ್ವಾ ಅಂತ ಹೇಳಿಕೊಂಡು, ಹಾಗಾಗಿ ನಾವು 12:30 to 1 PM ಮಕ್ಕಳೆಡೆಗೆ ಸಾರಂಗ್ ಒಂದು ಕಾರ್ಯಕ್ರಮ ಇಟ್ಟಿದ್ದೀವಿ. ಅದರಲ್ಲಿ ಮೊನ್ನೆ ಅಕ್ಬರ್ ಬೀರ್ಬಲ್ ಕಥೆಗಳು ಕೂಡ ಪ್ರಸಾರಗೊಂಡಿತ್ತು. ಒಂದು ವೇಳೆ ನಿಮ್ಮ ಮಕ್ಕಳಲ್ಲಿ ಕೂಡ ಒಂದಿಷ್ಟು ಪ್ರತಿಭೆಗಳು ಅಂತಿದ್ದರೆ ಖಂಡಿತ ಇಲ್ಲಿ ಬಂದು ನಾವು ರೆಕಾರ್ಡ್ ಮಾಡ್ತೀವಿ, ಅಥವಾ ನೀವು ಹೇಳಿದಲ್ಲಿ ನಾವು ಅಲ್ಲಿ ಬಂದು ರೆಕಾರ್ಡ್ ಮಾಡ್ತೀವಿ. ಶಾಲಾ ಮಕ್ಕಳಿಂದ ಹಿಡಿದು ಬೇರೆ ಬೇರೆ ರೀತಿಯ ಒಳ್ಳೆಯ ಪ್ರತಿಭಾವಂತ ಇರುವಂತಹ ಮಕ್ಕಳಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳು ಅವರಿಂದ ನಾವು ಸಂಗ್ರಹಿಸ್ತೀವಿ. ಹಾಗೆಯೇ ಮಕ್ಕಳೆಡೆಗೆ ಸಾರಂಗನ್ನುವಂತಹ ಆದಿತ್ಯವಾರದಂದು 12:30 to 1 PM ಮೂಡಿ ಬರುವ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತೀವಿ. ಸೊ ಇದೊಂದು ಕಾರ್ಯಕ್ರಮ ಆದರೆ, ಇನ್ನು ಆದಿತ್ಯವಾರದಂದು 1 PM ಹರಿಕತೆ ಸಂತ ಬೋಕಮೇಳ ಈ ಒಂದು ಕಾರ್ಯಕ್ರಮ ಮೂಡಿ ಬಂದಿತ್ತು. ಹಾಗೆಯೇ ಮಧ್ಯಾಹ್ನ 3 ಮೈಕಾಲ್ದ ಬಳಿಕ ತಾಳು ಮಾಳು ಹಲವು ಬಂಡ್ಲಕ್ಕೆಲ್ಲವೂ ಕೂಡ ಮರುಪ್ರಸಾರಗೊಂಡಿತ್ತು. ಅವತ್ತು ರಾತ್ರಿ 8 ಯಕ್ಷಗಾನ ತುಳು ಕಾರ್ಯಕ್ರಮ. ಮತ್ತೊಂದು ಆದಿತ್ಯವಾರದೊಂದು ಸ್ಪೆಷಲ್ ಏನಂತ ಹೇಳಿದರೆ, 9:00 to 10:00 ಯಾವತ್ತೂ ಕೂಡ ಬೈಲ ಕಾರ್ಯಕ್ರಮ ಮೂಡಿಬರುತ್ತೆ. ಆದಿತ್ಯವಾರದಂದು ಪ್ರತಿ ಆದಿತ್ಯವಾರ ರಾತ್ರಿ 9:00 to 10:00 ಈ ಒಂದು ಕಾರ್ಯಕ್ರಮಗಳನ್ನು ಕೇಳುವಂಥವರ ಸಂಖ್ಯೆ ಕೂಡ ಹೆಚ್ಚಿದೆ. ಸೊ ಹಾಗಾಗಿ ಆ ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯ, ಅಂದರೆ ಆದಿತ್ಯವಾರದಂದು ಮಿಸ್ ಮಾಡದೆ ಕೇಳುವಂಥ ವರ್ಗವೂ ಕೂಡ ಇದೆ. ಸೊ ಅವರಿಗೂ ಕೂಡ ಧನ್ಯವಾದಗಳು. ಇನ್ನು ಮಂಡೆ, ಅಂದರೆ ಸೋಮವಾರದಂದು ಮೂಡಿ ಬಂದಿರುವ ಒಂದಿಷ್ಟು ಕಾರ್ಯಕ್ರಮಗಳನ್ನು ನೋಡುವುದಾದರೆ, 7 ಮಾರ್ನಿಂಗ್ ಮಂತ್ರ, ಬೆಳಿಗ್ಗೆ ಭಕ್ತಿ ಸಾರಂಗ 6 ಮೂಡಿ ಬರುತ್ತೆ. ಹಾಗೆಯೇ ಪ್ರತಿದಿನ 8 ಮಾಧ್ಯಮ ಸುದ್ದಿ ಕಾರ್ಯಕ್ರಮ ಮೂಡಿ ಬರುತ್ತೆ. ಎಲ್ಲ ಪತ್ರಿಕೆಗಳಿಂದ ಒಂದಿಷ್ಟು ವರದಿಗಳನ್ನು ಓದುವಂತಹ ಒಂದು ಸಮಯ 8:00 to 8:15 ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಮೂಡಿಬರುತ್ತೆ. ಇನ್ನು 8:15 ಆರೋಗ್ಯ ಸಾರಂಗ ಮೂಡಿಬರುತ್ತೆ. ಒಂದಿಷ್ಟು ಡಾಕ್ಟರ್ಗಳಿಂದ ಒಂದು ಸಣ್ಣ ಮಾಹಿತಿ, ಆರೋಗ್ಯ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಇದು ಸೋಮವಾರ, ಮಂಗಳವಾರ, ಬುಧವಾರದಂದು ಮಾತ್ರ ಮೂಡಿಬರುತ್ತೆ 8:15 to 8:30. ಹಾಗೆಯೇ 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಬಿಂದಾಸ್ ಪೆರ್ನಾಲ್ ಕಾರ್ಯಕ್ರಮ ಮೂಡಿ ಬಂದಿತ್ತು. 9:30 ಕನ್ನಡ ಕಾರ್ಯಕ್ರಮದಲ್ಲಿ ನಿರಂಜನ ಶತಮಾನ ಮೂಡಿ ಬಂದಿತ್ತು. ಹಾಗೆಯೇ 10 ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿ ಬಂದಿತ್ತು. 11 ಯಕ್ಷಗಾನ ಕಾನದ ಕಟದೆರು ಭಾಗ 3 ಪ್ರಸಾರಗೊಂಡಿತ್ತು. ಹಾಗೆಯೇ 11:30 ನಾರಾಯಣ ಕುಲಾಲ್ ಕದ್ರಿ ಅವರ ಬಿನ್ನರೆ ಪಾತ್ರಕತೆ ಮೂಡಿ ಬಂದಿತ್ತು. ಇನ್ನು ಮಧ್ಯಾಹ್ನ 3 SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮ ಮೂಡಿ ಬಂದಿತ್ತು. ಬಹುಶಃ ತುಂಬ ಖುಷಿಯಾಗುವುದೇನೆಂದರೆ, SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನ ನಮ್ಮ ಹೊರ ಜಿಲ್ಲೆಯಿಂದ ಸಂದೇಶವನ್ನು ಮಾಡ್ತಾರೆ. ಯಾಕಂದರೆ ಆ್ಯಪ್ನಲ್ಲಿ ಕೇಳುಗರ ವರ್ಗವು ಕೂಡ ಸ್ವಲ್ಪ ಜಾಸ್ತಿನೇ ಇರುವುದರಿಂದ ಒಂದಿಷ್ಟು ಆ್ಯಪ್ಗಳಲ್ಲಿ ಸಮಸ್ಯೆ ಉಂಟಾಗಿತ್ತು, ನಿಜ, ಅದನ್ನು ಕೂಡ ಸರಿಪಡಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಈಗ ಸರಿಯಾಗಿದೆ ಎಂದು ಕೂಡ ನಾವು ಅಂದ್ಕೊಳ್ತೀವಿ. ಬಹುಶಃ ನಿಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅಭಿಪ್ರಾಯ ಇದ್ದರೆ ತಿಳಿಸ್ಬೋದು. ಹಾಗಾಗಿ ಕೇಳುಗರ ವರ್ಗವು ಕೂಡ ಸ್ವಲ್ಪ ಜಾಸ್ತಿ ಇರುವುದರಿಂದ ನಮ್ಮ ಆ್ಯಪ್ನ ಮೂಲಕ, ಸೊ ಅಂಥವರು ನಮಗೆ ಸಂದೇಶವನ್ನು ಕಳಿಸಿರ್ತಾರೆ. ಸೊ ಅದನ್ನು ಓದುವಂಥ ಪ್ರಯತ್ನ ಮಾಡ್ತೀವಿ.
ನಮ್ಮ ಲೋಕಲ್ ಜನರಿಗೂ ಕೂಡ ನಾವು ಅವಕಾಶ ಕೊಡ್ತಾ ಇದ್ದೀವಿ, ಕೊಡ್ತಾ ಇಲ್ಲ ಅಂತ ಏನಲ್ಲ. ಸೊ ಅವರು ಕೂಡ ಏನು ಸಂದೇಶವನ್ನು ಮಾಡ್ಬೋದು, 6364240491 ಸಂಖ್ಯೆಗೆ ಸಂದೇಶವನ್ನು ಮಾಡಿದರೆ SMS ಆಧಾರಿತದಲ್ಲಿ ನಿಮ್ಮ ಹಾಡುಗಳು ಕೂಡ ಪ್ರಸಾರವಾಗ್ತಾನೆ ಇರುತ್ತೆ. ಎಲ್ರಿಗೂ ಕೂಡ ಮುಕ್ತ ಅವಕಾಶವು ಕೂಡ 3 ಗಂಟೆಯಿಂದ 4 ಗಂಟೆಗೆ ಮೂಡಿ ಬರುವ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಏನು ನಿಮ್ಮ ಹಾಡುಗಳನ್ನು ಪ್ರಸಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಹಾಗೆಯೇ 4 ಗಂಟೆಯಿಂದ 5 ಗಂಟೆಯವರೆಗೆ ಯಾವತ್ತೂ ಕೂಡ ಮಂಡೆ, ಅಂದರೆ ಒಂದು ವಾರ ಬಿಟ್ಟು ಮತ್ತೊಂದು ವಾರ, ವಾಯ್ಸ್ ಆಫ್ ಮಂಜುಳ ಕಾರ್ಯಕ್ರಮ ಮೂಡಿ ಬರುತ್ತೆ. ನಮ್ಮ ಜೊತೆಗೆ RJ ಮಂಜುಳ ಇವರು ಕೂಡ ಇದ್ದಾರೆ. ಸೊ ಅವರಿಂದ ಒಂದಿಷ್ಟು ಕಾರ್ಯಕ್ರಮಗಳು ಕೂಡ 15 ದಿವಸಕ್ಕೊಮ್ಮೆ ಮೂಡಿ ಬರ್ತಾ ಇರೋದೆ. ಸೊ ಆ ಒಂದು ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಕೇಳುವಂಥವರು ಕೂಡ ತುಂಬ ಮಂದಿ ಇದ್ದಾರೆ. ಸೊ ಅದರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ನೀವು ಹಂಚಿಕೊಳ್ಬೋದು. ಹೀಗೆ ಮೂಡಿ ಬರುವಂಥ ಒಂದಿಷ್ಟು ಕಾರ್ಯಕ್ರಮಗಳು ಸೋಮವಾರದಿಂದಾದರೆ, ಇನ್ನು ಮಂಗಳವಾರ ನಾವು ನೋಡಲಿಕ್ಕೆ ಹೋದರೆ ಅದೇ ರೀತಿ ಬೆಳಗ್ಗೆ ಭಕ್ತಿ ಸಾರಂಗ ಮೂಡಿ ಬರುತ್ತೆ, ಮಾರ್ನಿಂಗ್ ಮಂತ್ರ ಮೂಡಿ ಬರುತ್ತೆ, ಬೆಳಿಗ್ಗೆ 8 ಗಂಟೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮ ಮೂಡಿ ಬರುತ್ತೆ, 8:15ಕ್ಕೆ ಈ ಬಾರಿ ಮಂಗಳವಾರದಂದು ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರಿಂದ ಆರೋಗ್ಯ ಸಾರಂಗ ಮೂಡಿ ಬಂದಿತ್ತು. ಮತ್ತು 9 ಗಂಟೆಗೆ ಬ್ಯಾರಿ ಕಾರ್ಯಕ್ರಮ, 9:30ಕ್ಕೆ ಕನ್ನಡ ಕಾರ್ಯಕ್ರಮ, 10 ಗಂಟೆಗೆ ತಾಳೋ ಉಮಾಳು ಧ್ವನಿ ಮುದ್ರಿತ ಪ್ರಸಾರ ಈ ಬಾರಿ ಮೂಡಿ ಬಂದದ್ದು, 11 ಗಂಟೆಗೆ ಯಕ್ಷಗಾನದ ಕನ್ನದ ಕಟ್ಟದೆರೆ ಭಾಗ 4 ಪ್ರಸಾರಗೊಂಡಿತ್ತು, 11:30ಕ್ಕೆ ವಿಜೇತ ಶೆಟ್ಟಿ ಬಿಸು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು ತುಳು ಕಾರ್ಯಕ್ರಮದಲ್ಲಿ ಮೂಡಿ ಬಂದಿತ್ತು. ಹಾಗೆಯೇ ಮಧ್ಯಾಹ್ನ 3 ಗಂಟೆಗೆ ಒಲವಿನ ಹಾಡು, 4 ಗಂಟೆಗೆ ವೃತ್ತಿ ಸಂತೃಪ್ತಿ, ಹೀಗೆ ಒಂದಿಷ್ಟು ಕಾರ್ಯಕ್ರಮಗಳು ಮಂಗಳವಾರದಂದು ಮೂಡಿ ಬಂದರೆ, ಬುಧವಾರದಂದು ಭಕ್ತಿ ಸಾರಂಗ್, ಮಾರ್ನಿಂಗ್ ಮಂತ್ರ, ಮಾಧ್ಯಮ ಸುದ್ದಿ, ಆರೋಗ್ಯ ಸಾರಂಗಿ ಹೀಗೆ ಕಾರ್ಯಕ್ರಮ, 10 ಗಂಟೆಗೆ ಮೈಕಲ್ ತಬಲ್ಕದಲ್ಲೂ ಕೂಡ ಧ್ವನಿಮುದ್ರಿತ ಪ್ರಸಾರಗೊಂಡಿತ್ತು, 11 ಗಂಟೆಗೆ ಯಕ್ಷಗಾನ ಕನ್ನಡ ಕಟ್ಟದೆರೆ ಭಾಗ 5 ಪ್ರಸಾರಗೊಂಡಿತ್ತು, 11:30ಕ್ಕೆ ತುಳು ಕಾರ್ಯಕ್ರಮದಲ್ಲಿ ತುಳುನಾಡ ಸಾಹಿತ್ಯ ಪರಂಪರೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಮೂಡಿಬಂದಿತ್ತು. ಇನ್ನು ಮಧ್ಯಾಹ್ನ 4 ಗಂಟೆಗೆ ಯಶ್ವಿತ್ ಎಚ್ ವೇಣೂರು ಅವರ ಜೊತೆಗೆ ನಡೆಸಿದ ಹೃದಯ ರಾಗ ಕಾರ್ಯಕ್ರಮ ಮೂಡಿಬಂದಿತ್ತು. ಇನ್ನು 8 ಗಂಟೆಗೆ ರಾತ್ರಿ ಯಕ್ಷಗಾನ ಮರುಪ್ರಸಾರ, 8:30ಕ್ಕೆ ಎಂದು ಮರೆಯದ ಹಾಡುಗಳು ಕೂಡ ಮೂಡಿಬಂದಿತ್ತು. ಇನ್ನು ಗುರುವಾರದಂದು ಮೂಡಿಬಂದಂತಹ ಒಂದಿಷ್ಟು ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಹೋದರೆ, ಭಕ್ತಿ ಸಾರಂಗ ಆಗಿರ್ಬೋದು, ಮಾರ್ನಿಂಗ್ ಮಾತ್ರ, ಮಾಧ್ಯಮ ಸುದ್ದಿ 8 ಗಂಟೆಗೆ, ಆದರೆ ಗುರುವಾರ ಮತ್ತು ಶುಕ್ರವಾರ ಎಂದಿನಂತೆ 8:15ಕ್ಕೆ ಅಡುಗೆ ಮನೆ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತೆ. ವಾರದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಆರೋಗ್ಯ ಸಾರಂಗ ಮೂಡಿ ಬರುವುದಾದರೆ, ಗುರುವಾರ ಮತ್ತು ಶುಕ್ರವಾರದಂತೆ 8:15ಕ್ಕೆ ಅಡುಗೆ ಮನೆ ಈ ಬಾರಿ ಡಾಕ್ಟರ್ ಫಜಲ್ ರವರಿಂದ ಕಾರ್ಯಕ್ರಮ ಮೂಡಿಬಂದಿತ್ತು. 8:30ಕ್ಕೆ ಕೊಂಕಣಿ ಕಾರ್ಯಕ್ರಮದಲ್ಲಿ ನಾಟಕ ಬೋಂಗೋ ಭಾಗ 1 ಪ್ರಸಾರಗೊಂಡಿತ್ತು. 9:30ಕ್ಕೆ ಕನ್ನಡ ಕಾರ್ಯಕ್ರಮದಲ್ಲಿ ಮೇಧ ಚಿಂತನ ರಾಜೇಶ್ ಅವರ ಮಾತುಗಳು ಪ್ರಸಾರಗೊಂಡಿತ್ತು. 10 ಗಂಟೆಗೆ ತುಳು ಚಾವಡಿ ನೇರ ಪ್ರಸಾರ ಮೂಡಿಬಂದಿತ್ತು. ತುಳು ಚಾವಡಿಯಲ್ಲಿ ಗಾಯತ್ರಿ ಮೇಡಮ್ರವರು ಒಂದಿಷ್ಟು ವಿಚಾರಗಳ ಬಗ್ಗೆ ತಮ್ಮ ಜೊತೆಗೆ ಮಾತನಾಡಿದರು. ಇನ್ನು 11 ಗಂಟೆಗೆ ಯಕ್ಷಗಾನದಲ್ಲಿ ಕನ್ನಡ ಕಟ್ಟದೆರೆ ಭಾಗ 6 ಪ್ರಸಾರ, ಮಾಧವ MK ಟಾಕ್ ಅವರ ಬಿಸು ಪರ್ವಕ್ಕೆ ಸಂಬಂಧಪಟ್ಟ ಹಾಗೆ, 11:30ಕ್ಕೆ ತುಳು ಕಾರ್ಯಕ್ರಮದಲ್ಲಿ ಅವರ ಮಾತುಗಳು ಪ್ರಸಾರಗೊಂಡಿತ್ತು. ಹಾಗೆಯೇ 4 ಗಂಟೆಗೆ ಸಮಾಜಮುಖಿ, 5 ಗಂಟೆಗೆ ಡಾಕ್ಟರ್ ಗುರುರಾಜ ಕರ್ಜಗಿ, ಹೀಗೆ ಒಂದಿಷ್ಟು ಕಾರ್ಯಕ್ರಮಗಳು ಗುರುವಾರದಂದು ಮೂಡಿಬಂತು. ಹಾಗೆಯೇ ಶುಕ್ರವಾರದಂದು ಮೂಡಿಬಂದಂತಹ ಒಂದಿಷ್ಟು ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಹೋದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ಪಡೆಯುತ್ತಾ ಇದ್ದೀನಿ, ಆ ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿಯೋ

ಎಸ್ ಕೇಳುಗರೆ ಕೇಳ್ತಾ ಇರೋದಿದ್ರೆ ಡಿ ಸಾರಂಗ್ 107.85 ಇದು ಬಣ್ಣ ಬಣ್ಣದ ಬದುಕು ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿದ್ದೀವಿ. ಇದೀಗ ಒಬ್ರು ಕರೆಯಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ, ಸುಶೀಲಾ ಅಧ್ಯಾಪಕಿ. ನೀವು ಯಾವತ್ತೂ ಕೂಡ ಸಾರಂಗ್ ಸಂಗಮಕ್ಕೆ ಹೆಚ್ಚಿನ ಕಾಲ್

0: अरे
1: अंदा
0: मेरी थी कि जा रहे हो कहीं थी कि लाइन थी कि जो कैसा रे
1: आ कौड़े दा भक्ति गीते दा
0: अकोड
1: कार्यक्रम
0: भाई
1: दा
0: आज भक्ति सारंगी
1: भक्ति भक्ति गीते
0: हां
1: दा
0: मेरी
1: ओके
0: पुरलु दा भक्ति गीते वो बोल बोल से यार वाली कैन वाला पास आई भक्ति गीते जो
1: अंदा
0: मैं कहीं आज कुमार सामने आ नहीं रहे बहुत सारंगे
1: ओके ओके ओके
0: अंच अंच सारे मुको
1: अंच
0: पुरलु
1: यन्नड
0: दा
1: पा
0: कार्यक्रम सारी फेरतीला बारी
1: पूरा
0: पुरला कार्यक्रम सारी चाटो मटा बंजी ಅಯ್ಯ ನೆತ್ತ ಪುರ ಕನ್ನಡ ಬೆರಕ್ಕೆ ಪುರ ಒಳಗಿನ ಹಾಡು ಮಾಧ್ಯಮ ಪೂರ ಸಾರಿ ಸರಿ ಸಾರಿ ಇಲ್ಲಿ ಯಾರು ಸೇರಿ
1: ಅಂತ
0: ಅಂತ ಸರಿ ಮತ್ತೆ ಧನ್ಯವಾದ
1: ಧನ್ಯವಾದ ಧನ್ಯವಾದ ಇರಲ
0: ಕುರುಳದ ಕಾರ್ಯಕ್ರಮ ಮಾಡಿ ಕುರುಳು ನಡಪಾದ ಕುರುಳಿದೆ ಇಪ್ಪಾಡು ಅನ್ನಿಸಿ ಎನ್ನೊಂದು ಆಗಿರುತ್ತೆ ಸರಿ
1: ಓಕೆ ಓಕೆ ಥ್ಯಾಂಕ್
0: ಸರಿ
1: ಥ್ಯಾಂಕ್ ಯು
0: ಹಾಕಿ ಸರಿ
1: ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಓಕೆ ನಮ್ಮ ಸುಶೀಲ ಅದೇ ಪಡಿ ಯಾವತ್ತೂ ಕೂಡ ಕರೆ ಮಾಡ್ತಾರೆ ಏನಿಲ್ಲದಿದ್ದರೂ ಒಂದು ಶುಭ ಹಾರೈಕೆ ಮಾಡ್ತಾರೆ ಅಥವಾ ಕಾರ್ಯಕ್ರಮ ಚೆನ್ನಾಗಿರಲಿ ಅಂತ ಒಂದು ಕರೆಯನ್ನಾದರೂ ಕೂಡ ಮಾಡಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿಬಿಡ್ತಾರೆ ಸೊ ಅದು ನಮಗೆ ಖುಷಿಯಾಗುವಂಥದ್ದು ಎನಿಮೆ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ ಹಲೋ ಹಲೋ
2: ಹಲೋ
1: ಹಲೋ ನಮಸ್ತೆ
2: ಸಾರಂಗ್ ಸಂಗಮದ ಆರ್ಜೆ ಸೈಫ್ ಅವರಿಗೆ ವಂದನೆಗಳು
1: ನಿಮಗೂ ಕೂಡ ವಂದನೆಗಳು ಸರ್ ಎಚ್ ಮೊಹಮ್ಮದ್ ವೇಣೂರು ಹೇಳಿ ಸರ್
2: ಇವತ್ತು ಪತ್ರಗಳು ಬಹಳ ಕಡಿಮೆ ಹಾಗೂ ಫೋನ್ಗಳು ಬಹಳ ಕಡಿಮೆ ಆಗ್ತಾ ಇದೆ ಇದಕ್ಕೆ ಒಂದು ಕಾರಣ ಇರಬಹುದು ಅದನ್ನ ನಾನು ಏನಂತ ಹೇಳುವುದಿಲ್ಲ
1: ಓಕೆ
2: ತಾವು ಒಬ್ಬರೇ ಇದ್ದೀರಿ ಈ ವಾರದಲ್ಲಿ ನಮ್ಮ ಊರಿನ ವೇಣೂರಿನ ಕುಂಭಶ್ರೀ ಹೈಸ್ಕೂಲ್ನ ಪ್ರತಿಭಾವಂತ ವಿದ್ಯಾರ್ಥಿ ಅಶ್ವಿತರ್ ಅವರ ಅನ್ನು ಆರ್ಜೆ ಎಡ್ವರ್ಡ್ ಅವರು ನಡೆಸಿದ ಕಾರ್ಯಕ್ರಮ ಸಂದರ್ಶನ ಉತ್ತಮವಾಗಿತ್ತು ಅವರ ಪ್ರತಿಭೆಯನ್ನು ಕೇಳಿ ಸಂತೋಷವಾಯಿತು ಪ್ರಸಾರಕ್ಕೆ ವಂದನೆಗಳು ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಂದರ್ಶನವನ್ನು ಪ್ರತಿ ವಾರವೂ ಪ್ರಸಾರ ಮಾಡಿ ಅಂತ ನನ್ನ ಒಂದು ಸಲಹೆ
1: ಖಂಡಿತ
2: ಅದೇ ರೀತಿ ಇಂದು 8:15 ಪ್ರಸಾರವಾದ ನಮ್ಮ ಸಂವಿಧಾನದ ಬಗ್ಗೆ ಮಾಹಿತಿ ಉತ್ತಮವಾಗಿತ್ತು ತುಳು ಚಾವಡಿಯಲ್ಲಿ ಆರ್ಜೆ ಗಾಯತ್ರಿ ಮೇಡಮ್ ಅವರ ಮಾತುಗಳು ಸೂಪರ್ ಆಗಿತ್ತು ಅದು ಅಲ್ಲದೆ ಶುಕ್ರವಾರ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದನ ಪೈ ಅವರ ನಡೆಸಿದ ಸಂದರ್ಶನವೂ ಸಹ ಅದೇ ಆರ್ಜೆ ನಡೆಸಿದ ಸಂದರ್ಶನಗಳು ಸಹ ಉತ್ತಮವಾಗಿತ್ತು
1: ಓಕೆ
2: ಈ ವಾರದ ಅಡುಗೆ ಮನೆ ಬಹಳ ಉತ್ತಮವಾಗಿದ್ದು ಬಹಳಷ್ಟು ಮಾಹಿತಿಯನ್ನು ತಂದುಕೊಟ್ಟಿತ್ತು ಅಂತ ಹೇಳ್ಬಹುದು ಎಲ್ಲ ವಿಚಾರಕ್ಕೆ ನಿಮಗೂ ನನ್ನ ವಂದನೆಗಳು ಮುಂದೆಯೂ ಈ ನಮ್ಮ ಸಾರಂಗ್ ಸಮಂಗಂ ಕಾರ್ಯಕ್ರಮದಲ್ಲಿ ಹೆಚ್ಚು ಶ್ರೋತೃಗಳನ್ನು ಆಕರ್ಷಿಸುವುದಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡಿ ಅಂತ ನನ್ನ ಒಂದು ಸಲಹೆ ಏನಂದ್ರೆ ನೀವು ಸಾರಂಗ್ ಸಂಗಮದ ಕಾರ್ಯಕ್ರಮದ ಬಗ್ಗೆ ಪ್ರಚಾರವನ್ನ ಶನಿವಾರವೇ ಮಾಡ್ತೀರಿ ರೆಕಾರ್ಡಿಂಗ್ ಅದರಲ್ಲಿ ವಿವಿಧ ಭಾಷೆಗಳಲ್ಲಿ ಹಾಕಿ ಒಂದು ವಾರದ ಒಂದು 4-5 ದಿನ ಇರುವಾಗಲೇ ಅದನ್ನು ಪ್ರಾರಂಭಿಸಿದ್ರೆ ಖಂಡಿತವಾಗಿಯೂ ಹೆಚ್ಚಿನ ಶ್ರೋತೃಗಳು ಇದಕ್ಕೆ ಫೋನ್ ಮತ್ತು ಪತ್ರ ಬರೆಯಬಹುದು ಅಂತ ನನ್ನ ಅಭಿಪ್ರಾಯ
1: ಓಕೆ ಖಂಡಿತ ಖಂಡಿತ ಥ್ಯಾಂಕ್ ಯು ನಿಮ್ಮ ಸಲಹೆಗೆ ಹಾಗೆಯೇ ಒಳ್ಳೆಯ ರಿವ್ಯೂವಿಗೆ ಎಸ್ ಓಕೆ ನಮ್ಮ ಎಚ್ ಮೊಹಮ್ಮದ್ ವೇಣೂರು ಅವರು ಬಹಳಷ್ಟು ಉತ್ತಮವಾಗಿಯೂ ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡರು ಕಾರ್ಯಕ್ರಮಗಳು ಯಾವ ಯಾಕೆ ಇಷ್ಟ ಆಯಿತು ಯಾವುದು ಇಷ್ಟ ಆಯಿತು ಸೊ ಹಾಗೆಯೇ ಅವರ ಒಂದು ರೀತಿಯ ಸಲಹೆ ನಮಗೆ ಕೊಟ್ಟಿದ್ದಾರೆ ಖಂಡಿತ ಪ್ರತಿ ಅಂದರೆ ಸಾರಂಗ್ ಸಂಗಮ ಕೇವಲ ಶನಿವಾರ ಮಾತ್ರ ಅಂತಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಇವಾಗ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಲೈವ್ ಕಾರ್ಯಕ್ರಮಗಳು ಕೂಡ ಆಗ್ತಾನೆ ಇರುತ್ತೆ ಅದರ ಲಾಸ್ಟ್ ಎಂಡ್ ಆಗುವಾಗ ನಾವು ನಿಮ್ಮ ಅಭಿಪ್ರಾಯ ನಿಮ್ಮ ಅನಿಸಿಕೆಯನ್ನು ಸಾರಂಗ್ ಸಂಗಮದಲ್ಲಿ ತಿಳಿಸಿ ಆ ರೀತಿ ಒಂದು ಹೇಳಿದರೆ ತುಂಬಾ ಉತ್ತಮ ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ನಮ್ಮ ಜೊತೆಗೆ ಎಚ್ ಮೊಹಮ್ಮದ್ ವೇಣೂರವರು ಕೊಟ್ಟಿದ್ದಾರೆ ಹಾಗೆಯೇ ಕುಸುಮಾಕರು ಕೊಟ್ಟಾರ ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಸೊ ಅವರು ವಾಟ್ಸಪ್ ಮೂಲಕ ಈ ಪತ್ರವನ್ನು ನಮಗೆ ಫೋಟೋ ತೆಗೆದು ಕಳಿಸಿದ್ದಾರೆ ಈ ಪತ್ರದಲ್ಲಿ ಬುಧವಾರದ ಹೃದಯರಾಗದಲ್ಲಿ ಬಾಲಪ್ರತಿಭೆ ಯಶ್ವತ್ ಅವರ ಕವನ ಹಾಡುಗಳು ತುಂಬ ಚೆನ್ನಾಗಿತ್ತು ಹೀಗೆ ಮಕ್ಕಳ ಪ್ರತಿಭೆಗೆ ಒಂದು ವೇದಿಕೆ ಕೊಟ್ಟ ನಿಮಗೆ ಅದನ್ನು ಪರಿಚಯಿಸಿದ್ದಕ್ಕೆ ಸಾರಂಗಿಗೆ ಧನ್ಯವಾದಗಳು ರೇಡಿಯೋ ಸಂಜೆ ಒಲವಿನ ಹಾಡುಗಳು ಯಕ್ಷಗಾನ ಎಲ್ಲವನ್ನ ಕೇಳ್ತಾ ಇದ್ದೀನಿ ತುಂಬಾ ಖುಷಿಯಾಯಿತು ಗಜಲ್ ಹಾಡು ತುಂಬ ಚೆನ್ನಾಗಿತ್ತು ಇನ್ನಷ್ಟು ಹೊಸ ಹೊಸ ಗಜಲ್ ಹಾಡುಗಳು ಪ್ರಸಾರ ಮಾಡಿ ಹೀಗೆ ಮುಂದಕ್ಕೆ ಕವಾಲಿ ಹಾಡುಗಳ ಕಾರ್ಯಕ್ರಮ ಮಾಡಿದರೆ ಚೆನ್ನಾಗಿರ್ತಿತ್ತು ಎಂದು ನನ್ನ ಅನಿಸಿಕೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಕುಸುಮಾಕರ ಕೊಟ್ಟಾರ ಇವರು ಪತ್ರದಲ್ಲಿ ಈ ರೀತಿ ತಮ್ಮ ಅಭಿಪ್ರಾಯ ಮತ್ತೊಂದು ಕಡೆ ಕವಾಲಿ ಹಾಡನ್ನು ಪ್ರಸಾರ ಮಾಡಿದರೂ ಕೂಡ ಒಳ್ಳೆಯದು ಅನ್ನೋದನ್ನು ಕೂಡ ಒಂದು ಕಡೆ ಸೂಚಿಸಿದ್ದಾರೆ ಖಂಡಿತವಾಗಿಯೂ ಕೂಡ ಗಜಲ ಹಾಡುಗಳು ಇದೀಗ ಪ್ರಸಾರಗೊಳ್ಳುತ್ತಾನೆ ಇದೆ ಕವಾಲಿ ಹಾಡುಗಳು ಮುಂದಕ್ಕೆ ಖಂಡಿತವಾಗಿ ಕೂಡ ಅದೇ ಒಂದು ಕಾರ್ಯಕ್ರಮದಲ್ಲಿ ಅದೇ ಸಂಚಿಕೆಯಲ್ಲಿ ನಾವು ಪ್ರಸಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಖಂಡಿತ. ಹಾಗೆಯೇ ಕೇಳುಗರೆ, ನೀವು ಕೂಡ ಕರೆಯನ್ನು ಮಾಡಬಹುದು. 6364204949 ಒಂದು ಸಂಖ್ಯೆಗೆ ಕೇವಲ 3 ನಿಮಿಷಗಳು ಮಾತ್ರ ಬಾಕಿ ಇರುವಂಥದ್ದು. ಬಹುಶಃ ನಮ್ಮ ಆ್ಯಪ್ಗಳು ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಹಾಗೆಯೇ ಆ್ಯಪ್ನ ಬಗ್ಗೆಯೂ ಕೂಡ ತುಂಬ ಮಂದಿಗೆ ಪರಿಚಯ ಮಾಡಿಕೊಳ್ಳಬಹುದು. ಒಬ್ಬರು ಸಂದೇಶ ಮಾಡಿದ್ದಾರೆ, ಪೂರ್ಣಿಮಾ ಸಾಲತ್ತೂರು ಇವರು ಸಂದೇಶ ಇದೆ, ಸಾರಂಗ್ ಟೆಕ್ನಿಕಲ್ ಸಮಸ್ಯೆ ಅಂತ. ಕಂಡ ಕಂಡದ್ದನ್ನೆಲ್ಲ ಪ್ರಶ್ನಿಸಲು ಹಪಹಪಿಸುವೆ, ಪ್ರೀತಿಯು ಅಲೆಯಂತೆ ಮನದೊಳಿದ್ದು ಸುಮ್ಮನಿರುವೆ, ತಲೆಗಿಷ್ಟು ಮೇವನು ಸತತ ಸುರಿಯುವ ನಿನ್ನ ಅನಾರೋಗ್ಯವ ಸಹಿಸಲು ಸಾಧ್ಯವೇ? ಪ್ರಶ್ನಾರ್ಥಕ ಚಿಹ್ನೆ. ಕೆಲವೊಂದು ಕಾರ್ಯಕ್ರಮದಲ್ಲಿ ನಿದ್ರಿಸುವ ಮಗುವಂತೆ ನೀನು, ತಾಳ್ಮೆಯಲ್ಲಿ ಸಮಚಿತ್ತ ಕಾಯುವ ನಾನು, ಸಮಸ್ಯೆ ಬಿಡಿಸಿದರೂ ಸಾಂತ್ವನವೆಲ್ಲಿದೆ, ಸಮವಾಯಿತೆಂದೆನಿಸಿದರೆ ಸಮವೆಲ್ಲಿದೆ, ಸುಖ ದುಃಖಗಳೆರಡು ಬಾಳಿಲಿ ಬಾಳಲಿ ಅನೇಕ, ಹಲವನ್ನ ಕೇಳದೆ ತೊಳಲಾಡಿದ್ದು ಕೊನೆ ತನಕ. ಪೂರ್ಣಿಮಾ ಸಾಲತ್ತೂರವರು ಬಹುಶಃ ಒಂದು ಕವನದ ಮೂಲಕ ತನ್ನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ. ಯಾಕಂತ ಹೇಳಿದರೆ ಕೆಲವರು ಪಾಪ ಆ್ಯಪ್ನ ಮೂಲಕ ಕಾರ್ಯಕ್ರಮವನ್ನು ಕೂಡ ಕೇಳ್ತಾ ಇರ್ತಾರೆ. ಸೊ ಆ್ಯಪಲ್ಲಿ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಬಂದಾಗ ಬಹುಶಃ ತುಂಬ ಅತಿ ಪ್ರೀತಿಯಿಂದ ಏನು ಕಾದು ಈ ಕಾರ್ಯಕ್ರಮ ಬರುತ್ತೆ, ಇಂಥ ಕಾರ್ಯಕ್ರಮಗಳು ಅವರ ಫೇವ್ರೆಟ್ ಕಾರ್ಯಕ್ರಮ ಅಂತ ಇರುತ್ತೆ. ಅದು ಆ ಕಡೆ ಈ ಕಡೆ ಆದಾಗ ಅಥವಾ ಅದು ಟೆಕ್ನಿಕಲ್ ಸಮಸ್ಯೆಯಿಂದ ಸರಿಯಾಗಿ ಕೇಳದೇ ಇದ್ದಾಗ, ಕಾರ್ಯನಿರ್ವಹಿಸದೇ ಇದ್ದಾಗ ತುಂಬ ಮನಸ್ಸಿಗೆ ನೋವಾಗುವಂಥದ್ದು ಕೂಡ ಸಹಜನೇ. ಸೊ ಅದನ್ನೇ ಅವರು ಬಹಳ ಅರ್ಥಗರ್ಭಿತವಾಗಿ ತನ್ನ ಕವನದ ಮೂಲಕ ಅವರು ವಿವರಿಸ್ತಾ ಇದ್ದಾರೆ ನೋಡಿ. ಯಾಕಂದರೆ ಒಮ್ಮೊಮ್ಮೆ ಸುಖವಾಗಿರ್ತಿ ಅಂದರೆ ತುಂಬ ಚೆನ್ನಾಗಿ ಪ್ರಸಾರಗೊಳ್ತಾ ಇರ್ತಿ, ಆದರೆ ಒಮ್ಮೊಮ್ಮೆ ನೀನು ಮಲಗಿ ಬಿಡ್ತಿ, ಯಾಕೆ ಈ ರೀತಿಯ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಕೇಳ್ತಾ ಇರುವಂಥದ್ದು. ಖಂಡಿತ ಆ್ಯಪ್ನ ಬಗ್ಗೆ ನಾವು ಗಂಭೀರವಾಗಿ ಪರಿಗಣಿಸಿದ್ದೆವು. ಸೊ ಅದನ್ನು ಎಲ್ಲ ರೀತಿಯಲ್ಲೂ ಕೂಡ ಇದೀಗ ಸರಿಪಡಿಸುವಂಥ ಕಾರ್ಯವನ್ನು ಆಲ್ರೆಡಿ ಆಗಿ ಮುಗಿದಿದೆ. ಬಹುಶಃ ನಿನ್ನೆಯಿಂದ ಸರಿ ಬರ್ತಾ ಇದೆ ಅಂತ ಕೂಡ ನಾನು ಅಂದುಕೊಳ್ತೇನೆ. ಬಹುಶಃ ನಿನ್ನೆಯಿಂದ ಸರಿ ಆಗ್ತಾ ಇದೆ ಅಂತ, ನಿನ್ನೆಯಿಂದ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬಹುಶಃ ಮತ್ತೂ ಕೂಡ ಏನಾದರೂ ಟೆಕ್ನಿಕಲ್ ಸಮಸ್ಯೆ ಆಗಿದ್ದಿದ್ದರೆ ದಯವಿಟ್ಟು ನಮ್ಮ ಕಚೇರಿ ಸಂಖ್ಯೆಗೆ ಅಥವಾ ನಮಗೆ ಏನು ಸಂದೇಶ ಮಾಡಿ ತಿಳಿಸ್ಬೋದು. ಆದರೆ ನಿನ್ನೆಯಿಂದ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ನಾವು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡು, ಯಾಕಂದರೆ ಆ್ಯಪ್ನಲ್ಲಿ ಕೇಳುಗರ ಸಂಖ್ಯೆ ಕೂಡ ಹೆಚ್ಚಾಗಿರುವುದರಿಂದ ಅದನ್ನು ನಾವು ಪರಿಗಣಿಸಿದ್ದೀವಿ. ಸೊ ಅದನ್ನೇ ಸರಿಪಡಿಸಿದ್ದೀವಿ ಕೂಡ. ಬಹುಶಃ ಆ್ಯಪ್ನಲ್ಲಿ ಏನು ಸರಿಯಾಗಿ ಬರ್ತಾ ಇದೆ ಎಂದು ಕೂಡ ನಾವು ಅಂದುಕೊಳ್ತೀವಿ. ಖಂಡಿತವಾಗಿಯೂ ಕೂಡ ಪೂರ್ಣಿಮಾ ಸಾಲತ್ತೂರವರೇ, ನಿಮ್ಮ ಮನದ ನೋವು ಏನಿದೆ ಅದು ನಮಗೆ ಅರ್ಥ ಆಗಿದೆ. ಖಂಡಿತ ಒಂದು ವೇಳೆ ಮತ್ತೆ ಕೂಡ ಸಮಸ್ಯೆ ಇದ್ದರೆ ಅದನ್ನು ಸರಿಪಡಿಸ್ತೀವಿ. ಈಗ ಸಮಸ್ಯೆ ಇಲ್ಲ ಅಂತ ಕೂಡ ನಾನು ಅಂದುಕೊಳ್ತೀನಿ. ಒಂದು ವೇಳೆ ನಿಮಗೆ ಸಮಸ್ಯೆ ಅನ್ನಿಸ್ತಾ ಇದ್ದರೆ, ಯಾಕಂದರೆ ನಿಮ್ಮ ಆ್ಯಪಲ್ಲಿ ಕೂಡ ಒಮ್ಮೆ ಅಪ್ಡೇಟ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಒಮ್ಮೊಮ್ಮೆ ಆ್ಯಪ್ ಅಪ್ಡೇಟ್ ಕೇಳ್ತಾ ಇರುತ್ತೆ. ಆ್ಯಪ್ ಅಪ್ಡೇಟ್ ಮಾಡದೇ ಇದ್ದರೆ ಕೆಲವೊಂದು ಸಮಸ್ಯೆಗಳು ಹಾಗೇ ಇರುತ್ತೆ. ಒಮ್ಮೆ ನಿಮ್ಮ ಗೂಗಲ್ ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಅಂತ ತೋರಿಸಿದರೆ, ಸೊ ಅದನ್ನು ಅಪ್ಡೇಟ್ ಮಾಡಿಬಿಡಿ. ಒಮ್ಮೆ ರೀಸ್ಟಾರ್ಟ್ ಮಾಡಿಬಿಡಿ ಮೊಬೈಲನ್ನು, ಆವಾಗ ಸರಿಯಾಗಿ ಕೇಳುವಂತಹ ಸಾಧ್ಯತೆ ಹೆಚ್ಚು ಇರುವಂಥದ್ದು. ಸೊ ಆ ಒಂದು ಕಾರಣದಿಂದಾಗಿಯೂ ಕೂಡ ಒಮ್ಮೊಮ್ಮೆ ಹಳೆಯದೇ ಅದೇ ರೀತಿಯಲ್ಲಿ ಕೂಡ ಅದು ಗೊಂದಲಕ್ಕೆ ಈಡಾಗಿ ಒಮ್ಮೊಮ್ಮೆ ಕೇಳುವುದು, ಒಮ್ಮೊಮ್ಮೆ ಸರಿಯಾಗಿ ಕಾರ್ಯನಿರ್ವಹಿಸದೆ ಇರುವಂಥದ್ದು ಕೂಡ ಅಪ್ಡೇಟ್ ಮಾಡದೇ ಇದ್ದಾಗಲೂ ಕೂಡ ಆಗಿಬಿಡುತ್ತೆ. ಸೊ ಅದನ್ನು ಕೂಡ ಒಮ್ಮೆ ಗಮನ ಹರಿಸಿ ಎಂದು ಕೂಡ ಹೇಳುತ್ತಾ ಮತ್ತೊಬ್ಬರು ಕರೆಯಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ.
3: ಶ್ರೀ ಗುರು ಗೌರಂಗ ಗದದ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ಇನ್ಶಾಲ್ಲಾ ಸುಭಾನ್ ಅಲ್ಲ ಹರೇ ಕೃಷ್ಣ. ನಮಸ್ಕಾರ.
1: ನಮಸ್ತೆ.
3: ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಾ ಇರೋದು, ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಕ್ಷೇತ್ರ ಪರಶುರಾಮ ಕ್ಷೇತ್ರ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ. ಸರ್, ಇದು ಕಾರ್ಯಕ್ರಮಗಳ ಬಗ್ಗೆ ಹೇಳುವುದಾದ್ರೆ, ಈ ವಾರದಲ್ಲಿ ಇದು ನಿಮ್ದು ಹರಿಕತೆ ಬಂದಿತ್ತಲ್ಲ ಭಾನುವಾರ, ಅದು ಜೋಕ ಮೇಳ, ಅದು ಅದು ಚೆನ್ನಾಗಿತ್ತು. ಎಲ್ಲ ಕಾರ್ಯಕ್ರಮಗಳು ತುಂಬಾ ಉತ್ತಮವಾಗಿ ಬರ್ತಾ ಇದೆ. ಅದ್ರಲ್ಲಿ ವಿಶೇಷವಾಗಿ ಹೇಳುದಾದ್ರೆ ಇದೆ ಹರಿಕತೆ, ಮತ್ತೆ ಯಕ್ಷಗಾನ ಕೂಡ ಚೆನ್ನಾಗಿತ್ತು, ಮತ್ತೆ ಭಕ್ತಿಗೆ ಸಂಬಂಧಪಟ್ಟದ್ದು ಬೆಳಿಗ್ಗೆ ಎಲ್ಲ ಪ್ರಸಾರ ಮಾಡ್ತೀರಿ. ನಮ್ದೊಂದು ವಿನಂತಿಯ ಒಂದು ಕೋರಿಕೆ ಏನಂದ್ರೆ, ಇದು ಹಲೋ
1: ಹಲೋ, ಕೇಳ್ತಾ ಇದೆ ಕೇಳ್ತಾ ಇದೆ.
3: ಇದು ಒಂದು ಗೀತಾಮೃತ ಅಂತ ಒಂದು ನೀವು ಪ್ರಸಾರ ಮಾಡ್ತಾ ಇದ್ದಲ್ಲ, ತುಂಬಾ ಉತ್ತಮ ಕಾರ್ಯಕ್ರಮ ಅದು. ಇದು ಇದು ಬೆಳಿಗ್ಗೆ ಸುಮಾರು ಒಂದು ಐದಾರು ಒಂದು ವರ್ಷದ ಮೊದಲು ಬರ್ತಾ
1: ಇತ್ತು,
3: ಅದು ಪ್ರಸಾರ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮತ್ತೆ ಜನವರಿಯಲ್ಲಿ ನೀವು ಅದೊಂದು ಕಾರ್ಯಕ್ರಮ ಮಂಜುಳಾ ತಾಯಿಯವರದ್ದು ಇದು ಕಾರ್ಯಕ್ರಮದಲ್ಲಿ ದಾಸರ ಒಂದು ಕಾರ್ಯಕ್ರಮ ಹಾಕಿದ್ರು ಜನವರಿ ಫಸ್ಟ್ ವೀಕ್ ಅಲ್ಲಿ, ಅದು ಮರುಪ್ರಸಾರ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅದು ಶಂಕುದಾಸನ ಮನೆಯ ಮಂಕುದಾಸನ ಕೀಳುದಾಸನಯ್ಯ ಅಂತ ಎಲ್ಲ ಬರ್ತಿತ್ತಲ್ಲ ಅದ್ರಲ್ಲಿ, ಅದು ತುಂಬಾ ಪ್ರಸಾರ ಮಾಡಬಹುದು ಅಂತ ಒಂದು ಕೋರಿಕೆ.
1: ಓಕೆ, ಖಂಡಿತ.
3: ಮತ್ತೆ ನಿಮ್ಮನೆ ತುಂಬಾ ಬಾಂಧವ್ಯ ಸ್ನೇಹ ಬಾಂಧವ್ಯದಿಂದ ನೀವು ಎಡ್ವರ್ಡ್ ಪ್ರಭು ಮತ್ತೆ ಮಂಜು ಇವರು ಗಾಯತ್ರಿ ಅವರು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಅದು ತುಂಬಾ ಒಂದು ಮನ ಮುಟ್ಟುವಂತದ್ದು, ಅದಕ್ಕೆ ಹಾಗೆ ಅದೇ
1: ಚೆನ್ನಾಗಿರ್ತಿತ್ತು. ಖಂಡಿತ ನಿಮ್ಮ ಸಲಹೆಗೆ ಧನ್ಯವಾದಗಳು. ಹಾಗೆಯೇ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಹಂಚಿಕೊಂಡದ್ದಕ್ಕೂ ಕೂಡ ಧನ್ಯವಾದಗಳು. ಹಾಗೆಯೇ ಕೇಳುಗರೆ ಮತ್ತೊಂದು ವಿಷಯ, ನಿನ್ನೆ ಹಲೋ ಡಾಕ್ಟರ್ ಕಾರ್ಯಕ್ರಮ ಪ್ರಸಾರಗೊಂಡಿತ್ತು, ಆದರೆ ಆ್ಯಪ್ನಲ್ಲಿ ಕೇಳೋಕ್ಕೆ ತುಂಬ ಮಂದಿಗೆ ಸಾಧ್ಯವಾಗಿರಲಿಲ್ಲ. ಸೊ ಅದನ್ನು ನಾವು ನಾಳೆ ಆದಿತ್ಯವಾರದಂದು 5 ಗಂಟೆಗೆ ಮತ್ತೆ ಮರುಪ್ರಸಾರ ಮಾಡ್ತೀವಿ. ಆ ಮರುಪ್ರಸಾರದಲ್ಲಿ ಕೂಡ ಆ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಕೇಳಿ ಅನ್ನೋದನ್ನು ಕೂಡ ಹೇಳುತ್ತಾ, ಕೇಳುಗ್ರೆ ಇದು ಇಂದಿನ ಸಾರಂಗ್ ಸಂಗಮ ಕಾರ್ಯಕ್ರಮ. ಮುಂದಿನ ಸಾರಂಗ್ ಸಂಗಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅದುವರೆಗೂ ಕೇಳ್ತಾನೆ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ ಆರ್ಜೆ ಸೈಫಲುಕುತ್ತಾರ್. ಎಲ್ರಿಗೂ ನಮಸ್ಕಾರ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM. Radio Saran. Ega app nalu kuda labhya.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇನ್ನಿತ ದಿನ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ಡ್ ವಾಮಂಜೂರು ಬೊಕ್ಕ ಜಿಲ್ಲೆದ ಪ್ರಸಿದ್ಧ ಕಲಾವಿದರು ಸಂಸದ ಕಲಾವಿದರನ್ನು ಕೂಡುಪಾಡೊಂದು ಶ್ರೀ ರಾಕೇಶ್ ರೈ ಅಡ್ಕಮೇರ್ನ ನಿರ್ದೇಶನಡು ಇಂದ್ರಜಿತು ಕಾಳಗ ಪನ್ಪಿನ ಪೊರ್ಲ ಪ್ರಸಂಗನು ಗೊಬ್ಬುದು ತೋಜಾವೆರೆ ಗುಲ್ಲರು ಹಿಮ್ಮೇಳಡು ಭಾಗವತರು ಶ್ರೀ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಚೆಂಡೆ ಶ್ರೀ ಮುರಾರಿ ಕಡಂಬಳಿತಾಯ ಮದ್ದಳೆ ಮಾಸ್ಟರ್ ವರುಣ್ ಹೆಬ್ಬಾರ್ ಚಕ್ರತಾಳ ನಿರಂಜನ್ ಅಡ್ಡ ನಡ್ಕ ಮುಮ್ಮೇಳಡು ಶ್ರೀರಾಮ ದಿನೇಶ್ ಬಂಗೇರ ಲಕ್ಷ್ಮಣ ಮಿಲನ್ ಪಣಂಬೂರು ವಿಭೀಷಣ ಸಂತೋಷ್ ಕುಮಾರ್ ರಾವಣ ಶ್ರೀಜಿತ್ ಅರಿಗ ಹನುಮಂತ ಚರಣರಾಜ್ ಕುಕ್ಕಾಜೆ ಮಾಯಾ ಸೀತೆ ಜ್ಯೋತ್ಸ್ನಾ ನೀಲಾಧರ್ ಇಂದ್ರಜಿತು ರೋಹಿತ್ ಮಳಲಿ ಶುಕ್ರಾಚಾರ್ಯ ಸಂದೇಶ್ ಮಂದಾರ ಜಾಂಬವ ವಿಶ್ವನಾಥ ಶೆಟ್ಟಿ.
0: ಈಗ ಇಂದ್ರಜಿತು ಕಾಳಗ ಈ ಯಕ್ಷಗಾನದ ಮೊದಲನೇ ಕಂತು.
2: ಶ್ರೀ ದುರ್ಗಾ

ವಿಧಿ ನಿಯಮವನ್ನು ಮೀರಿ ನಡೆಯುವುದಕ್ಕೆ ಈ ಕರ್ಮ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವುದಕ್ಕೆ ನಮ್ಮ ಬದುಕೇ ನಿದರ್ಶನವಾಗಿ ಹೋಯಿತಲ್ಲ ವರ್ತಮಾನ ಕಾಲದಲ್ಲಿ. ಅದಲ್ಲದೆ ಹೋದರೆ ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಈ ಲಂಕಾಪಟ್ಟಣ? ಹುಟ್ಟುವುದಕ್ಕೆ ದಶರಥ ಆತ್ಮಜನಾಗಿ ಕೌಸಲ್ಯ ಗರ್ಭಾಮುದಿಯಿಂದ ಲೋಕದ ಬಳಕನ್ನು ಕಂಡವ ನಾನು. ಆದರೆ ಏನು ಮಾಡೋಣ ಹೇಳಿ, ವಿಧಿ ಬರಹ ಬೇರೆ ಇತ್ತು. ಇನ್ನೇನು, ಅಯೋಧ್ಯೆಯ ರತ್ನ ಸಿಂಹಾಸನವನ್ನು ಏರಿ ಪಟ್ಟಾಭಿಷಿಕ್ತನಾಗಬೇಕು ಎನ್ನುವಷ್ಟರಲ್ಲಿ ವನಾಭಿಮುಖನಾಗಬೇಕಾದಂತಹ ಪ್ರಮೇಯ ಮಾತೆ ಕೈಕೇಯ ಮೂಲಕವಾಗಿ ನನ್ನ ಪಾಲಿಗೆ ಒದಗಿ ಬಂತು. ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ವನವಾಸವನ್ನೇ ದೀಕ್ಷೆಯಾಗಿ ನಾನು ಕೈಗೊಂಡವ. ವನವಾಸದ ಹೊಣೆಗಾರಿಕೆ ಇದ್ದದ್ದು ಕೇವಲ ನನಗೊಬ್ಬನಿಗೆ ಮಾತ್ರವಾದರೂ ಪತಿಯ ನೆರಳಾಗಿ ಬದುಕುವುದೇ ಸತೀ ಧರ್ಮ ಎನ್ನುವಂತಹ ನಿಲುಮೆಯಿಂದ ನನ್ನನ್ನೇ ಅನುಸರಿಸಿಕೊಂಡು ಬಂದವಳು ಸೀತೆ. ತನ್ನನ್ನನಿಗೆ ಒದಗಿ ಬಂದಂತಹ ಪರಿಭವಕ್ಕೆ ಪ್ರತಿಯಾಗಿ ಪ್ರಾರಂಭದಲ್ಲಿ ಪ್ರತಿಭಟನೆಯನ್ನೇ ಮಾಡಿದರೂ ಕೂಡ ನಂತರದಲ್ಲಿ ನನ್ನ ಸಮಾಧಾನದ ಮಾತುಗಳಿಂದ ಸಾವಧಾನ ಚಿತ್ತನಾಗಿ ನನ್ನ ಜೊತೆಯಾಗಿ ಬಂದವ ನೀನಿದ್ದಿ ಲಕ್ಷ್ಮಣ. ಪಂಚವಟಿ ಪ್ರದೇಶದಲ್ಲಿ ಪರ್ಣ ಕುಟೀರವನ್ನು ರಚಿಸಿಕೊಂಡು ಅದೆಷ್ಟೋ ಕಾಲಗಳವರೆಗೆ ಸಂತೋಷದಿಂದ ಬಾಳ್ವೆಯನ್ನು ನಡೆಸಿಕೊಂಡು ಬಂದವರು ನಾವು. ಆದರೇನು ಮಾಡೋಣ ಹೇಳು, ವಿಧಿ ಮತ್ತೊಮ್ಮೆ ನಮ್ಮ ಪಾಲಿಗೆ ಕ್ರೂರವಾಗಿಯೇ ವರ್ತಿಸತೊಡಗಿತು. ಶೂರ್ಪನಖೆಯ ಪ್ರವೇಶ ಯಾವಾಗ ನಮ್ಮ ಬದುಕಿನಲ್ಲಾಯಿತು ಅಲ್ಲಿಂದಲೇ ನಮ್ಮ ಬದುಕಿನ ದಿಶಾಪಟ ಪಲ್ಲಟವಾಗುವುದಕ್ಕೆ ತೊಡಗಿತು. ಪುರುಷಾತಿಕ್ರಮಣವನ್ನು ಮಾಡಿದಂತಹ ಸ್ತ್ರೀಯೋರ್ವಳಿಗೆ ಆತ್ಯಂತಿಕವಾಗಿ ಒದಗಿ ಬರಬಹುದಾದಂತಹ ಗತಿ ಏನು, ಸ್ಥಿತಿ ಏನು ಎನ್ನುವುದಕ್ಕೆ ನಿದರ್ಶನ ಯಾರು ಅಂತ ಕೇಳಿದ್ರೆ ಅದು ಶೂರ್ಪನಖೆ. ಆಕೆಯ ಮೂಲ ಮಾನಭಂಗವೇ ಮೂಲ ಕಾರಣವಾಗಿ ಆಕೆಯ ಅಣ್ಣನಾದಂತಹ ರಾವಣನಿಂದ ಸೀತೆಯ ಅಪಹರಣವೂ ಆಯಿತು. ಸೀತೆಯನ್ನು ಅರಸುತ್ತ ಅರಸುತ್ತ ದಕ್ಷಿಣಾಭಿಮುಖವಾಗಿ ಹೊರಟು ಬಂದಂತಹ ನಮಗೆ ವಿಶ್ವಮೂರ್ಖದ ತಪ್ಪಲಲ್ಲಿ ಭಕ್ತ ಶಾಸನಾದಂತಹ ಹನುಮಂತನ ಸಂದರ್ಶನವಾಯಿತು. ಮಾತ್ರವಲ್ಲ ಆತನ ಮೂಲಕವಾಗಿ ಸುಗ್ರೀವನೊಂದಿಗೆ ಸಖ್ಯ ಒದಗಿ ಬಂದು ಆತನ ಅಣ್ಣನಾದಂತಹ ದುಷ್ಟ ವಾಲಿಯ ವಧೆಯೂ ನನ್ನಿಂದಾಯಿತು. ತನ್ನ ಅಣ್ಣನನ್ನು ಕೊಂದುಕೊಟ್ಟು ಆತನಿಗೆ ನ್ಯಾಯವನ್ನು ಒದಗಿಸಿಕೊಟ್ಟ ಪರಿಣಾಮದಿಂದಲೇ ಸುಗ್ರೀವ ತನ್ನೆಲ್ಲ ಸೇನಾ ಸಮೇತನಾಗಿ ಸೀತೆಯನ್ನು ಮರಳಿ ಪಡೆಯುವಲ್ಲಿ ನಿನಗೆ ನಾನು ಜೊತೆಯಾಗಿ ನಿಂತಿರ್ತೇನೆ ರಾಮ ಎನ್ನುವ ಹಾಗೆ ಆಡಿದ. ಆ ನಂತರ ನೋಡು ಕಪಿಸ್ತೋಮದ ನಿಜವಾದ ಪರಾಕ್ರಮ ಏನು, ಉತ್ತಮ ಸಾಹಸ ಏನು ಎನ್ನುವುದು ನಮ್ಮೆಲ್ಲರಿಗೂ ಪರಿಚಯವಾಗತೊಡಗಿದ್ದು. ಅದರಲ್ಲೂ ಹಿರಿಯವರಾದಂತಹ ಜಾಂಬವಂತರು ಏನು ಕಡಿಮೆ ಪ್ರದರ್ಶನ ನೀಡಿದರೆ ಇಲ್ಲವಲ್ಲ.

ಪವಿತ್ರತೆ ಇಲ್ಲದೆ ವರ್ತಿಸುವಂತಹ ಒಂದು ಜನಾಂಗ. ಆದರೂ ಕೂಡ ಸೀತೆಯನ್ನು ಮರಳಿ ಹೊಂದುವಲ್ಲಿ ಈ ಕಪಿವೀರರೆಲ್ಲ ತೋರಿದಂತಹ ಬದ್ಧತೆಯನ್ನು ಗಮನಿಸುವಾಗ ಮನಸ್ಸಿಗೆ ಬಹಳ ಮುದವಾಗುತ್ತಾ ಉಂಟು. ಮೊದಲಾಗಿ ನಾವು ನೆನಪಿಸಿಕೊಳ್ಳಬೇಕಾದದ್ದು ಹನುಮಂತನ ಸಾಹಸವನ್ನು. ಸೀತೆಯ ಇರವನ್ನು ಕಂಡುಕೊಳ್ಳುವಲ್ಲಿ ಹನುಮಂತನ ಸಾಹಸವೇನು ಸಾಮಾನ್ಯವಾದದ್ದಲ್ಲ. ಮಹೇಂದ್ರಾಚಲವನ್ನ ಏರಿ ಲಂಕೆಗೆ ಹಾರಿ ಅಲ್ಲಿರುವಂತಹ ಅಸುರ ಅನೇಕರ ಪ್ರಾಣವನ್ನೇ ಹೀರಿ ನಾನಿತ್ತಂತಹ ಮುದ್ರಯುಂಗರವನ್ನು ಸೀತೆಗೆ ಕೊಟ್ಟು ಆಕೆಯ ಕೈಯಿಂದ ಅತ್ಯಮೂಲ್ಯವಾದಂತಹ ಚೂಡಾಮಣಿಯನ್ನೇ ನನಗೆ ತಂದು ಒಪ್ಪಿಸಿದವನಿದ್ದಾನೆ ಹನುಮ. ಹನುಮನ ಮೂಲಕವಾಗಿ ಸೀತೆಯ ಇರವನ್ನು ಕಂಡುಕೊಂಡಂತಹ ನಾವು ಸಮುದ್ರಕ್ಕೆ ಸೇತುವೆಯನ್ನು ಬಲಿಯುವುದಕ್ಕೆ ಮುಂದಾದಾಗ ಒಂದು ಘಟನೆ ನಡೆದು ಹೋಯಿತಲ್ಲ ಲಕ್ಷ್ಮಣ. ಜನ್ಮದ ರಾಕ್ಷಸನು ಸಂಬಂಧದಲ್ಲಿ ರಾವಣನ ತಮ್ಮನೂ ಆಗಿರುವಂತಹ ವಿಭೀಷಣ ನಮ್ಮ ಪಾಳಯವನ್ನು ಬಂದು ಸೇರಿಕೊಂಡ. ಆ ಮೂಲಕವಾಗಿ ರಾಕ್ಷಸರಲ್ಲಿಯೂ ಕೂಡ ಧರ್ಮನಿಷ್ಠರಿದ್ದಾರೆ, ಸತ್ಯನಿಷ್ಠರಿದ್ದಾರೆ, ಗುಣಗ್ರಾಹಿಗಳಿದ್ದಾರೆ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವನಿದ್ದಾನೆ. ಹಾಗೆಂದು ಸಮುದ್ರೋಲ್ಲಂಘನ ಎನ್ನುವಂಥದ್ದು ನಮಗೆ ಅಷ್ಟು ಸುಲಭವಾಗಿ ಸಾಧಿತವಾದದ್ದೇನು ಅಲ್ಲವಲ್ಲ. 77 ಕೋಟಿ ಕಪಿನಾಯಕರು, 18 ಅರ್ಬುದ ವಾನರ ಸೇನೆ, ಸರದಿಯನ್ನು ದಾಟುವಂತಹ ಬಗೆ ಹೇಗೆ ಎನ್ನುವ ಹಾಗೆ ಎಲ್ಲರೂ ಚಿಂತಿತರಾಗಿದ್ದಂತಹ ಕಾಲಕ್ಕೆ ಒಂದೊಮ್ಮೆಗೆ ಸಮುದ್ರ ರಾಜನನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ ನಾನೇ ದರ್ಬೆಯಲ್ಲಿ ಕುಳಿತು ಧ್ಯಾನಾಸಕ್ತನಾಗಿದ್ದುಂಟು. ಒಲಿಯದ ಆತನನ್ನು ಕ್ಷತ್ರಿಯೋಚಿತವಾದ ಪಂಥದಿಂದಲೇ ಮನಿಸುವುದು ಸಿದ್ಧ ಎನ್ನುವ ಹಾಗೆ ನಾನು ನನ್ನ ಬಿಲ್ಲುಬಾಣಗಳನ್ನು ಜಗೈದು ನಿಂತಹ ಕಾಲಕ್ಕೆ ವರುಣದೇವನೇ ಪತ್ನಿ ಸಮೇತನಾಗಿ ಪ್ರತ್ಯಕ್ಷಗೊಂಡು ಸಮುದ್ರವನ್ನು ಉಲ್ಲಂಘಿಸುವರೆ ನಿಮಗೆ ಸಹಾಯಕನಾಗಿ ನಾನು ಒದಗಿ ಬರುತ್ತೇನೆ ಎನ್ನುವ ಹಾಗೆ ಆಡಿದ. ಹಾಗೆಂದು ಕೇವಲ ಭೌತಿಕ ಬಲದಿಂದಲೇ ನಾವು ಸಮುದ್ರೋಲ್ಲಂಘನವನ್ನು ಮಾಡಿದ್ದಲ್ಲ. ಕಾಲಕಾಲಕ್ಕೆ ವಿಭೀಷಣನಿಂದ ನಮಗೆ ದೊರೆತಂತಹ ಸಹಕಾರ ಏನುಂಟು, ವಿರೋಧಿ ಪಾಳಯದ ಶತ್ರುಗಳ ರಹಸ್ಯಗಳೇನುಂಟು, ಅವೆಲ್ಲವನ್ನು ನಮಗೆ ತಿಳಿಸಿದ್ದರಿಂದಲೇ ನಮಗೆ ಸಮುದ್ರವನ್ನು ದಾಟುವುದಕ್ಕೆ ಸಾಧ್ಯವಾಯಿತು. ಮಾತ್ರವಲ್ಲ, ಮುಂದಿನ ಯುದ್ಧದಲ್ಲಿ ಅನೇಕ ರಾಕ್ಷಸರನ್ನು ಅತಿಕಾಯನೋ ಕುಂಭಶ್ರವಣನೋ ಮೊದಲಾದವರನ್ನು ಸೋಲಿಸುವುದಕ್ಕೋ ತರೆಯುವುದಕ್ಕೆ ನಮಗೆ ಸಾಧ್ಯವಾಯಿತು. ಅಷ್ಟು ಮಾತ್ರವಲ್ಲ, ಹಿರಿಯರಾದಂತಹ ಜಾಂಬವರಾಗಲಿ, ಮಿತ್ರರಾದಂತಹ ಸುಗ್ರೀವನಾಗಲಿ, ಅಥವಾ ಕಿರಿಯರಾದಂತಹ ಅಂಗದ ಸುಶೇನ ಗವಯ ಗವಾಕ್ಷರೇ ಆಗಲಿ, ಇವರೆಲ್ಲರೂ ಕೂಡ ಯುದ್ಧದಲ್ಲಿ ಅಪ್ರಾಪ್ತವಾದಂತಹ ಸಾಧನೆಯನ್ನೇ ಇದುವರೆಗೆ ಮೆರೆದುಕೊಂಡು ಬಂದವರಿದ್ದಾರೆ. ಹಾಗೆಂದು ಲಕ್ಷ್ಮಣ, ನಾವು ಇದುವರೆಗೆ ಸಾಧನೆಯನ್ನು ಮಾಡಿದ್ದೇವೆ ಎನ್ನುವುದು ದೃಢವಾದರೂ ಕೂಡ ಮೈಮರೆಯುವಂತಹ ಪರಿಸ್ಥಿತಿ ಇದಲ್ಲ. ಯಾಕೆಂದರೆ ಮಾಯಾವಿಗಳಿದ್ದಾರೆ ರಾಕ್ಷಸರು, ಅವರನ್ನು ಎದುರಿಸುವ ಬಗೆ ಹೇಗೆ ಎನ್ನುವಾಗ ಆಲೋಚಿಸುವುದು ಮಾತ್ರವಲ್ಲ, ಆದಷ್ಟು ಜಾಗೃತತೆಯಿಂದ ವರ್ತಿಸಬೇಕಾದದ್ದು ನಮಗೆ ಧರ್ಮ. ಆ ನಿರೀಕ್ಷೆಯಲ್ಲಿ ಆ ಜಾಗ್ರತೆಯನ್ನು ಸದಾ ಕಾಪಿಟ್ಟುಕೊಳ್ಳುತ್ತಾ ಇಂದಿಗೆ ಸೂರ್ಯಾಸ್ತಮಾನವಾಗುತ್ತಾ ಬಂತು.

ಬಳಿಕ ಮರುದಿನದು ದಯದಲ್ಲಿ ಕಳದಿಲಕ ರಾವಣನ ಕೀಳ ವಿಭವದಿ ಕಲೆದ ಕರ್ಪುರ ಕಟಕ ಮಧ್ಯದೊಳಿದ್ದನು.

0: ದಯವಿಟ್ಟಿಸುವಂತಹ ಸ್ಥಳ ನಾಮ ಅಂತ
1: ಸ್ವರ್ಣ ಲಂಕೆಗೆ ಯಾರೆಂದುಕೊಂಡಿದ್ದೀರಿ?
0: ರಾವಣೇಶ್ವರ ಮಹಾಪ್ರಭುಗಳು ಅಂತ ಹೊರಟು ಬಂದ ಕಾರ್ಯಕಾರಣ
1: ಕೇಳಿ ಸಜೀವ ಅಂತಾನೆ ಇರಲ್ಲ ಕಾಲ.

0: ದಿವ್ಯ ನಾಮದಿಂದ ಆತನನ್ನು ಸ್ತುತಿಸಿ ಈ ಒಡ್ಡಾಲಕ ಚಾವಡಿಯನ್ನು ಪ್ರವೇಶ ಮಾಡಿ ರತ್ನ ಸಿಂಹಾಸನವನ್ನು ಏರಿಕೊಂಡಿದ್ದೇನೆ. ಆದರೆ ಇಕ್ಕೆಲಗಳನ್ನು ಕಾಣುವಾಗ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇತ್ತು. ಒಂದು ಕಾಲದಲ್ಲಿ ಈ ನಮ್ಮ ಸಭೆಯು ಸ್ವರ್ಗಕ್ಕಿಂತಲೂ ಮೇಲು ಎಂಬುದಾಗಿ 14 ಲೋಕವೂ ಕೂಡ ಕೊಂಡಾಡುತ್ತಿತ್ತು. ಇಂದಿನ ಈ ಸಭೆಯನ್ನು ಕಾಣುವಾಗ ಕಳಹೀನವಾಗಿದೆ. ಏನು ಮಾಡೋಣ? ನಮ್ಮ ಪ್ರೀತಿಯ ತಂಗಿಯಾದ ಶೂರ್ಪಣಕಿಯು ಸ್ವೇಚ್ಛೆಯಿಂದ ಜನಸ್ಥಾನದಲ್ಲಿ ತಿರುಗಾಡಲೆಂದು ಹೋಗಿದ್ದಳು. ಅವಳ ಮನಸ್ಸಿಗೆ ಅದೇನು ಕಂಡಿತೋ ಏನೋ, ರಾಮನೆನ್ನುವವನಂತೆ ಆತನನ್ನು ಸೇರಬೇಕೆನ್ನುವಂತಹ ಬಯಕೆಯನ್ನು ಆತನಲ್ಲಿ ತೋಡಿಕೊಂಡಾಗ ಆತ ತಿರಸ್ಕರಿಸಿದನಂತೆ. ಆದ ಅಪಮಾನವನ್ನು ಸಹಿಸಲಾಗದು. ಆದ್ದರಿಂದ ಮಾವ ಮಾರೀಚನ ಸಹಾಯದಿಂದ ರಾಮನ ಮಡದಿಯಾದ ಸೀತೆಯನ್ನು ಅಪಹರಿಸಿ ತಂದು ಅಶೋಕವನದಲ್ಲಿರಿಸಿದೆ. ನಂತರ ರಾಮ ಮತ್ತು ಅವನ ತಮ್ಮ ಲಕ್ಷ್ಮಣ ಕಪಿಗಳ ಸಹಾಯದಿಂದಲಾಗಿ ಲಂಕೆಗೆ ಸೇತುವೆಯನ್ನು ಬಲಿದು ಕಪಿಗಳೆಲ್ಲರನ್ನೂ ಸೇರಿಸಿಕೊಂಡು ಈ ನಮ್ಮ ಲಂಕಾ ರಾಷ್ಟ್ರಕ್ಕೆ ಪ್ರವೇಶ ಮಾಡಿದರು. ಅವರನ್ನೆಲ್ಲ ಎದುರಿಸುವುದಕ್ಕಾಗಿ ನಮ್ಮಲ್ಲಿರುವಂತಹ ವೀರಾದಿ ವೀರರನ್ನೆಲ್ಲ ಕಳುಹಿಸಿದೆ. ಕುಂಭಕರ್ಣ, ದೇವಾಂತಕ, ನರಾಂತಕ, ಅತಿಕಾಯ ಮೊದಲಾದವರೆಲ್ಲ ಮಡಿದು ಹೋದರು. ಆಮೇಲೆ ಮಗನಾದಂತಹ ಮಕರಾಕ್ಷ ಧೈರ್ಯದ ಮಾತುಗಳನ್ನು ಹೇಳಿ ರಾಮ ಲಕ್ಷ್ಮಣರ ಜೊತೆ ಕಾಳಗವನ್ನು ಮಾಡುವುದಕ್ಕಾಗಿ ಹೋಗಿದ್ದಾನೆ. ಇಷ್ಟರವರೆಗೆ ವರ್ತಮಾನ ದೊರಕಲಿಲ್ಲ. ಏನಂತೆ ಮಾಡಿದಾರೆ ಮಕರಾಕ್ಷ.
1: ಮಕರಾಕ್ಷ ಮಾಡಿದ ವಾರ್ತೆಯ ಕೇಳಿ ದಶಮುಖ

ರಾಮಲಕ್ಷ್ಮಣರನ್ನು ಎದುರಿಸುವುದಕ್ಕಾಗಿ ನನ್ನಿಂದ ರಣವೀಳ್ಯವನ್ನು ಪಡೆದು ಹೋದಂತಹ ಮಕರಾಕ್ಷ ಕಾಳಗದಲ್ಲಿ ಮಡಿದನೆ. ದುರಧೀರನಾದಂತಹ ಆತನೂ ಕೂಡ ಯಮನಾಲಯಕ್ಕೆ ಸೇರಿದನೆ. ಏನು ಮಾಡಲಿ, ಯಾರನ್ನ ಕಳುಹಿಸಲಿ? ಈ ರೀತಿ ನಮ್ಮೀ ಲಂಕೆಯ ವೀರಾದಿ ವೀರರೆಲ್ಲ ಆ ರಾಮಲಕ್ಷ್ಮಣರಿಂದ ಮಡಿದು ಹೋದರೆ ಲಂಕೆಯ ಗತಿಯೇನು? ಆ ನಾನು ತಪ್ಪು ಮಾಡಿದನೋ ಎನ್ನುವ ಹಾಗೆ ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಇಲ್ಲ ಅಂತಾದರೆ ನನ್ನ ತಾಯಿ ಕೈಕಸಾದೇವಿಯವರು ಹೇಳಿದರು, ಬೇಡ ಮಗನೇ ಬೇಡ, ರಾಮಲಕ್ಷ್ಮಣರೊಂದಿಗೆ ಯುದ್ಧವನ್ನು ಮಾಡಬೇಡ, ನೀನು ಕರೆತಂದಿರುವಂತಹ ಸೀತೆಯನ್ನು ಒಪ್ಪಿಸಿಬಿಡು. ಹಾಗೆಯೇ ತಮ್ಮನಾದ ವಿಭೀಷಣನೂ ಕೂಡ ನೀತಿಯ ಮಾತನ್ನು ಹೇಳಿದ, ಆದರೆ ಅವನ ಮಾತನ್ನು ಕೂಡ ನಾನು ತಿರಸ್ಕರಿಸಿದೆ. ರಾಮ ಕೇವಲ ಒಬ್ಬ ಮನುಜ ಅಂತ ನಾನು ಭಾವಿಸಿದೆ. ಆದರೆ ಇಂದು ನನ್ನ ಈ ಲಂಕಾ ರಾಜ್ಯವೇ ಉರಿದು ಹೋಗುತ್ತಾ ಇದೆ. ನಾನು ತಿಳಿದು ತಿಳಿದು ತಪ್ಪನ್ನು ಮಾಡುತ್ತಿದ್ದೇನೆ. ಇದಕ್ಕೆಲ್ಲ ಕಾರಣ ಒಬ್ಬಳೇ.

ಇದುವರೆಗೆ ಇಂದ್ರಜಿತ್ತು ಕಾಳಗ ಈ ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು. ಇತ್ತೆ ತುಳು ಪ್ರಸಾರ.

0: நீர் புண்டி
1: அவனே நல்லது தலை கொல்ல பிரம்ப
0: உண்டக்க முன்னாக தினியரே
1: அது எங்கெல்லாம் பேரது ராமன் தியனா
0: ஏறு நிக்கல நில்லத பேலதை ராமேன் அக்கா அக்கா ஆயவுள் டாக்டர் நில்லத பேலத அந்த பொன்னிச்சலா அல்டா வரத்தாடே லெத்துது குட்டுடு குச்சு குச்சு பாத்தேர்னு குச்சு குச்சு பாத்தேரட் அக்கா லஞ்சு குச்சு குச்சு ஓதாயாத்தின போண்டத்து பர்ப்பே அக்கா டீச்சர் உள்ளர போயிரா
1: என் அம்மனா உள்ள
0: உள்ளரா நமஸ்தே டீச்சர்
1: கேண்ட நிறுவன் போக சால போங்க
0: என்ன பொப்ப தோக்கரா ஆறு பொசாத்து மொபைல்
1: அவ்வாறு
0: தாரை டெப்புனிட்டு பிஸி அத்து
1: லக்ஷ்மி
2: லக்ஷ்மி
0: ಮಲಗುವಾಗ
2: ಬೇಗ ಮಲಗುದಿಲ್ವಾ ಮಲಗುದಿಲ್ವನ ಬೇಗ ಹೋಗಿ ಆ ಪೂಜೆ ನೀರಲ್ಲಿ ಚೇಂಜ್ ಮಾಡು
0: ಪೂಜೆಗೆ ನಾನಲ್ಲ ನೀರಾಕಿಕ್ಕೆ
2: ಮತ್ತೆ ಯಾರು
0: ಭೋಜನಿಗೆ
2: ಭೋಜನಗಾಯಲ್ಲಿ ದೂಜನೆ ಚೇಂಜ್ ಮಾಡಿರ ಹೋಗ್ರ ಭಾಷೆ ಇಲ್ಲದ ಪ್ರಾಣಿ ನೋಡಿ ಪಕ್ಕ ಪೂತ್ ಬರ್ಪೆ ಸ್ವಲ್ಪ ಮೀನು ಕಾಸ್ತೈತೆ ಅರಬೈ ಮೀನು ದೇತನಾವ ಅರಬೈ ಎತ್ತದೆ ಅರಬೈ ಪುಣ್ಯಂಚಿನ ಓ ಚೂರ್ಣಂಡ ಐತನು
1: ಅವ
2: ಲಕ್ಷ್ಮಿ ಗಂಗಾಧರ ಮಾಸ್ಟರ್ ಪೂರದೆ
1: ಗಂಗಾಧರ ಮಾಸ್ಟರ್ ಓ ಗಂಗಾಧರ ಮಾಸ್ಟರ್ ಅಯ್ಯೋ ದೇವರು ಇವರದ್ದು ಮಾಸ್ಟರ್ ಇವರ ತಲೆಗೆ ತೆಂಗಿನಕಾಯಿ ಯಾಕೆ ಬಿದ್ದಿದ್ದ ಇವರಿಗೆ ಯಾಕೆ ಈ ರೀತಿ ಮರೆವು ಮಾಸ್ಟರ್ ಓ ಮಾಸ್ಟರ್ ನಾನು ಲಕ್ಷ್ಮಿ ಅವರು ನನ್ನ ಅಮ್ಮ ನೀವು ಮಾಸ್ಟರ್ ಈಗ ಶಾಲೆಗೆ ಹೋಗುದು ಹೊತ್ತಾಯ್ತು ಬೇಗ ಹೊರಡಿ ನನ್ನ ಅಮ್ಮ ಮಾಸ್ಟರ್
0: ತಾರಾಯ ದೆಪ್ಪರಂಡ ಇನ್ನಿ ಆಪ್ ಇನ್ನಿ ಎಲ್ಲ ರಟ್ಟು ದಿನ ಆಪ್ ಈಗ ಫೋನ್ ಕಟ್ಟು ಅನ್ಬಿಳಿ ಫೋನ್ ಕಟ್ಟು ಅನ್ಬಿಳಿ ಭಾರಿ ಬಿಸಿ ಅಮ್ಮ ಭಾರಿ ಬಿಸಿ ಮೊಬೈಲ್ ಫೋನ್ ಸಿಕ್ಕಿನಿ ಯಾರು ಗೆತ್ತಮ್ಮ ರಾಯಗ ಇದು ಇತ್ತಿನ ಏತು ಉಪಕರಣ ಗೊತ್ತುಂದಿ ಯಾನು ತಾರಾಯ ದೆಪ್ಪನೇ ಸಿಕ್ಕಂದೆ ಎರಡ ತಾರಾಯ ದೆಪ್ಪ ಬಂಡಂಗ ಎತ್ತುವ ಇದೊಂದು ಇತ್ತಿನೇಟು ಯಾನು ತಾರದ ಕುಪ್ಪಿಡಿ ರಪ್ಪ ದಿಕ್ಕು ಅಲೆ ಬರ್ತಲ್ಲ ಅಲೆ ಹಲೋ ಅವರೇ ಎಂತ ಪರ್ನ ಉಂಡ ತಾರುಂಡ ಆ ಮತ್ತೆ ಮತ್ತೆ ಫ್ರೀಜ್ ಆಡಿ ಅಮ್ಮ ಅಲ್ಲಿ ರಾಮೇ ಬತ್ತಿ ರಾಮ ಒಂಜಿ ಕೇಳೋಣಮ್ಮ ಆ ಯಾಪಲ ಓನಿಡು ಉಂಟು ಒಂಜಿ ಪೊನ್ನಡ ಪಾತಿರ ನೋಡಿ ಅವು ಒಂಜಿ ಕೇಳೋಣಮ್ಮ
1: ಬರಡೈ ಬರಡಿ ಯಾರು ಕಾಪು
0: ಬರ್ತ
1: ಬಲ ರಾಮ ಬಲ
0: ಬೇಲೆ ಇನ್ನ ಅಪ್ಪೆಗೆ ಸಾಲೆಗೆ ರಜತಿಗೆ ರಥ ಅದಕ್ಕೆ ನನ್ನ ಅಪ್ಪೆ ಸಾಲೆಗೆ ಬರಿಯಾರ ಬಂತೀನಿ ಅಪ್ಪನ ಪಿರಾವುಡಿ ಏಪಲ ಕೊಡೆ ಬತ್ತೊಂದು ಪೋಪುನಿ ಯಾನತ್ತ ಅದಕ್ಕೆ ನಾನು ಸಾಲೆಗೆ ಪೋಪು
1: ಅಮ್ಮನ ತರ ತಿಂದ್ರೆ ಪೋಪಿನ ತಿನ್ನು ತಿನ್ನು ನಿನ್ನಡ್ದು ಹೆಚ್ಚ ತರ ತಿಂದ್ರೆ ಹೆಂಗ್ ಗೊತ್ತುಂಡವ ಅಮ್ಮನ ತರ ತಿಂದ್ರೆ ಹೆಂಗ್ ಗೊತ್ತುಂಡು
0: ತಿನ್ಲೆ ತಿನ್ಲೆ ಅಪ್ಪನ ತರ ತಿನ್ಲೆ ತರ ತರ ನೆಲಿಕ್ಕೆ ಬೇನ್ಲಂಡು ತಿನ್ಲೆ ಅದೇ
3: ಕೈತಾಲ ಬರೆಯರೇ ಮಧುಮೇಹದ ಬರ್ತಿ ಒಂಜಿ ಬಾಲೆ ಒಂಜಿ ಶೇ ನೀವು ವೈಟ್ ಬರ್ಪಣ ಒಂದು ಗೊತ್ತು ಜಿ ಮಾರ ಹ್ಮ್ ತೂಕ ಇಂಕ ಇಡೀ ರಾತ್ರಿ ಇನ್ನು ಬಾಲೆ ನಾಡ್ನೇ ಬೇಲೆ ನಿನ್ನೆಟ್ಲ ಒಪ್ಪಂದವು ಆತಲ ಜೋರು ಬಡದಿನ ಬುಧರಂಜಿನ
4: ಸರಿತ ಪಕ ಸರಿ ಜೀವನ್ಪ ಉದರ್ ಸರಿತ
3: ಅಲೆಗ ಆತ ಸರಿ ಬಾಲೆಗಿಂಜಿನ ಬುಧರ್ದಿತ ಜೇಜ
4: ಸಂಶಯ
3: ಪೊಣ್ಣು ಬಾಲೆನ
4: ಅಂದ್
3: ಅವೇ ಸಂಶಯ ಆಣು ಬಾಲೆ ಬಿನಿ ಆತಂದ ಅಕ್ರಮ ದೀಸ ವಕೀಲರಂತೆ
4: ಕುಶಾಲ್ದಾರಿ
3: ಸರಿ ಸರಿ ಸರಿ ನಮ್ಮ ಈ ಕೇಸ್ ನಾನು ಇಲ್ಲದೆ ತೊಂದ್ ಇಲ್ಲ ಗೆಡ್ಡೆ
4: ಪಬ್ಲಿಕ್
3: ಪಬ್ಲಿಕ್ ಈ ಎಲ್ಲ ಆಫೀಸ್ ಬರ್ಬ ನಮಗ
4: ಆಫೀಸ್
3: ಬಲ
4: ಆಫೀಸ್
3: ಇನ್ನು ಆಮೇಲೆ ಅವರಂತೆ
4: ಬೈದೇವ್ರ
3: ಅಂದಮ್ಮ ನಿನ್ನ ಈ ಲೆಂಕಿರಿ ಕಾರ್ ತೊಗೊಂಡಾಗ ಅಂದಾಜ
4: ಅಮ್ಮರ್ನಲ್ಲ
3: ಅಂಚಿನಿ
4: ಅಂಚಿನಿ
3: ಗಣಪಣ್ಣಿಲ್ಲ ಅಣ್ಣ ಯಾರಲ್ಲ ಗಾ ಉಂತನಾಗ ಗಾ ಬರೀಲೆ ಕಂಚ ಅಲ್ಲ ಗಾ ಅಟ್ಟೆ ಓ ಅಮ್ಮ ಎಲ್ಲ ಬಲ್ಲ
4: ಎಂಕ್ ಬಡದಿ ಬರ್ಚಿ ಎಂಕ್ ಬಡದಿ ಬರ್ಚಿ
3: ನಮ್ಮೆ ಎಲ್ಲ ದಯ ತಿರ್ತೀನಿ ಮಲ್ಲಜ್ಜಿ ಮಲ್ಲ ಅವ ಬ್ರೇಕ್ ತಿಕ್ಕ
4: ಇಂದು
3: ಎಲ್ಲ ಬನ್ನಾಗ ಆಫೀಸ್ ಬನ್ನಾಗ ಒಂದ್ ಎಲ್ಲ ಹೆಣ್ಮ ಜನ ಒಟ್ಟುಕೊಳ್ಳೆ ತೊಂದಲ್ಲ
4: ಅವಳೆ ತೊಂಬರ್ಪಣ್ಣ
3: ಆಫೀಸ್ ನಿಲ್ಕೆ ಜನ ಇತ್ತಂದ ವಕೀಲರು ಬಿಸಿ ಇಲ್ಲ ಅವು ಎಣ್ಣ ಉಪಕಾರ
4: ಎಂಕ್ ಬಡದಿ ಬರ್ಚಿ
3: ಎಂಕ್ ಬರ್ಚಿ ನೇರೆ ಕೊಡ್ಪ
4: ಎಂಕ್ ಬರ್ಚಿದ ಇರೇ ಕೊಡ್ಪನ್
3: ಎಂಚಿನ ಸಾವು ಹಾಕಿರುವ ಮಾರಯ್ಯ
4: ಇರೇಗ್ ಬರ್ಚಿನ ಮೇಲೆ ಕೊರ್ಕನ್
3: ಕೇಸ
4: ಕೇಸ್
3: ಕೇಸ್ ಬಕಂಚಿನ
4: ಕೇಸ್
3: ಆವ ಮಗು
4: ಬರ್ಪನ್ ಎಂಕ್ ಬಡದಿ
5: ಎಂಚಿನ ಗಿರಾಕಿ ಮಾರ ನಿನ್ನ
3: ಆ ಗಿರಾಕಿ ತಿನ್ನಡು ಬದುಕುವ ಮಾರಯ್ಯ ನಮ್ಮ ಇದನ್ನ ಬಾರಿ ಬಂಗತ್ತ ಅವು ಸಹ ಎರಡು ವಿಷಯ ಬರ್ಕ ನಿನ್ನ ಮಗ ಅಮೆರಿಕದ ಧನರಾಜ ಯಾಪ ಬರಿಯರೇ ಎಣ್ಣ ಮಗ ಲಕ್ಷ್ಮೀನ್ ಮತ್ಮ್ಯಾದಿ ಯಾಪ ಲೆದೊಂದು ಬೇರೆ ಅವು ಬಗ ಒಟ್ಟಾರ ತಿಳಿಪುನಾತ್ ಮರಲ
5: ಅತ್ತೆ ಭಾಸ್ಕರ್ ನಿನ್ನೊಟ್ಟು ಇರುವ ವರ್ಷ ಏನ್ ಸರ್ವಿಸ್ ಮಾಡೋದಿಲ್ಲ ಮರ ಎಣ್ಣೆ ನಿನಗೆ ಸಂಶಯ ಪಡ
3: ನಾನು ಮರಲ ನೀ ಗಲ್ಗೆ ಕೊಂಚ ನಮ್ಮನೆ ಬೇರೆಯವರ
5: ಈ ದಾದೆಯ ಪಕ್ಕಂದೆ ಆ ಕೈ ದಿನಗಳ ಮತ್ತೆ ಪಾತ್ರಕ್ಕೆ
3: ಸರಿ
5: ನಾ ಆಯ್ತೆ ನಮ್ಮ ಮಗೆ ಆತಮಲ್ಲ ಜವಣೆ
3: ಅಮೆರಿಕಡಲ್ಲಿ
5: ಅಮೆರಿಕಡ ಆತಮಲ್ಲ ಜಾಬ್ ಇಡಲಿ
3: ನಿನ್ನ ಈ ನಿನ್ನ ಮಗ ಈ ಬರ್ಲಕ್ಕೆ ಏನೇನ
5: ಡಾಕ್ಯುಮೆಂಟ್ ಏನ್ ಮಾಡ್ಲಕ್ಕೆ
3: ಅಪಣ ಮದ್ಮೆ ಆಯ್ಲಕ್ಕ ನಿನ್ನ ಮಗ ಅವ್ ಎಂಜವನ್ಪ ಈಕೇನು ಎಂದು
5: ಇತ್ತೆ ಎಕ್ಸಾಂಪಲ್ ಉದಾಹರಣೆಗೆ ಇತ್ತೆ
3: ಉದಾಹರಣೆಗೆ
5: ಅಮೆರಿಕ ಒಂದು ಫೋನ್ ಮಾಡಿ
3: ಅಮೆರಿಕಾಗ ನಿನ್ನ ಮಗಕ್ಕ ಧನರಾಜ ಒಂದು ಫೋನ್
5: ಹಲೋ ಮಿಸ್ಟರ್ ಧನರಾಜ್
3: ಹಲೋ ಧನರಾಜ್ ಅಲ್ಲ ಮ್ಯಾಮ್ ಮೇಲೆ ಫೋನ್ ವೈಟ್ ಬರಡು ವಿಮಾನ ನನ್ನ ಅಲ್ತಲಾಗಿನ ಜೋ ದಾರ ದಿಕ್ಕ ಮಾರಯ್ಯ ಫುಲ್ಲ ವಿಮಾನ ಬಲ ವಿಮಾನ ಬಲಾಡು ವಿಮಾನ ವಿಮಾನ ಉಂತುಂಡು ಉಂತ ನೋಡು ಮೇಲೆ ಲಾಗಿ ಹಚ್ಚಿ ಮಾರಯ್ಯ ಲೆಂಚ್ ದೀಪನೆ ತುಂಬ ಲಾಗಿ ಹರಿದುಬ್ಬಿ ಜಪ್ಪ ಮಗ ವಿಮಾನ ಹೊಡೆದು ನಾನು ನಿನ್ನ ಅಮ್ಮಿ ಎಣ್ಣ ಮಗಲೇನು ತುಂಬಾನ ಲಕ್ಷ್ಮೀ ಬತ್ತಲತ್ತ ತುಲ ಎಣ್ಣ ಮಗಲೇನು ಆಂಡ ಮದ್ಮೆ
5: ಓಕೆ ಮದ್ಮೆ
3: ಮದ್ಮೆ ಆದ್ರ ಆಂಡ್ ಅವೇ ವಿಮಾನ ಕುಲ್ಲೆ ಕಂಡಾಯ ಬಿಡಿದ್ವಿ ಕೋಡು ವಿಮಾನ ವಿಮಾನ ಪೂರ್ಣ ಮಾರೆ ಎಂಕಿ ಶಬ್ದ ನಿನ್ನ ಫಿರಾವಳದ ಬರ್ತಿಲ್ಲ
5: ಕಾಣ್ ಅಪಶಕ್ನ
3: ಅಪಶಕ್ನದಲ್ಲ ಶಬ್ದ ನಿನ್ನ ಕಿವಿ ಬಿಡೋದು ನೀ ಅಂದ ಅನ್ಕೊಂಡೆ
5: ಅವಮತಪ್ಪಡೆ ನಿನ್ನ ಮಿಸ್ಸಸ್ ಜಾನಕಿ ಟೀಚರ್ ಹೊಡೆತ
3: ಹೋ ರಾಮ ಜಾನಕಿಗೆ ಜೋಕ್ಲಿಗೆ ಪರೀಕ್ಷೆ ರಜೆ ತಿಕ್ಕದು ನಾನು ಆಣು ಮಾರೆ ಒಂದು ತಿಂಗಳು ರಜೆ ಅನ್ನ ಕೆಬಿತ ಒಂದು ತಮಾಟೆ ಪೋಪುಣ ನಾನು ಅವು ಮಾಲೆ ಬಟಾಕಿ ಶೂ ಬರ್ಲೇಕತ್ತೆ ಅಲ್ಲ ಎಂಚಿನ ಮಾರೆ ಮೆರವಣಿಗೆ ಸಹ ನಿಂಚವರ
6: ಶ್ರೀ ದಾದಿ
3: ದಾದೆ ಎಂದು ಬಂಡರ ಜಾತಿಲೆಕ್ಕ ಮಲಿಪ್ಮೆ ಪಡೆ ಬೈದಿನ ತಮ್ಮ ಸಿರಿಯಾಸ
7: ಆರ ಮನೋಡ್ ಚಾ ಮಾಡಿಪಾರ
3: ಓ ಆರ್ಡರ್ ಕರಂದೆ ಹೋಗ್ಲ ಅಜ್ಜಿ ಮೇನ
6: ಮಡಿಪ್ಮೆ ಕೊಡೆ ಮಡಿಪ್ಮೆ ಕೊನೆ ಉಲೆ ಗುಣದಿಲ್ಲ
7: ಅಂದ ನನ ಕೂಡ ಗುಟ್ಪಾರ ಬಂಡ್ರ ಇಜ್ಜಪ್ಪ
6: ಕೊನೆ ಉಲೆ ಗುಣದಿಲ್ಲ ಬೇಕ
7: ಮಜ್ಜಿ ಒಂಜಿ ಚೊರ ಪೊಂಜು
6: ಏರಿ ಬಡಿ ಬೇ
3: ಏರಿ ಬಡಿ
7: ಅವು ಅರಣ ಬಡಿದಿ
3: ಕುಸುಮಾಗಿ ವಿಶೇಷ ಕ್ಯಾರೆಕ್ಟರ್ ಮಾರೇ ನಿನ್ನೆ ನೀ
6: ಎಂತದ್ದು ಮಾಷ ನೀವು ಅಲ್ಲಿಂದ ಇಲ್ಲಿ ತನಕ ನನ್ನ ಹತ್ರ ಮಾತಾಡ್ತಾ ಬಂದ್ರಿ ಈಗ ನನ್ನ ಹತ್ರವೇ ಕೇಳ್ತೀರಿ ನೀವ್ ಯಾರು ಅಂತ ಎಂತ ಅಭ್ಯಾಸ ಇದು
8: ನೀವ್ ಯಾರು
6: ನಾನಲ್ವ ಮಾಷೆ ಜಾನಕಿ ಟೀಚರ್ ಅಲ್ವಾ
8: ನೀವು ಬೇಸರ ಮಾಡಬಾರ್ದಮ್ಮ ನೀವು ಬೇಸರ ಮಾಡಬಾರ್ದು ನನಗೆ ತಕ್ಷಣ ನೆನಪು ತಕ್ಷಣ ಮರವು ಯಾಕಪ್ಪ ನನಗೆ ಈ ತರ ಆಗ್ತದೆ ಒಮ್ಮೆ ಉಂಟಲ್ಲ ಇಡೀ ಕಣ್ಣೆಲ್ಲ ಒಮ್ಮೆ ಉಂಟಲ್ಲ ಇಡೀ ಜೀವ ಎಲ್ಲ ಒಮ್ಮೆ ಉಂಟಲ್ಲ ನೀವು ನನಗೆ ಮುದುಕಿಯಾಗೆ ಕಾಣ್ತೀರಿ
6: ಮಾಷೆ ಇದು ಒಳ್ಳೇದಲ್ಲ
8: ಒಮ್ಮೆ ಮಾತ್ರ
3: ಹೆಂಗ ಬಣ್ಣಗಲ್ ಮುಸುಂಟು ನಂಗದಲ್ಲ
6: ಕಾಣಿ
3: ರಡ್ಡ ಜೋಗಲ್ನ ಅಪ್ಪ ಸಾವ್ ಹೆಂಗ
6: ಹತ್ತು ಜೋಗಲ್ ಅಪ್ಪಲ್ಲಿ ಹೆಂಗೆ ಅಲ್ಲ ಮಾಷೆ ನಿಮಗೆ ತಕ್ಷಣ ಮರಿವಂತ ರೋಗ ಹೇಗೆ ಬಂತು
8: ಅದೇ ಅದೇ ಅದೇ ಅದೇ ಅದೇ ಅದೇ ಅದೇ ಅದೇ ಪ್ರಾಬ್ಲಮ್ ನಾನು ಚಿಕ್ಕವರಿರುವಾಗ ನಾನು ಚಿಕ್ಕವನಿರುವಾಗ ತೆಂಗಿನ ಮರದಿಂದ ಮಂಡೆಗೆ ತೆಂಗಿನಕಾಯಿ ಬಿದ್ದದ್ದು ಮಾತ್ರ ಗೊತ್ತು.
3: ಮತ್ತೆ ಆ ತೆಂಗಿನಕಾಯಿ ಹೊರಳಿಕೊಂಡು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಸಿಕ್ಕಿದವರ ಮಂಡೆಗೆ ಕೊದುಮು ಬೀಳ್ತಾನು.
8: ಹೇಳಿ ನಮಗೆ ಮತ್ತೆ ಏನಾಯ್ತು, ಎಲ್ಲಿ ಆಯ್ತು, ಹೇಗೆ ಆಯ್ತು, ಒಂಚೂರು ನೆನಪಿಲ್ಲ. ಮೂಮೆಂಟ್ ಅಲ್ಲ
3: ಇಡೀ ಕಣ್ಣೆಲ್ಲ
8: ಮೂಮೆಂಟ್ ಅಲ್ಲ ಇಡೀ ಜೀವ ಎಲ್ಲ ಮೂಮೆಂಟ್ ಅಲ್ಲ. ನೀವು ನನಗೆ ಒಂದು ಮುದುಕಿಯಾಗೆ ಕಾಣ್ತೀರಿ,
3: ಒಂದು WWF ಆಗಿ ಕಾಣುತ್ತೆ. ಬಾಕ ಎಂಚಿನ ಯಾಪ ಶುರು ಆತನು ಕೊಯ ಕೊಯ ಕೊಯ ಕೊಯ ಮಯ ಮಯ ಮಯ
8: ಅದೇ ಪ್ರಾಬ್ಲಮ್. ಆ ಕರ್ಮಕ್ಕೆ ನಾನು ಅಖಂಡ ಬ್ರಹ್ಮಾಚಾರ್ಯ ಆಗಿ ನಾನು ಉಳಿದದ್ದು, ಮದುವೆ ಆಗದೆ ಕೂತದ್ದು ನಾನು ಅದೇ ಕರ್ಮಕ್ಕೆ.
3: ನಿಮ್ಮ ಜೀವಮಾನದಲ್ಲಿ ಮಾಡಿದ ಒಳ್ಳೆಯ ಕೆಲಸವದು.
8: ಯಾವ್ದಪ್ಪ
3: ಮದುವೆ ಆಗದು?
8: ಯಾಕೆ?
3: ಒಂದು ವೇಳೆ ಮದುವೆ ಆಗ್ತಿದ್ರೆ ರಾತ್ರಿ 1 ಗಂಟೆಗೆ ಎಚ್ಚರಿಕೆ ಆದ್ರೆ ನೀನ್ ಯಾರು? ಒಂದು ಗಂಟೆ ರಾತ್ರಿಗೆ ಅದೇ ಎಲ್ಲಿ ಹೋಗುದಾದ್ರೆ ಹೆಂಗಸು?
6: ಅದೇ ನೀವು ಒಂದು ನೆನಪಲ್ಲಿ ಇಟ್ಟುಕೊಳ್ಬೇಕು, ನನ್ನ ಇನ್ಫ್ಲೂಯೆನ್ಸ್ ಅಲ್ಲಿ ಮಾತ್ರ ನಿಮ್ಮನ್ನು ಶಾಲೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಇಲ್ಲದಿದ್ರೆ ಇವರನ್ನು ಶಾಲೆಯಿಂದ ಯಾವಾಗಲೇ ತೆಗೆದು ಬಿಸಾಡ್ತಿದ್ರು.
3: ಯಾಕೆ ಕಣೆ?
6: ಮೊನ್ನೆ ಮಕ್ಕಳ ಆನ್ಸರ್ ಪೇಪರ್ಗೆ 100 ಮಾರ್ಕ್ ಕೊಡುವಲ್ಲಿ 160 ಮಾರ್ಕ್ ಕೊಟ್ಟಿದ್ದಾರೆ. ಈ 60 ಮಾರ್ಕ್ ಇಲ್ಲಿಂದ ಗಡಂಗಿಂದ ತಂದು ಕೊಡುದ? ಮತ್ತೊಂದು ಕೇಳುದು ಮಾಸ್ಟರ್, ನಮ್ಮ ಶಾಲೆಯಲ್ಲಿ ಸೀನಿಯರಿಟಿ ಪ್ರಕಾರ ಹೆಡ್ ಟೀಚರ್
8: ಯಾರಾಗಬೇಕಿತ್ತು?
6: ನಾನಾಗಬೇಕಿತ್ತು. ಈಗ ಆಗಿರೋದು ಯಾರು?
8: ಯಾರು?
6: ಅವಳೇಲ್ವ ಪ್ರಫುಲ್ಲ. ಮತ್ತೊಂದು ಕೇಳುದು ಮಾಸ್ಟರ್, ನಮ್ಮ ಶಾಲೆಗೆ ನಾನು ಬರುವಾಗ ಶಾಲೆ ಹೇಗಿತ್ತು? ಅಸ್ತ ವ್ಯಸ್ತವಾಗಿತ್ತು. ಸ್ವಸ್ಥ ಮಾಡಿದ್ ಯಾರು?
8: ಯಾರು?
6: ನಾವಲ್ವಾಂಟಿಯಾಗಿ ಹುಡಿಲಿಕ್ಕೆ ಬರುದು?
8: ಟೀಚರ್ ಯಾರು?
6: ಪ್ರಫುಲ್ಲ.
8: ಅವಳಿಗೆ?
3: ಅವಳಿಗೆ ಇಲ್ಲಿ ನಂಪನಕಟ್ಟೆಯಿಂದ ಓಮಂಜೂರಿಗೆ ಹೊಡೆಯುದ?
6: ಬಹು ದೂರದ ಹೊಡಿತ, ಅದು ಒಳ್ಳೇದು.
8: ಮತ್ತೊಂದು
6: ಕೇಳುದು ಮಾಸ್ಟರ್, ನಮ್ಮ ಶಾಲೆಗೆ ನಾನು ಬರುವಾಗ ಶಾಲೆಯಲ್ಲಿ ಒಂದೇ ಒಂದು ಕಕ್ಕು ಸರಿಯಾಗಿತ್ತ?
8: ಇಲ್ಲ.
6: ಒಂದೇ ಒಂದು ಕಕ್ಕು ಸರಿಯಾಗಿತ್ತ?
3: ಒಂದು ಕಕ್ಕು ಸರಿ ಇತ್ತ?
8: ಇಲ್ಲ.
3: ಅದನ್ನೆಲ್ಲ ಯಾರು ಕ್ಲೀನ್ ಮಾಡಿದ್ದು?
6: ಯಾರು ಮಾಡಿದ್ದು? ಇವಳ
3: ಬಕ ಯಾಪ ಶುರು ಆತನು ಯಾವು ಒಂಜಿನ. ಅದೇ ಅದೇ ಅದೇ
6: ನೀವು ಅವ್ರ ಮಾತಿ ಗಮನ ಕೊಡ್ಬೇಕು.
3: ಗಮನ ಅಂತ ಅದು ಬರ್ತೇನೆ ಈಗ.
6: ನೀವು ಅವ್ರ ಮಾತಿ ಗಮನ ಕೊಡ್ಬೇಕು. ನೀವ್ ಯಾಕೆ ಅವರನ್ನು ನೋಡಿದ್ರು? ಮತ್ತೊಂದು ಕೇಳುದು ಮಾಸ್ಟರ್, ನಮ್ಮ ಶಾಲೆಯ ಗೋಡೆಯ ದರೆಯ ಮೇಲೆ ಕುರೆ ಎಷ್ಟಿತ್ತು? ಒಂದು ಇಷ್ಟಿತ್ತು. ಸ್ವಚ್ಛ ಮಾಡಿದ ಯಾರು? ನಾವಲ್ವಾ?
8: ಮತ್ತೆ
6: ಅಲ್ವಾ ಮಾಸ್ಟರ್?
9: ನಮಸ್ತೆ ಟೀಚರ್. ನಮಸ್ತೆ ಮಾಸ್ಟರ್.
6: ಸ್ವಲ್ಪ ಈಚೆ ಮಾಡ ಈಶಾ.
9: ಯಾ
6: ತಿರುಗು ನೀನು?
9: ಯಾಕೆ ಟೀಚರ್?
6: ಯಾಕೆ ಹೊಡೆಯುವುದು? ಟೀಚರ್ ಮಾಸ್ಟರ್ ಅವ್ರು ಮಾತಾಡುವಾಗ ಮಧ್ಯದಲ್ಲಿ ಬಂದು ಮಾತಾಡ್ತೀರಾ? ಭಾಷೆ ಇಲ್ಲದ ಪ್ರಾಣಿಗಳು.
8: ನಾವು ಟೀಚರ್ ಮಾಸ್ಟರ್ ಅವ್ರು ಪರ್ಸನಲ್ ಮಾತಾಡುವಾಗ
6: ಎಂತದ್ದು ಪರ್ಸನಲ್ಲಿ? ಪರ್ಸನಲ್ಲಿ ಎಂತದ್ದು ಮಾಸ್ಟರ್? ಅಂತ ಕೆಟ್ಟ ಅಭ್ಯಾಸ ಇರಬಾರ್ದು, ಒಳ್ಳೇದಿಲ್ಲ ಅದು. ನಿಮ್ಮ ಹೆಲ್ತ್ ಕರೆಕ್ಟ್ ಆಗುದಿಲ್ಲ.
8: ನೀವು ಬೇಸರ ಮಾಡ್ಬೇಡ, ನೀವು ಬೇಸರ ಮಾಡ್ಬೇಡ ಆಯ್ತಾ? ನೀವು ಬೇಸರ ಮಾಡ್ಬೇಡ
6: ಮಾಸ್ಟರ್.
8: ಅದೇ ಯಾರು? ಅದೇ ಯಾರು?
6: ಅದ್ ನನ್ನ ಗಂಡ ಅಲ್ವ ಮಾಸ್ಟರ್? ಅಂಚ ತಂಚತ್ತೆ ಯಾನ ಕಂಡ ನಿನ್ನೆ ಎನ್ನಿನಿ
8: ಮಲ್ಲತ್ತಪ್ಪ.
6: ಮಲ್ಲತ್ತೆ ಮಲ್ಲತ್ತೆ ಈ ಮನುಷ್ಯ ಯಾರು?
8: ಮಲ್ಲತ್ತೆ
6: ಮಾಸ್ಟರ್, ಇದು ಯಾರಿಗೆ ಹೊಡಿಲಿಕ್ಕೆ ಹೋಗುದು?
8: ಭಾಷೆ ನಮ್ಮದು ಗೂಬೆ
6: ಮಾಸ್ಟರ್. ಯಾರಿಗೆ ಹೊಡಿಲಿಕ್ಕೆ ಹೋಗುದು?
8: ಯಾರದು?
6: ಅವ್ರು ನಮಗೆ ದೂರದಲ್ಲಿ ಅಣ್ಣ ಬಿಡ್ತಾರೆ.
8: ಹೌದಾ?
6: ಅವರು ನೋಟರಿ ವಕೀಲರು.
8: ಬಸ್ ಸ್ಟ್ಯಾಂಡ್ ಕೆಳಗಡೆ ಅಂಗಡಿ
6: ಎಂತದ್ದು?
8: ಲಾಟ್ರಿ.
6: ಶ್ರೀ ಲಾಟ್ರಿ ಅಲ್ಲ ಮಾಸ್ಟರ್, ನೋಟರಿ ವಕೀಲರು, ಸರ್ಕಾರದ ವಕೀಲರು. ಅವರ ಮಗನಿಗೆ ನನ್ನ ಮಗಳೇನು ಕೊಡು, ಮಾತುಕತೆ ನಡೀತಾ ಉಂಟು.
8: ಒಳ್ಳೆ ವಿಷಯ.
6: ನಿಮ್ಮದಾಯ್ತು, ಹೋಗುದಿಲ್ವಾ ನೀವು?
8: ಬೇಸರ ಮಾಡಬಾರ್ದಮ್ಮ.
6: ಒಳ್ಳೇದಿಂದ
8: ಬೇಸರ ಮಾಡಬಾರ್ದಮ್ಮ. ನೀವು ನಕ್ರೆ ಮಾತ್ರ ಚಂದ ಕಾಣ್ತೀರಿ ಅಮ್ಮ, ನೀವು ನಕ್ರೆ ಮಾತ್ರ ಚಂದ ಕಾಣ್ತೀರಿ. ಒಮ್ಮೆ ನಗಿ ಅಮ್ಮ, ನೀವು ಅಸನ್ ಮುಖ್ಯ ಆದ್ರೆ ಮಾತ್ರ ಚಂದ ಕಾಣ್ತೀರಿ. ನಗಿ ನಗಿ ಆಹಾ, ಎಷ್ಟು ಚಂದ ಕಾಣ್ತೀರಿ ಇವಾಗ, ಎಷ್ಟು ಚಂದ ಕಾಣ್ತೀರಿ. ಹುಚ್ಚ ಭಾಷೆದ ಮುಚ್ಚಿ ಗೂಬೆ
6: ಮಾಷೆ. ಯಾಕೆ ಅವ್ರಿಗೆ ಬೈಲಿಕ್ಕೆ ಹೋಗುದು? ಸುಮ್ಮನೆ ಇಲ್ಲದಿದ್ರೆ ಅಣ್ಣ ಬೇಜಾರು ಮಾಡ್ಕೊಚ್ಚಣ್ಣ. ಕುಲ್ಲೇನ ಅಣ್ಣ ಬಂದು ತಿಂಡಿ ಕೊಡ್ತಾಂಡೆ ಕಂಡ ಬಿಟ್ಟು ಸೆಕೆತ್ತಣ್ಣ. ನಮ್ಮ ರಾಮ ಆ ಬಲಿಟ್ಟು ಎತ್ತಲು ಬತ್ತು ನಿಂಚು ಬಲ ಮಗ. ಎಂಗ್ಳಿಗೆ ನೀರ್ದು ಬಕ್ಕ ರಜೆ 48 ರಜೆ ಉಂಟು ಅಂದೆ.
8: ದೂರ ಮತ ಬೋಳಿ
6: ಅಂದ್ ಕಾಸು ಕೊಡತ್ತೆ ಗಾಳಿ ಬಾಡ್ಬೇಡಿ. ಒಂದೊಂದು ತೂಪಿ
8: ಈರ್ ಕನಾರ ಬಂಡಾರ ಗಾಳಿ ಬಾಡಾರ ಬಂಡಾರ.
6: ಓ ಬೇಕು ಆಟ ಕೊರಂದೆ ಒಯ್ಲಿ ಮಲ್ಪುಜಿ ಗಾಳಿ ಬಾಡ್ಬೇ.
8: ಎಂಚಮ್ಮ ಗಾಳಿ ಬಾಡ, ಅಂಜಮ್ಮ ಗಾಳಿ ಬಾಡ. ಓಕೆ ಎಂಚ ತೇಂಜ್ಲೆ ತೋಜಾಲೆ ಆರ್ಥಿಕ ಪ್ರಸಂಗಿ ನಂಜ ಬದಲ ನಂಜ ಮುಟ್ಟ ಮಲ್ಪಡ ನಂಜ ನಂಜ ಕಾಲಿ ಸ್ಲೋ ಬಂದ ಸ್ಲೋ
3: ಓರಿಗೆ ಜೋರ್ ಪೆಟ್ಟುಂಡ. ಓ ಏನಕ್ಕೆ ಗಾಳಿ ಬಾಡ್ನು ಬೈ? ಓ
6: ಇಲ್ಲಿ ಏನು ಗಾಳಿ ಬಾಡ್ ನೀನ್ ಗಾಳಿ ಬಾಡ್ರಿ ಬನ್ನಿ ಅಜ್ಜಿಬೇ.
3: ಹೆಂಚಿವಲ್ಲ ಹೆಂಚಿವಲ್ಲ ನಮ್ಮ ಆತ್ಮಲ್ಲ ವಕೀಲೆ, ಈ ಆಡ ಗಾಳಿ ಬಾಡ ಕೊಡ್ತೀನಿ ನಮ್ಮ
7: ಇತ ಗಾಳಿಗೆ ವಕೀಲೆ ಡಾಕ್ಟರ್ ಉಂಡಯ್ಯ.
3: ಹಿಂಗ ಕೋಟಡಲ್ಲ ಅಪ್ಪನ ಬೇಡ ಭಾರಿ ಬಂಗ ಅಪ್ಪನಿಗೆ
6: ತೂಲಿಗಾಯಿ ಭಾರಿ ಜೋರ ಐತಿ ಇತ್ತಿನಲ್ಲ.
3: ಸರಿ ನಮ್ಮ
2: ಭಾರಿ ಜೋರ ಆತಿ
1: ಇಜ್ಜಿನಲ್ಲ ಮಸ್ತ್ ಹೆಚ್ಚಾಪಡಮ್ಮ ಹರಿಶಲ್ನೆಲ್ಲ ದೋಗ್ರನೆಲ್ಲ ಹರಿಶಲ್ ಎನ್ನಡ ಪಂಡಿರು ಬೇರುಂಡತೆ ಪೇರ್ಕೊನಗ ಡಾಕ್ಟರ್ ಇಲ್ಲದ ಬೇರೆದ ಪೊಣ್ಣುಲ್ಲದೆ ಆಳ್ಡ ಕುಚು ಕುಚು ಕುಚು ಕುಚು ಪಾತಿರುವಿಗೆ ಒಂದು ಕೇಳಮ್ಮ ದಾದ ಪಾತಿರ್ಲಿಂದು
2: ನೀನೊಂಚೂರು ಪಾತೋನ್ ಏರ್ಬೇಕು ಇರ್ಬೇಕು ಏರ್ಬೇಕು
10: ಯಾರಿವಳು ಯಾರಿವಳು ವೀರವನಿತೆಯ ಓಬಮ್ಮ ಬೋಳರ ಮರೆಯದ ಒಂದು ಎಲ್ಲ ವಿಷಯ ಕತ್ತಿಡು
2: ಬಿಗಾಡ್ದಲ್ಲ
10: ಯಾನಿ ಜಮ್ಮಳು ವಕೀಲದ ಆಗ್ಬೇಕ ಅಂದಮ್ಮ ಒಂದು ಬಜ್ಜಿ ಬಜ್ಜಿ ಸುದ್ದಿ ಬರ್ತಾನ ಮಾರಯ್ಯ ಬೇಲದ ಪೊಣ್ಣಾಡ
11: ಇಜ್ಜಯ್ಯ ಇಜ್ಜಯ್ಯ ಯಾನ್ ಖೇರ್ ಪತ್ತೊಂದು ಕೋನಗಯ್ಯ ಆಲ್ ಬರೇ ತಲ್ಪ ಉಂತು ದೇನ ಲೆಪ್ಪುನಯ್ಯ ಆಲ್ ಬರೇ ತಲ್ಪ ಲೆಪ್ಪುನಯ್ಯ ಪಾಪ ಪೊಣ್ಣಯ್ಯ ಪಾಪ
10: ಲೆಕ್ಕದ ಪಾತ್ರನ
11: ಲೆಕ್ಕದ ಪಾತ್ರನಯ್ಯ
10: ಬಾರಿ ಅಂತಾರದ ಪೊಣ್ಣಾಲ್
11: ನಕ್ಷತ್ರ ಬಜೀ ಸೋಲುದ ಪುಣ್ಣಗಯ್ಯ ಅಲ್ಲ ಮೋನೆ ತುಯ್ನಕ್ಕೆ ಪೂರ ಸೋಲುಗಯ್ಯ
10: ಮಂಡೆ ಸಂಬಂಧ ಸೋಲು ಗೊತ್ತಾಯ್ವಕ್ಕಲ್ಲೇ ಪಾತ್ರೆ ಮನುಷ್ಯ
11: ಸೋಲಾಂಡಲ ಆವು ನಾನು ಬಾಯಿ
2: ಅನಾಹುತ ಆದೆ ಆ ಪೊಣ್ಣಿಗೆ ಬಂದಾಗ ಕೊಂಚ ಬಾಲಿನ ತಟ್ಟು ಒಂದು ಬರ
11: ಎಂಚಿನ ಅಪ್ಪ ಎಂಚಿನಪ್ಪಾತ್ರ ಪೆಟ್ಟಿಗೆ ಆ ಬಾಲೆ ತಟ್ಟೆರನೆ ಸುರುವ ಈತ ಅಪ್ಪನ ಸುರುಕು ತುಯರ ಪೋನಾಗ ಇರು ಪಾತೇರ್ತಿದಾರಯ್ಯ ಅದ ಎಂಚಿನ ಮೂರ ಮೂರನ ಇರು ಪಾತೇರ್ತಾರ ಇದ್ದಾರ ದೊಡ್ಡ ಪಾತೇರ್ತಾರ ಪಾತೇರಿ ಸಾತಿಗೆ ಯಾರು
10: ಸರಿ ಸರಿ ಸರಿ ಮಲ್ಲ ಆಯ್ತು ಸಂಗತಿ ಅಂತ ಮಾಡಿ ಅಲ್ಲ ಪಾಪ ಆಯ್ತು ಬೋರ್ಡ್ ಒಂದು ಪಾತ್ರ ನೆತ್ತಪ್ಪ ಪಾಪ ಒಂದು
2: ಪಾತ್ರ
10: ಅಪ್ಪೆ ಬಂಡ ಬಾರಿ ಮೋಕೆ
11: ಅಂಚತ್ತಯ್ಯ ಮೊಟ್ಟಿ ದಪ್ಪತಿ ಅದು ಅರೆಗಿನತ್ತು ನಟ್ಟುನಯ್ಯ
10: ಮುಟ್ಟುಗು
11: ಯಾನ ಮುಟ್ಟುಗು ಬಾಡ ಅದು ನಟ್ಟುನಯ್ಯ ಕೋಡೆ ನಟ್ಟಿಯ ಕಾಂದೆ ಕೋಡೆ ಅನ್ನ ಕಣ್ಣಪಟ್ಟೆ
10: ನಟ್ಟಿಯ
11: ಪೊಣ್ಣೇರ್ ಪೊಣ್ಣೇರ್ ಪಣ್ಣ ಕಿಸೆಟ್ ಉಂಟಾ ಪೊಣ್ಣಿ ಅಂದ್ರೆ ಕೈ ಪತ್ತೊಂದು
10: ಸೂರ್ಪನಕಿನ ಡಬಲ್ ರೋಲ್ ಮಾತ್ರ ಏರ್ ಮಗ ಎಂಚಿನ ಪುದರ್ ಎಂಜಿನ ಅದೇ
1: ಪಾರ್ವತಿ
10: ಏತು ಶೋಕದ ಪುದರ್ ಪಾರ್ವತಿ ಆ ಪುದರ್ಡ್ ಒಂಜಿ ಮುಗ್ಧತೆ ಅಂಡ್ ಗೊತ್ತುಂಡ ಜಾನಕಿ ಅವಂಜಿ ಪುದರ
2: ಇರುತ್ತೆ ಬನ್ನಿ ಮತ್ತೆ ಫಸ್ಟ್ ಜಾನಕಿ ಫಸ್ಟ್ ಕ್ಲಾಸ್ ಪುದರ್ ಇಂದ
10: ಯಾನಂದ ತವಾರ ಸುಬ್ರಹ್ಮಣ್ಯ ಹೋಟೆಲ್ ಅಂಚಿನಿ ಅಂತೀನಿ ಯಾನ್ ಒರಿಯನ್ ಯಾರ ಸಹ ಮಾತಾಡಬಾರ್ದು. ಕಾರ್ಗಿಲ್ ಯೋಧರು ಬಂದರು, ಒಲ್ತು ಬೈದಾನ ಅಡೆಗೆ ಪೋ ಇಂಗ್ಲಾದಲ್ಲ ತಪ್ಪಿತ್ತನ ಬರಕಂಡು.
12: ಏನ ಏನು ಶಾಲೆಗೆ ಬರಲಿಲ್ಲ?
6: ಯಾಕಂತ ಬೀತೀನಿ.
10: ಯಾವ ಶಾಲೆ?
12: ಏನು ಏನು ಶಾಲೆಗೆ ಬರಲಿಲ್ಲ? ಎಷ್ಟು ಸಮಯ ಇದ್ರೂ ಶಾಲೆಗೆ ಬರದೆ ವಾಸಿಲ್ಲ ಗೂಬೆ. ಮರ್ಯಾದೆಯಿಂದ ನಿಮ್ಮಲ್ಲಿ ಶಾಲೆಗೆ ಬರಬೇಕು, ರಜೆ ಅರ್ಜಿ ತರಬೇಕು, ನೆನಪುಂಟಲ್ಲ. ಆ ನೀನು ಯಾರು?
10: ನೀನು
6: ಅಲ್ಲಿ ಏಕ ವಚನಕ್ಕೆ ನೀರೇನೆ
10: ನಿಮಿತ್ತದ ಅವಸ್ಥೆ ಉಂಟ? ನಾನು.
12: ನೀನು ಯಾರು?
10: ನಾನು ಅವಳ ಅಪ್ಪ ಸ್ವಾಮಿ.
6: ಹೆಂಚಿನ ಜೋಕು ನನಗೆ ತುಂಡಿ
10: ನನ್ನ ಒಂಜಿ ಮಣ್ಣದ ಬಾರಿಡು ಒಂಜಿ ಲೋಡು ಬರೆಯಾರಲ್ಲ ಮತ್ತೆ ಬಯ ಖಾಲಿ ಒಂಜಿ ಅಪ್ಪಡೆ ಪಾಡು ಇದನ್ನ ಯಾನು ಏರು ಬಂಡ ಅದೇ ಅದೇ ಅದೇ ಅದೇ ಅಂಜು
6: ಪಾಡಿ
10: ಖಾಲಿ ಒಂದು ಸಿಂಗಲ್ ಅಪ್ಪ ಪಾಡ
12: ಅಪ್ಪನಂದು ಕರ್ಕೊಂಡು ಬಂದಿದ್ಯ ಅಂಬುಜ ಅವಳ ಅಪ್ಪ
10: ಅವಳ ಅಪ್ಪ
12: ಅಪ್ಪ
10: ಹೌದು
12: ನಿಮ್ಮ ಮಗಳನ್ನು ಮರ್ಯಾದೆಯಿಂದ ಶಾಲೆ ಕಳಿಸಿ
10: ಆಯ್ತು ಗುರು
12: ಭಾಷೆಲ್ಲ ಪ್ರೇತಗಳು
6: ಮೇರೆಗೆ ಬೋಡ್ತಾನೆ ಈ ಅಪ್ಪ
10: ಖಾಲಿ ಒಂದು ಅಪ್ಪಡು ಕುಲೆ ಅದು
6: ಏನು ಏರ್ಬೋಡ್ತಿ ಕುಮಲ್ಪ
10: ಏರ್ಬೋಡ್ ಮಗ ಏರ್ನಲ್ಲಿ ಗುರ್ತೊಂಡ ಮೂಲು ಏರ್ನ ಗುರ್ತ ಮೊಲ್ಲ ಗುರ್ತೊಂಡ ಏನು ಬಿಡದಿನ ಆಯ್ನ ಅಮ್ಮನ ಗೊಂಗನ ಗುರ್ತೊಂಡ ಏನ ಮಗಳನ್ನ ಗುರ್ತೊಂಡ ಬಕ ಏರ್ನ ಗುರ್ತೊಂಡ ಮೂಲು ಏರ್ನ ಆಯ್ನ ಗುರ್ತೊಂಡ ಬಲಮೆ ಬಲಮದೇ ಬಲ ಡಾಕ್ಟರ್ ಇಲ್ಲದ ಬೇಲದ ಬಣ್ಣ ಏನ ಕರೆಕ್ಟ್ ಅಡ್ರೆಸ್ ಕೊಡ್ತಿ ಬಲ ಬಲ ಉಂತು ಪಾತ್ರ ಉಂಡ ಸಂಭಾಷಣೆ ಉಂಡ ಡೈಲಾಗ್ಲು ಉಂಡ ಎದುರು ಬಲಮೆ ಕುಸ್ಕೆಲ ಎಲ್ಲ ಬರ್ಚಿ ಎಲ್ಲ ಬೇತೇನೆ ಸುರುದಿ ಸಂಭಾಷಣೆ ಶುರು ಪಾತ್ರ ಮನಿ ಪೋಚಿ
13: ಏ ರಾಮ ಯಾನ್ ಅವಳ ಬೇಲೆ ಬುಡಿಯ ಯಾನ್ ಮೂಲ ಬೇಲೆ ಮಲ್ಪೋಡ
6: ಅಲ್ಲ ಬಂದೆ ಇಲ್ಲದ ದನಿ ಆಯ್ಲೆಂದು ಹಿಂಗ್ರೆ ಡೈರೆಕ್ಟ್ ಮತ್ತೆ ಆಲ ಅಲ್ತರದ ಅಡೆ ಕನೆಕ್ಷನ್ ಕೊಡ್ಪಲ್ಲ
10: ಡೈರೆಕ್ಟ್ ಕನೆಕ್ಷನ್ ಕೊಡ್ರೆ ಆಯ್ನ ಮಾತ್ರ ಅವ ಫೋನ್ ನಂಬರ್ ಎಲ್ಲ ಗುರ್ತಲ್ಲ ಅವನು ಅಂಚೆ ಅವ ಡೈರೆಕ್ಟ್ ಕನೆಕ್ಷನ್ ಕೊಡ್ತಾಳ ಸರಿ ಅವಳದಾನೆ ಬೇಲೆ ಬುಡ್ಡಿ ಮಗ
13: ಅಕುಲ ಎಡ್ಡೆ ಎತ್ತದಾನಿ ಅಕುಲ ಆಕುರು ಪಕ್ಕ ಮೇ ಮುಟ್ಟದ ಮತ್ತೆ ಪಾತ್ರ ಹೇಳಿದ್ರು
10: ತೂಲ
13: ಐಕ್ಯ ನೋಡ್ ಬೇಲೆ ಬುಡಿಂದಾನಿ
6: ಐಕೆ
10: ಅವಳು ಜನಕ್ಕೆ ಎಡ್ಡೆ ಎತ್ತ ಬೇಲೆ ಬುಡ್ಪಾಯ ನೀವನ್ ಮೈನಸ್ ಆತನ ತಾವು ಬೇತೇರ್ಲಿ ಮಗ
13: ಅನ್ನೇವ್ರಿ
10: ಅಣ್ಣೆವ್ರಲ್ಲಿ
13: ಒಪ್ಪಿನ ಪನ್ನರ ಬುಜಿದಾನಿ
10: ನರಮಾನಿಯನಾ
13: ನರಮಾನಿ
10: ಪಾಪದ ಪುಂಡ ನಮ್ಮ ಮಗಲ್ಲೇಕನೆ ಇದನ್ನ ಅವ ನೋಡ ಡೈರೆಕ್ಷನ್ ನಮ್ ಮಾಡು ಯಾವಾಗ ಡೈರೆಕ್ಟ್ ಕಾರ್ ಬರ್ತಾರೆ ಚಾನ್ಸ್ ಜಿಂದ ಆಮೆ ಇದ್ದು ಡೈರೆಕ್ಷನ್ ಮೇನ
6: ಯಾರು ಬಂದೈತೆ ಪುಣ್ಜೋಗ ನಮ್ಮಲ್ಲಿ ಮೇಲೆ ಬರ್ಚಿ
10: ಮಗಲ್ಲಕ್ಕ ಒಂದು ಪಾಮದ ಪಣ್ಣು ಅಪ್ಪ ಕೊಂಚ ಪುಟ್ಟು ನೋಕುನ ಬಿದಾಯಿ
6: ನಮ್ಮ ಇಲ್ಲಿ ಪುಣ್ಜೋಗಲ್ ಮೇಲೆ ಬರ್ಚಿ
10: ಬರ್ಚಿ ಬಂದಾಕ ಈ ಬಂದಾಕ ಆಪು ಯಾವ
6: ಯಾರು ಬಂದೈತೆ ಬರ್ಚಿ ಬರಿ
10: ಮೇಲೆ ಉಪ್ಪಾಡು
6: ಬರ್ಚಿ
10: ಐ ಅಬ್ಜೆಕ್ಟ್
6: ಅಬ್ಜೆಕ್ಷನ್ ಓವರ್ ರೂಲ್ಡ್
10: ಒಂಜಿ ಕೋರ್ಟ್ ಬರ್ತದ ಒಂಜೇನು ಫೆಚ್ ಉಂಡಲ್ಲ ಓವರ್ ರೂಲ್ಡ್
14: ಈತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಪಾರ್ವತಿ ಉಂದತ ಸುರೂತ ಯಜ್ಞ ಕೇಂಡರ್ ನಳಪಾದ ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರು ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು ರೇಡಿಯೋ ಸಾರಂಗ್ ತುಳು ಪ್ರಸಾರ ಕೇನೊಂದುಲ್ಲರ್ ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲನ್ನು ಕೇನೊಂದು ಬರ್ಕ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
2: ಆತ್ಮೀಯ ಕೇಳುಗರಿಗೆ, ಸಂವಿಧಾನ ಸರಣಿ ಕಾರ್ಯಕ್ರಮಕ್ಕೆ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದಿಂದ ಸ್ವಾಗತ. ಇಂದು ನಾವು ನಾಗರಿಕತ್ವ ಅಥವಾ ಪೌರತ್ವ ಬಗ್ಗೆ, ಪೌರತ್ವದ ಬಗ್ಗೆ ತಿಳಿದುಕೊಳ್ಳೋಣ. ನಾನು ರೋಸ್ವೀರ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ. ನಿಮ್ಮಲ್ಲಿ ಪೌರತ್ವದ ಬಗ್ಗೆ ಚರ್ಚಿಸಲು ಸಂತೋಷ ಪಡುತ್ತೇನೆ. ಪೌರತ್ವ ಅಥವಾ ನಾಗರಿಕತ್ವ ಎಂದರೇನು? ಸಿಟಿಜನ್ಶಿಪ್ ಅಂತ ನಾವು ಹೇಳ್ತೀವಿ. ಪೌರತ್ವ ಎಂಬ ಪದ ವಿವಿಧ ಕಾಲಕಾಲಕ್ಕೆ ಹೊಸ ಅರ್ಥಗಳನ್ನು ಹುಡುಕುತ್ತಾ ವಿಶಾಲವಾಗಿ ಬೆಳೆದು ಬಂದಿದೆ. ಗ್ರೀಕರ ಕಾಲದಲ್ಲಿ ಈ ಪದದ ಅರ್ಥ ಬಹುಸಂಕುಚಿತವಾಗಿತ್ತು ಎಂದು ಹೇಳಬಹುದು. ಯಾಕೆಂದರೆ ಆಗ ಗ್ರೀಕ್ ನಗರ ರಾಜ್ಯದಲ್ಲಿ ವಾಸ ಮಾಡುವ ನಿವಾಸಿಗಳನ್ನು, ಸಿಟಿ ಸ್ಟೇಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವರನ್ನು ಮಾತ್ರ ಈ ಪೌರತ್ವದ ಒಳಗಡೆಗೆ ಸೇರ್ಪಡಿಸಲಾಗಿತ್ತು. ಅದರಲ್ಲೂ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸಿದವರಿಗೆ ಮಾತ್ರ ಪೌರರು ಎಂದು ಪರಿಗಣಿಸುತ್ತಿತ್ತು. ಅಂದರೆ ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು ಮುಂತಾದವರನ್ನು ಪೌರರ ಪರಿಕಲ್ಪನೆಯ ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಪ್ರಸ್ತುತ ಕಾಲದಲ್ಲಿ ಪೌರತ್ವದ ಪರಿಕಲ್ಪನೆ ವಿಶಾಲಾರ್ಥವನ್ನು ಅನುಸರಿಸಿದೆ. ನಾಗರಿಕ ಸಮಾಜದ ಸದಸ್ಯವಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭವಿಸುವುದೇ ಪೌರತ್ವ. ನಮ್ಮ ಸಂವಿಧಾನದ ಭಾಗ 2 ಅನುಚ್ಛೇದ 5-11 ಭಾರತೀಯ ಪೌರತ್ವದ ಬಗ್ಗೆ ನಮಗೆ ಸೂಚನೆ ಸಿಗುತ್ತದೆ. ಈ ಮೊದಲೇ ಹೇಳಿದಂತೆ ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಸಂಪೂರ್ಣವಾಗಿ ಅನುಭವಿಸುವ ವ್ಯಕ್ತಿಯು ಆ ದೇಶದ ಪೌರನಾಗಿರುತ್ತಾನೆ. ನಾವೆಲ್ಲ ದೇಶದ ನಾಗರಿಕರಾಗಿ ಜೀವಿಸುತ್ತಿದ್ದೇವೆ. ಅಂತೆಯೇ ನಮ್ಮ ದೇಶದ ಬಗ್ಗೆ ನಮಗಿದ್ದ ಕಳಕಳಿ, ದೇಶಪ್ರೇಮ, ನಮಗಿದ್ದ ನಮ್ಮ ಹಕ್ಕುಗಳ ರಕ್ಷಣಾ ಕರ್ತವ್ಯ, ನಮ್ಮ ದೇಶದ ಬಗ್ಗೆ ನಮಗಿರುವ ನಾಗರಿಕತಾ ಲಕ್ಷಣಗಳನ್ನು ಹೇಳುತ್ತವೆ. ಅನುಚ್ಛೇದ 5 ಭಾರತ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯು ನಮ್ಮ ದೇಶದಲ್ಲಿ ಪೌರತ್ವದ ಹಕ್ಕನ್ನು ಹೊಂದಬೇಕಾದರೆ ಈ ಕೆಳಗಿನ ನಿಯಮಗಳನ್ನು ಪಾಲಿಸಬೇಕು. ಎ, ಸಂವಿಧಾನ ರಚಿಸುವ ವೇಳೆಯಲ್ಲಿ ಅವನು ಭಾರತ ಪ್ರಾಂತ್ಯದಲ್ಲಿ ತನ್ನ ವಾಸಸ್ಥಾನ ಹೊಂದಿರಬೇಕು. ಬಿ, ಅಂಥ ವ್ಯಕ್ತಿಯು ಈ 3 ನಿಯಮಗಳಲ್ಲಿ ಯಾವುದಾದರೂ ಒಂದು ನಿಯಮದ ಅಡಿಯಲ್ಲಿ ಒಳಪಟ್ಟಿರಬೇಕು. ಈ 3 ನಿಯಮಗಳು ಈಗಿವೆ: ಅವನು ಭಾರತದಲ್ಲಿ ಹುಟ್ಟಿರಬೇಕು, ಇಲ್ಲವೇ ಅವನ ಪೋಷಕರು ಭಾರತದಲ್ಲಿ ಹುಟ್ಟಿರಬೇಕು. 3, ಸಂವಿಧಾನ ರಚಿಸುವುದಕ್ಕಿಂತ 5 ಕಡಿಮೆ ಇಲ್ಲದಂತೆ ಅವನು ಭಾರತದ ಸಾಮಾನ್ಯ ಪ್ರಜೆಯಾಗಿರಲೇಬೇಕು. ಸಾಮಾನ್ಯವಾಗಿ ನಾವೆಲ್ಲ ಭಾರತದ ಪೌರರು, ಏಕೆಂದರೆ ಒಂದೇ ನಮ್ಮ ಪೋಷಕರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಥವಾ ನಾವು ಇಲ್ಲಿ ಹುಟ್ಟಿದ್ದೇವೆ. ಪೌರತ್ವ ಕಾಯ್ದೆ ಸಂವಿಧಾನ ಅನುಚ್ಛೇದ 11 ನೀಡಿರುವ ಅಧಿಕಾರದನ್ವಯ 1955 ಪೌರತ್ವ ಕಾಯ್ದೆ ಜಾರಿಗೆ ಬಂದಿತು. ಇದರ ಪ್ರಕಾರ ನಮ್ಮ ದೇಶದ ಪೌರತ್ವವನ್ನು 5 ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪಡೆದುಕೊಳ್ಳಬಹುದು. ಈ 5 ಸಂದರ್ಭವು ಈಗಿವೆ: 1, ಹುಟ್ಟಿನಿಂದ, ಬೈ ಬರ್ತ್ ಅಂತ ಹೇಳ್ತೀವಿ ನಾವು. 2, ಅನುವಂಶಿಕ ನಾಗರಿಕತ್ವ, ಡಿಸೆಂಟ್ ಅಂತ ಹೇಳ್ತೀವಿ. 3, ನೋಂದಣಿ ಅಥವಾ ರಿಜಿಸ್ಟ್ರೇಷನ್. 4, ಸಹಜೀಕೃತ ಅಂದರೆ ವಿದೇಶರಿಗೆ ಪೌರತ್ವ ಲಭಿಸುವುದನ್ನು ನ್ಯಾಚುರಲೈಸೇಷನ್ ಅಂತ ಹೇಳ್ತೀವಿ ನಾವು. 5, ಪ್ರಾಂತ್ಯಗಳ ಸೇರ್ಪಡೆ ಹಾಗೂ ಸಂಯೋಜನೆ. ಈ ಎಲ್ಲ 5 ವಿಧಾನಗಳನ್ನು ಅರಿತುಕೊಳ್ಳೋಣ. 1, ಹುಟ್ಟಿನಿಂದ ಅಂದರೆ ಜನ್ಮದತ್ತ ಪೌರತ್ವ ಬೈ ಬರ್ತ್. ಇದರ ಪ್ರಕಾರ ಭಾರತದಲ್ಲಿ 26 ಜನವರಿ 1950 ಜನ್ಮ ಪಡೆದಿರುವ, ನಿಮಗೆ ಈಗಾಗಲೇ ತಿಳಿದಿರುವಂತೆ 26 ಜನವರಿ 1950 ನಾವು ಗಣರಾಜ್ಯವಾದ ದಿನ. ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಆಡಳಿತಕ್ಕೆ ಬಂದ ದಿನ. ಭಾರತದಲ್ಲಿ ಜನ್ಮದತ್ತ ಪೌರತ್ವ 26 ಜನವರಿ 1950 ಜನ್ಮ ಪಡೆದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮದತ್ತವಾಗಿ ಭಾರತೀಯ ಪೌರನಾಗಿರುತ್ತಾನೆ. 1950 ಜನವರಿ 26 ಮೊದಲು ಜನಿಸಿದವನಿಗೆ ಹಾಗೂ ಭಾರತದ ನೆಲೆಯನ್ನು ಪಡೆಕೊಂಡವನಿಗೆ ಪೌರತ್ವವನ್ನು ಇದು ನೀಡುತ್ತದೆ. ಎರಡನೆಯ ವಿಧಾನ ಅನುವಂಶಿಕ ಅಥವಾ ರಕ್ತ ಸಂಬಂಧ ಅಥವಾ ಅನುವಂಶಿಕ ನಾಗರಿಕತ್ವ ಅಂತ ನಾವು ಹೇಳ್ತೀವಿ, ಬೈ ಡಿಸೆಂಟ್. 1950 ಜನವರಿ 26 ಅಥವಾ ಅದರ ಒಳಗೆ ಹುಟ್ಟಿದ ಯಾವುದೇ ವ್ಯಕ್ತಿಯು, ಯಾವುದೇ ವ್ಯಕ್ತಿಯ ತಂದೆ ತಾಯಿಗಳು ಅವನು ಹುಟ್ಟಿದ ದಿನಾಂಕದೊಳಗೆ ಭಾರತದ ಪೌರರಾಗಿದ್ದಲ್ಲಿ ಅಂಥ ವ್ಯಕ್ತಿಯು ಭಾರತದ ಪೌರತ್ವವನ್ನು ಪಡೆಯುತ್ತಾನೆ. ಮೂರನೇದಾಗಿ ನೋಂದಣಿ ಅಥವಾ ರಿಜಿಸ್ಟ್ರೇಷನ್. ಯಾವುದೇ ವ್ಯಕ್ತಿಯು ಮೇಲೆ ಹೇಳಿದ ರೀತಿಯಲ್ಲಿ ಪೌರನಾಗಿರದಿದ್ದರೆ ಅವನು ಕೆಲವು ನಿಯಮಗಳಂತೆ ನೋಂದಣಿ ಹಾಕಿ ಭಾರತದ ಪೌರತ್ವವನ್ನು ಪಡೆಯಬಹುದು. ನಾಲ್ಕನೆಯದಾಗಿ ಸಹಜೀಕೃತ ಪೌರತ್ವ ಅಥವಾ ವಿದೇಶರಿಗೆ ನೀಡಲಾಗುವ ಪೌರತ್ವ ಬೈ ನ್ಯಾಚುರಲೈಸೇಷನ್. ಇವರಿಗೆ ಈ ಕೆಳಗಿನ ನಿಯಮಗಳು ಅನ್ವಯವಾಗುತ್ತವೆ. ಒಂದನೆಯದಾಗಿ ಭಾರತೀಯರಿಗೆ ಯಾವ ದೇಶದಲ್ಲಿ ಪ್ರಜೆಗಳಾಗುವುದಕ್ಕೆ ಸಾಧ್ಯವಿಲ್ಲವೋ ಅಂಥ ದೇಶದಿಂದ ಈ ವ್ಯಕ್ತಿಯು ಬಂದಿರಬಾರದು. ಎರಡನೆಯದಾಗಿ ಅವರು ಇತರ ದೇಶದ ಪೌರತ್ವವನ್ನು ಪರಿತ್ಯಾಗ ಮಾಡಿರಬೇಕು. ಮೂರನೇದಾಗಿ ಆತನು ಅರ್ಜಿ ಹಾಕುವ 12 ತಿಂಗಳ ಮುಂಚೆ ಭಾರತದಲ್ಲಿ ವಾಸಿಸುತ್ತಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು ಅಥವಾ ಅರ್ಜಿ ಹಾಕುವ ಮುಂದಿನ 7 ವರ್ಷಗಳಲ್ಲಿ ಕನಿಷ್ಠ 4 ವರ್ಷವಾದರೂ ಭಾರತದಲ್ಲಿ ವಾಸವಾಗಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು. ನಾಲ್ಕನೆಯದಾಗಿ ಈ ವ್ಯಕ್ತಿಯು ಭಾರತ ದೇಶಕ್ಕೆ ವಿಧೇಯನಾಗಿದ್ದೇನೆಂದು ಪ್ರಮಾಣ ಮಾಡಬೇಕು. ಐದನೆಯದಾಗಿ ಉತ್ತಮ ಪೌರರ ಲಕ್ಷಣವಾದ ಉತ್ತಮ ನಡತೆ ಉಳ್ಳವಾಗಿರಬೇಕು. ಆರನೆಯದಾಗಿ ಸಂವಿಧಾನದಿಂದ ಗುರುತಿಸಲ್ಪಟ್ಟ ಭಾಷೆಯ ಮೇಲೆ ಸಾಕಷ್ಟು ಜ್ಞಾನ ಹೊಂದಿರಬೇಕು, ಭಾರತದಲ್ಲಿ ವಾಸಿಸುವ ಉದ್ದೇಶ ಹೊಂದಿರಬೇಕು ಅಥವಾ ಭಾರತದ ಸರ್ಕಾರದಡಿಯಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸಿರಬೇಕು. ಐದನೇ ವಿಧಾನ ನೂತನ ಭೂಪ್ರದೇಶ ಸೇರ್ಪಡೆಯ ಪೌರತ್ವ, ಪ್ರಾಂತ್ಯಗಳ ಸಂಯೋಜನೆ ಸೇರ್ಪಡೆ ಅಂತ ಹೇಳ್ತೀವಿ ನಾವು, ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಯಾವುದೇ ಹೊಸ ಪ್ರಾಂತ್ಯವು ಭಾರತದ ಭಾಗವಾದರೆ ಭಾರತ ಸರ್ಕಾರವು ಆ ಪ್ರಾಂತ್ಯದಲ್ಲಿ ನೆಲೆಸಿರುವ ಪ್ರತಿ ಭಾರತದ ಪೌರನೆಂದು ಸ್ಪಷ್ಟಪಡಿಸುತ್ತದೆ. ಈ ಎಲ್ಲ ವಿಧಾನಗಳಿಂದ ನಾವು ಪೌರತ್ವ ಪಡೆಯುವುದಂತಾದರೆ ಪೌರತ್ವವನ್ನು ಕಳೆದುಕೊಳ್ಳುವ ನಿಯಮಗಳೇನು? 1950 ಪೌರತ್ವ ಕಾನೂನಿನ ಮೂಲಕ ಪೌರತ್ವವನ್ನು ಕಳೆದುಕೊಳ್ಳುವ ಈ ಪ್ರಮುಖ ಕಾರಣವನ್ನು ನಾವು ಈಗ ನೋಡಿಕೊಳ್ಳೋಣ. ಒಂದನೆಯದು ಪೌರತ್ವ ಪರಿತ್ಯಾಗ, ರಿನನ್ಸಿಯೇಷನ್. ಯಾವುದೇ ಪ್ರಾಪ್ತ ವಯಸ್ಕ ಭಾರತೀಯ ನಿಗದಿತ ರೀತಿಯಲ್ಲಿ ಘೋಷಣೆ ಮಾಡುವುದರ ಮೂಲಕ ಪೌರತ್ವವನ್ನು ಪರಿತ್ಯಾಗ ಮಾಡಬಹುದು. ಎರಡನೆಯದಾಗಿ ಪೌರತ್ವ ರದ್ದಾಗುವಿಕೆ, ಟರ್ಮಿನೇಷನ್ ಅಂತ ಹೇಳ್ತೀವಿ ನಾವು. ಭಾರತದ ಪೌರನು ಸ್ವ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಸ್ವೀಕರಿಸಿದರೆ ಆಗ ಭಾರತೀಯ ಪೌರತ್ವ ರದ್ದಾಗುತ್ತದೆ. ಮೂರನೆಯದು ಪೌರತ್ವ ನಿರಾಕರಣೆ. ಈ ಕೆಳಗಿನ ಕಾರಣಕ್ಕಾಗಿ ಪೌರತ್ವವನ್ನು ದೇಶ ಕಸಿದುಕೊಳ್ಳಬಹುದು. ಒಂದು, ಮೋಸ ಸುಳ್ಳು ವಂಚನೆಗಳ ಮೂಲಕ ನೋಂದಣಿ ಪಡೆದಿದ್ದರೆ ಅಥವಾ ಪರಕೀಯರ ಪೌರತ್ವವನ್ನು ಪಡೆದಿದ್ದರೆ, ವ್ಯಕ್ತಿಯು ತನ್ನ ನಡತೆಯಿಂದ ಭಾರತ ಸಂವಿಧಾನಕ್ಕೆ ಅವಿಧೇಯತೆಯನ್ನು ತೋರಿಸಿದರೆ ಅಥವಾ ಭಾರತ ಯುದ್ಧದಲ್ಲಿ ತೊಡಗಿದ ಸಮಯದಲ್ಲಿ ಈ ವ್ಯಕ್ತಿಯು ಕಾನೂನಿಗೆ ವಿರುದ್ಧವಾಗಿ ಶತ್ರುಗಳೊಂದಿಗೆ ವ್ಯವಹರಿಸಿದರೆ ಅಥವಾ ಯಾವುದೇ ವ್ಯಕ್ತಿ ನೋಂದಣಿಯಾದ 5 ವರ್ಷಗಳ ಒಳಗೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗಿ ಸೆರೆಮನೆ ವಾಸ ಹೊಂದಿದರೆ ಅಥವಾ ಅವನು ಭಾರತದ ಹೊರಗೆ ನಿರಂತರವಾಗಿ 7 ವರ್ಷಗಳ ಕಾಲ, ಆದರೆ ಇದನ್ನು ನಾವು ಗಮನದಲ್ಲಿಡಬೇಕು, ವ್ಯಕ್ತಿಯು ಭಾರತದವರೆಗೆ ನಿರಂತರವಾಗಿ 7 ವರ್ಷಗಳ ಕಾಲ ಸಾಮಾನ್ಯ ವಾಸಸ್ಥಾನ ಹೊಂದಿದರೆ, ಆತನು ವಿದೇಶದಲ್ಲಿ ವಿದ್ಯಾರ್ಥಿಯಾಗಿದ್ದರೆ ಅಥವಾ ಭಾರತ ಸರ್ಕಾರದ ಸೇವೆಯಲ್ಲಿದ್ದಾಗ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತದ ಸದಸ್ಯನಾಗಿದ್ದಾಗ ಅಥವಾ ರಾಯಭಾರ ಕಚೇರಿಯಲ್ಲಿ ನೋಂದಣಿ ಹೊಂದಿ ಭಾರತೀಯ ಪೌರತ್ವವನ್ನು ಮರಳಿ ಪಡೆಯುವ ಉದ್ದೇಶ ಹೊಂದಿದರೆ ಇದು ನಿಯಮಗಳು ಅವರಿಗೆ ಅನ್ವಯವಾಗುವುದಿಲ್ಲ. ನಮ್ಮ ದೇಶದಲ್ಲಿ ನಮಗೆ ಇರುವ ಪ್ರಧಾನ ಪೌರತ್ವ ವ್ಯವಸ್ಥೆ ಅಂತ ಹೇಳಿದರೆ ಏಕಪೌರತ್ವ. ಆದರೆ ಭಾರತೀಯ ಮೂಲದವರಿಗೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ದ್ವಿಪೌರತ್ವ ಅಥವಾ ಸಾಗರೋತ್ತರ ನಾಗರಿಕತ್ವದ ಸೌಲಭ್ಯವನ್ನು ನಮ್ಮ ದೇಶ ನೀಡಿದೆ. ಭಾರತ ಸರ್ಕಾರವು ಭಾರತೀಯ ಮೂಲದ ಜನರಿಗೆ ಅಂದರೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ಅಂತ ನಾವು ಹೇಳ್ತೀವಿ, ಅವರಿಗೆ ದ್ವಿಪೌರತ್ವ ಕಲ್ಪನೆಯನ್ನು ಜಾರಿ ಮಾಡಿದೆ. 2003 ಪೌರತ್ವ ತಿದ್ದುಪಡಿ ಮಸೂದೆ 16 ದೇಶಗಳಲ್ಲಿ ಈಗಾಗಲೇ ನೆಲೆಸಿದ ಅಲ್ಲಿನ ಪೌರತ್ವ ಹೊಂದಿದ ಭಾರತದ ಮೂಲ ವ್ಯಕ್ತಿಗಳಿಗೆ ಈ ಕಡಲಾಚೆಗಿನ ಪೌರತ್ವ ಸೌಲಭ್ಯ ಕಳಿಸಿದೆ. ಈ 16 ದೇಶಗಳಲ್ಲಿ ಅಮೆರಿಕ, ಬ್ರಿಟನ್, ಕೆನಡಾ, ನೆದರ್ಲ್ಯಾಂಡ್, ಇಟಲಿ, ಐರ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫ್ರಾನ್ಸ್, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಇತ್ಯಾದಿ ದೇಶಗಳು ಒಳಗೊಂಡಿವೆ. ಈ ಮಸೂದೆ ಬೇರೆ ದೇಶದ ಪೌರತ್ವ ಹೊಂದಲು ಆಸಕ್ತಿ ಇರುವ ಭಾರತೀಯರಿಗೆ ಕಡಲಾಚಿನ ಪೌರತ್ವವನ್ನು ಉಳಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ವಿಶ್ವಾದ್ಯಂತ ನೆಲೆಸಿರುವ ಭಾರತ ಮೂಲದ ಜನರಿಗೆ ಎಲ್ಎಂ ಸಿಂಘ್ವಿ ಆಯೋಗವು ಮಾಡಿದ ಶಿಫಾರಸು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು, ಇದನ್ನು ಗಮನದಲ್ಲಿಡಬೇಕು, ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು ಮತದಾನ ಮಾಡುವ ಹಾಗಿಲ್ಲ ಹಾಗೂ ಶಾಸಕಾಂಗಕ್ಕೆ ಆಯ್ಕೆ ಆಗುವಾಗೂ ಇಲ್ಲ. ಸರ್ಕಾರಿ ಹಾಗೂ ಭಾರತೀಯ ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದುವ ಹಾಗಿಲ್ಲ. ಹಾಗಾದರೆ ಈ ಮಸೂದೆಯ ಅಥವಾ ದ್ವಿಪೌರತ್ವದ ಉಪಯೋಗವೇನು? ಇದು ವಿದೇಶದಲ್ಲಿ ನೆಲೆಸಿದ ಭಾರತೀಯರಿಗೆ ಭಾರತೀಯ ಕಂಪನಿಗಳನ್ನು ಹೊಂದಲು, ಭಾರತದಲ್ಲಿ ಕೆಲಸ ಮಾಡಲು ಹಾಗೂ ಭಾರತದಲ್ಲಿ ಆಸ್ತಿ ಅವಕಾಶವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ. ಪ್ರಿಯ ಕೇಳುಗರೆ, ನಾವೆಲ್ಲ ಭಾರತೀಯ ಪೌರರು. ನಮ್ಮೀ ದೇಶದಲ್ಲಿ ಜೀವಿಸುವಾಗ ಹಕ್ಕು ಮತ್ತು ಕರ್ತವ್ಯಗಳೆರಡನ್ನೂ ಒಂದೇ ನಾಣ್ಯದ ಎರಡು ಮುಖಗಳಂತೆ ಗ್ರಹಿಸಿ ನಮ್ಮ ರಾಷ್ಟ್ರದ ಹಿತಾಸಕ್ತಿಗೆ ಕೆಲಸ ಮಾಡುವುದು ನಮ್ಮ ಕರ್ತವ್ಯ. ಅಂತೆಯೇ ನಮ್ಮ ಸರ್ಕಾರದ ಗುಣಮಟ್ಟವು ನಮ್ಮ ಪೌರರ ಗುಣಮಟ್ಟದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನಾವು ಮನಗಾಣಬೇಕು. ನಮ್ಮಲ್ಲಿರುವ ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಹಾಗೂ ಆರ್ಥಿಕ ಪ್ರಜ್ಞೆಯನ್ನು ಜಾಗೃತವಾಗಿಡುವುದು ನಮ್ಮೆಲ್ಲ ಕರ್ತವ್ಯ. ನಮ್ಮ ಅಂದರೆ ನಮ್ಮೆಲ್ಲ ಪೌರರ ಹಾಗೂ ಸರ್ಕಾರದ ನಡುವೆ ರಚನಾತ್ಮಕ ಸೌಹಾರ್ದಯುತ ಸಂಬಂಧವನ್ನು ಬೆಳೆಸಲು ನಮ್ಮ ಪೌರ ಪ್ರಜ್ಞೆ ನಮ್ಮನ್ನು ಯಾವತ್ತೂ ಪ್ರೇರೇಪಿಸಲಿ ಎಂದು ಆಶಿಸುತ್ತಾ ಇಂದಿನ ಭಾರತೀಯ ಪೌರರ ಬಗ್ಗೆನ ನನ್ನ ಮಾತುಕತೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
1: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ಕಲಾಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾಸಾರಂಗ್ ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಯ ಸ್ವಾಗತ. ವಾರದಿಂದ ವಾರಕ್ಕೆ ಬೇರೆ ಬೇರೆ ವ್ಯಕ್ತಿತ್ವಗಳನ್ನು ಮಾತಾಡಿಸುವ ಮೂಲಕ ಅವರ ಅನುಭವದ ಕಥನ ಒಂದು ಮಾಹಿತಿ ಕೋಶವಾಗಿ ನಮಗೆ ದಕ್ತಾ ಹೋಗ್ತಾ ಇದೆ. ಹಲವಾರು ಹಿರಿಯರು ಈ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ಈಗಲೂ ಅವರ ಮಾತುಗಳು ನಮ್ಮನ್ನು ಮೆಲುಕು ಹಾಕುವಂತೆ ಮಾಡ್ತಾ ಇದ್ದಾವೆ. ಇವತ್ತು ಅಂಥದ್ದೇ ಒಂದು ಹಿರಿಯರ ವಿದ್ವಾಂಸರ ಮನೆಗೆ ನಾವು ಬಂದಿದ್ದೇವೆ. ಮಾರನಮಿಕಟ್ಟೆ ಬಳಿಯಲ್ಲಿ ಸುಯಿಲ್ ಅಂತ ಹೇಳಿದ ಕೂಡಲೇ ನಮಗೆ ಒಂದು ತಂಪಾದ ಅನುಭವ ಆಗ್ತದೆ. ಯಾಕಂದರೆ ಅಲ್ಲಿ ಮನೆ ಮಾಡಿರುವವರು ನಾಡಿನ ಹಿರಿಯ ವಿದ್ವಾಂಸರು, ಅನೇಕ ಮಂದಿಗೆ ಮಾರ್ಗದರ್ಶಕರು, ಸಾಹಿತಿಗಳು, ಜಾನಪದ ತಜ್ಞರು ಆಗಿರತಕ್ಕಂತಹ ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರು. ವಿವೇಕ್ ರೈ ಅವರ ಬಗ್ಗೆ ಬಹುಶಃ ಸಾರಸ್ವತ ಲೋಕಕ್ಕೆ ಅಥವಾ ನಮ್ಮ ತುಳುನಾಡಿನವರಿಗೆ ಪರಿಚಯ ಮಾಡಬೇಕಾದಂಥ ಅಗತ್ಯ ಇಲ್ಲ. ಬಹಳ ದೀರ್ಘ ಅವಧಿಯಲ್ಲಿ ಕನ್ನಡ ಮತ್ತು ತುಳು ಭಾಷೆಗೆ ಸಂಬಂಧಪಟ್ಟ ಹಾಗೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾಡಿದ ಕೆಲಸಗಳು ಒಂದು ಎರಡಲ್ಲ, ಅದು ನಮ್ಮ ಮಾತಿಗೆ ನಿಲುಕದಷ್ಟು ಅಗಾಧವಾದಂತಹ ಪರಿಧಿಯನ್ನು ಹೊಂದಿರುವಂಥದ್ದು. ಮೂಲತಃ ವಿವೇಕ್ ರೈ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನವರು. ಪುಣಚ ಗ್ರಾಮದಲ್ಲಿ ಅವರು ಹುಟ್ಟಿದ್ದಾರೆ. December 8, 1946 ಅವರ ಜನನ. ಅವರ ತಂದೆ ಕೂಡ ಅವರು ಕೃಷಿಕರು ಮತ್ತು ಸಾಹಿತಿಗಳು, ಅಗ್ರಹಾಳ ಪುರಂದರ್ರಿ, ಯಕ್ಷಗಾನದ ಅರ್ಥದಾರಿಗಳು ಆಗಿದ್ದರು. ತಾಯಿ ಯಮುನಾರೈ ಅವರು ಶಿಕ್ಷಣವನ್ನೆಲ್ಲ ಪುಣಚದ ಆ ಪರಿಸರದಲ್ಲಿಯೇ ಅವರು ಕಳೆದರು. ಆಮೇಲೆ ಪ್ರೌಢ ಶಿಕ್ಷಣವನ್ನು ಪುತ್ತೂರಿನ ಬೋರ್ಡ್ ಹೈಸ್ಕೂಲ್ನಲ್ಲಿ ಮಾಡಿದರು. PUC ಮತ್ತು BSc ಪದವೀಧರವರು. ಅದು ಫಿಲೋಮಿನಾ ಕಾಲೇಜಿನಲ್ಲಿ ಆಯಿತು. ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಪಡ್ಕೊಂಡ್ರು ಮತ್ತು PhD ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತುಳು ಜನಪದ ಸಾಹಿತ್ಯದ ಬಗ್ಗೆ ಅವರು ಮಾಡಿದರು. ಆಗ ಅವರಿಗೆ ಮಾರ್ಗದರ್ಶಕರಾಗಿದ್ದವರು ಡಾಕ್ಟರ್ ಹಾಮನಾಯಕ್ ಅವರು. ಆಮೇಲೆ ಅಧ್ಯಾಪನಾ ವೃತ್ತಿಗೆ ಬಂದರು. ಕನ್ನಡ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ಅವರು ಕಲಿಸಿದರು. ಆಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 1980-2004 ಒಟ್ಟು 34 ಅಧ್ಯಾಪನ ಮತ್ತು ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಮಾಡಿದಂಥ ಕೆಲಸಗಳು ಅನೇಕ ಪ್ರಥಮಗಳು ಕೂಡ ಇದ್ದಾವೆ. ಆಮೇಲೆ ಕೂಡ ಅವರು ಅತಿಥಿ ಪ್ರಾಧ್ಯಾಪಕರಾಗಿ ಜರ್ಮನಿಯಲ್ಲಿ ವ್ಯೂಸ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ 1-3 ಆಮೇಲೆ ಕನ್ನಡ ಭಾಷೆ ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆ ಯುರೋಪಿಯನ್ ಆಸಕ್ತರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇಸಿಗೆ ಶಿಬಿರಗಳನ್ನು ಇತ್ಯಾದಿಗಳನ್ನು ಮಾಡ್ತಾ ಇದ್ದರು. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕೂಡ ಕನ್ನಡ ಅಧ್ಯಯನ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾಗಿ ಕೆಲಸ ಮಾಡಿದರು. ಪ್ರಸಾರಂಗವನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಡಾಕ್ಟರ್ ಶಿವರಾಮ ಕಾರಂತ ಪೀಠವನ್ನು ಸ್ಥಾಪನೆ ಮಾಡಿದರು. SDM ತುಳುಪೀಠ ಅದನ್ನು ಕೂಡ ಸ್ಥಾಪನೆ ಮಾಡಿದವರು ಪ್ರೊಫೆಸರ್ ವಿವೇಕ್ ರೈ ಅವರು. ಆಮೇಲೆ ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ನಮಗೆ ತುಳುವರಿಗೆ ಒಂದು ಅಕಾಡೆಮಿ ಸಿಕ್ಕಿತ್ತು. ಅದರ ಪ್ರಥಮ ಸ್ಥಾಪಕ ಅಧ್ಯಕ್ಷರಾಗಿ ಕೂಡ ವಿವೇಕ್ ರೈ ಅವರನ್ನು ಅವರು ಟೌನ್ ಹಾಲ್ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದರು. 1994-98 ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಅದಕ್ಕೊಂದು ಮಾರ್ಗಸೂಚಿಯನ್ನು ಹಾಕಿಕೊಟ್ಟವರು. ಆಗ ಅವರ ಜೊತೆಯಲ್ಲಿ ಅಮೃತರಂಥ ವಿದ್ವಾಂಸರೆಲ್ಲ ಸದಸ್ಯರಾಗಿ ಇದ್ದರು. ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಆ ಒಂದು ಸುದೀರ್ಘವಾದಂಥ ಸೇವೆಯ ಬಳಿಕ ಅಲ್ಲಿ ಕುಲಸಚಿವರಾಗಿಯೂ ಸ್ವಲ್ಪ ಸಮಯ ಕೆಲಸ ಮಾಡಿದರು. ಆಮೇಲೆ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ಅಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಹೀಗೆ ಅವರು ಕುಲಪತಿಗಳಾಗಿ ಕೆಲಸ ಮಾಡಿದರು. 2004-07 ಹಂಪಿ, ಆಮೇಲೆ ಮೈಸೂರಿನಲ್ಲಿ 2007-2009. ಈ ಸಂದರ್ಭಗಳಲ್ಲೆಲ್ಲ ಸಾಹಿತ್ಯದ ಅವರ ಕೆಲಸಗಳು ಅದು ಅವ್ಯಾಹತವಾಗಿ ನಡೆಯುತ್ತಾ ಇತ್ತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಇರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಕೇಂದ್ರ ಉಡುಪಿ ಇರ್ಬೋದು, ಡಾಕ್ಟರ್ ಶಿವರಾಮ ಕಾರಂತ ಪಿಲಿಕುಳ ನಿಸರ್ಗಧಾಮ ಟ್ರಸ್ಟ್ ಅದರ ಒಂದು ಸ್ಥಾಪಕ ನಿರ್ದೇಶಕರಾಗಿ ಕೂಡ ಅವರು ಕೆಲಸ ಮಾಡಿದರು. ಅದರ ಜೊತೆಗೇನೆ ಅನೇಕ ಮಂದಿಗೆ PhDಗೆ ಮಾರ್ಗದರ್ಶನವನ್ನು ಕೊಟ್ಟರು. ನೂರಾರು ವಿದ್ಯಾರ್ಥಿಗಳು ಅವರ ಒಂದು ಗರಡಿಯಲ್ಲಿ ಪಳಗಿ ಇವತ್ತು ಡಾಕ್ಟರೇಟ್ ಕೂಡ ಪಡ್ಕೊಂಡಿದ್ದಾರೆ. ಬೇರೆ ಬೇರೆ ಸಮ್ಮೇಳನಗಳನ್ನು ಸ್ವತಃ ಅವರು ಮಾಡಿದರು. ಅನೇಕ ಸಮ್ಮೇಳನಗಳ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಬೇರೆ ಬೇರೆ ರಿಸರ್ಚ್ ಕೆಲಸಗಳನ್ನು ಮಾಡಿದರು. ಬಹುಶಃ ಈ ಹೊತ್ತಿನಲ್ಲಿಯೂ ಕೂಡ ವಿಶ್ರಾಂತ ಜೀವನದಲ್ಲಿದ್ದರೂ ನಿರಂತರವಾಗಿ ಕೆಲಸ ಮಾಡುವಂತಹ ಒಂದು ಪ್ರವೃತ್ತಿ ಪ್ರೊಫೆಸರ್ ರೈ ಅವರಿಗೆ. ಸುಮಾರು 60-70 ಮಿಕ್ಕಿದ ಕೃತಿಗಳನ್ನು ಕನ್ನಡ, ತುಳು ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಅವರು ಕೊಟ್ಟಿದ್ದಾರೆ. ಅದು ತುಳು ಗಾದೆ ಇರ್ಬೋದು, ತುಳು ಒಗಟಿರ್ಬೋದು, ತವಳವ ಸಂಸ್ಕೃತಿ ಇರಬಹುದು, ಗಿಳಿಸುವೆ ಎನ್ನುವಂಥ ಅಂಕಣ ಬರಹಗಳ ಒಂದು ಸಂಕಲನ ಇರಬಹುದು, ಅಥವಾ ಬ್ಲಾಗಿಲನ್ನು ತೆಗೆದು ಈಗಿನ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಬ್ಲಾಗ್ ಅವರದೇ ಆದ್ದು ಉಂಟು. ಮತ್ತು ಕನ್ನಡ ನುಡಿ ನಡೆಯ ಬರಹಗಳು ಅನೇಕ, ಈಗ ಮೊನ್ನೆ ಅಕ್ಕರ ಮನೆ ಇತ್ಯಾದಿಗಳನ್ನು ಬರೆದಿದ್ದಾರೆ. ತುಳುವ ಸಂಸ್ಕೃತಿಯ ಬಗ್ಗೆ ವಿಶೇಷವಾದಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ. ಅನೇಕ ಪುಸ್ತಕಗಳನ್ನು ಸಂಪಾದನೆ ಮಾಡಿದ್ದಾರೆ. ಕನ್ನಡ ಕಾದಂಬರಿಯ ಮೊದಲ ಹೆಜ್ಜೆಗಳು, ಕಡೆಂಗೋಡ್ಲು ಸಾಹಿತ್ಯ, ಶಾಂಭವಿ ಮುಳಿಯ ತಿಮ್ಮಪ್ಪಯ್ಯನವರ ಸಾಹಿತ್ಯ, ಜನಪದ ಆಟಗಳು, ತುಳು ಕವಿತೆಗಳು, ಮಲೆಕುಡಿಯರು, ಯಕ್ಷಗಾನ ಪ್ರಸಂಗ ಸಂಪುಟ, ಪೊನ್ನಕಂಠಿ, ಭೂತಾರಾಧನೆಯ ಬಣ್ಣಗಾರಿಕೆ, ಆಮೇಲೆ ಅವರ ತಂದೆಯವರ ಒಂದು ಎಲ್ಲ ಕೃತಿಗಳನ್ನು ಒಟ್ಟು ಮಾಡಿ ಅಗ್ರಹಾಳ ಪುರಂದರಯ್ಯವರ ಸಮಗ್ರ ಸಾಹಿತ್ಯ ಅದನ್ನು ಕೂಡ ಹೊರಗೆ ತಂದರು. ಶತಮಾನದ ಕೊನೆಯಲ್ಲಿ ಶಿವರಾಮ ಕಾರಂತರು ಒಂದು ಪುಸ್ತಕ ಬಂತು. ರಾಘವಾಂಕನ ಸಮಗ್ರ ಕಾವ್ಯ, ತುಳು ಸಾಹಿತ್ಯ ಚರಿತ್ರೆ ಬಹಳ ದೊಡ್ಡ ವಿಷಯ, ಆಮೇಲೆ ರೂಪಾಂತರ, ಮಂಗಳೂರು ದರ್ಶನ, ಇಡೀ ಮಂಗಳೂರು ಪರಿಸರದ ಒಂದು ಸಂಕ್ಷಿಪ್ತ ಅಲ್ಲ ಅದು ವಿಶಾಲವಾದಂಥ ಪರಿಚಯವುಳ್ಳಂತಹ ಮೂರು ಸಂಪುಟಗಳು ಬಂದಿವೆ. ಆಮೇಲೆ ತುಳು ಪುಸ್ತಕಗಳು, ತುಳು ಬರವು ಸರವು ವಚನ, ಹೀಗೆ ಅನೇಕ ಅನೇಕ ಕೃತಿಗಳನ್ನು ಸ್ವತಃ ಮತ್ತು ಸಂಪಾದಕರಾಗಿ ಬೇರೆಯವರ ಜೊತೆಗೆ ಸಂಶೋಧಕರಾಗಿ ಅವರು ಮಾಡಿದಂಥ ಕೆಲಸಗಳು ಅದು ಭಾಳ ದೊಡ್ಡದು. ಹಾಗಂತ ಕವಿತೆಗಳನ್ನು ಬರೆದಿದ್ದಾರೆ ಅವರು. ಆಮೇಲೆ ಕಾದಂಬರಿ ಬಹುಶಃ ಕಾದಂಬರಿ ಕಥೆಯ ಕಡೆಗೆ ಅವರು ಹೋಗಲಿಲ್ಲ, ಗಂಭೀರ ಸಾಹಿತ್ಯಗಳನ್ನೇ ಕೊಟ್ಟರು. ಅದು ನಾಲ್ಕು ಕಾಲ ಉಳಿಯುವಂಥ ಕೆಲಸಗಳನ್ನೇ ಮಾಡಿ ಇವತ್ತು ಪ್ರೊಫೆಸರ್ ರೈಗೋಡು ಕನ್ನಡದ ಮೇರು ವಿದ್ವಾಂಸರ ಪಟ್ಟಿಯಲ್ಲಿ ಮೊದಲ ಪಂಕ್ತಿಯಲ್ಲಿ ನಮಗೆ ಕಾಣುವಂಥವರು. ಅವರಿಗೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿ, ತುಳು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕೊಳಲಿ ಶೀನಪ್ಪ ಹೆಗಡೆಯವರ ಪ್ರಶಸ್ತಿ, ಗುಮ್ಮಟೇಶ್ವರ ವಿದ್ಯಾಪೀಠ ಶ್ರವಣ ಬೆಳಗೊಳ 2010 ಆ ಪ್ರಶಸ್ತಿ ಸಿಕ್ಕಿದೆ, ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ, ಡಾಕ್ಟರ್ ಹಾಮಾ ನಾಯಕ ಗೌರವ ಪ್ರಶಸ್ತಿ, ಮತ್ತು ದೂರದರ್ಶನ ಬೆಂಗಳೂರು ಚಂದನ ಪ್ರಶಸ್ತಿ, ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ. ಅವರು ಸ್ವತಃ ಪಿ ಎಚ್ ಡಿ ಮಾಡಿ ಡಾಕ್ಟರೇಟ್ ಮೊದಲೇ ಪಡ್ಕೊಂಡವರು. ಆಮೇಲೆ ಮಣಿಪಾಲ ವಿಶ್ವವಿದ್ಯಾನಿಲಯದಿಂದ ಹೊಸ ವರ್ಷದ ಪ್ರಶಸ್ತಿ ಸಿಕ್ಕಿದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ 2018 ಬಂತು. ಡಾಕ್ಟರ್ ಶಂಭಾ ಜೋಶಿ ಸಂಶೋಧನಾ ಪ್ರಶಸ್ತಿ ಅದು ಶಿವಮೊಗ್ಗ ಕರ್ನಾಟಕ ಸಂಘದಿಂದ 2019 ಬಂತು. ಮಾಸ್ತಿ ಪ್ರಶಸ್ತಿ ಅದು ಮಾಸ್ತಿ ಟ್ರಸ್ಟ್ನವರು 2021 ಕೊಟ್ಟರು. ಅದು ಬರ್ತಲೇ ಇರ್ತದೆ, ಗೌರವಗಳು ಸನ್ಮಾನಗಳು ತುಂಬ ಆಗಿವೆ. ಅಂತಹ ಒಬ್ಬರು ವಿದ್ವಾಂಸರು ನಮ್ಮ ನಡುವೆ ಇದ್ದಾರೆ ಎನ್ನುವಂಥದ್ದು ನಮಗೆಲ್ಲ ಬಹಳ ಹೆಮ್ಮೆಯ ಸಂಗತಿ ಕೂಡ. ನಮಗೂ ಬೇರೆ ಬೇರೆ ಸಂದರ್ಭದಲ್ಲಿ ಮಾರ್ಗದರ್ಶಕರಾಗಿ ಇದ್ದವರು ಪ್ರೊಫೆಸರ್ ರೈಯವರು. ಇವತ್ತವರನ್ನು ಕಲಾಸಾರಂಗಕ್ಕಾಗಿ ಮಾತಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ, ಹಾಗಾಗಿ ಅವರನ್ನು ಬರಮಾಡಿಕೊಂಡು ಮಾತಾಡ್ತಾ ಇದ್ದೇನೆ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಬಹಳ ಸಂತೋಷ ಆಯಿತು
2: ನನಗೆ, ಬಹಳ ಸಂತೋಷ.
1: ನಿಮ್ಮ ಮನೆಗೆ ಬಂದು ನಿಮ್ಮೊಂದಿಗೆ ಒಂದು ರೀತಿಯ ಸಲ್ಲಾಪ ಮಾಡುವಂಥ ಒಂದು ಸಂದರ್ಭ. ಪ್ರೊಫೆಸರ್ ರೈಯವರು ಈಗ ವಿಶ್ರಾಂತ ಕುಲಪತಿಗಳು, ಹಾಗಂತ ಅದು ನಿವೃತ್ತಿ ಅಥವಾ ಎಲ್ಲ ಕೆಲಸವನ್ನು ಬಿಟ್ಟು ಕೂತ್ಕೊಂಡವರು ಅಂತ ಅರ್ಥ ಅಲ್ಲ ಅದು. ಯಾಕಂದರೆ ವಿವೇಕಾನಂದರು ಹೇಳಿದಾಗೆ ಕೆಲಸಗಾರರಿಗೆ ಕೆಲಸವೇ ಒಂದು ವಿಶ್ರಾಂತಿ. ಬಹುಶಃ ದಿವಸ 24 ಒಂದು 15 ನಿರಂತರ ಸಾಹಿತ್ಯದ ಸಂಸ್ಕೃತಿಯ ಕೆಲಸ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಜನರಿಗೆ ಮಾರ್ಗದರ್ಶನ ಈ ಹೊತ್ತಿನಲ್ಲಿಯೂ ಕೊಡ್ತಾ ಇದ್ದೀರಿ. ಇದೆಲ್ಲವನ್ನು ಗಮನಿಸಿ ನಾನು ಬಹುಶಃ ತಮ್ಮಲ್ಲಿ ಕೇಳಬೇಕು, ಈ ಹಂತದಲ್ಲಿ ಸ್ವಲ್ಪ ಹಿಂದೆ ನೋಡಿದರೆ ಏನನ್ನಿಸ್ತದೆ ಸರ್ ನಿಮಗೆ?
2: ಆದರೆ ಏನಾಗಿದೆ ಅಂದರೆ ಒಂದು ವಯಸ್ಸು ಅನ್ನೋದೊಂದು ಇರ್ತದೆ ಎಲ್ರಿಗೂ ಕೂಡ. ಯಾಕೆಂದರೆ ನಾವು ಅದನ್ನು ಹೇಳ್ತೇವೆ, ಒಂದು ಬಾಲ್ಯದಿಂದ ನಾನೀಗ 78 ಒಂದು ಹರೆಯದಲ್ಲಿದ್ದೇನೆ.
1: ಹೌದು.
2: ಹಾಗಾಗಿ ಏನಾಗ್ತದೆ, ನಾವು ಒಂದು ಕಾಲಕ್ಕೆ ಈಗ ಮಂಗಳೂರು ವಿಶ್ವವಿದ್ಯಾನಿಲಯ ನಾನು ಒಂದು 34 ಅದರ ಒಟ್ಟು ಕನ್ನಡ ವಿಭಾಗದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ 3 ಒಂದು 2.5 ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯ, 3 ಜರ್ಮನಿಯ ವ್ಯೂಸ್ಬರ್ಗ್ ವಿಶ್ವವಿದ್ಯಾನಿಲಯ, ಆಮೇಲೆ ಕೂಡ ವರ್ಷಕ್ಕೊಂದು ಬಾರಿ ಜರ್ಮನಿಗೆ ಈ ಕನ್ನಡ ಶಾಸ್ತ್ರೀಯ ಭಾಷೆ ಕಲಿಸಲಿಕ್ಕೆ ಹೋಗ್ತಾ ಇದ್ದೆ. ಅದರಿಂದ ಏನಾಗ್ತದೆ ಅಂದರೆ ಒಂದು ಅರ್ಥದಲ್ಲಿ ನಮಗೆ ಒಂದು ನಿರಂತರವಾದ ಒಂದು ಕೆಲಸಗಳು ಮಾಡ್ತಾ ಇದ್ದ ನಂತರ ಒಂದು ವಿರಾಮ ಅಂತ ಬೇಕಾಗ್ತದೆ.
1: ಹೌದು ಹೌದು.
2: ಹಾಗಾಗಿ ನಾವು ಬರವಣಿಗೆ ಕೆಲಸವನ್ನು ನಾನು ಬಹಳ ಹೆಚ್ಚು ಮಾಡಿರುವುದೇ ನಿವೃತ್ತಿಯಾದ ನಂತರ. ಯಾಕಂದರೆ ನಾನು ಕನ್ನಡ ವಿಭಾಗದ ಮುಖ್ಯಸ್ಥನಾಗಿ ಬಹಳ ದೀರ್ಘಕಾಲ ಇದ್ದವನು. ಹಾಗಾಗಿ ಆ ಕಾಲಕ್ಕೆ ಹೆಚ್ಚು ಬರವಣಿಗೆ ಕೆಲಸ ಮಾಡಿ ಸಂಘಟನೆ ಸಂಸ್ಥೆ ಕಟ್ಟುವುದು ಇದು ಕೆಲಸ ಮಾಡಿದೆ ಒಟ್ಟಿಗೆ. ಇತ್ತೀಚೆಗೆ ಏನಾಗಿದೆ, ವಯೋಸಹಜವಾಗಿ ಏನಾಗ್ತದೆ ಅಂದರೆ ನಾವು ಹಿಂದಿನಷ್ಟು ಒಂದೆಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ನಾನು ಏನಾಗಿದೆ, ಮನೆಯಲ್ಲಿ ಸ್ವಲ್ಪ ವಿರಾಮದಲ್ಲಿ ನನ್ನ ಓದು ಮತ್ತು ಬರವಣಿಗೆ ಕೆಲಸವನ್ನು ಮಾಡ್ತಾ ಇದ್ದೇನೆ.
1: ಹಾಗಾಗಿ ಕ್ರಿಯಾಶೀಲರಾಗಿದ್ದೀರಿ. ಯಾವ ಹೊತ್ತಿಗೊಂದು ಫೋನ್ ಮಾಡಿದ್ರು ಕೂಡ ತಕ್ಷಣ ಎತ್ತಿಕೊಳ್ಳುವಂತಹ ಒಂದು ಸೌಜನ್ಯ ನಿಮಗೆ ಈ ಹೊತ್ತಿಗೂ ಕೂಡ ಇದೆ. ನಾನು ಕೇಳಿದ ಹಾಗೆ ನಿಮಗೆ ವಿವೇಕ ಹೆಸರಿಟ್ಟದ್ದೇ ಡಾಕ್ಟರ್ ಕೋಟ ಶಿವರಾಮ ಕಾರಂತರು ಅಂತ ನಾನು ಕೇಳಿದ್ದೇನೆ. ಹಾಗಿದ್ರೆ ಪುತ್ತೂರಿನಲ್ಲಿ ಶಿವರಾಮ ಕಾರಂತರ ನಿಕಟವರ್ತಿಗಳು ನಿಮ್ಮ ತಂದೆಯವರು ಆಗಿದ್ದುದು ಕೂಡ ನಾನು ಕೇಳ್ಪಟ್ಟಂತಹ ವಿಷಯ. ಆ ಒಂದು ವಿಚಾರವನ್ನು ನೀವು ನಾವು ಗಮನಿಸಿಕೊಂಡ್ರೆ ಬಹುಶಃ ನಿಮ್ಮ ಬಾಲ್ಯದ ಜೀವನ ನಿಮ್ಮ ಈಗಿನ ಒಂದು ಬೆಳವಣಿಗೆಗೆ ಹೇಗೆ ಪೂರಕವಾಗಿತ್ತು?
2: ನಾನು ಹುಟ್ಟಿ ಬೆಳೆದದ್ದು ಆಗ ಪುತ್ತೂರು ತಾಲೂಕು ಅಂತ ಇತ್ತು, ನಂತರ ಬಂಟ್ವಾಳ ತಾಲೂಕು ಆಯಿತು. ಪುಣಿಚ ಎನ್ನುವಂಥ ಒಂದು ಸಣ್ಣ ಹಳ್ಳಿ. ಆ ಕಾಲಕ್ಕೆ ಅಲ್ಲಿಗೆ ವಾಹನ ಸೌಕರ್ಯ ಇರಲಿಲ್ಲ, ವಿದ್ಯುತ್ ಸೌಕರ್ಯ ಇರಲಿಲ್ಲ, ಯಾವುದೂ ಇರಲಿಲ್ಲ. ನಾವು ಹತ್ತಿರದ ಊರು ಒಂದು ಕಡೆ ಪುತ್ತೂರಿಗೆ ನಡ್ಕೊಂಡು ಹೋಗಬೇಕಾಗಿತ್ತು, 7-8 ಮೈಲ್ ದೂರದಲ್ಲಿದ್ದದ್ದು. ನನ್ನ ತಂದೆ ಒಂದು ಮಧ್ಯಮ ದರ್ಜೆಯ ಕೃಷಿಕರು, ನಮ್ಮ ವೃತ್ತಿಯ ಕೃಷಿ ಅದು, ಭತ್ತ ಅಡಿಕೆ ಬಾಳೆ ತರಕಾರಿಗಳು ಹಣ್ಣು ಹಂಪಲು ಇದು ನಮ್ಮ ಬದುಕು. ಆದರೆ ನಮ್ಮ ತಂದೆ ಈ ಕಾರಂತರ ಮಕ್ಕಳ ಕೂಟದ ಒಂದು ಸಹವಾಸಕ್ಕೆ ಬಂದ ಕಾರಣ ಅವರು ಬಹಳ ಓದ್ತಾ ಇದ್ರು, ಮನೆಗೆ ಪತ್ರಿಕೆ ತುಂಬಾ ತರಿಸ್ತಾ ಇದ್ರು ಪೋಸ್ಟಿನಲ್ಲಿ. ಆ ಕಾಲಕ್ಕೆಲ್ಲ ಪುಸ್ತಕಗಳನ್ನು ಕೂಡ ಕಾರಂತರ ಯಾವುದೇ ಒಂದು ಹೊಸ ಪುಸ್ತಕ ಬಂದರೆ ನಮ್ಮ ಮನೆಯಲ್ಲಿ ಇರ್ತಾ ಇತ್ತು. ಕಾರಂತರ ಆರಂಭದ ಪುಸ್ತಕ ಎಲ್ಲ ನಾನು ಒಂದು 4-7 ವರ್ಷದವನಿದ್ದಾಗಲೇ ನಮ್ಮ ಮನೆಯಲ್ಲಿ ಇರ್ತಾ ಇತ್ತು, ಓದ್ತಾ ಇದ್ದೆ ನಾನು. ಹೀಗೆ ಮನೆಯಲ್ಲಿ ಕೃಷಿ ನಮ್ಮದು ವೃತ್ತಿಯಾದರೂ ಒಂದು ಸಾಹಿತ್ಯದ ಒಂದು ಆವರಣ ಇತ್ತು, ಅದು ಒಂದು ನಮಗಿದ್ದ ಒಂದು ಬಹಳ ಮುಖ್ಯ ಶಕ್ತಿ ಅದು. ಯಾಕಂದ್ರೆ ಹಳ್ಳಿಯ ಸಾಮಾನ್ಯ ಕೃಷಿಕರ ಮನೆಯಲ್ಲಿ ಆ ಕಾಲಕ್ಕೆ ಪತ್ರಿಕೆ ಎಲ್ಲ ಬರ್ತಾ ಇರಲಿಲ್ಲ, ಎಲ್ಲಿ ಕೂಡ ಇರಲಿಲ್ಲ. ಅರೆ ನಮ್ಮ ತಂದೆ ಪೋಸ್ಟಿನಲ್ಲಿ ಕೆಲ ಪತ್ರಿಕೆ ತರಿಸ್ತಾ ಇದ್ರು, ಪುಸ್ತಕ ತರಿಸ್ತಾ ಇದ್ರು ಒಂದು. ಆಮೇಲೆ ನಮ್ಮ ತಾಯಿ ಅವರು ಅವರ ತಂದೆಯಿಂದ ಈ ಕುಮಾರವ್ಯಾಸ ಭಾರತ ಜೈಮಿನಿ ಭಾರತ ಅದನ್ನು ವಾಚನ ಮಾಡ್ತಾರೆ, ಬಹಳ ಒಳ್ಳೆಯ ವಾಚನಗಾರ್ತಿ ಅವರ ಕಂಠ. ಏನು ನಮ್ಮ ತಾಯಿಯ ಕಂಠ ಅದು ನಮ್ಗೆ ಯಾರಿಗೂ ಬರಲಿಲ್ಲ, ಜೈಮಿನಿ ಭಾರತ ಮತ್ತು ಕುಮಾರ ಭಾರತ. ಅದು ನಾನು ಎಷ್ಟೋ ಬಾರಿ ರಾತ್ರಿಯ ವೇಳೆಗೆ ನಾವು ಹಳ್ಳಿಯಲ್ಲಿ ಚಿಕ್ಕ ಹುಡುಗರಾಗಿದ್ದ ಕಾಲದಿಂದ ಕೇಳ್ತಾ ಇದ್ದೇನೆ. ಹಾಗೆ ನಮಗೆ ಆ ಥರದ ಒಂದು ಯಾವುದೊಂದು ಪರಂಪರೆಯ ಒಂದು ನನಗೆ ಆ ಥರದ ಒಂದು ಇತ್ತು. ಮತ್ತು ನಮ್ಮ ಹಳ್ಳಿ ಆದ ಕಾರಣ ಹಳ್ಳಿಯಲ್ಲಿ ಈಗ ನಾವು ಈಗ ಮುಂದೆ ನಾನು ತುಳು ಜಾನಪದ ಕೆಲಸ ಮಾಡಲಿಕ್ಕೆ ಪ್ರೇರಣೆಗೆ ನಮ್ಮ ಗದ್ದೆಯಲ್ಲಿ ಹೆಂಗಸರು ನೇಜಿ ನಡುವಾಗ ಕವಿತೆ ಹೇಳ್ತಾ ಇದ್ರು, ಸಂಧಿ ಹೇಳ್ತಾ ಇದ್ರು, ಮತ್ತೆ ಈ ತರ ಉರಲ್ ಹೇಳ್ತಾ ಇದ್ರು. ಹಾಗಾಗಿ ಒಂಥರ ಕೃಷಿಕರ ಜೊತೆಗೆ ನಾನು ಅಲ್ಲಿ ಬೆಳೆದು ಬಂದವನು. ಈ ಕಾರಂತರ ಸಂಪರ್ಕದ್ದು ತಂದೆ ಹೇಳ್ತಾ ಇದ್ರು, ಅದೇ ನಾನು ಹುಟ್ಟಿದಾಗ ಆ ತಂದೆಯವರು ಹೋಗಿ ಕಾರಂತರತ್ತ ಹುಡುಗನಿಗೆ ಏನು ಹೆಸರಿಡಬೇಕು ಅಂತ ಕೇಳಿದ್ರಂತೆ. ಅವರು ವಿವೇಕ ಅಂತ ಹೇಳಿದ್ರಂತೆ ತಂದೆಯವರಿಗೆ. ಅದು ಏನಾಗಿದೆ, ವಿವೇಕನ ಹೆಸರು ಆಗ ಯಾರಿಗೂ ಇರಲಿಲ್ಲ, ಬಹಳ ಅಪರಿಚಿತ. ಯಾಕಂದ್ರೆ ವಿವೇಕಾನಂದ ಪ್ರಸಿದ್ಧ ಸರ್ತಾನೆ, ವಿವೇಕಾನಂದ ಇರಲಿಲ್ಲ, ಆನಂದ ಗಿನಂದ ಏನು ಬೇಡ, ವಿವೇಕ ಇದ್ರೆ ಆನಂದ ತನ್ನಿಂತಾನೇ ಬರ್ತದೆ ಅಂತ ಹೇಳಿದ್ರು. ಸೊ ಇದು ಒಂದು ನನಗೆ ಆಕಸ್ಮಿಕ. ಸೊ ಇದು ಇದ್ರ ಹಳ್ಳಿಯಲ್ಲಿ ನಮ್ಗೇನಾಗಿದೆ, ನಾವು ತುಂಬಾ ಹಳ್ಳಿಯಿಂದ ಅದೇನ ಪರ್ಯಾದರ್ಕ ಹೈಯರ್ ಎಲಿಮೆಂಟರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಓದಿದ್ದು ನಾವು
1: ಕನ್ನಡ ಶಾಲೆ ಅಲ್ವಾ.
2: ಆಗ ಕನ್ನಡ ಶಾಲೆ, ಇಂಗ್ಲೀಷ್ ಶಾಲೆ ಅನ್ನೋದಾಗ ಇರಲೇ ಇಲ್ಲ, ಕನ್ನಡ ಶಾಲೆ. ಅದ ಮಣಿಲಾ ಶಾಸ್ತ್ರಿ ಕುಟುಂಬದವರು, ಅಣ್ಣ ತಮ್ಮಂದಿರು ಒಂದು 8 ಜನ ಇದ್ರು. ಹಾಗಾಗಿ 8 ಕ್ಲಾಸಿಗೆ 9 ಬನ್ ಅಧ್ಯಾಪಕರಿದ್ದರು, ಇವತ್ತು 8 ಕ್ಲಾಸಿಗೆ 1 ಅಧ್ಯಾಪಕರಿರುವ. ಆಗ ನಮ್ದು 8 ಕ್ಲಾಸಿಗೆ 9 ಅಧ್ಯಾಪಕರಿದ್ದದ್ದು. ಅಲ್ಲಿ ಯಕ್ಷಗಾನದ ಅವರೆಲ್ಲ ಈ ಕುಟುಂಬ ಯಕ್ಷಗಾನದ ಬಹಳ ಪ್ರಿಯರು. ಹಾಗೆ ನಮ್ಮಲ್ಲಿ ವಾರಕ್ಕೆ 1 ಬಾರಿ ನಮ್ಮ ಶಾಲೆಯಲ್ಲಿ ತಾಳಮದ್ದಳೆ ನಡೀತಾ ಇತ್ತು. ಹೊರಗಿನ ಅರ್ಥಧಾರಿಗಳು ಬರ್ತಾ ಇದ್ರು. ನನಗೂ ನೆನಪಿದ್ದಾಗೆ ದೇರಾಜೆಯವರು, ಪೆರ್ಲಕೃಷ್ಣ ಭಟ್ರು ಇವರೆಲ್ಲ ಬರ್ತಾ ಇದ್ರು. ಮತ್ತೆ ಅಲ್ಲಿ ನಮ್ಮೆಲ್ಲ ಅಧ್ಯಾಪಕರು ಯಕ್ಷಗಾನದಲ್ಲಿ ಒಳ್ಳೆ, ನಮ್ಮ ಹೆಡ್ ಮಾಸ್ಟರು ರಾಮಕೃಷ್ಣ ಶಾಸ್ತ್ರಿಗಳು ಒಳ್ಳೆ ಭಾಗವತರು. ಹಾಗೆ ಅದು ಆಮೇಲೆ ಮೇಳಗಳು ಬಂದ್ರೆ ನಮ್ಮ ಶಾಲೆಯ ಅಂಗಳದಲ್ಲಿ ಟೆಂಟ್ ಹೊಡೆಯುವುದು, ಹುಂಡಾವು ಮೇಳ ಬರ್ತಾ ಇತ್ತು, ಧರ್ಮಸ್ಥಳ ಬರ್ತಾ ಇತ್ತು. ಹಾಗಾಗಿ ಬಂದ್ರೆ ನಮ್ಮ ಶಾಲೆ ಅಂಗಳದಲ್ಲಿ ಅದು ಟೆಂಟ್, ನಮಗೆ ಟಿಕೆಟ್ ತಗೊಳ್ಳಿಕ್ಕೆ ನಾವು ಡೈರಿ ಒಳಗೆಲ್ಲ ಒಳಗೆ ಹೋಗುವುದು ಯಾವ್ದು ಟೆಂಟಿನೊಳಗೆ ಮಕ್ಕಳು, ಅಲ್ಲಿ ಶಾಲೆ ಮಕ್ಕಳು. ಹಾಗಾಗಿ ಅಲ್ಲಿ ಚಾಪೆಯಲ್ಲಿಯೋ ನೆಲದಲ್ಲೇ ಕೂತ್ಕೊಂಡು ಆಟ ನೋಡುವುದು, ಇವೆಲ್ಲವುಗಳು ನನಗೆ ಒಂದು ರೀತಿ ಪ್ರೇರಣೆ ಸಿಕ್ಕಿರುವಂಥದ್ದು. ಮನೆಯಲ್ಲಿ ಶಾಲೆಯಲ್ಲಿ ಇಡೀ ನಮ್ಮ ಕೃಷಿ ಆವರಣ ಉಂಟಲ್ಲ, ನಾನು MA ಮಾಡ್ತೇನೆ ಅನ್ನೋ ಕಲ್ಪನೆ ನನಗಿರಲಿಲ್ಲ. ಆದರೆ ಅವು ನನಗೇನಾಗಿದೆ ಅಂದರೆ ಒಂದು ಸಹಜವಾದ ಪರಿಸರದಲ್ಲಿಯೇ ನನಗೆ ಈ ಕನ್ನಡ, ತುಳು, ಸಾಹಿತ್ಯ, ಯಕ್ಷಗಾನ ಈ ಪ್ರಭಾವ ನನ್ನ ಮೇಲೆ ಬಹಳ ಆಗಿದೆ.
1: ಈಗ ನಿಮ್ಮ ತಂದೆಯವರು ಅಗ್ರಗಳ ಪುರಂದರಯ್ಯವರು, ತಾಯಿ ಯಮುನಾ ಅಲ್ವಾ. ಈಗ ನೀವೆಷ್ಟು ಮಕ್ಕಳು, ಅಣ್ಣ ತಮ್ಮಂದಿರು?
2: ನಾವು 4 ಜನ, ನನಗೆ 2 ಅಕ್ಕಂದಿರು, ಅವರು ಜೀವನ್ ಲತಾ ಅಂತ ದೊಡ್ಡವರು, ಅವ್ರಿಗೆ 82 ವರ್ಷ ಆಗಿದೆ. ಈಗಲೂ ಕೂಡ ಅಲ್ಲಿ ಉಪ್ಪಿನಂಗಡಿ ಬಳಿ ನೆಕ್ಕಿಲಡಿಯಲ್ಲಿದ್ದಾರೆ ಕೃಷಿಕರು. ಎರಡನೇ ಅವರು ಆಶಾಲತಾ ಅಂತ, ಅವರು ಒಂದು 6 ವರ್ಷದ ಹಿಂದೆ ಅನಾರೋಗ್ಯದಿಂದ ತೀರಿಕೊಂಡ್ರು. ನಂತರ ನಾನು ಮೊದಲನೇ, ನನ್ನ ತಮ್ಮ ಉಲ್ಲಾಸ್ ರೈ ಅಂತ ಅವನು ವಿಜಯ ಬ್ಯಾಂಕಿಗೆ MSc ಮಾಡಿ ವಿಜಯ ಬ್ಯಾಂಕಿಗೆ ಸೇರಿ ಅಲ್ಲಿ ಉನ್ನತ ಹುದ್ದೆ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತನಾಗಿ ಈಗ ಮಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಾವು ಈಗ 3 ಜನ ಇದ್ದೇವೆ. ಇದೊಂದು ಬಹಳ ಹಳೆಯ ಕತೆ, ಒಂದು ಕಸಕ್ಕದ್ದು. ಮೊದಲನೇದಾಗಿ ನಾನು ಆ ಶಬ್ದದ ಬಗ್ಗೆ ಒಂದು ಮಾತು ಹೇಳಬೇಕು. ಸಿನಿಮಾದ ಬಗ್ಗೆ ಮೊದಲು, ಕಿನ್ನಿದಾರುವಿನ ಬಳಿಗೆ ಕೋಟಿ ಜನರು ಹೋಗುವುದು ಅಂದರೆ ಒಂದು ಉತ್ಸಾಹ. ಹಾಗೆ ಮೂರು ಮಾತ್ರೆಯ ಗಣದ ಒಂದು ಲಯ ಹೊಂದ್ಬೋದು ಅಂತ ಒಂದಿತ್ತು. ನಮ್ಮನೆ ಹತ್ತಿರನೇ ಒಬ್ಬರು ಕೆಲಸ ಹೆಂಗಸರ ಮನೆ ಇತ್ತು. ನಾವು ಸುಮ್ಮನೆ ಮನೆಯಿಂದ ಹೊರಗೆ ಬರುವಾಗ ಅವಳು ಅವನ ಮಗನಿಗೆ ಒಂದು ಬೆತ್ತದಲ್ಲಿ ಹೊಡೆಯುತ್ತಾಳೆ. ಅಂದ ಬೈ ಏ ತುಂಬ ಈ ತಿನ್ಪುನ ಎಕ್ಕಸಕ್ಕ ತಿನ್ಪುನೆಂಬೆ ಅಂತ ಅವಳು ಹೊಡೆಯುತ್ತಾಳೆ. ನನಗೆ ಆ ಶಬ್ದ ನಮಗೆ ಸಾಮಾನ್ಯ ಬಸ್, ಅವನು ವಿಪರೀತದೆ ತಿಂತಾನೇನೋ ಮಕ್ಕಳತ್ತಾನೆ. ಇವಳು ಹೊಡೆಯುವಾಗ ಅವನೇನ್ತಾನೆ ಓಡ್ತಾನೆ. ನಮ್ಮದು ನಮ್ಮನೆ ಅಲ್ಲಿಗೆ ನಮ್ಮನೆಗೆ ಹೋಗೋ ದಾರಿ ಅದು ಗುಡ್ಡದ ಎಕ್ಕಸಕ್ಕ ಎಕ್ಕಸಕ್ಕ ಅಂತ ಇವಳು ಹೊಡಿಲಿಕ್ಕೆ ಹೋಗುವ ಅವನ

0: ಈಗ ನೀವು ಪುತ್ತೂರಿನಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ, ಆಮೇಲೆ ಫಿಲೋಮಿನಾ ಕಾಲೇಜಿನಲ್ಲಿ ನೀವು ಪದವಿ, ಅದು ಕೂಡ ನೀವು ಸೈನ್ಸ್ ತಗೊಂಡು ಪದವೀಧರರಾದರು, ಬಿ ಎಸ್ ಸಿ ಪದವೀಧರರಾದರು. ಈಗ ಈ ಸಾಹಿತ್ಯದ ಒಂದು ಆಸಕ್ತಿಗೆ ಸಂಬಂಧಪಟ್ಟ ಹಾಗೆ ಪುತ್ತೂರಿನ ಪರಿಸರ ಹೇಗೆ ನಿಮಗೆ ಪ್ರೇರಣೆ?
1: ಅಲ್ಲ, ಪುತ್ತೂರಿನಲ್ಲಿ ಏನಾಗಿದೆ ಅಂದರೆ, ನಾನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದ ಕಾಲಕ್ಕೆ ಪುತ್ತೂರಲ್ಲಿ ಕರ್ನಾಟಕ ಸಂಘ ಅಂತ ಇತ್ತು. ಅದಕ್ಕೆ ಶಿವರಾಮ್ ಕಾರಂತರು ಅಧ್ಯಕ್ಷರು. ಅದು ಈ ಅಲ್ಲಿಯ ಟೌನ್ ಬ್ಯಾಂಕ್ ಹಾಲ್ನ ಮಾಳಿಗೆಯಲ್ಲಿ ಸಭೆ ನಡೀತಾ ಇತ್ತು. ಅಲ್ಲಿ ಕಾರಂತರು ಈ ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಯಿಂದ ಸಾಹಿತಿಗಳನ್ನ ಕರೆಸ್ತಾ ಇದ್ರು. ಈಗ ಜಿ ಪಿ ರಾಜಾರತಮ್ಮ, ನಾಕಸ್ತೂರಿ, ವಿ ಸೀತಾರಾಮಯ್ಯ. ಅದು ನಾನೇನಾಗಿದ್ದೆ, ವಿದ್ಯಾರ್ಥಿಯಾಗಿದ್ದಾಗಲೇ ತಂದೆ ಹೇಳ್ತಾ ಇದ್ರು, ಹೋಗು ನೀನು ಅಲ್ಲಿ ಕೂತ್ಕೊಳ್ಬೇಕು ಅಂತ. ಹಾಗೆ ನಾನು ಅಲ್ಲಿ ಹಿಂದೆ ಕೂತ್ಕೊಂಡು ಕೇಳ್ತಾ ಇದ್ದೆ. ಹಾಗೆ ನಾವು ಎಂ ಎ ಮಾಡೋ ಕಲ್ಪನೆ ಇಲ್ಲದ ಕಾಲಕ್ಕೆ ಕನ್ನಡ ದೊಡ್ಡ ಸಾಹಿತಿಗಳ ಭಾಷಣ ಕೇಳಿದ್ದೆ. ಬಹಳ ದೊಡ್ಡ ದೊಡ್ಡ ಸಾಹಿತಿಗಳನ್ನ ಕಾರಂತ ಕರೆಸ್ತಾ ಇದ್ರು. ಅದು ಒಂದು ಈ ಆದ್ರಿಂದ ಮತ್ತೆ ಕಾರಂತರ ಭಾಷಣಗಳನ್ನು ನಾನು ಅಲ್ಲಿ ಹೈಸ್ಕೂಲ್ ಇದ್ದಾಗ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾನು ಕೇಳ್ತಾ, ಅವರ ಮಕ್ಕಳು ಉಲ್ಲಾಸ್ ಕಾರಂತ ಮತ್ತು ಕ್ಷಮ ಅವರು ನನ್ನ ಅದೇ ಹೈಸ್ಕೂಲಿಗೆ, ನನ್ನಿಂದ ಅದೇ ಹೈಸ್ಕೂಲಿಗೆ, ಬೋರ್ಡ್ ಹೈಸ್ಕೂಲಿಗೆ ಬರ್ತಾ ಇದ್ರು, ಬೋರ್ಡ್ ಹೈಸ್ಕೂಲ್ ಬರ್ತಾ ಇದ್ರು. ಇದು ಒಂದು 67-63 ಬೋರ್ಡ್ ಹೈಸ್ಕೂಲಲ್ಲಿದ್ದೆ, 63-64 ಪಿ ಯು ಸಿ, ಮತ್ತೆ 67 ಬಿ ಎಸ್ ಸಿ ಮುಗಿಸಿದ್ದು 4 ವರ್ಷ.
0: ಕನ್ನಡ ಐಚ್ಛಿಕ ವಾಸ ತಗೊಂಡಿದ್ರು?
1: ಇಲ್ಲ ಇಲ್ಲ, ಅಲ್ಲಿ ಕನ್ನಡ ಐಚ್ಛಿಕ ಆಗಿರಲೇ ಇಲ್ಲ. ನಾನು ಬಿ ಎಸ್ ಸಿ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಆಗ ಅಲ್ಲಿ ನನಗೆ ವೆಂಕಟರಮಠ ಮೊಳೆಯಾರ ಅಂತ, ವಿ ಬಿ ಮೊಳೆಯಾರ ಅನ್ನೋರು ನಮ್ಮ ಕನ್ನಡದ ನಮ್ಮ ಅಧ್ಯಾಪಕರು, ಪ್ರಾಧ್ಯಾಪಕರು, ಅವರು ಒಳ್ಳೆ ಅಧ್ಯಾಪಕರು, ಒಳ್ಳೆ ಅಧ್ಯಾಪಕರು. ಸೊ ಹಾಗಾಗಿ ಅಲ್ಲಿ ನಮ್ಗೆ ಎರಡನೇ ಭಾಷೆಯಾಗಿ ಮಾತ್ರ ಕನ್ನಡ. ನಾವು ಸಬ್ಜೆಕ್ಟ್ಸ್ ಎಲ್ಲ ನಮ್ದು ಸೈನ್ಸಿ, ಬರೀ 2 ವರ್ಷ ಮಾತ್ರ ನಮಗೆ ಕನ್ನಡ ಇದ್ದದ್ದು, 1ನೇ ವರ್ಷ 2ನೇ ವರ್ಷ. ಆದರೆ ಅವರ ಅಧ್ಯಾಪನೆಯಿಂದ ಆಗಲೇ ಏನಾಗಿದೆ, ನನಗೆ ಕನ್ನಡದಲ್ಲಿ ಒಂದು ಮನೆಯಲ್ಲಿ ತಂದೆಯ ಒಂದು ಪ್ರೇರಣೆ ಕಾರಂತರ ಮೂಲಕ, ಇನ್ನೊಂದು ಅಲ್ಲಿ ನಮ್ಮ ಗುರುಗಳು ವಿ ಬಿ ಮೊಳೆಯರ ಪ್ರೇರಣೆ. ಹಾಗೆ ಅಲ್ಲಿಯ ವಾಲ್ ಮ್ಯಾಗಝೀನಿಗೆ ಮತ್ತು ಅಲ್ಲಿಯ ವಾರ್ಷಿಕ ಮ್ಯಾಗಝೀನಿಗೆ ನಾನು ಪದ್ಯ ಬರೀತಾ ಇದ್ದೆ, ಚುಟುಕುಗಳನ್ನು ಬರೆದಿದ್ದೇನೆ. ವಾಲ್ ಮ್ಯಾಗಝೀನ್ನಲ್ಲಿ ಲೇಖನ ಬರೀತಾ ಇದ್ದೆ ನಾನು ಇವುಗಳದ್ದು, ಇಲ್ಲಿ ಫಿಲೋಮಿನಾ ಕಾಲೇಜಿನಲ್ಲಿ. ಮತ್ತು ಅಲ್ಲಿ

0: ಎಮ್ಮಣ್ಣ. ಅಲ್ಲಿ ನಾನು ಒಂದು ವರ್ಷ ನಾನು ಸೈನ್ಸ್ ಟೀಚರ್ ಮಾಡಿದ್ದೆ. ಆಗ ಸೈನ್ಸ್ ಮ್ಯಾಥಮೆಟಿಕ್ಸ್ ನಾನು ಅಲ್ಲಿ ಏನಾದ್ರು ಸಬ್ಜೆಕ್ಟ್ಸ್ ಪಾಠ ಮಾಡಿದ್ದೆ. ಹಾಗೆ ಅಲ್ಲಿ ನನಗೆ ಒಂದು ಒಂದು ವರ್ಷ ನನಗೆ ಅದೊಂದು ಈ ಅಧ್ಯಾಪನ ಮಾಡೋ ಒಂದು ಒಂದು ಕಲೆ ನನಗೆ
1: ಕರಗತ್ತಾಯ್ತು.
0: ಅದು ವಿಜ್ಞಾನದ ಪ್ರಯೋಗ, ನಾನು ತರಗತಿ ಹೋಗಿ ಪ್ರಯೋಗ ಮಾಡ್ತಾ ಇದ್ದೆ ಪ್ರಯೋಗಶಾಲೆ ಇದ್ದನ್ನು. ಆಮೇಲೆ ಮ್ಯಾಥಮೆಟಿಕ್ಸ್ ಒಂದು ಒಂದು ಕ್ಲಾಸ್ಗೆ ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದೆ. ಹಾಗೆ ಅದೊಂದು ಮತ್ತೆ ಬೋರ್ಡಿಂಗ್ ಸ್ಕೂಲ್ ಆ ಕಾಲಕ್ಕೆ ಒಂದು ಅಲ್ಲಿ ನಾಟಕ ಇಲ್ಲಿ ಚಟುವಟಿಕೆಗಳು ತುಂಬ ನಡೀತಾ ಇತ್ತು ಅಲ್ಲಿ. ಆಮೇಲೆ ಅದು ಕ್ರೀಡೆಗಳಿಗೆ ಅಲ್ಲಿ ಈಗ ಬಣಸ್ವಾಸನ ಹತ್ತಿರ ದೊಡ್ಡ ಒಂದು ಗ್ರೌಂಡ್, ಅಲ್ಲಿ ನೀವು ಕ್ರಿಕೆಟ್ನಿಂದ ಹಿಡಿದು ನಿಮಗೆ ಇಡೀ ಪುತ್ತೂರು ಆಗಿನ ತಾಲೂಕಿನ ಸ್ಪೋರ್ಟ್ಸ್ ಎಲ್ಲ ನಡೀತಾ ಇದ್ದದ್ದು. ಹಾಗಾಗಿ ಅದೊಂಥರ ಬಹಳ ಚಟುವಟಿಕೆ ಕೇಂದ್ರ ಬೋರ್ಡ್ ಹೈಸ್ಕೂಲ್. ಅದು ಬಹಳ ಬಹಳ ಅತ್ಯಂತ ಹಿರಿಯ ಹೈಸ್ಕೂಲ್ ಇಡೀ ಆ ಪ್ರದೇಶದಲ್ಲಿ, ದೊಡ್ಡ ಹಿರಿಯ ಹೈಸ್ಕೂಲ್ ಅದು. ಹಾಗಾಗಿ ಅದೊಂದು ನನಗೆ ಆ ಪ್ರದೇಶ ಉಂಟಲ್ಲ ಬೋರ್ಡ್ ಹೈಸ್ಕೂಲು. ಆಮೇಲೆ ಫಿಲೋಮಿನಾ ಕಾಲೇಜ್ ಒಂದು ಶಿಸ್ತು ಇತ್ತು, ಹಾಗೆ ಅಲ್ಲಿ ನಾನು ಅಧ್ಯಾಪಕನಾಗಿ ಒಂದು ವರ್ಷ ಇದ್ದೆ. ಆದ್ರೆ ನನಗೇನಾಗಿದೆ ಫಿಸಿಕ್ಸ್ ಎಮ್ ಎಸ್ ಸಿ ಮಾಡಬೇಕು ಅಂತ ಹಠ ಇತ್ತು. ಹಾಗಾಗಿ ಏನಾಯ್ತು, 1968 ಉಂಟು, 68 ಏನಾಯ್ತು, ನಾನು ಪೇಪರ್ನಲ್ಲಿ ಹೋಯ್ತು. ಆಗ ಪತ್ರಿಕೆ ಒಂದೇ ಒಂದು ಬರ್ತಾ ಇದ್ದು, ನವಭಾರತ ಮಾತ್ರ. ಅದರಲ್ಲಿತ್ತು ಮೈಸೂರು ವಿಶ್ವವಿದ್ಯಾನಿಲಯ ಮಂಗಳೂರಿನಲ್ಲಿ ಒಂದು ಸ್ನಾತಕೋತ್ತರ ಕೇಂದ್ರ ಮಾಡ್ತಾರೆ, ಅಲ್ಲಿ ಫಿಸಿಕ್ಸ್ ಎಮ್ ಎಸ್ ಸಿ ಕೂಡ ಇರ್ತದೆ ಅಂತ. ಅದು ಅದರ ಅಡ್ರೆಸ್ ಇತ್ತು. ಆಮೇಲೆ ಅಲ್ಲಿ ಏನಿತ್ತು, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಕನ್ನಡ ಇದೆ ಅಂತ ಇತ್ತು. ಅಲ್ಲೇನಿತ್ತು ಅಂದರೆ ಕನ್ನಡದ ಅಲ್ಲಿ ಬರೆಯುವಾಗ ಬಿ ಎಸ್ ಸಿ ಮಾಡಿದ್ದವರು ಕೂಡ ಅವರಿಗೆ ಭಾಷೆಯಲ್ಲಿ 60 ಹೆಚ್ಚು ಮಾರ್ಕ್ಸ್ ಇದ್ದರೆ ಅವರು ಅಪ್ಲೈ ಮಾಡಬಹುದು ಅಂತ ಇತ್ತು. ನನಗೇನಾಗಿದೆ ಅಂದರೆ ಫಿಸಿಕ್ಸಿನ 2 ಅರ್ಜಿ ತರಿಸಿದೆ, ಫಿಸಿಕ್ಸ್ಗೆ ಎಮ್ ಎಸ್ ಸಿ ನನ್ನ ಉದ್ದೇಶ ಫಿಸಿಕ್ಸ್. ಅದರ ಮೇಲೆ ಒಂದು ತಮಾಷೆಗೆ ಇದು ಸಿಕ್ಕಲಿಕ್ಕೇನಿಲ್ಲ, ನನಗೆ ಕನ್ನಡ ಹೋಗ್ಲಿಕ್ಕೇನಿಲ್ಲ ಅಲ್ಲ ಅಂತೇಳಿ ಕನ್ನಡದಕ್ಕೆ ಒಂದು ಅರ್ಜಿ ಸಲ್ಲಿಸಿದೆ. ನಾನು ಕಾಯ್ತಾ ಇರೋದು, ಒಂದು ದಿನ ನನಗೆ ಕಾರ್ಡ್ ಬಂತು, ಅದು ಫಿಸಿಕ್ಸ್ಗೆಲ್ಲ ಕನ್ನಡ ಸೆಲೆಕ್ಟ್ ಆಗಿದೆ. ನನಗೆ ಈಗ ಏನು ಮಾಡೋದು ಗೊತ್ತಾಗಲಿಲ್ಲ. ತಂದೆ ಹತ್ರ ಕೇಳಿದೆ ಏನು ಮಾಡೋದು, ಅದಕ್ಕೆ ಕಾಯಬೇಕು, ಅದು ಸಿಗ್ತದೋ ಎಲ್ಲ. ಲಾಸ್ಟ್ ಡೇಟ್ ಆಯಿತು, ನಾನು ಕನ್ನಡ ಮಾಡ್ತೇನೆ ಕನಸಿನಲ್ಲಿ ಇರಲಿಲ್ಲ ನನಗೆ. ನಾನು ಮತ್ತೆ ನನಗೆ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಆಪ್ಷನಲ್ಲಿ ಕನ್ನಡವೂ ಅಲ್ಲ ಆ ಥರ. ಆಗ ತಂದೆ ಹೇಳಿದರು, ಇಲ್ಲ ತಂದೆಯವರಿಗೆ ಏನಾಗಿದೆ ಅಂದರೆ ಒಂದು ದೇವರು ಅಂತ ಹೇಳಿದರೆ ಕಾರಂತರ ಅವರಿಗೆ ಕಾರಂತರ ಒಂದು ಮತ್ತೆ ಕೇಳುವ ಏನು ಬಾಲವನಕ್ಕೆ ಅವ್ರು ಹೋದ್ರು, ನಾನು ಹೋಗಲಿಲ್ಲ. ನಮ್ಮ ಹುಡುಗನಿಗೆ ಅವನಿಗೆ ಎಮ್ ಎಸ್ ಸಿ ಫಿಸಿಕ್ಸ್ ಮಾಡಬೇಕು ಅಂತಿದ್ದೆ, ಇನ್ನೂ ಸೀಟ್ ಸಿಕ್ಕಲಿಲ್ಲ. ಅವನಿಗೆ ಈ ಕನ್ನಡ ಎಮ್ ಎಗೆ ಸಿಕ್ಕಿದೆ, ಮಂಗಳೂರಿನಲ್ಲಿ ಹೊಸ್ತೇನೋ ಆರಂಭ ಮಾಡಿದ್ದಾರಂತೆ. ಕಾರಂತ ಹೇಳಿದ, ಆ ಹುಡುಗ ಇನ್ನು ಕನ್ನಡ ಎಮ್ ಎ ಮಾಡಿ ಸಾಹಿತ್ಯ ಆಗ್ತಾನೆ ಇಲ್ವೋ ಗೊತ್ತಿಲ್ಲ, ಆದರೆ ಒಳ್ಳೆ ಸಂಸ್ಕಾರ ಆದರೆ ಬರ್ತದೆ, ಕಳಿಸಿ ಅವನನ್ನು ಅಂತ ಹೇಳಿದ. ಅದು ಒಂದು ಮಾತಿನ ನಾನು ಕನ್ನಡ ಎಮ್ಮೆಗೆ ಬಂದಿಲ್ಲ, ನಾನು ಕನ್ನಡ ಎಮ್ಮೆ ಮಾಡ್ತಲೇ ಇರಲಿಲ್ಲ. ಅದಕ್ಕೆ ಕಾರಂತರೇ ಕಾರಣ, ಈಗಲೂ ನೆನಪು ಮಾಡಿಕೊಳ್ಬೇಕು. ಅಂದರೆ ಅವಾಗ ಹೇಳ್ತಾ ಇದ್ದರು ಕಾರಂತರು ಆ ಒಂದು ಮಾತು ಹೇಳದಿದ್ದರೆ ನಾನು ಒಂದು ಹೈಸ್ಕೂಲಲ್ಲಿ ಉಳ್ಕೊಳ್ತಾ ಇದ್ದೆ ಅಥವಾ ಮತ್ತೆ ಕಾಯ್ತಾ ಇದ್ದೆ. ಸೊ ಅದು ತಕ್ಷಣ ಹೇಳಿಲ್ಲ, ಕಾರಂತ ಹೇಳಿದ್ದಾರೆ ಹೋಗು ನೀನು. ಬಂದೆ, ಆಗ ಎಸ್ ವಿ ಪರಮೇಶ್ವರ ಭಟ್ರು ಅಂತ ಇಲ್ಲಿದ್ದರು, LSS ಕಾಲೇಜಿನಲ್ಲಿ ಅವರು ತಾತ್ಕಾಲಿಕವಾಗಿ ಕಚೇರಿ ಇತ್ತು, ಸೇರಿದ್ದೆ. ಮುಂದಿನದೊಂದು ನನ್ನ ಬದುಕೆ ಸಂಪೂರ್ಣ ಬದಲಾವಣೆ ಆಯಿತು. ಹಾಗೇನಾಗಿದೆ ಅಂದರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಇಲ್ಲಿ ಕೇಂದ್ರ ಮಾಡುವಾಗ ಪರಮೇಶ್ವರ ಭಟ್ರನ್ನ ಕನ್ನಡ ಇದಕ್ಕೆ ವಿಭಾಗಕ್ಕೆ ಮುಖ್ಯಸ್ಥರು ಮತ್ತು ಈ ಮೂರು ವಿಭಾಗಗಳಿಗೆ ಮುಖ್ಯಸ್ಥರು ಅಂತ ಮಾಡಿದ್ರು. ಸ್ಥಳ ಇಲ್ಲ, ಆಫೀಸ್ ಇಲ್ಲ, ಲೈಬ್ರರಿ ಇಲ್ಲ, ಸ್ಟಾಫ್ ಇಲ್ಲ. ಕೊನೆಗೆ ಇವರೇನು ಮಾಡಿದ್ದು ಅಂದರೆ ಈ ಏರಿಯಾ ಲಕ್ಷ್ಮೀನಳವರ ಪರಿಚಯದಿಂದ ಹೋಗಿ LSS ಕಾಲೇಜಿನ ಫಾದರ್ಗಳ ಹತ್ರ ಕೇಳಿ 2 ಕ್ಲಾಸ್ ರೂಮ್ ತಗೊಂಡ್ರು
1: ಅಲ್ಲಿ.
0: ಅಲ್ಲಿ ಈಗಿನ ಪ್ರಿನ್ಸಿಪಾಲ್ ಅಂತ ಇದ್ದ ಎಂಟ್ರೆನ್ಸಿನಲ್ಲಿ ಕೆಳಗಡೆ ಒಂದು ಹಾಲು ಒಂದು ರೂಮು ಇವರಿಗೆ ಮತ್ತೆ ಲೈಬ್ರರಿ ಆಫೀಸ್ ಅವರು ಕೂತ್ಕೊಳ್ಳಿಕ್ಕೆ, ಮೇಲೆ ಒಂದು ರೂಮು ಎಮ್ ಎ ಫಸ್ಟ್ ಇಯರ್ ಕ್ಲಾಸ್ ಮಾಡಲಿಕ್ಕೆ ಸದ್ಯಕ್ಕೆ ಅಂತ. ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಆಗ ಸುರತ್ಕಲ್ KREC ಸ್ಥಳ ತಗೊಂಡ್ರು. ಒಂದು 2 ಟೆಂಪರ್ ಲೆಕ್ಚರ್ ಅಲ್ಲಿ ಕಳಿಸಿದರು. ಇಲ್ಲಿ ಒಬ್ಬರು ರಾಮೇಗೌಡರು ಅಂತ ಲೆಕ್ಚರನ್ನು ಕೊಟ್ಟರು. ಹಾಗೆ 4 ತಿಂಗಳು ನಾವು ಇಲ್ಲೇ ಕ್ಲಾಸ್ ಆಯಿತು. ನಾನು ಅದರ ಮೊದಲನೇ ಬ್ಯಾಚ್, 16 ಜನ ನಾವು ಆಗ ವಿದ್ಯಾರ್ಥಿಗಳು. ಆಮೇಲೆ ಏನಾಯಿತು, ಅಲ್ಲಿಯ ರಸ್ಕಿಂಜ ಅಂತ ಆಗ ರೆಕ್ಟರ್ ಇದ್ದರು, ಅವ್ರು ಹೇಳಿದರು ನೀವು ಬೇರೆ ಕಡೆ ನೋಡಿಕೊಳ್ಳಿ ಅಂತ. ನಾವು ಇವರು ಹೇಳಿದ್ರು ಬೇರೆ ಕಡೆ ನಮಗೆ ಇಲ್ಲಿ ಸ್ಥಳ ಗೊತ್ತಿಲ್ಲ ಅಂತ. ಕೊನೆಗೆ ಅಲ್ಲಿ ಅದು ಅವರದೇ ಆದ ಕರಂಗಲ್ಪಾಡಿ ಅಲ್ಲಿ ಇಳಿಯುವಲ್ಲಿ ಈಗ ಅಲ್ಲಿ ಒಂದು ಎಲ್ಲ ಬಿಲ್ಡಿಂಗ್ ಹೋಗಿದೆ, ಒಂದು ಹಳೆಯ ಒಂದು ಮನೆ, ಪೋರ್ಟಿಗದ ಮನೆ, ಅದು ಒಂಥರ ಒಂದು ಮನೆ ಅಂದರೆ ಮುರುಕಲ ಮನೆ, ಕಾಯಿ ಹಂಚಿನ ಒಂದು ಮನೆ, ಅಲ್ಲಿಗೆ ಕೊಟ್ಟರು. ಅಲ್ಲಿ ನಾವು ನಮ್ಮ ಯಾವುದು ನಂತರ ನವೆಂಬರ್ ನಂತರ ಮತ್ತೆ 1.5 ವರ್ಷ ಅಲ್ಲಿ ಸ್ಟೂಡೆಂಟ್ಸ್ ನಾವು ಅಲ್ಲಿ

0: ನಾವು ಏನಾಯಿತು MA ನಂತರ ಮುಗಿಸಿದ್ದು, ಆದರೆ ಆ ಪೋರ್ಟಿಕೋದ ಅಲ್ಲಿ ತಮಾಷೆ ಹೇಳ್ತೇನೆ, ನಮ್ದು ಸೆಕೆಂಡ್ ಇಯರ್ ಬಂದಾಗ ಅಲ್ಲಿ 40 ಜನ ಬಂದು ಸ್ಟೂಡೆಂಟ್ಸ್ಗಳು ಕೂತ್ಕೊಳ್ಳಿಕ್ಕೆ ಇಲ್ಲ. ಹಾಗೇನಾಗಿದೆ, ಪೋರ್ಟಿಕೋದಲ್ಲೇ ಕ್ಲಾಸ್, ಅಲ್ಲಿ ನೀವು ಲಾರಿಗೇರಿ ಬಂದಾಗ ಕ್ಲಾಸ್ ಮಾಡಲಿಕ್ಕೆ ಶಬ್ದ ಕೇಳ್ತದಲ್ಲಿ. ಹಾಗೆ ಬೇಂದ್ರೆಯವರಿಂದ ಹಿಡಿದು ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಬಂದು ಅಲ್ಲಿ ಭಾಷಣ ಮಾಡಿದ್ದಾರೆ. 1972 ನಾವು ಕೊಣಾಜೆಗೆ ಹೋದ್ದು. ಅಲ್ಲಿವರೆಗೆ ಯಾವುದು ಯೂನಿವರ್ಸಿಟಿ ಅಂತ ಹೇಳುವುದು ಕರಂಗಲ್ಪಾಡಿ, ಅದಕ್ಕೆ ನಮ್ಮ ಗುರುಗಳು ಪ್ರವೇಶ ಹೇಳ್ತಾ ಇದ್ದು ಸಾಧು ಬಿಡಿಯ ಎದುರಿಗೆ ಅಂತ ನಾವು ಅಡ್ರೆಸ್ ಕೊಡ್ತಾ ಇದ್ದೆವು ಅಲ್ಲಿ, ಆಚೆ ಕರಂಗಲ್ಪಾಡಿ. ಅದು ಬಹಳ ಒಂದು ಅದ್ಭುತವಾದ ಲೋಕ ಅದು, ಆ ಕಾಲ ಉಂಟಲ್ಲ 68 to 70 ನನ್ನ MA.
1: ಆಗ ಮಂಗಳೂರು ವಿಶ್ವವಿದ್ಯಾಲಯ ಆಗಿತ್ತು?
0: ಮಂಗಳೂರು ವಿಶ್ವವಿದ್ಯಾಲಯ 80 ಅದು ಬಹಳ ನಂತರ, ಯಶ್ವಿದ್ಯಾಲಯ ಆಗ್ತದೆ ನಮಗೆ ಕನಸಿನಲ್ಲಿ ಗೊತ್ತಿಲ್ಲ. ಆಗ ನಮ್ದು ನಮಗೆ ನನ್ನ ಎಲ್ಲ ಡಿಗ್ರಿಗಳು ಮೈಸೂರು ಯೂನಿವರ್ಸಿಟಿ ಬೆಳ್ಳಾರಿಗೆ. ಮೈಸೂರು ಮಂಗಳೂರು ಯೂನಿವರ್ಸಿಟಿ ಆದ 1980 ಇದು 68 ಇಂದ ನಾನು ಹೇಳಿದ 68 to 70 ನಮ್ಮ ಕನ್ನಡ MA. ಆಮೇಲೆ ನಾನು ಅಲ್ಲಿ ನಾನು ಮಂಗಳೂರು ಕೇಂದ್ರಕ್ಕೆ 1st ರ್ಯಾಂಕ್ ನಾನು ಕನ್ನಡ MAಯಲ್ಲಿ. ಹಾಗಾಗಿ ನನ್ನ ಅದೃಷ್ಟ ಏನಂದ್ರೆ ಯಾವುದೇ ಪ್ರಭಾವ ಇದು ಏನು ಇಲ್ಲದೆ ನನಗೆ ಉದ್ಯೋಗ ಕೊಟ್ಟರು
1: ಅಲ್ಲಿ
0: ಪ್ರೊಫೆಸರ್ ಜವರೇಗೌಡರು ಮತ್ತು ಡಾಕ್ಟರ್ ಹಮಾನಾಯಕರು. ಹಮಾನಾಯಕರು ಆಗ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದರು. ಪ್ರೊಫೆಸರ್ ಜವರೇಗೌಡರು ಆಗ ಕುಲಪತಿಗಳಾದರು ಮೈಸೂರು ಯೂನಿವರ್ಸಿಟಿಯಲ್ಲಿ. ನನಗೆ ಕರೆದು ಕೆಲಸ ಕೊಟ್ಟರು. ಹಾಗೆ ನಂದು ಏನಾಗಿದೆ ಅಂದರೆ, ನೀವು ನಿಜ ಹೇಳೋದಾದರೆ ನಾನು ಅರ್ಜಿ ಹಾಕದೇ ಕೆಲಸ ಕೊಟ್ಟರು. ಅವರು ಮೈಸೂರಿಗೆ ಕರೆಸಿದ್ರು ಹಮ್ಮನಾಯಕರು, ಅವರ ಮನೆಯಲ್ಲಿ ಒಂದು ಕಾಗದ ಶೀಟ್ ಕೊಟ್ಟು ಅರ್ಜಿ ಬರಲಿ ಕೊಟ್ಟು ಅದನ್ನು VC ಕೊಂಡೋಗಿ ಅಪ್ರೂವ್ ಮಾಡಿ ಟೆಂಪರರಿ ಲೆಕ್ಚರ್ 1 71 ಮತ್ತೆ ಇಂಟರ್ವ್ಯೂ ಮಾಡಿ ಮೈಸೂರಿನಲ್ಲಿ ಪರ್ಮನೆಂಟ್ ಲೆಕ್ಚರ್.
1: ನೀವು ಕೆಲಸ ಮಾಡಿದ ಮೈಸೂರಲ್ಲಿ ಮಂಗಳೂರಲ್ಲಿ?
0: ಮೈಸೂರು ಯೂನಿವರ್ಸಿಟಿ ಎಲ್ಲ ಮೈಸೂರೇ, ಕೆಲಸ ಮಾಡಿದ್ದು ಇಲ್ಲಿ ಮಂಗಳೂರಿನಲ್ಲಿ. ಹಾಗಾಗಿ ಇದಕ್ಕೆ ಏನಾಗಿದೆ, ಮಂಗಳೂರು ಸ್ನಾತಕೋತ್ತರ ಕೇಂದ್ರ ಅಂತ ಕರೀತಾ ಇದ್ದದ್ದು. ಹಾಗೆ 68 to 74 ನಮ್ಮ ಗುರುಗಳು ಪರಮೇಶ್ವರ ಭಟ್ರು ಇದರ ಮುಖ್ಯಸ್ಥರಾಗಿದ್ದರು. ಸೊ ಅದು ಒಂದು ಸುವರ್ಣ ಕಾಲ.
1: ಯಾರಿದ್ರು ಆ ಡಿಪಾರ್ಟ್ಮೆಂಟ್?
0: ಆಗ ಏನೇ ಲಕ್ಕಪ್ಪಗೌಡರು ಅಂತ, ಚಂದ್ರಶೇಖರ್ ರೈತಾಳರು ಮತ್ತು ನಾನು, ನಾವು ಅವರ ಪ್ರೊಫೆಸರು, ನಾವು 3 ಲೆಕ್ಚರ್ಸ್ಗಳು, 4 ಜನರದ್ದು. ಸೊ ಅದು ಒಂದು ಎಲ್ಲ 70 ನಾನು ಸೇರಿದೆ. ಅವರು 68 to 69 ಅವರಿಬ್ಬರಿದ್ದರು ಪ್ರೊಫೆಸರ್ ಪರಮೇಶ್ವರ ಭಟ್ರು. ಅದು ಒಂದು ದೊಡ್ಡ ಕಾಲ ನಮ್ಮದು. ಸೊ ಹಾಗೆ ಅಲ್ಲಿ ಕರಂಗಲ್ಪಾಡಿಯ ನಂತರ 72 ನಾವು ಕೊಣಾಜೆಗೆ ಶಿಫ್ಟ್ ಆದ್ದು.
1: ಈಗ ನೀವು ಕಾರಂತರ ಒಂದು ನಿಕಟವರ್ತಿಗಳಾಗಿದ್ದಿರಿ, ಒಂದು ಲೆಕ್ಕದಲ್ಲಿ ಅವರೊಂದು ಪ್ರಭಾವ ಕೂಡ ನಿಮ್ಮಲ್ಲಿ ಇರಬಹುದು. ಆದರೆ ಕಾರಂತರು ದೊಡ್ಡ ಕಾದಂಬರಿಕಾರರಾಗಿದ್ದರು, ಆಮೇಲೆ ಬೇರೆ ಬೇರೆ ರೀತಿಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿದರು, ಸಂಶೋಧನೆ ಒಂದು. ಆದರೆ ನಿಮಗೆ ಬಹುಶಃ ಕಾದಂಬರಿ ಲೋಕಕ್ಕೆ ನೀವು ಪ್ರವೇಶ ಮಾಡಲೇ ಇಲ್ಲ, ಕಥೆಗಳನ್ನು ಕೂಡ ಬರೆದಿಲ್ಲ, ಒಂದು 4-5 ಕವನಗಳನ್ನು ಬರೆದಿರಬಹುದು. ಆದರೆ ವಿಶೇಷವಾಗಿ ವಿಮರ್ಶೆ, ಸಂಶೋಧನೆ, ಹೀಗೆ ಗಂಭೀರ ಸಾಹಿತ್ಯದ ಕಡೆಗೆ ನಿಮ್ಮ ಒಲವು ಬರುವುದಕ್ಕೆ ಕಾರಣ?
0: ಒಂದು ಕಾರಣ ಏನಕ್ಕೆ ಅಂದರೆ, ನಾನು ಬಹಳ ಸಣ್ಣ ವಯಸ್ಸಿನಲ್ಲಿ ವಿಶ್ವವಿದ್ಯಾಲಯದ ಅಧ್ಯಾಪಕನಾದೆ. ಸಾಮಾನ್ಯ ಯಾರಿಗೂ ಆ ಅವಕಾಶ ಸಿಕ್ಕುವುದಿಲ್ಲ. MA ಆದ ಕೂಡಲೇ ಯಾರು ಕೂಡ ಯೂನಿವರ್ಸಿಟಿ ಲೆಕ್ಚರ್ ಆಗಿ ಹೋದ ಉದಾಹರಣೆಗಳು ಬಹಳ ಕಮ್ಮಿ. PhD ಕೂಡ ಇರಲಿಲ್ಲ ನನಗೆ. 68 to 70 MA ಮಾಡಿದೆ, ಫಸ್ಟ್ ರ್ಯಾಂಕ್ ಬಂತು ತಕ್ಷಣ. ಎಷ್ಟು ತಮಾಷೆ ಅಂದರೆ, ನನ್ನ ಜೂನಿಯರ್ಸ್ ವಿದ್ಯಾರ್ಥಿಗಳಿಗೆ ನಾನು ಗುರುವಾಗಿ ಹೋದೆ. ನಾನು ಸೀನಿಯರ್ಸ್ ಇದ್ದೆ, ಅವರು ಫಸ್ಟ್ ಇಯರ್ ಇದ್ದರು, ಅವರೊಂದು 40 ಇತ್ತು, ಅವರಿಗೆ ಅಧ್ಯಾಪಕನಾಗಿ ಹೋದೆ. ಹಾಗಾಗಿ ಏನಾಯಿತು, ನನ್ನ ಇಡೀ ಗಮನ ಏನಾಯಿತು ಅಂದರೆ ಒಳ್ಳೆ ಅಧ್ಯಾಪಕ ಆಗಬೇಕು ಅಂತ ಇತ್ತು. ಹಾಗಾಗಿ ಏನಾಗಿದೆ ಅಂದರೆ, ಒಂದು ಮತ್ತೆ ಆಗ ಏನಾಗಿದೆ, ನಾವು 4 ಮಾತ್ರ ಪ್ರೊಫೆಸರು ಮತ್ತು ನಾವು 3 ತುಂಬ ವಿಷಯ, ಮೈಸೂರು ಯೂನಿವರ್ಸಿಟಿಯ ಸಿಲೆಬಸ್ ಅಂದರೆ ತುಂಬ ವಿಷಯಗಳಿತ್ತು. ಎಲ್ಲವನ್ನು ಕೂಡ ಏನಾಗ್ತದೆ ಅಂದರೆ ಹಂಚುತ್ತಾ ಇದ್ದರು. ಹಾಗಾಗಿ ನಾನು ಒಬ್ಬ ಅಧ್ಯಾಪಕ ಒಂದು 7 ವಿಷಯ ಪಾಠ ಮಾಡಬೇಕಾಗಿತ್ತು. ಹಾಗೇನಾಗ್ತದೆ, ನಮ್ಮ ಇಡೀ ಗಮನ ಅದಕ್ಕೆ ತಯಾರು ಮಾಡುವಂಥದ್ದು, ಸಿದ್ಧತೆ ಮಾಡುವಂಥದ್ದು. ಉದಾಹರಣೆಗೆ ನಾನು ಒಬ್ಬ ಆದಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು ಜಾನಪದವನ್ನು ಓದಿದವನೇ ಅಲ್ಲ, ಅನೇಕರು ನನ್ನ ಜಾನಪದ ವಿದ್ವಾಂಸ ಅಂತ ಕರೀತಾರೆ. MA ನಾನು ಓದಲಿಲ್ಲ, ನಾನು ಓದಿದ್ದು ಪಂಪ ಭಾರತ, ಆದಿಪುರಾಣ, ವಚನ ಸಾಹಿತ್ಯ, ಪ್ರಬಂಧ ಸಾಹಿತ್ಯ, ವ್ಯಾಕರಣ, ಛಂದಸ್ಸು ಇದೆಲ್ಲ ನಾನು ಓದಿದ್ದು. ಆಗ ಮೈಸೂರಿನ ಸಿಲೆಬಸ್ಸಲ್ಲಿ ಇದಿತ್ತು, ಆಂಥ್ರೋಪಾಲಜಿ ಇತ್ತು, ಸಂಸ್ಕೃತಿ ಅಧ್ಯಯನ ಅಂತ, ಫೋಕ್ಲೋರ್ ಇತ್ತು. ಗುರುಗಳು ಹೇಳಿದ್ದು, ರೈಯವರೇ ನೀವೆಲ್ಲ ಯಂಗ್ಸ್ಟರ್ಸ್ಗಳು, ಯುವಕರು, ನೀವು ಓದ್ಕೊಂಡು ಪಾಠ ಮಾಡ್ಬೋದು, ಅದನ್ನು ನೀವು ಮಾಡಬೇಕು ಅಂತ ಹೇಳಿದರು. ಅದನ್ನು ರಾತ್ರಿ ಇಡೀ ಓದುವುದು, ಅದು ಇಂಗ್ಲೀಷ್ನಲ್ಲಿರೋ ಪುಸ್ತಕ, ಅದನ್ನು ನಮ್ಮ ಆಗ ಮಂಗಳೂರಲ್ಲಿ ಪುಸ್ತಕದ ಭಂಡಾರ ಇಲ್ಲ, ಪ್ರಭಾತ್ ಬುಕ್ ಹೌಸ್ ಅಂತ ಒಂದು ಇತ್ತು ಎಲ್ಲಿ, ಬೇರೆ ಯಾವ ಪುಸ್ತಕ ಭಂಡಾರ ಇರಲಿಲ್ಲ. ಹಾಗೆ ಗೀತಾ ಬುಕ್ ಇಂದ ಪುಸ್ತಕ ತರಿಸಿ, ಇಂಗ್ಲಿಷ್ ತರಿಸಿ, ನೋಟ್ಸ್ ಮಾಡಿಕೊಂಡು ರಾತ್ರಿ 2 ಗಂಟೆವರೆಗೆ ಸಿದ್ಧತೆ ಮಾಡಿ ಬೆಳಿಗ್ಗೆ ಪಾಠ ಮಾಡೋದು. ಇದು ಯಾವುದು ಆಂಥ್ರೋಪಾಲಜಿ, ಆಮೇಲೆ ಯಾವುದು ಜಾನಪದ, ಛಂದಸ್ಸು, ಪಂಪ ಭಾರತ, ಆದಿಪುರಾಣ. ಏನಾಯಿತು ಅಂದರೆ, ನನಗೆ ಒಂದು ಸಣ್ಣ ವಯಸ್ಸಿನಲ್ಲಿ ತಲೆಯ ಮೇಲೆ ಬಹಳ ದೊಡ್ಡ ಭಾರ ಬಿತ್ತು. ತಾಯಿ ಎಷ್ಟು ಭಾರ ಬಿತ್ತು ಅಂತ ಹೇಳಿದರೆ, ಅದನ್ನು ಅದಕ್ಕೆ ನನಗೆ ಆಗಿತ್ತು ಏನಂದರೆ, ಒಬ್ಬ ಒಳ್ಳೆಯ ಅಧ್ಯಾಪಕ ಆಗಬೇಕು ಅಂತ. ಯಾಕಂದರೆ ಏನಾಗ್ತದೆ, ಎಲ್ಲರೂ ನೋಡ್ತಾ ಇದ್ದರು ಈ ಈ ಯಾಕಂದರೆ ಇಷ್ಟು ಸಣ್ಣ ವಯಸ್ಸಿನವು ಹೇಗೆ ಪಾಠ ಮಾಡ್ತಾನೆ ಅಂತ. ಬಟ್ ಅದರಿಂದ ನನ್ನ ಐಡಿ, ನನ್ನ ಶಕ್ತಿ ಮತ್ತು ಸಮಯ ಇದಕ್ಕೆ ವಿನಿಯೋಗ ಮಾಡಿದೆ, ಯಾವುದು ವಿದ್ಯುತ್ತಿಗೆ ವಿನಿಯೋಗ ಮಾಡಿದೆ. ಹಾಗಾಗಿ ಏನಾಗಿದೆ, ಆಮೇಲೆ 73 ಹೊತ್ತಿಗೆ ಇಲ್ಲಿ ಯಾರು ನಮಗೆ ಗೈಡ್ ಇರಲಿಲ್ಲ. ಹಾಮನಾಯಕರ ಹತ್ರ ಹೋದೆ, ಸರ್ ನನಗೆ ಒಂದು PhD ಮಾಡಬೇಕು ಅಂತ, ಮಾಡಿ ಅಂತ ಹೇಳಿದರು. ಹಾಗೆ ಅವರ ಮಗನ ಮೈಸೂರು ಓದಿರ್ತಾನೆ, ಸರ್ ಏನು ಅಂತ. ತುಳು ನೀವು ನೋಡಿ, ತುಳುವಿನ ನಮಗೆ ಅಷ್ಟೊತ್ತಿಗೆ ನನ್ನ ತುಳು ಗಾದೆಗಳು ತುಳು ಕೊಟ್ಟು ಪುಸ್ತಕ ಬಂದಿತ್ತು. ನೀವು ನೋಡಿ, ನಿಮ್ಮ ಮಾತೃಭಾಷೆ ತುಳು, ನೀವು 2 ಪುಸ್ತಕ ಮಾಡಿದ್ದೀರಿ, ತುಳುವಿನ ನಿಮ್ಮ ಜನಪದ ಸಾಹಿತ್ಯ ಬಗ್ಗೆ ಮಾಡ್ಬೋದು ಅಂತ ಹೇಳಿದರು. ಸರ್ ನಮಗೆ ಗೈಡ್ ಇಲ್ಲ ಅಂತ. ಸರ್ ನೀವು ಗೈಡ್ ಆಗಬೇಕು. ಇಲ್ಲರಿ, ನನಗೆ ತುಳು ಬರೋಲ್ಲ, ನಾನು ಯಾಕೆ ಅಲ್ಲ ಸರ್, ನೀವು ಜಾನಪದ ದೊಡ್ಡ ಸ್ಕಾಲರ್, ವಿದ್ವಾಂಸರು ಮಾಡಿ ಒಪ್ಕೊಂಡ್ರು ಅವರು. ಅದು ನನ್ನ ದೊಡ್ಡ ಭಾಗ್ಯ. ಯಾಕೆಂದರೆ ಅಮ್ಮನಾಯಕರು ಅವರು ಅಮೇರಿಕದಲ್ಲಿ ಜಾನಪದ ಮತ್ತು ಭಾಷಾ ವಿಜ್ಞಾನವನ್ನು ಕೋರ್ಸಸ್ ಮಾಡಿ ಬಂದವರು, ದೊಡ್ಡ ವಿದ್ವಾಂಸರು, ಬರೀ ಕನ್ನಡ ಪ್ರೊಫೆಸರ್ ಮಾತ್ರ ಅಲ್ಲ. ಹಾಗಾಗಿ 73ಕ್ಕೆ ಏನಾಯಿತು, ನಾನು ರಿಜಿಸ್ಟರ್ ಮಾಡಿಸಿದೆ ಮೈಸೂರು ಯೂನಿವರ್ಸಿಟಿ. ಮತ್ತೇನಾಯಿತು, ಒಂದು 5 ವರ್ಷ ನನಗೆ ಇದೇ ಕೆಲಸ ಆಯಿತು, ಸಂಗ್ರಹ ಮಾಡುವುದು, ಮೈಸೂರಿಗೆ ಹೋಗುವುದು, ನಮ್ಮ ಗೈಡ್ ಜೊತೆಗೆ ಚರ್ಚೆ ಮಾಡುವುದು, ತೋರಿಸುವುದು. ಆದ ಕಾರಣ ಇದೇನಾಯಿತು, ನನಗೆ ಪೂರ್ತಿಯಾಗಿ ನನ್ನ ಗಮನ ಎಲ್ಲ ಈ ಥರದ ಕೆಲಸಕ್ಕೆ ಹೋಯಿತು. ಅದ್ರ ಜೊತೆಗೆ ನಾನು ಪಾಠವನ್ನು ಮಾಡಲೇಬೇಕು ಇಲ್ಲಿ. ಯಾಕಂದರೆ ನಾನು ಒಂಥರ ಗಂಭೀರ ಅಧ್ಯಾಪಕ ಅಂತ ಹೆಸರು ಬರ್ತೇನೆ. ಯಾವುದೀಗ ಉದಾಹರಣೆಗೆ ನಾನು ಪಂಪ ಭಾರತ, ಅದು ನನ್ನ ದೊಡ್ಡ ಒಂಥರ, ಈಗಲೂ ನನ್ನ ವಿದ್ಯಾರ್ಥಿಗಳು ನನ್ನ ಪಂಪ ಭಾರತದ ಪ್ರೊಫೆಸರ್ ಅಂತಲೇ ಕರೆಯುವಂಥದ್ದು. ಬಹುಶಃ ಅದು ಬಹುಶಃ ಈಗ ಯಾರು ಕೂಡ ಇಡೀ ಕರ್ನಾಟಕದಲ್ಲಿ ಪಂಪ ಭಾರತದ ಬಗ್ಗೆ ಬಹುಶಃ ನನ್ನಷ್ಟು ಅಧಿಕೃತವಾಗಿ ಮಾಡಬಲ್ಲವರು ಬೇರೆಯೊಬ್ಬರು ಇಲ್ಲ, ಉಳಿದಿಲ್ಲ. ಆದ್ದರಿಂದ ಅದು ಆದಿಪುರಾಣ, ಪ್ರಾಚೀನ ಕಾವ್ಯ, ಛಂದಸ್ಸು, 13 ವರ್ಷ ಛಂದಸ್ಸು ಪಾಠ ಮಾಡಿದೆ ನಾನು. ಹಾಗಾಗಿ ಸಾಹಿತ್ಯ ಚರಿತ್ರೆ ಮತ್ತು ಈ 78-79ರವರೆಗೆ ಈ PhD ಕೆಲಸ ಮಾಡಿದೆ ಕ್ಷೇತ್ರ. ನಾನು ಹೇಗೂ ತುಳುವಿನಲ್ಲಿ ಹುಟ್ಟಿದ್ರೂ ಕೂಡ ಪಾಠದನ ಸಂಗ್ರಹ ಮಾಡುವುದು, ಕಥೆಗಳ ಸಂಗ್ರಹ ಮಾಡುವುದು, ಆಮೇಲೆ ಗಾದೆ ಒಗಟು ನನ್ನ ಹತ್ರ ಇತ್ತು. ಆದರೆ ಈ ಕವಿತೆಗಳು, ಪಾಠದನ ಮತ್ತು ಕಥೆ ಈ ಸಂಗ್ರಹ ಮಾಡುವುದು, ಕೆಲಸಗಳನ್ನು ಮಾಡುವುದು, ಅಧ್ಯಯನ ಮಾಡುವುದು, ಹೋಕ್ಲೋರ್ನ ಪುಸ್ತಕ ತರಿಸಿ ಓದುವುದು, ಹೀಗೇನಾಯಿತು ಅಂದರೆ ನಾನು ಲೆಕ್ಚರ್ ಆಗಿ ಅಧ್ಯಾಪಕ ಸೇರಿ ಒಂದು 80ರವರೆಗೂ ನನಗೆ ಬಿಡುವಿಲ್ಲದಿರುವ ಈ ಅಧ್ಯಯನ ಕೆಲಸ. ನಿಮಗೆ ಕವನ, ಕತೆ, ಕಾದಂಬರಿ ಬರೆಯುವುದು ಯಾವುದೋ ಬರೀಲಿಕ್ಕೂ ರಾತ್ರಿ 2 ಗಂಟೆವರೆಗೆ ನನ್ನ ಕೆಲಸಗಳು, ಬೆಳಿಗ್ಗೆ 8-9 ಗಂಟೆಗೆ ಕ್ಲಾಸಿಗೆ ಹೋಗುವುದು.
1: ಕ್ಷೇತ್ರ ಕಾರ್ಯಕ್ಕೆ
0: ಕ್ಷೇತ್ರ ಕಾರ್ಯ ಅಂತ ಹೇಳಿದರೆ ನಾನು ನನ್ನ ಪುಣ್ಯದಲ್ಲಿ ಹೋಗ್ತಾ ಇದ್ದೆ. ನನಗೆ ಅಲ್ಲೆಲ್ಲ ನನಗೆಲ್ಲ ಪರಿಚಯದವರು, ಕವಿತೆಗಳು, ಸದ್ಯ ಎಲ್ಲ. ಆಮೇಲೆ ನಾನು ಕೊಣಜಿಗೆ ಬಂದಮೇಲೆ ಕೊಣಜಿ ಸುತ್ತಮುತ್ತಲೂ ಎಲ್ಲ ನಾನು ಕ್ಷೇತ್ರ ಕಾರ್ಯ ಮಾಡಿದ್ದೇನೆ. ದೇರ್ಲಕಟ್ಟೆ ಕೆಳಗೆ ಬೆಳ್ಮದಲ್ಲಿ ಕ್ಷೇತ್ರ ಕಾರ್ಯ ಮಾಡಿದ್ದೇನೆ. ಮುಂಡ್ಯಪ್ಪು ಅಂತ ಒಬ್ಳು ಕ್ಷವರಿಕರ ಹೆಂಗಸು, ಆ ಕಾಲಕ್ಕೆ ಬಹಳ ಮುದುಕಿ ಬಹಳ ಒಳ್ಳೆಯ ಕಥೆಗಳನ್ನು ಹೇಳಿದ್ದಳು ನನಗೆ, ಬಹಳ ಒಳ್ಳೆಯ ಕಥೆಗಳನ್ನು, ಅಜ್ಜಿ ಕಥೆಗಳನ್ನು ಹೇಳಿದ್ದು. ಈ ಇಲ್ಲಿ ಕೊಣಾಜೆ ಪಟ್ಟೂರಿಯ ಕಡೆಯಲ್ಲಿ ತುಂಬ ಸಂಧಿಗಳನ್ನು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿದ್ದೇನೆ. ನಮ್ಮ ಅಗ್ರಾಳ ಮಲ್ಲಿಪ್ಪಾಡಿ ಕಡೆಯಲ್ಲಿ ಅಲ್ಲಿ ಸಂಗ್ರಹ ಮಾಡಿದ್ದೇನೆ. ಹೀಗೆ ನನಗೆ ಕ್ಷೇತ್ರ ಕಾರ್ಯದಲ್ಲಿ ತುಂಬ, ಆ ಕಾಲಕ್ಕೆ ಒಂದು ಹಳೆಯ ಒಂದು ಟೈಪಿನ ದೊಡ್ಡ ಒಂದು ಟೇಪ್ ರೆಕಾರ್ಡರ್, ಅದನ್ನು ರೆಕಾರ್ಡ್ ಮಾಡಿ ಒತ್ತಿ ಹಿಂದಕ್ಕೆ ಕೊಂಡೋಗಿ ಮಾಡುವ ಒಂದು ಕ್ರಮದಲ್ಲಿ ಸಂಗ್ರಹ ಮಾಡುವುದು. ಸೊ ಇದು ಆದ ಕಾರಣ ನನಗೆ ಈ ಸಾಹಿತ್ಯ ಬರವಣಿಗೆ ಮುಂತಾದವುಗಳು ಮಾಡಲಿಕ್ಕೆ ಅದರ ಯೋಚನೆಯೂ ಇಲ್ಲ, ಸಾಧ್ಯವಾಗಲಿಲ್ಲ. ಆಮೇಲೆ ಇನ್ನೊಂದು ಮುಂದುವರಿಸಬೇಕಾದ್ರೆ ಈ ವಾತಾವರಣದ್ದು, ನನಗೆ ನನ್ನ ಮನೆಯಲ್ಲಿ ನಮ್ಮದು ಗದ್ದೆ ಮತ್ತು ಅಡಿಕೆ ತೋಟ, ತೆಂಗು ಎಲ್ಲ ಇತ್ತು. ನನಗೆ ಈ ಹೆಂಕು ಉಂಡತ್ತ ಬೊಂಡ ಭಾರಿ ಪ್ರೀತಿ. ಈಗಲೂ ನನಗೆ ಒಂದು ಪೇಟೆಯಲ್ಲಿದ್ದ ಒಂದು ಬೊಂಡ ನನಗೆ ಬೇಕೇ ಬೇಕು ಕುಡಿಯಲಿಕ್ಕೆ. ಹಾಗಾಗಿ ನಾನು ಬಂದ ಕೂಡಲೇ ಅಮ್ಮ ಹೇಳೋದು, ತಾಯಿಯ ನಮ್ಮ ಅಂತ ಹೇಳೋದು, ಬೇಕೆ ಬತ್ತಿ ರಾಮ ಅಂಜಿ ಬೊಂಡ ಹೊಂದಲ್ಲ ಅಂತ. ಸೊ ಅದು ನಾನು ಬಂದಾಗ ಅಮ್ಮ ಹೇಳಿದ್ದಾರೆ. ಸೊ ಏನು ಮಾಡಿದ್ದೆ, ನಮ್ಮ ಚೌಮಾನವರು ನಮ್ಮ ತಂದೆಯ ಮನೆಯಲ್ಲಿ ಇದ್ದವನು, ರಾಮ ಇಲ್ಲಿದ್ದವನು, ಅದನ್ನು ಸೇರಿಸಿ ರಾಮ ಧೂಮ ಚೋಮ ಅವಲು ಏರು ಉಳ್ಳೇರಿಯ ಮಲ್ಲ ಮಲ್ಲ ಗೊಂಡೋ ದೆತದ ಕೆತ್ತದ ಕೊರ್ಲಯ್ಯ ಅಂತ ಎರಡನೇ ಲೈನ್ ಹೋಗಿ

0: ಸರ್, ಈಗ ನೀವು ಅಧ್ಯಾಪನದ ಜೊತೆಗೆ ಸಂಶೋಧನೆ ಇತ್ಯಾದಿಗಳನ್ನೆಲ್ಲ ಮುಂದುವರಿಸಿಕೊಂಡು ಬಂದ್ರಿ, ಪೂರ್ತಿ ಒಂದು ಸಾಹಿತ್ಯದ ಪ್ರಕಾರದ ಕಡೆಗೆ ನಿಮ್ಮ ದೃಷ್ಟಿ ಹರಿಯಿತು. ಅದು ಕೂಡ ಈ ಪರಿಸರದ ಭಾಷೆಯ ಕುರಿತಾದಂತಹ ಆಳವಾದ ಅಧ್ಯಯನಕ್ಕೆ ನೀವು ತೊಡಗಿಕೊಂಡ್ರಿ. ಈ ಬರವಣಿಗೆಯನ್ನು ಪ್ರಾರಂಭ ಮಾಡಿದ್ದು ಯಾವಾಗ ನೀವು?
1: ನಂದು ಬರವಣಿಗೆ ಅಂದರೆ ನಾನು MA ವಿದ್ಯಾರ್ಥಿಯಾಗಿದ್ದಾಗಲೇ ಬರವಣಿಗೆ ಶುರು ಮಾಡಿದ್ದೆ. ವಿಶೇಷ ಅಂದರೆ ನನ್ನ ಗುರುಗಳು ಪರಮೇಶ್ವರ ಭಟ್ರು, ನಮ್ಮಲ್ಲಿ ಕ್ಲಾಸ್ ಸೆಮಿನಾರ್ ಅಂತ ಇತ್ತು. ಅವರು ಏನು ಹೇಳಿದರು ಅಂದರೆ, ನನಗೆ MAಯಲ್ಲಿ ಮೊದಲನೇ ವರ್ಷ ಹೇಳಿದರು, ನೀವೆಲ್ಲ ನಿಮ್ಮ ನಿಮ್ಮ ಪ್ರದೇಶದ್ದು ಸೆಮಿನಾರ್ಗೆ ಬರೀಬಹುದು. ನಾನು ಮೊದಲನೇ ವರ್ಷ ಯಾವುದು ದಕ್ಷಿಣ ಕನ್ನಡ ಜಿಲ್ಲೆಯ ಜನಪದ ಕಲಾತ್ಮಕ ವಿನೋದಗಳು ಅಂತ ಒಂದು ಪ್ರಬಂಧ ಬರೆದೆ. ಆ ಕಾಲಕ್ಕೆ ಅದು ಭಾಳ ಸರಳ, ಇವತ್ತು ಕೂಡ ಸರಳ. ಯಾಕೆಂದರೆ ಯಾವುದರ ಬಗ್ಗೆ, ಕಂಬಳದ ಬಗ್ಗೆ, ಕೋಳಿ ಅಂಕ, ಬಾಲಸಾಂತು, ಆಟಿಕಳಂಜ, ಪುರುಷರು ಕಟ್ಟುವುದು, ಇವುಗಳ ಬಗ್ಗೆ ಒಂದು ಪರಿಚಯಾತ್ಮಕವಾದ ಒಂದು ಪ್ರಬಂಧ. ಅದು ನಾನು 68 ಬರೆದಂಥ ಪ್ರಬಂಧ. ಆ ಪ್ರಬಂಧ ಆ ಕಾಲಕ್ಕೆ ಎಷ್ಟು ಜನಪ್ರಿಯ ಆಯಿತು ಅಂದರೆ, 1969 ಇಲ್ಲಿ ಮಂಗಳೂರಿನಲ್ಲಿ ಆಗ HL ನಾಗೇಗೌಡರು ಜಿಲ್ಲಾಧಿಕಾರಿಯಾಗಿದ್ದಾಗ ಅವರು ಜಾನಪದ ಪ್ರೇಮಿ, ಏರಿಯರು ಸೇರಿ ಅಖಿಲ ಕರ್ನಾಟಕ 2 ಜಾನಪದ ಸಮ್ಮೇಳನ ಮಾಡಿದರು. ಬಹಳ ದೊಡ್ಡದು, ಪುರಭವನದಲ್ಲಿ ಆಗಿರುವಂಥದ್ದು. ಸಿಂಪಿ ಲಿಂಗಣ್ಣ ಅಧ್ಯಕ್ಷರು. ಆಗ ನಮ್ಮ ಗುರುಗಳು ಪರಮೇಶ್ವರ ಭಟ್ ಹೇಳಿದರು, ಇಲ್ಲ ನಿಮ್ಮ ಪ್ರಬಂಧ ಭಾಳ ಚೆನ್ನಾಗಿದೆ, ನೀವು ಅದನ್ನು ಅಲ್ಲಿ ಓದಿ ಅಂತ. ನಾನು ಆ ದೊಡ್ಡ ಸಮ್ಮೇಳನದಲ್ಲಿ ಈ ಪ್ರಬಂಧವನ್ನೇ ಜನಪದ ಕಲಾತ್ಮಕಗಳು ಓದಿದೆ. ನಾನು MA 2 ವಿದ್ಯಾರ್ಥಿಯಾಗ. ಹಾಗೆ ಇದು ನಾನು ಒಂಥರ ಯಾವುದು ಒಂದು ಯಾವುದು ಕರ್ನಾಟಕದ ಮಟ್ಟದ ಒಂದು ಸಮ್ಮೇಳನದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಓದಿದ್ದು ತುಳುವಿನ ಪ್ರಬಂಧ. ಆಮೇಲೆ 2 ನನಗೇನಾಗಿದ್ದೀನಿ, ಭಾಷಾವಿಜ್ಞಾನ ನನಗೆ ಸ್ವಲ್ಪ ಆಸಕ್ತಿ ಇತ್ತು. ನಾನು 2 ಸೆಮಿನಾರಿಗೆ ತುಳು ಭಾಷೆಯ ಒಂದು ಅಧ್ಯಯನ ಅಂತ ಒಂದು ಪ್ರಬಂಧ ಬರುತ್ತೆ, ಅದು ಆಮೇಲೆ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟ ಆಯಿತು. ನನಗೆ ಭಾಳ ಆಶ್ಚರ್ಯ ಅಂದರೆ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟವಾಗುವುದು ಅಂದರೆ ಭಾಳ ದೊಡ್ಡ ಗೌರವ. ಆ ಮೈಸೂರಿನಲ್ಲಿ ಯೂನಿವರ್ಸಿಟಿಯ ಒಂದು ಜರ್ನಲ್ ಅದು ಅದು. ಹಾಗೆ ನನ್ನ ಮೊದಲ MA ವಿದ್ಯಾರ್ಥಿಯಾಗಿದ್ದಾಗ ನನ್ನ 2 ಸೆಮಿನಾರ್ ಪ್ರಬಂಧಗಳು ತುಳುವಿನ ಮೇಲೆ ಆಯಿತು. ಹಾಗಾಗಿ ಏನಾಯಿತು ಅಂದರೆ, ನಾನು ಅಧ್ಯಾಪಕ ಉಪನ್ಯಾಸಕ ಆದ ಕೂಡಲೇ ನಾನು ಈ ತುಳು ಗಾದೆಗಳನ್ನು ಸಂಗ್ರಹ ಮಾಡಿ ಶುರು ಮಾಡಿ 71 ನನ್ನ ಮೊದಲನೇ ಪುಸ್ತಕ ತುಳುಗಾದೆಗಳು ಅದನ್ನು ಬಿಡುಗಡೆ ಮಾಡಿದ್ದು ಏರಿ ಲಕ್ಷ್ಮೀನಾಳ್ ಅವರು, ಅಧ್ಯಕ್ಷತೆ ನನ್ನ ಗುರುಗಳು ಪರಮೇಶ್ವರ ಭಟ್ರು. ಆಮೇಲೆ ಇನ್ನೊಂದು ಅದೇ ವರ್ಷ ತುಳು ಒಗ್ಗಟ್ಟುಗಳು ಪ್ರಕಟ ಆಯಿತು. ಹೀಗಾಗಿ ನನ್ನದು 68-70 ಕಾಲದಿಂದಲೇ ನನ್ನ ಈ ಬರವಣಿಗೆ ಆರಂಭ ಆಗಿದೆ. ಮತ್ತೆ ನಾನು MA ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿ ಮೈಸೂರಿನಲ್ಲಿ ಒಂದು ಇದು ಇತ್ತು, ಯಾವುದು ಒಂದು ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ. ಅದಕ್ಕೆ ನಾನು ಕನ್ನಡದಲ್ಲಿ ಪ್ರಭಾವ ಸಾಹಿತ್ಯ ಅಂತ ಒಂದು ಲೇಖನ ಬರೆದು ಕಳಿಸಿದೆ. ಅದಕ್ಕೆ BMC ಇದರ ಪ್ರಶಸ್ತಿ ಬಂತು. ಸೊ ಅದಾದಮೇಲೆ ಪ್ರಕಟ ಕೂಡ ಆಯಿತು. ಹಾಗೆ ವಿದ್ಯಾರ್ಥಿಯಾಗಿದ್ದಾಗಲೇ ನನಗೆ ಮೈಸೂರು ಯೂನಿವರ್ಸಿಟಿಯ ಒಂದು ನನ್ನ ಬರಹಕ್ಕೆ ಒಂದು ಪ್ರಶಸ್ತಿ ಸಿಕ್ಕಿರೋದು ಅದಕ್ಕೆ ನಾನು ಪ್ರವಾಸ ಸಾಹಿತ್ಯದ ಬಗ್ಗೆ. ಹೀಗೆ ಬರವಣಿಗೆ ನನಗೆ ಒಂಥರ ಸ್ವಲ್ಪ ಆಕಸ್ಮಿಕವಾಗಿ ಇದು ಬರ್ತಾ ಬಂತು MA ವಿದ್ಯಾರ್ಥಿಯಾಗಿದ್ದ. ಆಮೇಲೆ ಏನಾಗಿದೆ, ದೊಡ್ಡ ಪ್ರಮಾಣದಲ್ಲೆಲ್ಲ ಮತ್ತು ನನ್ನ ಈ ಬೇರೆ ಬೇರೆ ವಿಚಾರಗೋಷ್ಠಿಯಲ್ಲಿ ತುಳುವಿನ ಬಗ್ಗೆ ಬರೆದ ಪ್ರಬಂಧ ಎಲ್ಲ ಅದು ತೌಡೋ ಸಂಸ್ಕೃತಿ ಅಂತ ಅದನ್ನು ಪ್ರೊಫೆಸರ್ ಜವರೇಗೌಡರು ಮೈಸೂರಿನಿಂದ ಪ್ರಕಟ ಮಾಡಿದರು. ಆದರೆ ನನ್ನ ಬರವಣಿಗೆಗಳು 80 ಹೆಚ್ಚು ಆಗಲಿಲ್ಲ. ಯಾಕೆಂದರೆ ನನ್ನ ಅಧ್ಯಾಪನ ವೃತ್ತಿಗೆ ನಾನು ಹೆಚ್ಚು ಗಮನ ಕೊಟ್ಟೆ, ಹೊರಗಡೆ ಹೋಗಿ ಉಪನ್ಯಾಸ ಇದೆಲ್ಲ ಕೊಡ್ತಾ ಇದ್ದೆ. ಆದರೆ ಬರವಣಿಗೆ ಆಗ ಇತ್ತು ಅಂದರೆ ಹೊರಗಡೆ ಹೋದಾಗ ಪ್ರಬಂಧ ಮಂಡಿಸುವುದು ಇದೆಲ್ಲ ನಡೀತಾ ಇತ್ತು ಬೇರೆ ಬೇರೆ ಕಡೆ ಹೋದಾಗ. ಬಟ್ ವಿಶ್ವವಿದ್ಯಾಲಯದ 1980 ಆ ನಂತರ ಸ್ವಲ್ಪ ಬರವಣಿಗೆ ಅಂದರೆ ಬೇರೆ ಕಡೆ ಹೋದಾಗ ಪ್ರಬಂಧ ಮಂಡಿಸುವುದು, ಅದಕ್ಕಾಗಿ ನಾನು ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಬಂಧಗಳನ್ನು ಬರೀತಾ ಇದ್ದೆ. ಮತ್ತೆ ಮುಂದೇನಾಯಿತು ಅಂದರೆ, ಈಗ ನಂದು ಆನ್ವೇಕ ಜಾನಪದ ಅನ್ನುವ ಒಂದು ಪುಸ್ತಕ ಬಂತು 1985. ನನಗೆ ಅಖಿಲ ಕರ್ನಾಟಕದಲ್ಲಿ ದೊಡ್ಡ ಹೆಸರು ತಂದುಕೊಟ್ಟಂಥ ಮೊದಲನೇ ಪುಸ್ತಕ ಅದು. ಹಾಗಾದ್ರೆ ಜಾನಪದವನ್ನು ಒಂದು ಹೊಸ ದೃಷ್ಟಿಯಿಂದ ನೋಡುವಂಥ ಲೇಖನಗಳ ಸಂಕಲನ ಅದು, ಒಂದು ಅಪ್ಲೈಡ್ ಫೋಕ್ಲೋರ್ ಅಂತ. ಅದಕ್ಕೆ ಕರ್ನಾಟಕ ಜಾನಪದ ಅಕಾಡೆಮಿಯ ಪುಸ್ತಕ ಬಹುಮಾನ ಕೂಡ ಬಂತು ಆ ಕಾಲಕ್ಕೆ. ಅದು ನನಗೆ ಹೆಸರು ತಂದುಕೊಟ್ಟದ್ದು. ಮತ್ತು ಆ ಮೂಲಕ ನಾನೊಬ್ಬ ಜಾನಪದ ವಿದ್ವಾಂಸ ಅನ್ನುವ ಹೆಸರು ನನಗೆ ತಂದುಕೊಟ್ಟಂಥ ಪುಸ್ತಕ ಅದು. ಅದರದ್ದು ಅದು ಒಂದು ನನಗೆ ಬಹಳ ಪ್ರಸಿದ್ಧಿಯ ತಂದುಕೊಟ್ಟಿತ್ತು. ಆಮೇಲೆ ನಂತರ ಕೂಡ ನಾನು ಬರವಣಿಗೆ ಕಡಿಮೆನೆ ಇತ್ತು. ಆಮೇಲೆ ನಂತರ ಮುಂಗಾರು ಪತ್ರಿಕೆಗೆ ನಾನು ಅಂಕಣ ಬರೀತಾ ಇದ್ದೆ, ಗಿಳಿಸು. ಅವುಗಳು ಎಲ್ಲ ಸಂಕಲನ ಮಾಡಿ 90 ಪುಸ್ತಕ ತಂದೆ. ಅದು ಒಂದು. ಆಮೇಲೆ ನನಗೆ ಅಖಿಲ ಕರ್ನಾಟಕದಲ್ಲಿ ಒಬ್ಬ ವಿಚಾರವಾದಿ, ವಿಮರ್ಶಕ, ಸಾಂಸ್ಕೃತಿಕ ಚಿಂತಕ ಅನ್ನೋ ದೊಡ್ಡ ಹೆಸರು ಕೊಟ್ಟದ್ದು ಗಿಡಿಸುವೆ ಪುಸ್ತಕ. ಅದನ್ನು ಉದ್ದಕ್ಕೂ ಈಗಲೂ ಅನೇಕ ಮಂದಿ ನಾನು ನೆನಪಿಸಿಕೊಳ್ಳುವಾಗ ರೈಯವರ ಗಿಳಿಸುವೆ ಓದಿದ್ದೇವೆ ಅಂತ ಹೇಳುವುದು ಈಗಲೂ ಕೇಳ್ತೇನೆ.
0: ಹಿಂದಿನ
1: ಈಗಿನವರಿಗೆ ಗೊತ್ತಿಲ್ಲ, ಈಗಲೂ ಕೂಡ ಕರ್ನಾಟಕದ ಯಾವುದೋ ಒಂದು ಹಿರಿಯರ ಹತ್ರ ಹೋದ್ರೆ ರೈಯವರ ಗಿಳಿಸುವೆ ಈಗಲೂ 91 ಕಾಪಿ ಇದೆ ಅಂತ ಹೇಳ್ತಾರೆ. ಅದು ನನಗೆ ನನ್ನ ಈಗಲೂ ಸಂತೋಷ ಏನಂದ್ರೆ ಈಗಿನವರಿಗೆ ಗೊತ್ತಿಲ್ಲದಿರುವ ಆದರೆ ಬಹಳ ಮಂದಿಗೆ ನನಗೆ ಪ್ರಸಿದ್ಧಿ ತಂದುಕೊಟ್ಟಂತ ಪುಸ್ತಕ ಗಿಳಿಸುವೆ.
0: ಈಗ ಪುತ್ತೂರಿನಲ್ಲಿ ಬೋರ್ಡ್ ಹೈಸ್ಕೂಲಲ್ಲಿ ನೀವು ಕಲಿತವರು, ಈಗ ಆಮೇಲೆ ಅಲ್ಲಿ ಪಿ ಯು ಸಿ ಎಲ್ಲ ಆಗುವಾಗ ನಾನು ಅಲ್ಲಿ ವಿದ್ಯಾರ್ಥಿ ಆಗಿದ್ದೆ. ಅಲ್ಲಿ ಶಿವ ಸದನದಲ್ಲಿ ಒಂದು ಸಲ ನಿಮ್ಮ ಭಾಷಣ ನಾನು ಕೇಳಿದ್ದೆ. ಬಹುಶಃ ಆಗ ಮಂದಾರ ಕೇಶವ ಭಟ್ರು ಅವರ ಪುಂಚದ ಬಾಲೆಯನ್ನು ಬರೆದು ಮುಗಿಸಿದರು. ಅವರು ಕೂಡ ಅದನ್ನು ಅವತ್ತು ಅಲ್ಲಿ ಹಾಡಿದ್ದನ್ನು ಕೂಡ ನಾನು ನೆನಪು ಮಾಡಿಕೊಳ್ತೇನೆ. ಬಹುಶಃ ಆಗಲೇ ಬಹಳ ಪ್ರಬುದ್ಧವಾದಂತಹ ವಿಚಾರಗಳನ್ನು ನೀವು ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳ್ತಾ ಇದ್ದದ್ದು ನನಗೆ ಈಗಲೂ ಕೂಡ ನೆನಪಾಗ್ತದೆ. ಬಹುಶಃ ಈ ರೀತಿಯ ಒಂದು ಉಪನ್ಯಾಸಗಳು ಅಥವಾ ಚಿಂತನೆಗಳನ್ನು ಹರಿಸುವಂತಹ ಕೆಲಸಗಳನ್ನು ಆ ಕಾಲದಲ್ಲಿ ಎಲ್ಲೆಲ್ಲ ನೀವು ಮಾಡಿದ್ದಿರ್ಬೋದು?
1: ಆದರೆ ಒಂದು ಏನಾಗಿದೆ ಅಂದರೆ ನನಗೆ ಈ ಮಾತನಾಡುವ ಕಲೆ ನನಗೆ ಪ್ರಾಪ್ತ ಆದದ್ದು ನಾನು ಹೈಸ್ಕೂಲ್ ಅಧ್ಯಾಪಕನಾಗಿ ಪಾಠ ಮಾಡಿದ ಕಾರಣ. ಆಮೇಲೆ ನಾನು MA ಇಲ್ಲಿ ಅಧ್ಯಾಪಕನಾದ ಕಾರಣ ಅದೊಂದು. ಆಮೇಲೆ ಏನಾಗಿದೆ ಅಂದರೆ ಈಗ ಯೂನಿವರ್ಸಿಟಿ ಒಬ್ಬ ಲೆಕ್ಚರ್ ಅಂತ ಆದ ಕಾರಣ ಆಗ ಉಪನ್ಯಾಸಕ್ಕೆ ಹೆಚ್ಚು ಜನ ಇಲ್ಲ, ನಾನು ಒಬ್ಬನೇ ಯುವಕ ಇದ್ದದ್ದು. ಮತ್ತು ಐತಾಳರಿದ್ದರು, ಲಕ್ಕಪ್ಪ ಹೊಡ್ರಿದ್ದರು, ಪರಮೇಶ್ವರ ಭಟ್ರಿದ್ದರು. ಹಾಗಾಗಿ ತುಂಬ ಕಡೆಯಿಂದ ಆಮಂತ್ರಣ ಬರ್ತಾ ಇತ್ತು. ಹಾಗೆ ಆ ಕಾಲಕ್ಕೆ ತುಂಬ ಉಪನ್ಯಾಸಗಳಿಗೆ ಕರೆದಲ್ಲಿಗೆಲ್ಲ ಹೋಗ್ತಾ ಇದ್ದೆ ನಾನು ವಿಚಾರದ್ದು. ಇದರಿಂದ ಏನಾಗಿದೆ ಮತ್ತು ಈ ಪುತ್ತೂರು ಕಡೆಯಲ್ಲಿ ಏನಾಗಿದೆ, ನಾನೀಗ ನಿಜವಾಗಿ ಪುತ್ತೂರಿನಲ್ಲಿ ಅಂತ ಇದ್ದದ್ದು ಒಟ್ಟು 8 ಮಾತ್ರ. ಆದರೆ ಈಗಲೂ ಕೂಡ ನನ್ನನ್ನು ಪುತ್ತೂರು ನಾವು ಅಂತಲೇ ಕರೀತಾರೆ. ಅದು ಯಾಕೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಇಲ್ಲಿಗೆ ಬಂದು 50 ಕಳೀತು ಮಂಗಳೂರಿಗೆ ಬಂದು. ಆದರೆ ಪುತ್ತೂರಿನಲ್ಲಿ ನನ್ನ ಬಗ್ಗೆ ನನ್ನ ಜನಗಳಿಗೆ ಹಿರಿಯರಿಗೆ ಏನು ಪ್ರೀತಿ ಅಂದರೆ ಪುತ್ತೂರಿನವರು ಅಂತ. ನನಗೆ ಅದೊಂದು ಒಂದು ಸಣ್ಣ ಒಂದು ಚಾಪು ಇದೆ, ನನಗೆ ಈಗಲೂ ಕೂಡ ಚಾಪು ಇದೆ ಅದರದ್ದು.
0: ಮಂಗಳ ಗಂಗೋತ್ರಿಯಲ್ಲಿ ಸುಮಾರು 1.5 ದಶಕಗಳವರೆಗೆ ನೀವು ಅಧ್ಯಾಪನ ವೃತ್ತಿಯನ್ನು ಮಾಡಿದಿರಿ. ಅಲ್ಲಿ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, HOD ತುಂಬ ಕೆಲಸಗಳನ್ನು ಮಾಡಿದ್ದೀರಿ. ಈಗ ನಿಮ್ಮ ಅವಧಿಯಲ್ಲಿ ಅಲ್ಲಿ ಅನೇಕ ಈಗ ಪ್ರಸಾರಾಂಗ ಇರ್ಬೋದು, ಅಧ್ಯಯನ ಕೇಂದ್ರಗಳಿರ್ಬೋದು, ಕಾರಂತ ಪೀಠ ಇರ್ಬೋದು, ತುಳುಪೀಠ ಇರ್ಬೋದು, ಇದೆಲ್ಲ ಆಗಲಿಕ್ಕೆ ಅದು ಯಾವ ರೀತಿ ಕಾರಣ ಆಯಿತು, ಅದು ಸಾಧ್ಯ ಆಯಿತು?
1: ಒಂದು ಏನಾಗಿದೆ ಅಂದರೆ ಈಗ ಆ ಇಡೀ ವಿಭಾಗದಲ್ಲಿ ತುಳುಕುತ್ತಿದ್ದವ ನಾನು ಒಬ್ಬನೇ ಇದ್ದೆ. ನಾನು ಯಾವುದು ಈ ಸ್ನಾತಕೋತ್ತರ ಕೇಂದ್ರ ಕಾಲಕ್ಕೆ ತುಳುಕುತ್ತಿದ್ದು ನಾನು ಒಬ್ಬನೇ ಇದ್ದದ್ದು. ವಿಶ್ವವಿದ್ಯಾಲಯ ಆದ ಕಾಲಕ್ಕೂ ನಾನು ಒಬ್ಬನೇ ಇದ್ದದ್ದು. ಹಾಗೆ ಯೂನಿವರ್ಸಿಟಿ ಆದಾಗ ಏನಾಗ್ತಾ ಇತ್ತು ಅಂದರೆ ಈಗ ತುಳುಕೂಟದವರು, SR ಹೆಗ್ಡೆ, ನಾನು ಅದರಲ್ಲಿ ಸದಸ್ಯ ಕೂಡ ಆಗಿದ್ದೆ ತುಳುಕೂಟದಲ್ಲಿ.
0: ಹೌದು,
1: ಎಲ್ಲರೂ ಹೇಳ್ತಾ ಇರುವಂಥದ್ದು ವೇಕರೆಯವರಿದ್ದು ಅಲ್ಲಿ ಏನಾಗಲಿಲ್ಲ ತುಳುವಿಕೆ ಅಂತ, ಅವರಿಗೆ ನನ್ನ ಮೇಲೆ ಒಂದು ಭಾರ. ನಾನು ನನ್ನ ಕುಲಪತಿಗಳೆಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ಕೊನೆಗೆ ಒಂದು ಬಾರಿ ಅವರು ಕುಲಪತಿಗಳು ಸ್ವಾಗತಿಸಿದ ಹೇಳಿದರು, ನೀವೊಂದು ಅದರ ಪ್ರಸ್ತಾವನೆ ಬರೀರಿ. ಬರದೆ ಬರೆದ ಮೇಲೆ ಹಣ ಎಲ್ಲಿದೆ, ಹಣ ಬೇಕಲ್ಲ.
0: ಆ
1: ಹಣ ಅದು ನನಗೆ, ನಾನಾಗ ಯಾವುದು ಹಣ ಎಲ್ಲಿಂದ ತರಬೇಕಾದ್ದು ಅದು ನೀವೇನಾದ್ರು ಹುಡುಗಿ ಅಂತ. ಕೊನೆಗೆ ಏನು ಮಾಡಿದ್ದೆ ಅಂದರೆ ನಾನು ಧೈರ್ಯ ಮಾಡಿ ಬೆಂಗಳೂರಿಗೆ ಹೋದೆ. ನನಗೆ ಆಗ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಇದ್ದರು, ಡಾಕ್ಟರ್ ಜೀವರಾಜ ಆಳ್ವ ಕನ್ನಡ ಸಂಸ್ಕೃತಿ ಸಚಿವರು, ನನಗೆ ಪರಿಚಯ ಇತ್ತು. ಆ ತುಳುವಿನಲ್ಲಿ ನನ್ನ ಹತ್ರ ಮಾತಾಡೋದು ಆ ಕಾಲಕ್ಕೆಲ್ಲ, ಅದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಏನು ಬಂದಿರಿ ವಿವೇಕಣ್ಣ ಅಂತ ಹೇಳಿದರು. ಹೇಳಿದೆ ಹೀಗೆ ಇದೆ ಅಂತ, ಅದು 5 ಬೇಕು, ನೀವೊಂದು 50% ಕೊಟ್ಟರು ನಾವು ಬೇರೆ ಕಡೆ ತರಿಸ್ತೇವೆ. ತಕ್ಷಣ ಸೆಕ್ರೆಟರಿಯನ್ನು ತರಿಸಿ 2.5 ಅವರು ಅನುಮೋದನೆ ಮಾಡಿ ಕೊಟ್ಟರು ಅವರು, ಯುವರಾಜ ಆಳ್ವರು. ಆಮೇಲೆ ನಾನು ವೀರೇಂದ್ರ ಹೆಗ್ಡೆ ಅವರ ಹತ್ರ ಧರ್ಮಸ್ಥಳಕ್ಕೆ, ಅವ್ರಿಗೆ 2 ಬರೆದುಕೊಟ್ಟು 5 ಆಯಿತು. ಆಮೇಲೆ VC ಹೇಳಿದ್ರು ನೀವೇ ಅದನ್ನು ನೋಡಿಕೊಳ್ಬೇಕು ಅಂತ. ಹಾಗೆ ಆ ಕಾಲಕ್ಕೆ ನಾವಿರೋ ಸಂಭಾವನೆಗೆ ಇವನ್ನ ಪ್ರಶ್ನೆ ಏನಿಲ್ಲ, ಅದರ ಗೌರವದ ಕೆಲಸಗಳು ಅಂತ ಅದನ್ನು ಹಾಗೆ ತುಳು ಪೀಠವನ್ನು ನಾನು ಆರಂಭ ಮಾಡಿದ್ದೆ. ಅದನ್ನು ಕೆಲಸ ಮಾಡ್ತಾ ಬಂದೆ. ಅಲ್ಲಿ ಒಬ್ಬರಿಬ್ಬರು ಅಸಿಸ್ಟೆಂಟ್ಗಳು, ಅದರ ಬಡ್ಡಿಯಲ್ಲಿ ನಾನು ಯಾವುದೇ ಸಂಭಾವನೆ ತೊಗೊಳ್ಳಲಿಲ್ಲ. ಹಾಗೆ ಕೆಲಸಗಳನ್ನು 92ನೇ ಇಸವಿಯಿಂದ ಮಾಡ್ತಾ ಬಂದೆ. ಆಮೇಲೆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಅವರು ಆಗಿನ VC ವರ್ತ್ ಹೇಳಿರುತ್ತೆ, ಸೌದತ್ತಿಯವರತ್ರ ಕಾರಂತರ ಬಗ್ಗೆ ಏನಾದ್ರು ಮಾಡಬೇಕು ಅಂತ, ಕಾರಂತ ಪೀಠ ಅಂತ. ಸೊ VC ಅವರು ನನಗೆ ಅದೇ ಕೆಲಸ, ಯಾವುದು ಪ್ರಸ್ತಾವನೆ ಬರೆಯುವುದು. ಪ್ರಸ್ತಾವನೆ ಬರದೆ ಪ್ರಸ್ತಾವನೆ ಆದಮೇಲೆ ಅವರು 5 ಲಕ್ಷ ಕೊಟ್ಟರು, ಅವರಿಗೆ ನೀವೇ ನೋಡ್ಕೊಳ್ಬೇಕು. ಅದನ್ನು ನಾನು ನೋಡಿಕೊಂಡೆ. ಹಾಗೆ ಕಾರಂತರನ್ನು ಕರೆಸಿ ಅವರ ಬಿಡಿ ಲೇಖನಗಳ 8 ಸಪುಟಗಳನ್ನು ನಾವು ಬಿಡುಗಡೆ ಮಾಡಿ, ಪ್ರತಿ ಕಾರ್ಯಕ್ರಮ ಬಿಡುಗಡೆಗೂ ಕಾರಂತರು ಬಂದಿದ್ದಾರೆ, ಮಾಲಿನ್ಯ ಮಲ್ಲೆ ಸಂಪಾದನೆ ಮಾಡಿಕೊಟ್ರು. ಅದು ನನ್ನ ಜವಾಬ್ದಾರಿಗೆ ಬಿತ್ತು.
0: ಈಗ ಕಾರಂತರು ಅಲ್ಲಿ ಕೋಟಕ ಹೋದ ಮೇಲೆ ಕೂಡ ನಿಮ್ಮ ಸಂಪರ್ಕ ಬೆಳೆಯಿತು?
1: ಇದಿದ್ರು ಇಲ್ಲಿ ಪೂರ್ತಿ ನನಗೆ ಅಲ್ಲಿ ಅವರ ಸಾಲಿಗ್ರಾಮದಲ್ಲಿ ನನ್ನ ಸಂಪರ್ಕಕ್ಕೆ ಹೋಗ್ತಾ ಇದ್ದೆ. ಪ್ರತಿ ಬಾರಿ ನಾನು ಹೋಗ್ತಾ ಇದ್ದೆ, ಅವ್ರನ್ನ ಮನೆಯಲ್ಲಿ ಹೋಗಿ ಕರ್ಕೊಂಡು ಬರ್ತಾ ಇದ್ದೆ. ಅವರೇ ಬರ್ತಾ ಇದ್ರು, ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಂಥರ. ಅದು ನನ್ನ ಬದುಕಿನ ಅದ್ಭುತ ಅನುಭವ. ಹಾಗೆ ಪ್ರಸಾರಂಗ ಆಗ್ಬೇಕು ಅಂತ ಹೇಳಿ ಅದು ಒಂದು ಪ್ರಸ್ತಾವನೆ ಬರದೆ, ಅದು ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿ. ನಾನು ಯಾವುದಕ್ಕೂ ನಾನು ಏನು ಸಂಭಾವನೆ ಯಾವುದಕ್ಕೂ ತೊಗೊಳ್ಳಿಕ್ಕಿಲ್ಲ, ಅದನ್ನು ನಾನು ನಿರ್ದೇಶಕನಾಗಿ ಮಾಡಿದೆ. ಅಷ್ಟೊತ್ತಿಗೆ ತುಳು ಅಕಾಡೆಮಿ ಅಧ್ಯಕ್ಷ ಅದೆ.
0: ಹೌದು,
1: ಹಾಗೆ ಒಂದೇ ಕಾಲ
0: ಸಮ್ಮೇಳನ ಇಲ್ಲಿ ಮಂಗಳೂರಲ್ಲಿ ಆಗುವಾಗ ಆಗಲೇ ಘೋಷಣೆ ಮಾಡಿದ್ರು.
1: ಒಂದೇ ಕಾಲಕ್ಕೆ ಮಂಗಳೂರು ಶಿವಂಡಿಯಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥ, ತುಳುಪೀಠದ ಮುಖ್ಯಸ್ಥ, ಪ್ರಸಾರಾಂಗದ ನಿರ್ದೇಶಕ, ಕಾರ್ಪೊರೇಟ್ ನಿರ್ದೇಶಕ, ತುಳು ಅಕಾಡೆಮಿ ಅಧ್ಯಕ್ಷ. ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಟ್ಟು ರಾತ್ರಿ 10 ಗಂಟೆಗೆ ಮನೆ ಬರ್ತಾ ಇದ್ದದ್ದು. ಹಾಗಾಗಿ ದುಡಿಯುವುದು ಉಂಟಲ್ಲ, ನಾವು ಹಳ್ಳಿಯಲ್ಲಿ ಹುಟ್ಟಿದ ಕಾರಣ ನಮಗೆ ದುಡಿಯುವುದು ಆ ಕಾಲಕ್ಕೆ ಸ್ವಲ್ಪ ತಾರುಣ್ಯದಲ್ಲಿ ಆಗ್ತಾ ಇತ್ತು, ಇವತ್ತಿನ ಪ್ರಶ್ನೆ ಅಲ್ಲ. ಆದ್ರೆ ನನಗೇನಾಗಿದ್ದರೆ ಯಾವುದೇ ಕುಲಪತಿಗಳು ಎಲ್ಲರೂ ನನಗೆ ಅಪರಿಚಿತರೆ ಬಂದ್ರೆ ಮೊದಲು ಅವರು ಕರೆಯುವುದು ನನ್ನನ್ನು, ಅರೆಯವರ ಈ ಥರದ ಮಾಡೋಣ ಹೀಗೆ ನನ್ನ ಸಮಾಲೋಚನೆ ಮಾಡ್ತಾ ಇತ್ತು. ಎಲ್ಲರೂ ಕೂಡ ನನಗೆ ಬಹಳ ಗೌರವ ಕೊಡ್ತಾ ಇತ್ತು. ಕಾರಣ ಯಾಕೆಂದ್ರೆ ನಾನು ಕೆಲಸ ಮಾಡಿ ತೋರಿಸ್ತೇನೆ ಅಂತ ಅವರಿಗೆ ಒಂದು ಒಂದು ಬಹಳ ಖಚಿತತೆ ಇತ್ತು. ಆಮೇಲೆ ನಮ್ಮಲ್ಲಿ ನಮಗೆ ಹಟ್ಟಿದ ಉಂಡತ್ತ ಕಿದೆ ಭಾಳ ದೊಡ್ಡದಿತ್ತು. ನಮ್ಮಲ್ಲಿ ಬರಿಪುನ ಪೆತ್ತಲ್ ಬುಕ್ ನಮಗೆ ಕಂಡ ಇತ್ತು ನೆಂಕಲಿಗೆ ಅಂಚಾದ ಆಯ್ತ ಬೋರ್ಲು ಎರ್ಮೆ ಮಲ್ಲ ಕಿದೆ ಇತ್ತು. ಅಮ್ಮ ಬರಿಯೊಂದಿತ್ತಿರ ತಾಯಿ ಗಂಗೆ ಗೌರಿ ಅವು ಪುದಾರಿತ್ತಿತ್ತ ಪೆತ್ತಲ್ನ ಅದರದ್ದಿತ್ತು. ಹಾಗೆ ಏನಾಯಿತು ಅದನ್ನು ಏನಾಗಿದೆ ಈಗ ಇವಳು ಕಿನ್ನಿದ್ದಾರು ತಮ್ಮಂದಿರನ್ನು ಸ್ವಾಗತಿಸಿ ಅವರಿಗೆ ಸತ್ಕಾರ ಮಾಡಬೇಕಲ್ಲ. ಮನೆ ಬಂದ ಕಲೆಗೆ ಪೇರು ಕೋರ್ಪಣೆ ಸುರು ಇಲ್ಲಡೆ ಬತ್ತನ ಕಲೆಗೆ ಅಂತ. ಹಾಗೇನೆ ಗಂಗೆ ಗೌರಿ ಕಾಳಿ ಅವಳು ಉಂಡತ್ತ ಚೊಂಬು ಮುಟ್ಟ ಪೇರು ಕೊರಳು ಶಾರದೆ ಆ ಲೈನ್ ಸೇರಿಸಿದೆ.

0: ಅಂದರೆ ನೀವೊಂದು ಕನ್ನಡದ ವಿದ್ಯಾರ್ಥಿಯಾಗಿ, ಒಂದು ಸಾಹಿತಿಯಾಗಿ ಈ ಯಕ್ಷಗಾನದ ಬಗ್ಗೆ ಒಂದು ದೊಡ್ಡ ಅಭಿಮಾನವನ್ನು ಇಟ್ಟುಕೊಂಡು ಈಗ ಯೂನಿವರ್ಸಿಟಿಗಳೆಲ್ಲ ತಾಳಮದ್ದಲೆ ಮಾಡಿಸಿದ್ದೀರಿ ನೀವು, ಬೇರೆ ಬೇರೆ ಕಡೆ ಯಕ್ಷಗಾನದ ಪ್ರಯೋಗಗಳನ್ನು ಕೂಡ ಮಾಡಿಸಿದ್ದೀರಿ, ಅಕಾಡೆಮಿಯ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದೀರಿ, ಈ ಒಂದು ಆಸಕ್ತಿಗೆ ಏನು ಕಾರಣ?
1: ಅದು ನನ್ನದು ಬಾಲ್ಯದ, ನಾನು ಅದನ್ನು ಒಂದು ಕಡೆ ಬರೆದೇನೆ ಕೂಡ. ಯಕ್ಷಗಾನ ನನ್ನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಯಾಕಂದರೆ ನಾನು ಅಗ್ರಹಳದಿಂದ ಪುತ್ತೂರು ಬಾಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೆಗೆ ಅಲ್ಲಿ ಮೂರು ಮೇಳಗಳು ಟೆಂಟ್ ಹೊಡಿತಾ ಇತ್ತು. ನಾನು ನಡ್ಕೊಂಡು 7 ಮೈಲು ಹೋಗುವುದು, ಹೋಗಿ ರಾತ್ರಿ ಆಟ ನೋಡಿ ಬೆಳಿಗ್ಗೆ ನಡ್ಕೊಂಡು ವಾಪಸ್ ಬರುವುದು, ಮರುದಿನ ಎದ್ದು ಸಂಜೆ ಎದ್ದು ಹೋಗುವುದು. ಪ್ರತಿ 3 ದಿನವೂ ಆಟ ನೋಡಿದ್ದೇನೆ, ಒಂದೊಂದು ಮೇಳದ ಆಟ ನೋಡಿದ್ದೇನೆ. ಬಂದು ಮಲಗಿದ್ರೆ ಮತ್ತೆ ಸಂಜೆ ಏಳುವಂಥದ್ದು. ನನಗೆ ಆಟ ನೋಡೋದು ಬಹಳ ಹುಚ್ಚಿತ್ತು. ಅದೇನಾಗಿದೆ, ನಾನು ಯೂನಿವರ್ಸಿಟಿಯಲ್ಲಿ ಕೊನೆಗೆ ಸ್ವಲ್ಪ ಲೆಕ್ಚರ್ ರೀಡರ್ ಆದ ನಂತರ ನಿದ್ದೆ ಕಂಡಲಿಕ್ಕೆ ಆಗಲಿಲ್ಲ ಅಂತ ಬಿಟ್ಟೆ ಹೊರತು, ನಾನು ಎಲ್ಲ ಹಿರಿಯ ಕಲಾವಿದರು, ನೀವು ಯಾರ ದೊಡ್ಡ ದೊಡ್ಡ ಹೆಸರು ಹೇಳ್ತೀರೋ ಅವರೆಲ್ಲರ ವೇಷ ನೋಡಿದ್ದೇನೆ, ಎಲ್ಲ ಭಾಗವತರು ಭಾಗವತಿಗೆ ಕೇಳಿದ್ದೇನೆ. ನಾನು ಸಾಮಾನ್ಯ ಹೇಳ್ತೇನೆ, ನನ್ನ ನೆನಪಿದ್ದಾಗಿ ಸುಮಾರು 52ನೇ ಇಸವಿಯಿಂದ ಒಂದು 70ರ ಕಾಲದವರೆಗೆ ಎಲ್ಲ ರೀತಿಯ ಕಲಾವಿದರುಗಳ ಯಕ್ಷಗಾನದ ಪ್ರದರ್ಶನ ನೋಡಿದ್ದೇನೆ. ಮತ್ತು ನಮಗೆ ಅಲ್ಲಿ ನನ್ನ ಶಾಲೆಯಲ್ಲಿ, ನಾನು ಹೇಳಿದೆಲ್ಲ, ನನ್ನ ಪರ್ಯಾದ್ರಿಕ ಶಾಲೆಯಲ್ಲಿ ಯಕ್ಷಗಾನದ ಒಂದು ಆವರಣ ಇತ್ತು, ವಾತಾವರಣ ಇತ್ತು, ತಾಳಬದ್ದಳೆಗಳು ನಡೀತಾ ಇದ್ದದ್ದು ಒಂದು ಬಹಳ ಮುಖ್ಯವಾದ್ದು. ಅಲ್ಲಿ ಹೆಚ್ಚಿನ ಇವರು ಮಾಸ್ಟರ್ಗಳ ಜೊತೆಗೆ ಹೊರಗಿನಿಂದ ಕಲಾವಿದರು ಬರ್ತಾ ಇದ್ದದ್ದು. ಶ್ರೀನಿಗೋಪಾಲ ಕೃಷ್ಣ ಭಟ್ರು ಯಕ್ಷಗಾನ ಪ್ರವೇಶ ಮಾಡುವ ಮೊದಲು ಅಲ್ಲಿ ಹರಿಕಥೆ ಮಾಡಿದ್ದ ಒಂದು ಪ್ರಸಂಗ ನಂಗೆ ನೆನಪು ಬರ್ತದೆ. ಹರಿದಾಸರ ಮಾತ್ರ ಆಗಿದ್ದು ಮತ್ತೆ ಯಕ್ಷಗಾನಕ್ಕೆ ಬಂದು ಪುತ್ತೂರಲ್ಲಿ ಬಂದ ಮೇಲೆ ಅವರು ಅದು ಅವರ ಒಪ್ಪನಾಡು ಕ್ಷೇತ್ರ ಮಾತ ಮೇಲೆ ನಾನು ನೋಡಿರುವಂಥದ್ದು ನೋಡಿದೆ. ಪುರಿ ವಿಠಲ ಶಾಸ್ತ್ರಿಗಳದ್ದು ನಾನು ಪ್ರತಿ ವರ್ಷ ನೋಡ್ತಾ ಇದ್ದೆ ಧರ್ಮಸ್ಥಳ ಮೇಳದಲ್ಲಿ, ಅವರಾಗ ಮೇಳ ನಡೆಸ್ತಾ ಇದ್ರು ಯಾರೋ ಪುರಿ ವಿಠಲ ಶಾಸ್ತ್ರಿಗಳು. ಹೀಗೆ ನನಗೆ ಬಾಲ್ಯದಿಂದಲೂ ಕೂಡ ನಮ್ಮ ತಂದೆ ಒಂದು ಸಣ್ಣ ಅರ್ಥಧಾರಿ ಕೂಡ ಅಲ್ಲಿ ದೇವಸ್ಥಾನದಲ್ಲಿ ತಾಳಮದ್ದಳೆ ತಂದೆಯವರು ಅರ್ಥ ಹೇಳ್ತಾ ಇದ್ರು. ಮತ್ತೆ ಅಗ್ರಹಳದಲ್ಲಿ ನಮ್ಮ ಅಗ್ರಹಳದ ಕುಟುಂಬದಲ್ಲಿ ಮದ್ದಳೆ ಇತ್ತು, ಚೆಂಡೆ ಇತ್ತು, ವಿಠಲರಿಗೆ ಅಂತ ನಮ್ಮ ಅವರ ಕುಟುಂಬ ಅಲ್ಲೆಲ್ಲ ಒಂದು ತಾಳಮದ್ದಳಾಗ್ತಾ ಇತ್ತು.
0: ಅಗ್ರಹಳ ರಾಮಣ್ಣರಿಗೆ
1: ಅಲ್ಲಿ ಅಗ್ರಹಳದಲ್ಲಿ ನಮ್ಮದೇ 5-6 ಮನೆ ಇತ್ತಲ್ಲ, ಅದರ ಒಳಗಡೆ ಭಾಗವತರು ಚೆಂಡೆ ಮದ್ದಳೆಯವರು ಅರ್ಥಧಾರಿಗಳು ಇದು ನಾನು ಚಿಕ್ಕ ಹುಡುಗನಾಗಿದ್ದಾಗ ನೋಡಿದ್ದು. ಅಂದರೆ ಶಾಲೆ ಬೆಲ್ಲ ನಮ್ಮ ಈ ಸಣ್ಣ ಮನೆಯ ಅಂದ್ರೆ 4-5 ಮನೆಯ ಒಳಗೆ ಒಂದು ತಾಳಮದ್ದಲಾಗ್ತಾ ಇತ್ತು.
0: ಈಗ ಬಹುಶಃ ಅದನ್ನೆಲ್ಲ ಗಮನಿಸುವಾಗ ಈಗ ನೀವಾಗಲಿ ಕೈಯಾರದವರಾಗಲಿ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ರೆ ಯಕ್ಷಗಾನದಲ್ಲಿ ಕೂಡ ದೊಡ್ಡ ಹೆಸರಾಗ್ತಾ ಇತ್ತು ನಿಮ್ದು. ಆದರೆ ಅದನ್ನು ಬಿಟ್ಟು ಕೇವಲ ಅದನ್ನೊಬ್ಬರು ನೋಡುಗರಾಗಿ ವಿಮರ್ಶಕರಾಗಿ ಮಾತ್ರ ನೀವು ನೋಡಿದ್ದೀರಿ.
1: ಹೌದು, ಯಾಕೆಂತ ಹೇಳಿ ಒಂದು ನಂದು ಏನಾಗಿದೆ ಅಂದರೆ ನಂದು ಒಂದು ನಮ್ಮ ಗುರುಗಳು ಹೇಳಿದ ಒಂದು ಮಾತು ಸ್ವಲ್ಪ ತಮಾಷೆ ಆಗಿದ್ದು ಒಂದಿದೆ. ನಮ್ಮಲ್ಲಿ ಅವರು ನಾವು 68-70 ಕಾಲಕ್ಕೆ ನಮ್ಮಲ್ಲಿ ಅಟೆಂಡರೊಬ್ಬ ಇದ್ದ ನಾರಾಯಣ ಗಟ್ಟಿ ಅಂತ ಕರ್ನಾಟಕದವರು, ಅವನಿಗೆ ನಮ್ಮ ಪರಮೇಶ್ವರ್ ಹೇಳ್ತಾ ಇದ್ರು, ನಾರಾಯಣ ನಾವು ಕೆಲಸ ಹೇಗೆ ಮಾಡಬೇಕು ಅಂದರೆ ನಾವು ಊಟ ಮಾಡುವಾಗ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಊಟ ಮಾಡಲಿಕ್ಕೆ ಅಂತ ಹೇಳಿಯೇ ಊಟ ಮಾಡಬೇಕು. ನೀನು ಈ ಬೋರ್ಡ್ ಒರೆಸುವಾಗ ದೇವರು ಸೃಷ್ಟಿ ಮಾಡಿದ್ದು ನನ್ನ ಬೋರ್ಡ್ ಒರೆಸೋದಕ್ಕೆ ಅಂತಲೇ ನೀನು ಕೆಲಸ ಮಾಡಬೇಕು. ಈ ಊಟ ಮಾಡುವಾಗ ನೀನು ಬೋರ್ಡ್ ಒರೆಸೋ ಕೆಲಸ ಮಾಡಬಾರ್ದು, ಯೋಚನೆ ಮಾಡಬಾರ್ದು, ಬೋರ್ಡ್ ಒರೆಸುವಾಗ ನೀನು ಊಟ ಮಾಡೋ ಚಿಂತೆ ಮಾಡಬಾರ್ದು. ಇದು ನೋಡ್ಲಿಕ್ಕೆ ಸ್ವಲ್ಪ ತಮಾಷೆ ಆದರೂ ಒಂದು ತಾದಾತ್ಮ್ಯ ಅಂತ. ನನಗೇನಾಗಿದೆ, ನನಗೀಗ ಒಂದು ಉದ್ಯೋಗ ಏನು ಅಧ್ಯಾಪನ, ಅದನ್ನು ನಾನು 100ಕ್ಕೆ 100 ಪಾಲು ಬಹಳ ಸಮರ್ಪಕ ಮಾಡಬೇಕು.
0: ಸರಿ,
1: ನನಗೆ ಪ್ರಶಸ್ತಿ ಮುಂತಾದವುಗಳೆಲ್ಲ ಬಹಳ ಗೌಣ ನನಗೆ. ಆದ ಕಾರಣ ನಾನು ಈಗಲೂ ನನಗೀಗ ಸಾಹಿತಿ ನೀವು ವಿದ್ವಾಂಸ ಎಲ್ಲ ಹೇಳಿದರು, ಈಗಲೂ ನೀವು ನನ್ನ ಸ್ಟೂಡೆಂಟ್ಸ್ ಯಾರಾದರೂ ವಿದ್ಯಾರ್ಥಿ ಕೇಳಿ ಮಿನಿಸ್ಟ್ರು ಪ್ರೊಫೆಸರು ಇದು ಈಗಲೇ ನನಗಿರೋ ದೊಡ್ಡ ಅಭಿವೃದ್ಧಿ ಅದೇನಿ ಪ್ರೊಫೆಸರ್ ಅಂತ ಹೇಳಿದ ಕೂಡಲೇ ಎಲ್ಲ ಒಂದು ಪ್ರೀತಿ ಗೌರವ ತೋರಿಸ್ತಾರೆ. ಅಧ್ಯಾಪನದಲ್ಲಿ ನನಗೆ ಬಹುಶಃ ಇಡೀ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅಧ್ಯಾಪಕನಾಗಿ ನನಗೆ ಬಹಳ ಉನ್ನತ ಸ್ಥಾನ ಇದೆ. ಅದು ಕಾರಣ ಯಾಕೆಂದರೆ ನಾನು ಅಷ್ಟು ಸಿದ್ಧತೆ ಮಾಡಿಕೊಂಡು ಹೋಗ್ತಾ ಇದ್ದೆ.
0: ಇದನ್ನು ನಾವು ನೋಡಿದೆ, ಯಾಕಂದರೆ ಈಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳುಂಟು, ತುಂಬ ಜನ ಸ್ಕಾಲರ್ಸ್ ಎಲ್ಲ ಅಲ್ಲಿ ಆಗಿದ್ದಾರೆ. ಆದರೆ ಕನ್ನಡ ವಿಭಾಗವನ್ನು ನಾವು ನೋಡಿದರೆ ನಿಮ್ಮ ಒಂದು ಸಮಯದಲ್ಲಿ ನಿಮ್ಮ ಜೊತೆಗಿದ್ದಂತಹ ವಿದ್ವಾಂಸರು ಬಹುಶಃ ನಿಮ್ಮ ಮಾರ್ಗದರ್ಶನದಲ್ಲಿ ಅವರು ಮಾಡಿದಂಥ ಕೆಲಸಗಳನ್ನು ಕೂಡ ನಾವು ಗಮನಿಸ್ತಾ ಬಂದವರು. ಈ ದೃಷ್ಟಿಯಿಂದ ನಿಮ್ಮದೊಂದು ಬಳಗದ ಬಗ್ಗೆ ಏನು ಅನಿಸ್ತದೆ ನಿಮಗೆ?
1: ಹೌದು, ನನಗೇನಾಗಿದೆ ಒಂದು ಅನೇಕ ನನ್ನ ಬದುಕಿ ಆಕಸ್ಮಿಕವಾದ್ದು. ಏನಾಗಿದೆ, ನಾನಿರುವಾಗ ವಿಭಾಗ ಸ್ವಲ್ಪ ಬಹಳ ಏನು ಗಟ್ಟಿ ಇರಲಿಲ್ಲ. ಸುಳ್ಯದಲ್ಲಿ ಪುರುಷೋತ್ತ ಬೆಳೆವಲೆ ಇದ್ದರು, ಅವರ ಸಂಶೋಧನೆ ಮಾಡ್ತೇನೆ ಅಂತ ಹೇಳಿದರು. ನಾನು ಒಪ್ಕೊಂಡೆ. ಆಮೇಲೆ ಚಿನ್ನಪ್ಪೂರ್ ಉಜಿರೆ ಕಾಲೇಜಿನಲ್ಲಿದ್ದರು, ಸಂಶೋಧನೆ ಮಾಡ್ತಾ ಅಂತ ಹೇಳಿದರು, ಒಪ್ಕೊಂಡೆ. ಹೀಗೇನಾಯಿತು ಅಂದರೆ ಅವರು ಆಮೇಲೆ ಪಿ ಎಚ್ ಡಿ ಮಾಡಿ ವಿಭಾಗಕ್ಕೆ ಬಂದರು,
0: ಅಲ್ಲಿಗೆ ಬಂದರು.
1: ಹೀಗೆ ಅನೇಕ ಬಾರಿ ಏನಾಯಿತು ಅಂತ ಹೇಳಿದರೆ, ಈಗ ಶಿವರಾಮ್ ಶೆಟ್ಟರು ನನ್ನ ವಿದ್ಯಾರ್ಥಿ, ಆಮೇಲೆ ಪಿ ಎಚ್ ಡಿ ಮಾಡ್ತೇನೆ ಅಂತ ಹೇಳಿದರು, ನಾನು ಒಪ್ಕೊಂಡೆ. ಈ ಥರದ್ದು ಹೀಗೆ ಅನೇಕ ಮಂದಿ ಏನಾಗಿದೆ ಅಂದರೆ, ಅವರು ಆ ಕಾಲಕ್ಕೆ ಒಬ್ಬ 5 ಮಂದಿಗೆ ಮಾತ್ರ ನಾನು ಗೈಡ್ ಮಾಡಬೇಕಾಗಿತ್ತು. ಆದ್ದರಿಂದ ಆ ಮಿತಿಯಲ್ಲಿ ಮಾಡ್ತಾ ಬಂದೆ. ಅಲ್ಲಿ ಅನೇಕ ಮಂದಿ ತಮ್ಮ ಶಕ್ತಿಯನ್ನು ಅದಕ್ಕೆ ವಿನಿಯೋಗ ಮಾಡಿ ಉನ್ನತ ಹುದ್ದೆಗೆ ಹೋಗ್ತಾ ಹೋದರು, ಉನ್ನತ ಹುದ್ದೆಗೆ ಹೋಗ್ತಾ ಹೋದರು. ಮತ್ತು ಅವರಿಗೆಲ್ಲ ಒಂದು ಶಿಸ್ತು ನಾನು ಹೇಳಿದ್ದೆ. ಅಂದರೆ ನೀವು ಅದನ್ನು ಗಮನಿಸಿದರೆ, ಈಗ ಚಿನ್ನಪ್ಪಗೌಡರು ಮುಂತಾದವರೆಲ್ಲ, ನಾನು ಬದುಕಿನಲ್ಲಿ ಹೇಳಿಕೊಡೋದು ಒಂದು ಶೈಕ್ಷಣಿಕ ಶಿಸ್ತು ಬೇಕು ಅಂತ. ಸುಮ್ಮನೆ ಒಂದು ಡಾಕ್ಟ್ರೇಟಿಂದ ಪ್ರಯೋಜನ ಏನಿಲ್ಲ, ಅದನ್ನು ಉದ್ದಕ್ಕೂ ಕೂಡ ಒಂದು ವ್ರತದ ಹಾಗೆ ಕೆಲಸ ಮಾಡಬೇಕು ಅಂತ. ಅದನ್ನು ಅನೇಕ ಮಂದಿ ನನ್ನ ಸಂಶೋಧನಾ ವಿದ್ಯಾರ್ಥಿಗಳು ಮಾಡಿ ತುಂಬ ಒಳ್ಳೆ ಹೆಸರು ಪಡೆದರು. ಅದು ನನಗೆ ಬಹಳ ಗೌರವ ತಂದಿದೆ.
0: ಕರ್ನಾಟಕದ ಯಾವ ಯೂನಿವರ್ಸಿಟಿಗೆ ಹೋದರೂ ಕೂಡ ಪ್ರೊಫೆಸರ್ ವಿವೇಕ್ ರೈ ಅವರ ವಿದ್ಯಾರ್ಥಿಗಳು ಅಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಈಗ ನಾಡಿನ ಲೇಖಕರಲ್ಲಿ ಕೂಡ ಅಂತವರು ತುಂಬ ಬಂದಿದ್ದಾರೆ. ಇದೊಂದು ರೀತಿಯಲ್ಲಿ ನಿಮಗೆ ಏನನ್ನಿಸ್ತದೆ?
1: ನನಗೆ ಅದರ ಬಗ್ಗೆ ಏಕೆಂದರೆ, ಉದಾಹರಣೆಗೆ ನಾನೀಗ ಆ ಕಾಲಕ್ಕೆ ಇರುವ ವಿಶ್ವವಿದ್ಯಾಲಯಗಳು ಕೆಲವೇ ಇದ್ದದ್ದು, ಮೈಸೂರು, ಬೆಂಗಳೂರು, ಕುವೆಂಪು ಯೂನಿವರ್ಸಿಟಿ, ಶಿವಮೊಗ್ಗ, ಗುಲ್ಬರ್ಗ, ಎಲ್ಲ ವಿಶ್ವವಿದ್ಯಾಲಯಗಳಿಗೆ ನಾನು ಹೋಗ್ತಾ ಇದ್ದೆ ಉಪನ್ಯಾಸಕ್ಕೆ. ಅಲ್ಲೆಲ್ಲ ಉಪನ್ಯಾಸ ಕೊಡುವಾಗ ತುಂಬ ಮಂದಿ ನನ್ನ ಉಪನ್ಯಾಸ ಕೇಳಲಿಕ್ಕೆ ವಿದ್ಯಾರ್ಥಿಗಳೆಲ್ಲ ಅಧ್ಯಾಪಕರೆಲ್ಲ ಬರ್ತಾ ಇದ್ದರು ಎಲ್ಲ ಕಡೆಯಲ್ಲಿ. ಈಗಲೂ ನಾವು ನೆನಪಿಸಿಕೊಳ್ತಾ ಇದ್ರದ್ದು. ಹಾಗೆ ನನಗೇನಾಗಿದೆ ಒಂಥರ, ನನ್ನ ವಿದ್ಯಾರ್ಥಿಗಳು ಅಲ್ಲದೇನೆ ಅಖಿಲ ಕರ್ನಾಟಕ ವ್ಯಾಪ್ತಿಯಲ್ಲಿ ನನಗೆ ಒಂದು ಗುರುತ್ವ ಇದೆ. ಈಗಲೂ ಕೂಡ ಅನೇಕ ಮಂದಿ, ಈಗ ನಾನು ಹೋಗ್ಲಿಕ್ಕೆ ಆಗುವುದಿಲ್ಲ, ನೆನೆಸಿಕೊಳ್ತಾರೆ, ಸರ್ ಅವರ ಒಂದು ಉಪನ್ಯಾಸ ನಾವು ಕ್ಲಾಸ್ ಕೇಳಿದ್ದೇವೆ, ಅವರು ನಮಗೆ ವಿಶೇಷ ಉಪನ್ಯಾಸ ಕೊಟ್ಟಿದ್ದಾರೆ ಅಂತ. ಇದು ನನಗೊಂಥರ, ನನಗೀಗ ನಾವು ಈಗಲೂ ನಾನೊಂದು ಗುಲ್ಬರ್ಗಕ್ಕೆ, ಬೀದರಿಗೆ ಹೋದರೆ, ಧಾರವಾಡಕ್ಕೆ ಹೋದರೆ, ಮೈಸೂರು, ಬೆಂಗಳೂರಿಗೆ ಹೋದರೆ ದೊಡ್ಡ ಅಭಿಮಾನಿ ಬಳಗ ನನಗಿದೆ. ಅಂದರೆ ಏನಂದರೆ ವಿದ್ವತ್ತಿನ ವಲಯದಲ್ಲಿ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ. ಯಾಕಂದರೆ ನನ್ನ ಉಪನ್ಯಾಸಗಳನ್ನು ಕೇಳಲಿಕ್ಕಂತೆ ಜನ ಕಾಯುವಂಥವರಿದ್ದಾರೆ. ನನ್ನ ನೇರ ವಿದ್ಯಾರ್ಥಿಗಳೇನಲ್ಲ ಅವರ.
0: ಅದೇ ನೀವು ಈ ಗ್ರಂಥ ರಚನೆಯ ಜೊತೆಗೇನೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಕೂಡ ನಿಮ್ಮ ಹೆಗಲಿಗೆ ಹಾಕಿಕೊಂಡಿರಿ. ಈಗ ಸಿರಿ ಸಂಪುಟ ಬಂದದಿರ್ಬೋದು, ಅಥವಾ ಈ ಮಂಗಳೂರು ದರ್ಶನದಂತಹ ಒಂದು ಬಹಳ ಉಪಯುಕ್ತವಾದಂಥ ಕೃತಿಗಳನ್ನು ಹೊರತಂದದಿರ್ಬೋದು, ಈ ಎಲ್ಲ ಕೆಲಸಗಳು ಹೇಗಾಯಿತು ಸರ್?
1: ಈಗ ಸಿರಿಯದ್ದು, ಈಗ ಪ್ರೊಫೆಸರ್ ಲಾರಿ ಹೊಂಕೋ ಅನ್ನುವ ಫಿನ್ಲೆಂಡಿನ ವಿದ್ವಾಂಸರು, ಅವರು ಉಡುಪಿಗೆ ಹರಿದಾಸ್ ಭಟ್ರು ಅವರನ್ನು ಕರೆಸಿದರು 1985. ಅಲ್ಲವರು ಈ ಕಲೆಬಾಲ ಅಂತ ಈ ಫಿನ್ಲೆಂಡಿನ ಮಹಾಕಾವ್ಯದ 150ನೇ ವರ್ಷದ ಆಚರಣೆ ಕರೆಸಿದರು. ಅಲ್ಲಿ ನಾವೆಲ್ಲ ಜಾನಪದವರು ಅಲ್ಲಿ ಸೇರಿದ್ದೆವು, ಅವರ ಪರಿಚಯ ಆಯಿತು ನಮಗೆ. ಆಮೇಲೆ ಅವರಿಗೆ ಏನಾಗಿದೆ ಈ ತುಳು ಪಾಡ್ದನಗಳ ಬಗ್ಗೆ ಆಸಕ್ತಿ ಬಂತು. ಮುಂದೆ ಅವರೇನು ಮಾಡಿದರು, ಈ ಗೋಪಾಲ್ ನಾಯಕ ಒಂದು ಗುರುತಿಸಿದರು 1988. ಆಮೇಲೆ ಒಂದು ಯೋಜನೆ ಮಾಡುವ ಅಂಥೇಳಿ ನನ್ನನ್ನು ಮತ್ತು ಚಿನ್ನಪ್ಪಗೌಡರನ್ನು ಸೇರಿಸಿಕೊಂಡು ಯೋಜನೆ ಮಾಡಿದರು. ಅದು ನಾವು ಒಂದು 8 ವರ್ಷ ಕೆಲಸ ಮಾಡಿದ್ದೆವು. ಫಿನ್ಲೆಂಡಿಗೆ ನಾನೊಂದು 8 ಬಾರಿ ಹೋಗಿದ್ದೇನೆ. ಉತ್ತರ ಧ್ರುವದ ಬಳಿ ಇರುವಂತಹ ದೇಶ ಅದು. ಅಲ್ಲಿ ನೀವು ವಿಶೇಷ ಅಂದರೆ, ನೀವು ಜೂನ್ ಸುಮಾರು 24-25 ತಾರೀಕಿನ ಹೊತ್ತಿಗೆ ಮಧ್ಯರಾತ್ರಿಯಲ್ಲಿ ಸೂರ್ಯನನ್ನು ಕಾಣ್ಬೋದು ನೀವು ಅಲ್ಲಿ. ನೀವು ಡಿಸೆಂಬರ್ 24-25 ಹೊತ್ತಿಗೆ 24 ಗಂಟೆಗೂ ಅಲ್ಲಿ ಹತ್ತಲೇ ಇರುವಂಥ ಉತ್ತರ ಧ್ರುವದ ಹತ್ತಿರದ ದೇಶ ಅಲ್ಲಿ. ಅದರಿಂದ ನಾನು ಹೇಳಿದ್ದು ಸಿರಿಯನ್ನು ನಾವು ಏನು ಮಾಡಿದ್ದೇವೆ, ದೊಡ್ಡ ವಿದ್ವಾಂಸ ಅವರು, ತೀರಿ ಹೋಗಿ ತುಂಬ ವರ್ಷ ಆಯಿತು. ಅವರಿಗೆ ಒಂದು ದೊಡ್ಡ ಹೇಳ್ತಾರಲ್ಲ ದೈತ್ಯ ಅಂತ ಹೇಳಿದ್ರು, ಜಾನಪದ ದೈತ್ಯ ಅಂತ. ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ತಿಳ್ಕೊಂಡಂತೂ ಬಹಳ ಕಡಿಮೆ ಅಂತ ಗೊತ್ತಾಯಿತು. ಅವರು ನಮ್ಮ ತುಳುವಿನ ಪಾಡ್ದನದ ಸಂಗ್ರಹ, ಅದರ ದಾಖಲಾತಿ, ಅದರ ಇಂಗ್ಲೀಷ್ ಅನುವಾದ ಪ್ರತಿ ಹಂತದಲ್ಲೂ ನಮಗೆ ಮಾರ್ಗದರ್ಶನ ಮಾಡಿ ಮಾಡಿ ಮಾಡಿ ಮಾಡಿ ನಾನು ತುಂಬ ವಿಷಯ ಕಲಿತವ್ರಿ. ನಮಗೊಂದು ಅಂತಾರಾಷ್ಟ್ರೀಯ ವಿದ್ವಾಂಸರೊಟ್ಟಿಗೆ ಕೆಲಸ ಮಾಡಿದ ದೊಡ್ಡ ಅನುಭವ ನನಗೆ ಬಂದದ್ದು ಸಿರಿಯ ಪಾಡ್ದನ ಕೆಲಸದಲ್ಲಿ. ಅದು ನನಗೆ ಬಹಳ ಅಂದರೆ, ನಾನು ಪ್ರೊಫೆಸರ್ ಆಗಿದ್ದಾಗಲೇ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ನಾವು ಹೋಗ್ತಾ ಇದ್ದದ್ದು 1991-99 ಯಾವುದು ಹೋಗ್ತಾ ಇದ್ದೆ. ಅದು ಒಂಥರ ನನಗೆ, ಅದರಿಂದ ನನಗೇನಾಯಿತು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಒಂದು ಹೆಸರು ಬಂತು. ನೀವು ಸಿರಿಯಾ ಬಗ್ಗೆ ಕೆಲಸ ಮಾಡಿ ಪ್ರಕಟಣೆ ಬಂದ ನಂತರ ಇಂಟರ್ನ್ಯಾಷನಲ್ ಒಂದು ವಲಯದಲ್ಲಿ ನನಗೆ ಉಪನ್ಯಾಸ ಕರೆಯುವುದು, ನನ್ನ ಪುಸ್ತಕಗಳ ಬಗ್ಗೆ ಕೇಳುವುದು, ಇದೆಲ್ಲ ಒಂಥರ ಬಹಳ ವಿಶೇಷವಾದ ಮನ್ನಣೆ ನನಗೆ ಪ್ರಾಪ್ತ ಆಗಲಿಕ್ಕೆ ಆ ಸಿರಿಯ ಯೋಜನೆ ಕಾರಣ.
0: ಆ ಗ್ರಂಥದ ಬಿಡುಗಡೆ ಕೂಡ ಬಹಳ ಅದ್ಭುತವಾಗಿ ಆಗಿತ್ತು.
1: ವೀರೇಂದ್ರ ಹೆಗ್ಡೆಯವರು, ಆಮೇಲೆ ಮಣಿಪಾಲ್ ರೆಡ್ಡಿ ಸಂಸ್ಥೆಯವರು, ಯಾಕಂದರೆ ನಾವು ಅದಕ್ಕೆ ಈ ಗೋಪಾಲ್ ನಾಯಕ ಮತ್ತು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರೆಲ್ಲ ಒಂದು ಒಂದು ಅವರ ಮಾರ್ಗದರ್ಶನ ಇತ್ತು. ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಅದರ ಬಿಡುಗಡೆ ಆಯಿತು. ಮತ್ತು ಈಗಲೂ ನಾನು ಸ್ಮರಿಸಿಕೊಳ್ಳುವುದು ಒಂದು ಖುಷಿ, ಹರಿದಾಸ್ ಭಟ್ರು ಇಂಥ ಕೆಲಸಗಳಿಗೆಲ್ಲ ಒಂದು ಅವಕಾಶ ಮಾಡಿಕೊಟ್ರು. ತಮ್ಮ ಸಂಸ್ಥೆ ಯಾವುದು, ಗೋವಿಂದ ಪೈ ಸಂಶೋಧನಾ ಕೇಂದ್ರ ಇರ್ಬೋದು, RRC ಇರ್ಬೋದು, ಇವನ್ನೆಲ್ಲ ಈ ಥರ ಯಾವುದು ಹೊಸ ಪೀಳಿಗೆಯ ತರುಣರಿಗೆ ತರಬೇತಿ ಕೊಡುವುದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದರು. ಹಾಗೆ ಇನ್ನಷ್ಟು ವಿದೇಶಿ ವಿದ್ವಾಂಸರು ಅಲ್ಲಿಗೆ ಬಂದರು. ನಾನು ಅವರ ಜೊತೆಗೆ ಸಹಯೋಗ ಪಡೆದೆ. ಆದ್ದರಿಂದ ನನಗೆ ಮತ್ತು ಸಂಸ್ಥೆಗೆ ತುಂಬ ಅನುಕೂಲ ಆಯಿತು. ಅದು ಮಂಡೆ ನಿಲ್ಲಿಕ್ಕೆ ನೀರು ಕುಟಿದು ಬೆಂದ್ರೆ ಕಾಯಿಪೋಡು ಅನ್ನುವಂಥ ಪದ ಸೇರಿದೆ. ಎಣ್ಣೆ ಪಾಡದ ಕುರುಡು ಚೆನ್ನಯ್ಯ ಮೀಯೋಡು ಅನ್ನುವ ಆ ಲೈನ್ ಸೇರಿಸಿದೆ. ಅಲ್ಲಮ್ಮನ ಒಂದು ವಚನ ನನಗೆ ಬಹಳ ಇಷ್ಟವಾದ್ದು. ಎತ್ತಣ ಮಾಮರ ಎತ್ತಣ ಕೂಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ತನಗೂ ಮತ್ತು ಗುಹೇಶ್ವರನಿಗೆ ಸಂಬಂಧ ಹೇಳ್ತಾರೆ. ನನಗೆ ನಾನು ಅಲ್ಲಿ ನಮ್ಮ ತಂದೆ ಮನೆಯಲ್ಲಿದ್ದಾಗ ಅಲ್ಲಿ ಗುಡ್ಡಕ್ಕೆ ಹೋಗಿ ನೆಲ್ಲಿಕಾಯಿ ತಿನ್ನೋದು ಭಾಳ ಇಷ್ಟ. ನಮ್ಮ ತುಂಬ ಗುಡ್ಡದ ಅಲ್ಲಿ ನಾವು ಹೋಗಿ ತುಂಬ ದೂರದವರೆಗೆ ಹೋಗಿ ನೆಲ್ಲಿಕಾಯಿ ತಿಂತಾ ಇದ್ದೆವು. ನೆಲ್ಲಿಕಾಯಿಗೆ ಯಾವಾಗಲೂ ನಿಮ್ಗೆ ಗೊತ್ತಿರಬೇಕು, ಉಪ್ಪು ಹಾಕಿ ತಿಂದರೆ ಅದರ ರುಚಿ ಬೇರೆ. ಬರೀ ನೆಲ್ಲಿಕಾಯಿ ಅಲ್ಲ, ಅದು ನೆಲ್ಲಿಕಾಯಿ ತೆಗೆದು ಅದನ್ನು ಉಪ್ಪು ಹಾಕಿ ಏನು ಮಾಡಿದೆ, ಅಲ್ಲಮ್ಮನ ವಚನದ ಭಾವ ಇಟ್ಟುಕೊಂಡು, ಓಲೋ ಇತ್ತಿನ ನೆಲ್ಲಿಕಾಯಿ ಉಪ್ಪು ಸೇರ್ಲೇಕೋ, ಬದುಕು ಪನ್ಪಿ ಉಜ್ಜಾಲಡು ನಮ್ಮ ಕುಲೋಲೇಕೋ.

ಪ್ರಿಯ ಶ್ರೋತೃಗಳೇ, ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರೊಂದಿನ ಮಾತುಕತೆಗಳು ಇಲ್ಲಿಗೆ ನಿಂತು ಹೋಗುವುದಿಲ್ಲ. ಮುಂದಿನ ವಾರಕ್ಕೆ ಮತ್ತೆ ನಾವು ಅದನ್ನು ಕೇಳುತ್ತೇವೆ. ಅವರ ಹೊಸ ಹೊಸ ವಿಚಾರಗಳ ಬಗ್ಗೆ ಕೇಳುವುದಕ್ಕೆ ನೀವು ಕುತೂಹಲಿಗರಾಗಿದ್ದೀರಿ ಅಂತ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಅವರ ವಿಚಾರಧಾರೆಯನ್ನು ಮುಂದುವರಿಸೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ಕುಕ್ಕೋಳಿ. ನಮಸ್ಕಾರ.

0: ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
1: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ ಭಾಸ್ಕರ್ ರೇಖು ಕೊಳ್ಳಿ. ಊರು ಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಊರು ಮತ್ತು ಕೇರಿ ಎರಡು ಕೂಡ ನಮಗೆ ಬೇಕು. ಊರಿದ್ದಲ್ಲಿ ಕೇರಿ ಇದ್ದೇ ಇರುವಂತದ್ದು. ಮಂಗಳೂರಿನ ಸಾಕಷ್ಟು ಪ್ರದೇಶಗಳನ್ನ ಈಗಾಗಲೇ ನಾವು ಸುತ್ತುವರೆದಿದ್ದೇವೆ. ಇವತ್ತು ಎಲ್ಲಿಗಪ್ಪ ನಮ್ಮ ಪ್ರಯಾಣ ಅಂತ ನನಗೆ ಒಂದ್ಸಲ ಗೊಂದಲ. ಯಾಕಂದ್ರೆ ನೋಡಿದ್ದು ಕಡಿಮೆ, ನೋಡಬೇಕಾದದ್ದು ಬಹಳ. ಸಾಗರಕ್ಕೆ ನಾವು ಇಳಿದ್ರೆ ನಮ್ಮ ಬೊಗಸೆಗೆ ಸಿಗುವುದು ಅಲ್ಪ, ಉಳಿದದೆಲ್ಲ ಸಾಗರ ಅಂತ. ಮಂಗಳೂರು ನಗರ ಕೂಡ ಹಾಗೆ. ಆದರೆ ಇವತ್ತು ನನಗೆ ಅನ್ನಿಸುವುದು, ನಾವೊಂದು ದೇವಸ್ಥಾನಕ್ಕೆ ಹೋದರೆ ಹೇಗೆ? ಸಂಜೆ ಹೊತ್ತು ದೇವರ ದರ್ಶನ ಮಾಡಿಕೊಂಡೇ ಇವತ್ತಿನ ಪ್ರಯಾಣವನ್ನು ಮುಂದುವರಿಸ್ತಾನೆ ಅಂತ ನನ್ನ ಭಾವನೆ. ಹೇಗೆ ಅದಿತ್ತಲ್ಲ? ಸರಿ, ಹಾಗಿದ್ರೆ ಮಂಗಳೂರಿನಲ್ಲಿ ಪ್ರಮುಖವಾದಂಥ ದೇವಾಲಯ ಯಾವುದು ಅಂತ ಕೇಳಿದರೆ ತುಂಬ ಇದೆ. ಅದರಲ್ಲಿ ಕದರಿಯ ಮಂಜುನಾಥನ ಒಂದು ಸಾನ್ನಿಧ್ಯ ಬಹಳ ವಿಶೇಷವಾದ.

0: ದೇವಾಲಯ ಇದು.
1: ನಾಥಪಂಥದ ಆರಾಧ್ಯ ದೈವ ಕದರಿಯ ಮಂಜುನಾಥ ಎನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಬೌದ್ಧರ ವಜ್ರಾಯನ ಪಂಥದಿಂದ ಬೆಳೆದು ಬಂತು ಅಂತ ಈ ನಾಥಪಂಥ ಕರೆಯಲ್ಪಟ್ಟಿರುವಂತಹದ್ದು. ಸುಮಾರು 10ನೇ ಶತಮಾನದಲ್ಲಿ ಅತ್ಯಂತ ಪ್ರಬಲವಾಗಿದ್ದು ಕದ್ರಿ ಅದರ ಪ್ರಮುಖ ಕೇಂದ್ರವಾಗಿತ್ತು ಅಂತ ಇತಿಹಾಸದಿಂದ ನಮಗೆ ಗೊತ್ತಾಗ್ತದೆ. ಆದರೆ ಈ ಕದ್ರಿ ಮಂಜುನಾಥ ಲಿಂಗ, ಮಂಜುನಾಥ ಸ್ವಾಮಿಯ ದೇವಾಲಯ, ತೀರ್ಥ ಮಂಟಪ ಮತ್ತು ಚಚ್ಚೌಕವಾದಂತಹ ಒಂದು ಗರ್ಭಗುಡಿ, ಇದಿಷ್ಟನ್ನು ಆರಂಭದಲ್ಲಿ ಹೊಂದಿರುವಂಥದ್ದು. ಈಗಲೂ ಕೂಡ ಹಾಗೆ ಇದೆ ಅದು. ಗರ್ಭಗುಡಿಯ ಸುತ್ತಿನ ಹೊರಗೋಡೆಯಲ್ಲಿ ನಾವು ನೋಡಿದರೆ ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ, ಶೃಂಗನಾಥ ಎನ್ನುವಂಥ 3 ಹೆಸರುಗಳ ಶಿಲಾವಿಗ್ರಹಗಳು, ಅದು ಕ್ರಮವಾಗಿ ಉತ್ತರ, ಪಶ್ಚಿಮ, ದಕ್ಷಿಣ ಭಾಗದ ಗೂಡುಗಳಲ್ಲಿ ನಮಗೆ ಗೋಚರಿಸುತ್ತದೆ. ಪ್ರದಕ್ಷಿಣೆ ಬರುವಾಗ ನಾವು ಅದನ್ನು ಗಮನಿಸಬಹುದು. ನವರಂಗದ ಭಾಗದಲ್ಲಿ ಸಾರ್ವಜನಿಕವಾಗಿ ಕಾಣುವಂಥ ಒಂದು ಲೋಕೇಶ್ವರ, ಮಂಜುಶ್ರೀ ಮತ್ತು ಬುದ್ಧನ ಪಂಚಲೋಹದ ಮೂರ್ತಿಗಳನ್ನು ನಾವು ಕಾಣ್ತೇವೆ. ಈ ಲೋಕೇಶ್ವರ ವಿಗ್ರಹದ ಪೀಠದ ಮುಂಭಾಗದಲ್ಲಿ ಕ್ರಿಸ್ತ ಶಕ 968 ಸೇರಿದಂತಹ ಆಳುಪರಾಜ ಕುಂದವರ್ಮನ ಒಂದು ಶಾಸನವನ್ನು ನಾವು ಗಮನಿಸಬಹುದು. ಗೊತ್ತಿದ್ದವರಿಗೆ ಮಾತ್ರ ಅದು ಓದಲಿಕ್ಕೆ ಬರಬಹುದು. ದೇಗುಲ ಸಮುಚ್ಚಯ ತಳಭಾಗದಲ್ಲಿದ್ದರೆ ಅದರ ಪೂರ್ವೋತ್ತರಕ್ಕೆ ಬಹಳ ವಿಶೇಷವಾಗಿ ದೇಗುಲದಿಂದ ಎತ್ತರದಲ್ಲಿ 7 ಸ್ನಾನದ ಕೆರೆಗಳು, ಅದನ್ನು ತೀರ್ಥದ ಕೆರೆಗಳು ಅಂತಲೂ ಕೂಡ ಕರೀತೇವೆ. ಅದೊಂದು ವಿಶೇಷ. ಕದ್ರಿಯಲ್ಲಿ ಕೆಳಗೆ ದೇವಸ್ಥಾನ, ಮೇಲೆ ಕೆರೆ. ಪೂರ್ವದಲ್ಲಿ ಕಾಶಿ ಭಾಗೀರಥಿ ತೀರ್ಥ, ಅದನ್ನು ಗೋಮುಖ ಗಣಪತಿ ತೀರ್ಥ ಅಂತಲೂ ಕರೀತೇವೆ. ಅದು ಕಾಶಿಯಿಂದಲೇ ಬಂದಂತಹ ತೀರ್ಥ ಎನ್ನುವಂಥ ನಂಬಿಕೆ ಇದೆ. ಇದು ಸದಾ ಹೊರಹರಿಯುತ್ತಿರುವಂತಹ ನೀರಾಲೆಯ ದಂಡು. ಆಮೇಲೆ ಎತ್ತರವಾದ ಕಂಚಿನ ದೀಪ ದೇವಸ್ಥಾನದ ಎದುರುಭಾಗದಲ್ಲಿದೆ. ಅದರ ಆಚೆಗೆ ಹನುಮಂತ ದೇವಸ್ಥಾನ ಕೂಡ ಇದೆ ಮೇಲ್ಭಾಗದಲ್ಲಿ. ಇದೊಂದು ಸುಂದರವಾದಂತಹ ದೇವಾಲಯ. ವರ್ಷಂಪ್ರತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಲ್ಲಿ ಉತ್ಸವ ನಡೆಯುವಂಥದ್ದು. ಈ ದೇವಸ್ಥಾನಕ್ಕೆ ಬಹುಶಃ ದಿನಂಪ್ರತಿ ಎನ್ನುವ ಹಾಗೆ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಈಗ ಕದ್ರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶದ ಸಿದ್ಧತೆ ಕೂಡ ನಡೀತಾ ಇದೆ. ನಾವು ಒಂದಷ್ಟು ವಿಚಾರಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಆಡಳಿತದ ಅವರ ಮೂಲಕವೇ ತಿಳ್ಕೊಂಡ್ರೆ ಒಳ್ಳೆಯದು.

0: ಊರು ಕೇರಿ ಕಾರ್ಯಕ್ರಮದಲ್ಲಿ ನಾವು ಕದ್ರಿ ಪರಿಸರಕ್ಕೆ ಬಂದಿದ್ದೇವೆ. ಕದ್ರಿ ಅಂತ ಹೇಳಿದ್ರೆ ನಮಗೆ ನೆನಪಾಗುವಂಥದ್ದು ಕದ್ರಿ ಮಂಜುನಾಥೇಶ್ವರ ಕ್ಷೇತ್ರ. ಹೌದು, ಇಲ್ಲಿ ಈಗ ವಠಾರದ ದೇವಸ್ಥಾನದ ಒಳಗೆ ಬಂದು ಶ್ರೀ ಮಂಜುನಾಥನಿಗೆ ನಮನಗಳನ್ನು ಸಲ್ಲಿಸ ಅನೇಕ ಭಕ್ತಾದಿಗಳನ್ನು ನಾವು ನೋಡ್ತಿದ್ದೇವೆ. ವಿದೇಶಿಗರು ಕೂಡ ಭೇಟಿಯನ್ನು ಕೊಡ್ತಾರೆ, ಈ ಒಂದು ಪವಿತ್ರವಾದಂಥ ಸ್ಥಳವನ್ನು ನೋಡ್ತಾರೆ. ಹೀಗಿರುವಾಗ ನಾವು ಈ ದೇವಸ್ಥಾನದ ಒಳಗಿರುವಂತಹ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ನಿಂಗಯ್ಯ ಅವರನ್ನ ಇವರ ಒಂದು ಜೊತೆಗಿದ್ದೇವೆ. ಇವರು ಒಂದಿಷ್ಟು ಮಾಹಿತಿಯನ್ನ ಕ್ಷೇತ್ರದ ಬಗ್ಗೆ ನಮಗೆ ಕೊಡ್ತಾ ಇದ್ದಾರೆ. ಸರ್, ನಮಸ್ಕಾರ ಸರ್.
1: ನಮಸ್ತೆ. ಕದ್ರಿ ಮಂಜುನಾಥ ದೇವಸ್ಥಾನ ಒಂದು ಪುರಾಣ ಪ್ರಸಿದ್ಧವಾದ ಮತ್ತು ಐತಿಹಾಸಿಕವಾದಂತಹ ಒಂದು ಪ್ರವಾಸಿ ಕೇಂದ್ರವಾಗಿ ಗುರುತಿಸಲ್ಪಟ್ಟಿದೆ. ಈ ದೇವಸ್ಥಾನ ಇತಿಹಾಸ 2000 ವರ್ಷದ ಇತಿಹಾಸವನ್ನು ಒಳಗೊಂಡಂತಹ ಒಂದು ದೇವಸ್ಥಾನವಾಗಿದೆ. ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಒಂದು ಪ್ರಾಂತೀಯ ದೇವಾಲಯವಾಗಿ ಗುರುತಿಸಲ್ಪಟ್ಟಿದೆ. ಇದು ಧರ್ಮಸ್ಥಳದ ಮೂಲಸ್ಥಾನ ಅನ್ನೋದು ಕೂಡ ನಿಜವಾದಂಥ ಸಂಗತಿಯಾಗಿದೆ. ಈ ದೇವಸ್ಥಾನ ದಕ್ಷಿಣ ಕಾಶಿ ಎಂದು ಗುರುತಿಸಲ್ಪಟ್ಟಂಥ ಒಂದು ಕೇಂದ್ರವಾಗಿರ್ತದೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಸಂಬಂಧವನ್ನು ಬೆಸೆಯುವಂಥ ಒಂದು ಕೇಂದ್ರ ಕದ್ರಿ ಮಂಜುನಾಥ ದೇವಸ್ಥಾನವಾಗಿದೆ. ಇಲ್ಲಿ ನಾಥಪಂಥದ ಸಂಪ್ರದಾಯ ಪ್ರಕಾರ ಅಲ್ಲಿಯ ಅರಸರ ನಿಖಂಡತ್ವದಲ್ಲಿ ಈ ದೇವಸ್ಥಾನದ ಎಲ್ಲ ಪೂಜಾ ಕೈಂಕರ್ಯಗಳು ಕೂಡ ನೆರವೇರಿಸಲ್ಪಡುತ್ತವೆ. ದೇವಸ್ಥಾನದ ಇತಿಹಾಸ ಪ್ರಸಿದ್ಧವಾದಂಥ ಇದು ದೇವಸ್ಥಾನ ಈಗ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು ಎ ವರ್ಗದ ದೇವಸ್ಥಾನವಾಗಿ ಒಂದು ಮೇಲ್ದರ್ಜೆಯಲ್ಲಿ ಇರುತ್ತದೆ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತಾದಿಗಳು ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ.
2: ಓಂ ಮಂಜುನಾಥಾಯ ನಮಃ.
3: ಕದ್ರಿ ಮಂಜುನಾಥ ದೇವಸ್ಥಾನದ ಸ್ಥಳ ಪುರಾಣದ ಬಗ್ಗೆ ನಾವು ಮಾತಾಡಿದಾಗ ಇದರ ಕದಳೀವನ ಅದು ಕದ್ರಿಯಾದದ್ದು, ಅಲ್ಲಿ ಮಂಜುನಾಥನ ಲಿಂಗಸ್ಥಾಪನೆಯಾದದ್ದು ಬಹಳ ರೋಚಕವಾದಂಥ ಸಂಗತಿ. ಅದು ಶಿವನ ಅವತಾರವಾದಂಥ ಮತ್ಸ್ಯೇಂದ್ರನಾಥ ಮತ್ತು ಪಾರ್ವತಿ ಅವತಾರವಾದಂಥ ಮಂಗಲ ಮತ್ತು ಅವರ ಶಿಷ್ಯರಾದಂತಹ ಗೋರಕ್ಷನಾಥ ಇವರೆಲ್ಲ ಸತಿರಾಜ್ಯದಿಂದ ಮರಳಿ ಬರುತ್ತಿರುವಾಗ ಈ ಸುವರ್ಣ ಕದಲೀವನಕ್ಕೆ ಬಂದರು. ಅಲ್ಲಿರುವಂಥ ಬೇರೆ ಶಿಷ್ಯರು ಅವರನ್ನು ಸ್ವಾಗತಿಸಿದರು ಅಂತ ಒಂದು ಉಲ್ಲೇಖ ಇದೆ. ಆಗ ಮತ್ಸ್ಯೇಂದ್ರನಾಥ ಸುವರ್ಣ ಕದಲೀವನವನ್ನು ನೋಡಿ ಅಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿಶ್ಚಯಿಸ್ತಾರೆ. ತನ್ನ ಶಿಷ್ಯನಲ್ಲಿ ಹೇಳ್ತಾರೆ ಕಾಶಿಗೆ ಹೋಗಿ ಲಿಂಗವನ್ನು ತರಬೇಕು ಅಂತ ಹೇಳಿ ಗೋರಕ್ಷನಾಥನಲ್ಲಿ. ಹಾಗಾಗಿ ಗೋರಕ್ಷನಾಥ ಸರಿಯಾದ ಸಮಯಕ್ಕೆ ಶಿವಲಿಂಗವನ್ನು ಅಲ್ಲಿ ತರಲಿಲ್ಲ. ಆಗ ಮತ್ಸ್ಯೇಂದ್ರನಾಥರು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಆ ಪ್ರಾರ್ಥನೆಯ ಫಲವಾಗಿ ಸ್ವಯಂಭೂ ಲಿಂಗ ಅಲ್ಲಿ ಗೋಚರಿಸಿದಾಗ ಅದನ್ನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಇತಿಹಾಸ. ಆದರೆ ಉದ್ಭವವಾದಂಥ ತರುವಾಯ ಗೋರಕ್ಷನಾಥನು ಕಾಶಿಯಿಂದ ಒಂದು ಶಿವಲಿಂಗವನ್ನು ಅಲ್ಲಿಗೆ ತರ್ತಾರೆ. ಆದರೆ ಅದರ ಅವಶ್ಯಕತೆ ಈಗ ಇರುವುದಿಲ್ಲ, ಯಾಕಂದರೆ ಸ್ವಯಂಭೂಲಿಂಗ ಅಲ್ಲಿ ಮೊದಲೇ ಪ್ರತಿಷ್ಠಾಪನೆ ಆಗಿದೆ. ಆಗ ಏನು ಮಾಡೋದು, ಅದನ್ನು ಸಮೀಪದ ತೀರ್ಥದ ಬಾವಿಯಲ್ಲಿ ಅವರು ಕಾಯ್ದಿಟ್ಟುಕೊಂಡ್ರಂತೆ. ಆಮೇಲೆ ಆ ಶಿವಲಿಂಗವನ್ನು ಅಣ್ಣಪ್ಪ ದೈವ ಧರ್ಮಸ್ಥಳಕ್ಕೆ ಕೊಂಡು ಹೋಯಿತು ಅಂತ ಒಂದು ಕಥೆ ಇದೆ. ಧರ್ಮಸ್ಥಳದಲ್ಲಿ ಉಡುಪಿಯ ಖ್ಯಾತನಾಮರಾದಂಥ ವಾದಿರಾಜಸ್ವಾಮಿಯವರು ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಎನ್ನುವುದು ಈ ಸ್ಥಳ ಪುರಾಣದಲ್ಲಿ ನಮಗೆ ತಿಳಿದು ಬರುವಂಥದ್ದು. ಹಾಗಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕದ್ರಿ ಕ್ಷೇತ್ರ ಒಂದು ಆದಿ ದೇವಸ್ಥಾನ ಅಂತ ಕೂಡ ಇದೆ.
0: ಕದ್ರಿ ದೇವಸ್ಥಾನದ ಒಳಗಿಂದ ಬಂದು ಇಲ್ಲಿ ಹೊರಗಡೆ ಅನೇಕ ಅಂಗಡಿ ವ್ಯಾಪಾರಸ್ಥರಿದ್ದಾರೆ. ಇಲ್ಲೇ ಅನೇಕ ವರ್ಷಗಳಿಂದ ಇರುವವರು ಇದು ಕೂಡ ಇದ್ದಾರೆ. ಮನೆಯನ್ನು ಕಟ್ಟಿಕೊಂಡು ತನ್ನದೇ ಆದಂಥ ಉದ್ಯಮವನ್ನು ಮಾಡಿಕೊಂಡು ತುಂಬ ವರ್ಷಗಳಿಂದ ಈ ಕದ್ರಿ ಪರಿಸರವನ್ನು ನೋಡಿದವರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಈಗ ಸದ್ಯಕ್ಕೆ ನಾವೇ ಇಲ್ಲಿರುವಂಥ ಉಲ್ಲಾಸ್ ಕದ್ರಿ ಅವರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ.
4: ನಮಸ್ತೆ.
0: ಈ ಪರಿಸರದಲ್ಲಿ ಎಷ್ಟು ವರ್ಷದಿಂದ ನೀವಿದ್ದೀರಿ?
4: ನಂದು ಸಾಧಾರಣ 40-45 ವರ್ಷ 50 ವರ್ಷವರೆಗೆ ಆಯಿತು ಪರಿಸರದಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಕದ್ರಿಯಲ್ಲಿ.
0: ನಿಮ್ಮ ಈ ಒಂದು ಅಂಗಡಿ ತುಂಬಾ ಹಳೆಯ ಅಂಗಡಿ
4: ಸದ 100 ವರ್ಷಕ್ಕಿಂತ ಮುಂಚೆ ಅಂಗಡಿ ಅಲ್ಲಿ ಇತ್ತು, ಕದ್ರಿ ಪರಿಸರದಲ್ಲಿ ಇತ್ತು. ಅದು ಎರಡು ಅಂಗಡಿ ಇದ್ದದ್ದು, ಒಂದು ಭಂಡಾರಿಯವರದ್ದು ಮತ್ತೊಂದು ಜೋಗಿಯವರದ್ದು, ನಮ್ಮದು ಜೋಗಿಗೆ ಅಷ್ಟೇ. ಅದ ತದನಂತರ ಅದು ಗ್ರೌಂಡಿಗೆ ಬೇಕಾಗಿದ್ದನ್ನು ಎಕ್ವೈರ್ ಮಾಡಿದರು. ಗ್ರೌಂಡ್ ಬೇಕು, ಪಾರ್ಕಿಂಗ್ ಬೇಕು ಅಂತೇಳಿ ಅದನ್ನು ತೆಗೆದು ಒಂದು ಬೇರೆ ಹೊಸದ ನೂತನವಾದ ಅಂಗಡಿಯನ್ನು ನಿಮಗೆ ಕಟ್ಟಿಸಿಕೊಟ್ಟಿದ್ದಾರೆ ಇಲ್ಲಿ ಕಾರ್ಪೊರೇಷನ್ನವರು.
0: ಅಲ್ಲಿ ರೋಡ್ನ ವ್ಯವಸ್ಥೆ ಎಲ್ಲ ಹೇಗಿತ್ತು?
5: ಅವು ಹತ್ತು ಮೀಟರ್ ರೋಡ್ ಇತ್ತು. ಬಸ್ನ ವ್ಯವಸ್ಥೆ ಬಂದರೆ ಟರ್ನ್ ಮಾಡಲಿಕ್ಕೆ ಜಾಗಿಲ್ಲ. ಕಾರ್ ಮಾತ್ರ ಬರ್ತಿದ್ದು ಇಲ್ಲಿ, ಬೇರೇನು ಬರ್ತಿರಲಿಲ್ಲ. ಕಾರು, ಬೈಕು, ರಿಕ್ಷಾ ಬರ್ತಿತ್ತು ಅಷ್ಟೇ.
4: ನಾನು 15 ವರ್ಷದಿಂದ ಇಲ್ಲಿ ಚಂದ್ರಮೌಳೇಶ್ವರ ಮಂದಿರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅಲ್ಲಿ ಪೂಜೆ ಮಾಡ್ತಾ ಇದ್ದೆ, ಇದೆಲ್ಲ ಸೇವೆ ಮಾಡ್ತಾ ಇದ್ದೆ. ತದನಂತರ ಇಲ್ಲಿ ಅಂಗಡಿಯಲ್ಲಿ ಯಾರು ಅಂತೇಳಿ ಇಲ್ಲಿ ಬಂದು ಇಲ್ಲಿ ಪುನಃ ಸೆಟ್ಲ್ ಆದೆ. ಇದರ ನನ್ನ ತಿಳಿದ ಮಟ್ಟಿಗೆ ತುಂಬ ಕಲಾವಿದರಿದ್ದಾರೆ, ನಾನು ಕಲಾವಿದನೆ, ನನಗಿಂತ ಮೊದಲಿನವರು ಇದ್ದಾರೆ. ಕೃಷ್ಣಪ್ಪ ಕದ್ರಿ, ವಾಸುದೇವರಾವ್ ಕದ್ರಿ, ಬಾಲಕೃಷ್ಣ ಕದ್ರಿ, ಹರಿಶ್ಚಂದ್ರ ಕದ್ರಿ, ರೋಹಿದಾಸ್ ಕದ್ರಿ, ಅವರೇ ರೋಹಿದಾಸ್ ಕದ್ರಿ ಈಗಲೂ ಇದ್ದಾರೆ. ಅವರ ಕೆಲವರೆಲ್ಲ ತೀರು ಹೋಗಿದ್ದಾರೆ, ಕೆಲವರು ತುಂಬ ಮಂದಿ ಕದ್ರಿ ಕದ್ರಿ ಕಲಾವಿದರಿಂದಲೇ ಹೊಟ್ಟಿ ಬಂದದಲ್ಲ, ಅಲ್ಲೆಲ್ಲಿದ್ದರು ಕಲಾವಿದರೇ ಕದ್ರಿಯಲ್ಲಿ ಜಾಸ್ತಿ ಇದ್ದದ್ದು. ಎಲ್ಲ ಕದ್ರಿಯಿಂದಲೇ ತುಂಬ ಮಂದಿದ್ದಾರೆ ಕದ್ರಿ ಕಲಾವಿದರು. ಈಗಂತೂ ಹೇಳೋದೇ ಬೇಡ, ಮಕ್ಕಳಿಂದೆಲ್ಲ ಕಲಾವಿದರೇ ಆಗಿಬಿಟ್ಟಿದ್ದಾರೆ.
0: ಎಸ್ ಸುರಸ್ ಕದ್ರಿಯವರು, ಅನೇಕ ವಿಷಯಗಳು ನಮ್ಮ ಜೊತೆ ನೀವು ಹಂಚ್ಕೊಂಡ್ರಿ. ನಿಮ್ಗೆ ಇಷ್ಟವಾದಂಥ ಒಂದು ಹಾಡನ್ನು ನಾವು ಪ್ರಸಾರ ಮಾಡ್ತೀವಿ, ಯಾವ ಹಾಡು ಬೇಕು ನಿಮಗೆ?
4: ಯಾವುದು ಹೇಳಿ, ಕದ್ರಿ ಮಂಜುನಾಥನ ಬಗ್ಗೆನೇ ಅದೊಂದು ಹಾಡು ಹೇಳಿ.

0: ಕದ್ರಿಯಲ್ಲಿ ಅನೇಕ ಕಲಾವಿದರು, ಮಂದಿರಗಳು, ಒಂದಿಷ್ಟು ಖ್ಯಾತ ಸಂಸ್ಥೆಗಳು ಎಲ್ಲವೂ ಕೂಡ ಇದೆ. ಔದ್ಯೋಗಿಕವಾಗಿ ಕೂಡ ಒಂದಿಷ್ಟು ಹೆಸರು ಮಾಡಿದಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಒಂದು ರೀತಿಯಲ್ಲಿ ಗೋಕುಲ್ ಕದ್ರಿ ಅಂತ ಹೇಳಿದರೆ ಅಥವಾ ಗೋಕುಲ್ ಕ್ಯಾಟ್ರಸ್ ಅಂತ ಹೇಳಿದರೆ ನಮಗೆಲ್ಲರೂ ಕೂಡ ಪರಿಚಯ ಇರುವಂಥದ್ದು. ಒಂದು ರೀತಿಯಲ್ಲಿ ಶುಚಿ ರುಚಿಯ ಅಡುಗೆಗೆ ಪ್ರಸಿದ್ಧವಾದಂಥ ಒಂದು ಕ್ಯಾಟರಿಂಗ್ ವ್ಯವಸ್ಥೆ. ಅದರ ಮಾಲಕರಾಗಿರುವಂಥ ಗೋಕುಲ್ ಕದ್ರಿಯವರು ನಮ್ಮ ಮಾತಿಗೆ ಸಿಕ್ಕಿದ್ದಾರೆ. ಸರ್, ನಮಸ್ಕಾರ.
1: ನಮಸ್ತೆ. ನಾನೊಂದು ಕದ್ರಿಯಲ್ಲಿ ಸಾಧಾರಣ 1985 ಕ್ಯಾಟರಿಂಗ್ ಸಂಸ್ಥೆಯನ್ನು ಸ್ಥಾಪಿಸಿದ್ದೇನೆ. ಅಲ್ಲದೆ ಕದ್ರಿ ಶ್ರೀ ಮಂಜುನಾಥ ದೇವರ ಆಶೀರ್ವಾದದಿಂದ ಪುರಾಣ ಪ್ರಸಿದ್ಧ ಕ್ಷೇತ್ರ ಇದು. ಯಾಕಂದರೆ ಧರ್ಮಸ್ಥಳಕ್ಕೂ ಆದ್ಯ ಅಂತ ಹೇಳ್ತಾರೆ. ಶ್ರೀ ಮಂಜುನಾಥ ದೇವರ ಭಕ್ತಿಯಿಂದ ನಾವು ಈ ಒಂದು ಕ್ಯಾಟರಿಂಗ್ ಸಂಸ್ಥೆಯನ್ನು ಸ್ಥಾಪಿಸಿದ್ದೇವೆ. ಅದರಿಂದಾಗಿ ನಮ್ಮ ಕ್ಯಾಟರಿಂಗ್ ಸಂಸ್ಥೆ ಯಾವುದೇ ಒಂದು ಲೋಪದೋಷ ಇಲ್ಲದೆ ಅಭಿವೃದ್ಧಿ ಹೊಂದುತ್ತಾ ಹೋಗಿದೆ. ದೇವರ ಆಶೀರ್ವಾದ ಸದಾ ಇದೆ. ಅದರಿಂದಾಗಿ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಕ್ಷೇತ್ರ ಅಂದರೆ ಕದ್ರಿ. ಯಾಕಂದರೆ ಮೇಲ್ಭಾಗದಲ್ಲಿ ಕೆರೆ, ಕೆಳಭಾಗದಲ್ಲಿ ದೇವಸ್ಥಾನ. ನಾನು ಹಿಂದಿನ 1985 ಹೊತ್ತಿನಲ್ಲಿ ನೋಡುವಾಗ ಈ ಧಾರ್ಮಿಕ ವಿಷಯದಲ್ಲಿ ನಾಟಕಗಳು, ಪೌರಾಣಿಕ ನಾಟಕಗಳು ತುಂಬ ಜರಗ್ತಿತ್ತು. ಈಗೀಗ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿದೆ. 14-21 9 ದಿನದ ವಾರ್ಷಿಕ ಉತ್ಸವ ಭಾರಿ ವಿಜೃಂಭಣೆಯಿಂದ. ಹಿಂದೆ ಕ್ಷೇತ್ರಕ್ಕೆ ಭಕ್ತಾದಿಗಳು ಭಾರಿ ಕಮ್ಮಿ ಬರ್ತಿದ್ರು. ಈಗೀಗ ಬಹಳ ಜನ ಬಂದು ಉಳಿತಾ ಇದ್ದಾರೆ. ದಿನನಿತ್ಯ ಸಂತರ್ಪಣೆ ನಡೀತಿದೆ. ಒಳ್ಳೆ ಜನರಿಗೆ ಸೌಲಭ್ಯಗಳು ಕೂಡ ಇದೆ. ಅದರಿಂದಾಗಿ ನಮ್ಮ ಊರಿನಲ್ಲಿ ನಾವೊಂದು ಇಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಹೇಳ ಬಯಸ್ತೇನೆ. 1987 ಹೊತ್ತಿನಲ್ಲಿ ದೇವಸ್ಥಾನದ ಬ್ರಹ್ಮಕಲಶ ಆಯಿತು. ಅದರ ನಂತರ ದೇವಸ್ಥಾನಕ್ಕೆ ಕ್ಷೇತ್ರದಲ್ಲಿ ಬರುವಂತಹ ಜನ ಭಕ್ತಾದಿಗಳು ಬಹಳ ಸಂಖ್ಯೆಯಿಂದ ಬರ್ತಿದ್ದಾರೆ. ಅದರಿಂದಾಗಿ ದೇವಸ್ಥಾನದ ಅಭಿವೃದ್ಧಿ ಕೂಡ ಆಗಿದೆ. ತುಂಬ ಅಭಿವೃದ್ಧಿ ಕೆಲಸಗಳಾಗಿದೆ. ಈ ಹಿಂದೆ ದೇವಸ್ಥಾನದ ರಸ್ತೆಗಳು ಅಗಲ ಇರಲಿಲ್ಲ, ಹಾಗೆ ಕ್ಷೇತ್ರ ಕೂಡ ಅಭಿವೃದ್ಧಿ ಹೊಂದಿರಲಿಲ್ಲ. ಅದರಿಂದಾಗಿ ಈಗಾಗಲೇ ಬಹಳ ಅಭಿವೃದ್ಧಿ ಹೊಂದಿ ಭಕ್ತಾದಿಗಳಿಗೆ ಉಳಿಕೊಳ್ಳುವ ಸೌಲಭ್ಯ ಕೂಡ ಕ್ಷೇತ್ರದ ವತಿಯಿಂದ ಆಗಿದೆ. ಅದರಿಂದಾಗಿ ನಮ್ಮ ಕ್ಷೇತ್ರವು ಬಹಳ ಉತ್ತಮ ರೀತಿಯಲ್ಲಿ, ಈ ಕದ್ರಿ ಪರಿಸರ ಒಳ್ಳೆ ರೀತಿಯಲ್ಲಿ ಆಗಿದೆ. ನಾನು ಹೇಳುವುದಂದರೆ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ ಅಂತ ನಾನು ನಮ್ಮ ವ್ಯವಸ್ಥಾಪನಾ ಸಮಿತಿಯಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದ.
2: ಹಾ, ಕೇಳಿದ್ರೆ ಕದ್ರಿ ದೇವಸ್ಥಾನದ ಮಂಜುನಾಥನ ದರ್ಶನವನ್ನು ನಾವು ಪಡ್ಕೊಂಡೆವು. ಅರ್ಚಕರಿಂದ ತೀರ್ಥಪ್ರಸಾದ ಸ್ವೀಕರಿಸಿದ ಹಾಗೂ ಆಯಿತು. ಹಾ, ಮನಸ್ಸಿಗೆ ಒಂದು ಆಹ್ಲಾದಕರವಾದಂಥ ಭಾವನೆ ಬರ್ತಾ ಇದೆ. ಇನ್ನು ಸ್ವಲ್ಪ ಮೇಲೆ ಏನು ಉಂಟು ನಾವು ನೋಡಿದರೆ ಹೇಗೆ? ಸರಿಯಪ್ಪ, ಮೇಲೆ ನಾವು ಬಂದಿದ್ದೇವೆ. ಇಲ್ಲಿ ಕೆರೆಗಳನ್ನು ನೋಡಿದ ಹಾಗಾಗಿದೆ. ಅಲ್ಲಿ ಚಂದ್ರಮೌಳೀಶ್ವರಿ ದೇವಸ್ಥಾನ ಇದೆ. ಅಲ್ಲಿ ನಿರಂತರ ಧಾರಾಪಾತ್ರ ಇರತಕ್ಕಂತಹ ಶಿವಲಿಂಗವನ್ನು ಕೂಡ ನಾವು ನೋಡಿದ ಹಾಗಾಯಿತು. ಹಾಗೆ ಮೇಲೆ ಬಂದರೆ ನಾವು ನಿಂತ ಬಲಪಾರ್ಶ್ವದಲ್ಲಿ ಒಂದು ಸ್ಮಶಾನ ಇದೆ. ಶಿವ ಸ್ಮಶಾನವಾಸಿ ಅಂತ ನಾವು ಪೌರಾಣಿಕವಾಗಿ ಕೇಳ್ತೇವೆ. ಹಾಗಾಗಿ ಶಿವ ದೇವಸ್ಥಾನದ ಪಾರ್ಶ್ವದಲ್ಲಿ ಈ ಮುಕ್ತಿಧಾಮ ಇದ್ದರೆ ಅಲ್ಲಿ ಮರಣ ಹೊಂದಿದವರನ್ನು ನಾವು ಅವರ ಸಂಸ್ಕಾರ ಮಾಡಿದರೆ ಅವರು ಸ್ವರ್ಗವನ್ನು ಸೇರುತ್ತಾರೆ ಎನ್ನುವಂಥ ಒಂದು ಕಲ್ಪನೆ ಇದೆ. ಬಹುಶಃ ಆ ಹಿನ್ನೆಲೆಯಲ್ಲಿ ಹಿರಿಯರು ಇಲ್ಲಿ ಸ್ಮಶಾನವನ್ನು ನಿರ್ಮಿಸಿರಬೇಕು. ಈಗ ಇದು ಮಂಗಳೂರು ಮಹಾನಗರ ಪಾಲಿಕೆಗೆ ಸೇರಿರುವಂಥದ್ದು. ಇದು ಪುನರ್ ನವೀಕರಣ ಕೂಡ ಆಗಿದೆ. ಸಾಕಷ್ಟು ಇದರ ಪ್ರಯೋಜನವನ್ನು ಆಸುಪಾಸಿನವರಲ್ಲದೆ ಮಂಗಳೂರಿನ ದೂರದಲ್ಲಿರುವವರು ಕೂಡ ಪಡ್ಕೊಂಡಿದ್ದಾರೆ. ಅದು ನಿರಂತರ ಅಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಕರ್ಮಚಾರಿಗಳು ಕೂಡ ಇದ್ದಾರೆ. ಇನ್ನು ನಾವು ಸ್ವಲ್ಪ ಬೆಟ್ಟವನ್ನು ಹತ್ತೋಣ. ಬೆಟ್ಟದ ಮೇಲೆ ನಾವು ಹೋಗ್ತಾ ಇದ್ದ ಹಾಗೆ ಕದ್ರಿಗುಡ್ಡೆ ವಿಶಾಲವಾದಂಥ ಪ್ರಾಕೃತಿಕವಾದ ಒಂದು ಸೌಂದರ್ಯವನ್ನು ನಮಗೆ ತೋರಿಸ್ತದೆ. ನಗರೀಕರಣದ ನಡುವೆ ಕೂಡ

ಒಂದು ಚರಿತ್ರೆ ಹಿಂದೆಯೇ ಸಿಕ್ಕಿರುವಂಥದ್ದು. ಹಾಗಾಗಿ ಕದ್ರಿಗುಡ್ಡದಲ್ಲಿ ಎಲ್ಲಿ ನೋಡಿದರೂ ಕೂಡ ಆ ನಾಥ ಪಂಥದವರ ಪಳೆಯುಳಿಕೆಗಳನ್ನು ನಾವು ಕಾಣಬಹುದು. ಬೇರೆ ಬೇರೆ ನಾಥ ಪಂಗಡದ ಯತಿಗಳ ಒಂದು ಸ್ಮಾರಕಗಳು ಕೂಡ ಇಲ್ಲಿ ಇದ್ದಾವೆ. ಇನ್ನು ಇಲ್ಲಿ ಅನೇಕ ಔಷಧೀಯ ಸಸ್ಯಗಳು ಇರತಕ್ಕಂತಹ ವನ ಕೂಡ ಇದೆ. ಅಲ್ಲಲ್ಲಿ ಕೆಲವು ದೈವಾಲಯಗಳು, ತುಳುನಾಡು ಅಂತ ಹೇಳಿದರೆ ದೇವರಷ್ಟೇ ಪ್ರಾಮುಖ್ಯತೆಯನ್ನು ನಾವು ದೈವಗಳಿಗೂ ಕೂಡ ಕೊಡ್ತೇವೆ. ಅಂತಹ ಕೆಲವು ದೈವಾರಾಧನೆಯ ತಾಣಗಳು ಕೂಡ ಇಲ್ಲಿ ಇದ್ದಾವೆ. ಕೆಲವು ದೈವಗಳನ್ನು ಕೂಡ ಇಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ನಾವು ಮುಂದೆ ಬಂದರೆ ನಿರಂತರವಾಗಿ ಹೊಗೆಯಾಡ್ತಾ ಇರತಕ್ಕಂಥ ಒಂದು ಕುಂಡ ಕಾಣುತ್ತದೆ. ಇದನ್ನು ನಾವು ಪರಶುರಾಮ ಕುಂಡ ಅಥವಾ ಧೂನಿ ಅಗ್ನಿಕುಂಡ ಅಂತ ಕರೀತೇವೆ. ಪರಶುರಾಮ ದೇವರು ಬಹಳ ಹಿಂದಿನ ಕಾಲಕ್ಕೆ ಇದೇ ಕದ್ರಿಗುಡ್ಡೆಯಿಂದ ಕೊಡಲಿಯನ್ನು ಬೀಸಿ ಎಸೆದರು, ಹಾಗೆ ತುಳುನಾಡಿಯ ಸೃಷ್ಟಿಯಾಯಿತು ಅಂತ ಕೂಡ ಕತೆ ಇದೆ. ಪರಶುರಾಮ ಸೃಷ್ಟಿ ಅಂತ ನಾವು ಈ ತುಳುನಾಡಿಗೆ ಹೆಸರಿಸುವುದು ಕೂಡ ಆ ಕಾರಣಕ್ಕೆ ಬೇಕಾಗಿ. ಹಾಗಾಗಿ ಅದನ್ನು ಸಂಕೇತಿಸುವಂತಹ ಈ ಒಂದು ಪರಶುರಾಮ ಕುಂಡ, ಇದು ನಿರಂತರವಾಗಿ ಇಲ್ಲಿ ಅಗ್ನಿ ಹೊಗೆಯಾಡ್ತಾ ಇದೆ. ಆ ಆರಾಧನೆಯನ್ನು ಇಲ್ಲಿ ನಾಥಪಂಥದ ಯೋಗಿಗಳು ಮಾಡ್ತಾ ಇದ್ದಾರೆ. ಮಂಜುನಾಥನ ಪೂಜೆಯ ಒಂದು ಅಧಿಕಾರ ಕೂಡ ಅವರಿಗೆ ಇತ್ತು, ಅದನ್ನು ಅವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವರದ್ದೇ ಆದಂತಹ ಕಾಲಭೈರವನ ದೇವಸ್ಥಾನ ಅದು ಈ ಪ್ರದೇಶ, ಈ ಕದ್ರಿಗುಡ್ಡೆಯಲ್ಲಿ ಜೋಗಿ ಮಠದಲ್ಲಿ ವಿಶೇಷವಾದದ್ದು. ಜೋಗಿ ಮಠದ ಸನಿಹದಲ್ಲಿ ಇರುವಂತಹ ಕಾಲಭೈರವ ದೇವಸ್ಥಾನ, ಆ ಕಾಲಭೈರವ ಆರಾಧನೆಯನ್ನು ನಿರಂತರವಾಗಿ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಸಿದ್ಧಯೋಗಿಗಳಿಂದಲೇ ಮಂಜುನಾಥ ಮತ್ತು ಕಾಲಭೈರವ ಸ್ವಾಮಿ ಇಬ್ಬರೂ ಕೂಡ ಇಲ್ಲಿ ಪೂಜಿಸಲ್ಪಡುವವರು ಅಂತ ಹೇಳ್ತಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಉತ್ತರ ಭಾರತದ ಅನೇಕ ನಾಥಪಂಥದ ಯೋಗಿಗಳು ಕೂಡ ಇಲ್ಲಿ ಬಂದು ಬೀಡು ಬಿಟ್ಟಿದ್ದಾರೆ. ಇತ್ತೀಚೆಗೆ ದೊಡ್ಡ ಸಮ್ಮೇಳನ ಕೂಡ ಅಲ್ಲಿ ಆಗಿದೆ.

0: ಶ್ರೋತೃಗಳೇ, ಊರು ಕೇರಿ ಕಾರ್ಯಕ್ರಮದಲ್ಲಿ ನಾವು ಈ ಸಲ ಕದ್ರಿ ಪರಿಸರದ ಒಂದಿಷ್ಟು ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಿದ್ದೇವೆ. ಹೀಗೆ ಭೇಟಿಯನ್ನು ಕೊಡ್ತಿರುವಾಗ ನಮಗೆ ಕದ್ರಿ ಅಂತ ಹೇಳಿದರೆ ಮತ್ತೊಂದು ನೆನಪಾಗುವಂಥದ್ದು ಅಥವಾ ಪ್ರಮುಖವಾಗಿ ನಮಗೆ ಕಾಣಸಿಗುವಂಥದ್ದು ಅಲ್ಲಿರುವಂಥ ಗೋರಕ್ಷನಾಥ ಜೋಗಿಮಠಕ್ಕೆ ನಮ್ಮ ಜೊತೆ ಪೂಜ್ಯರಾದಂಥ ಕದ್ರಿ ಉಮೇಶ್ ನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಅವರು ಒಂದಿಷ್ಟು ಮಾಹಿತಿಗಳನ್ನು ನಮಗೆ ಇವತ್ತು ಕೊಡ್ತಾರೆ. ಗುರುಗಳೇ, ಏನು ಹೇಳಲಿಕ್ಕೆ ಬಯಸ್ತಾರೆ ಕದ್ರಿ ಮಠ?
1: ನಮ್ಮ ಈ ಮಠದಲ್ಲಿ ನಾವು ಅರ್ಚಕರಾಗಿ 70 ವರ್ಷ ಕಾಲ ಆಯಿತು. ಇಲ್ಲಿಯ ಇತಿಹಾಸ ಪ್ರಕಾರ ಈ ಭೂಮಿಯಲ್ಲಿ ಪರಶುರಾಮರು ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಸಮುದ್ರ ತೆಗೆದ ಮೇಲೆ ಇಲ್ಲಿ ಬಾಳೆ ಗಿಡ, ಕದಳಿ ಬಾಳೆಹಣ್ಣಿನ ಗಿಡಗಳನ್ನು ನೆಟ್ಟು ಸಂರಕ್ಷಣೆ ಮಾಡಿದರು. ಅದು ಕದಳೀವನ ಅಂತ ಹೆಸರಾಯಿತು. ಈ ಕದಳೀವನ ಅಂತ ಹೆಸರಾಗಿ ಸಾಧು ಸತ್ಪುರುಷರೆಲ್ಲ ಈ ಭೂಮಿಗೆ ಬಂದು ತಪಸ್ಸನ್ನಾಚರಿಸಿದರು. ಆ ಕಾಲದಲ್ಲಿ ಪರಶುರಾಮರು ಕೇಳ್ತಾರೆ, ಆವತ್ತು ನನಗೆ ಗೋರಕ್ಷನಾಥನಾಗಿ ನೀನು ದರ್ಶನ ಕೊಟ್ಟಿದ್ದಿ, ಇವತ್ತಿಗೆ ನನ್ನ ಕರ್ತವ್ಯ ಮುಗಿಸಿಕೊಟ್ಟಿದ್ದಿ, ಇನ್ನು ನಿನ್ನ ದರ್ಶನ ನನಗೆ ಯಾವಾಗ ಅಂತ ಕೇಳುವಾಗ ಅದೇ ಶಿವ ಮಂಜುವಿನಲ್ಲಿ ಪ್ರಕಟ ಆಗ್ತಾರೆ. ಮಂಜು ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಇಬ್ಬನಿ, ಇದು ಮೈಂದ್ ಅಂತ ಹೇಳ್ತೀವಿ ನಾವು ತುಳು ಭಾಷೆಯಲ್ಲಿ. ಹಾಗೆ ಶಿವ ಮಂಜುವಿನಲ್ಲಿ ಪ್ರಕಟಗೊಂಡದ್ರಿಂದ ಮಂಜುನಾಥ ಅಂತ ಇಲ್ಲಿ ಹೆಸರಾಯಿತು. ಹಾಗೆ ಕದ್ರಿ ದೇವಸ್ಥಾನದಲ್ಲಿ ಅದು ಮಠದ್ದೇ ಒಂದು ಅಂಗ ಆ ದೇವಸ್ಥಾನ. ಯಾಕೆ ಅಂತ ಹೇಳಿದರೆ ಇವತ್ತಿಗೂ ಆ ಒಂದು ಪ್ರಭಾವದ ನೈಋತ್ಯದಲ್ಲಿ ಕದ್ರಿ ಮಠದ ಯೋಗಿರಾಜರು ಮಂಜುನಾಥನ ರಥೋತ್ಸವದ ದಿವಸ ಅಶ್ವದ ಮೇಲೆ ಕೂತು ಆವೋ ಬೇಟ ಮಂಜುನಾಥ ಅಂತ ಹೇಳಿ ಒಂದು ಸಂಪ್ರದಾಯ ಇವತ್ತಿಗೂ ನಡೀತದೆ. ಪರಶುರಾಮ ಕಾಲದಲ್ಲಿ ಆದದ್ದು, ಇವತ್ತಿಗೂ ಅದು ಈ ಭೂಮಿಯಲ್ಲಿ ನಡೀತದೆ. ಹಾಗಾಗಿ ಈ ಭೂಮಿಯನ್ನು ತಪೋಭೂಮಿ ಪರಶುರಾಮ ಸೃಷ್ಟಿ ಅಂತೇಳಿ ಕರೆಯಲಾಗಿದೆ. ತ್ರಯಂಬಕೇಶ್ವರ ಅಲ್ಲಿ ಕುಂಭಮೇಳ ಉಂಟು. ಆ ಕುಂಭಮೇಳದಲ್ಲಿ ಅಲ್ಲಿಯ ನಾಥ ಸಂಪ್ರದಾಯದ ಋಷಿಮುನಿಗಳೆಲ್ಲ ಸೇರಿ ಕದಳಿ ಮಠಕ್ಕೆ ಇಂಥವರು ಮುಂದಿನ ಸ್ವಾಮಿಗಳು ಅಂತ ಅವರನ್ನು ನಾಗರ ಪಂಚಮಿ ದಿವಸ ಹೆಸರು ಸೂಚಿಸ್ತಾರೆ. ಆ ನಾಗರ ಪಂಚಮಿಯಿಂದ ಹೊರಟವರು ಇಲ್ಲಿ ಬಂದು ಶಿವರಾತ್ರಿಗೆ 10 ದಿವಸಕ್ಕೆ ಮುಂಚೆ ತಲುಪ್ತಾರೆ. ಆ 10 ದಿವಸ ಇಲ್ಲಿ ಇದ್ದು 10ನೇ ದಿವಸ ಶಿವರಾತ್ರಿ ದಿವಸ ಅವರಿಗೆ ಪಟ್ಟಾಭಿಷೇಕ ಕೊಟ್ಟು ಈ ಹಳೆಯವರು ಅರಸರು ತಂದ ಪಾತ್ರ ದೇವತೆಯನ್ನು ಹಿಂಬಾಗಲಿನಿಂದ ತಗೊಂಡು ಸಮುದ್ರಕ್ಕೆ ವಿಸರ್ಜನೆ ಮಾಡಬೇಕು. ಅವರು ತಂದ ಪಾತ್ರ ದೇವತೆಯನ್ನು ಮಠದಲ್ಲಿ ಸ್ಥಾಪಿಸಬೇಕು.
0: ಮತ್ತೆ ಅದೇ ಪರಿಸರದಲ್ಲಿ ಪಾಂಡವರ ಗುಹೆ ನಮಗೆ ಕಾಣುತ್ತೆ, ಸೀತಾಬಾವಿ ಅಂತ ಇದೆ.
1: ದ್ವಾಪರಯುಗದಲ್ಲಿ ಕೂಡ ಪಾಂಡವರು ವನವಾಸ ಮಾಡಿಕೊಂಡು ಈ ಜಾಗಕ್ಕೆ ಬಂದಿದ್ರಂತೆ ಇತಿಹಾಸದಲ್ಲಿ. ಹಾಗೆ ಅವರು ಕೃಷ್ಣ ಭಗವಂತ ಅವರಿಗೊಂದು ವಚನ ಕೊಟ್ಟಿರ್ತಾನಂತೆ. ಇದು ಕತೆ. 7 ದೇವಸ್ಥಾನಗಳು ಒಂದು

0: ಬೆಳಗಾಗೋದ್ರೊಳಗೆ ನೀವು ಕಟ್ಟಬೇಕು ಅಂತ. ಹಾಗೆ ಏಳು ದೇವಸ್ಥಾನಗಳನ್ನು ಇವರು ಪೂರ್ಣ ಮಾಡುವಾಗ ಕೃಷ್ಣ ಪರಮಾತ್ಮ ಕೋಳಿ ರೂಪದಲ್ಲಿ ಕೂಗ್ತಾನಂತೆ. ಇವರು ಬೆಳಕರಿಯಿತು ಅಂತ ಆ ಸುರಂಗ ಮಾರ್ಗವಾಗಿ ಗುಹೆಯ ಒಳಗೆ ಹೋದವರು ಮತ್ತೆ ವಾಪಸ್ ಬರಲಿಲ್ಲ. ಅವರು ಅದೇ ಕಾಶಿಗೆ ಹೋಗಿ ಅಲ್ಲಿಂದ ಕಾಶಿ ವಿಶ್ವನಾಥನಿಂದ ಕಳಿಸಿದ ತೀರ್ಥವೇ ಕಾಶಿ ಭಾಗೀರಥಿ.
1: ಅಮೂಲ್ಯವಾದಂಥ ಸಮಯಕ್ಕೆ ವಂದನೆಗಳು.
0: ಆಯ್ತು ದೇವರು ನಿಮಗೆಲ್ಲ, ನಾವು ಹೇಳುದು ಮುಖ್ಯ ಅಲ್ಲ, ನೀವು ಇದ್ರ ಬಗ್ಗೆ ಆಸಕ್ತಿ ತಗೊಂಡು ಬಂದು ನಮ್ಮನ್ನು ಸಂಪರ್ಕಿಸಿ ಇದು ಮಾಡ್ತಿದ್ದೀರಲ್ಲ, ಮುಂದಿನ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಇದು ಆಧಾರ ಸ್ತಂಭ ಆಗುತ್ತೆ.

0: ಕದ್ರಿಯ ಪರಿಸರ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ಕದ್ರಿಯ ಉದ್ಯಾನವನ, ಕದ್ರಿ ಪಾರ್ಕ್ ಅಂತ ನಾವು ಕರೀತೇವೆ. ದಿನವಹಿ ಕಾಲ್ನಡಿಗೆ ಬೆಳಗಿನ ವಾಕಿಂಗ್ ಮಾಡುವವರು ಬಹಳಷ್ಟು ಮಂದಿ ಬಹಳ ದೂರದಿಂದ ಕೂಡ ಇಲ್ಲಿಗೆ ಬರ್ತಾರೆ. ಬೆಳಗ್ಗೆ ಮತ್ತು ಸಂಜೆ ಅಂಗಸಾಧನೆ, ವ್ಯಾಯಾಮ, ಆಮೇಲೆ ಕಾಲ್ನಡಿಗೆ, ಹೆಂಗಸರು, ಮಕ್ಕಳು, ವೃದ್ಧರು, ರೋಗಿಗಳು, ಅಶಕ್ತರು ಎಲ್ಲರೂ ಕೂಡ ಅವರದ್ದೇ ಆದಂತಹ ಒಂದು ಶೈಲಿಯಲ್ಲಿ ಇಲ್ಲಿ ಕಾಲ್ನಡಿಗೆಯನ್ನು ಮಾಡುವುದನ್ನು ನಾವು ಗಮನಿಸ್ತಾ ಇರ್ತೇವೆ. ಇದು ಹಿಂದೆ ಇದು ಜಿಂಕೆ ವನ ಆಗಿತ್ತು, ಪ್ರಾಣಿ ಸಂಗ್ರಹಾಲಯ ಕೂಡ ಇದಾಗಿತ್ತು. ಈಗ ಇಲ್ಲಿಯ ಪ್ರಾಣಿ ಸಂಗ್ರಹಾಲಯ ಎಲ್ಲ ಕೂಡ ಪಿಡಿಕೂಲಕ್ಕೆ ಸ್ಥಳಾಂತರ ಆಗಿದೆ. ಮತ್ತು ಈ ಒಂದು ಪರಿಸರದಲ್ಲಿ ಸಂಜೆಯ ಹೊತ್ತು ಬೇರೆ ಬೇರೆ ರೀತಿಯ ವ್ಯಾಪಾರಿಗಳು ಬಂದು ಆಹಾರ ವಸ್ತುಗಳನ್ನು, ಪಾನೀಯಗಳನ್ನು ಮಾರಾಟ ಮಾಡುವಂಥದ್ದುಂಟು. ಬರುವ ಇಲ್ಲಿಯ ಸಂದರ್ಶಕರಿಗೆ ವಿಶೇಷವಾಗಿ ಒಂದು ಸೌಲಭ್ಯ ಕೂಡ ಅದು, ಮತ್ತು ಅವರಿಗೆ ಒಂದು ವ್ಯಾಪಾರ ಕೂಡ ಆಗ್ತದೆ.
1: ಕೆಳಗೊರೆ, ನಾವೀಗ ಕದ್ರಿ ಪಾರ್ಕ್ ಪರಿಸರದಲ್ಲಿದ್ದೇವೆ. ಕದ್ರಿ ಪಾರ್ಕ್ ಅನ್ನುವಾಗ ಇದೊಂದು ಬಹಳ ಒಂದು ಪ್ರಸಿದ್ಧ ಉದ್ಯಾನವನ, ಜೊತೆಗೆ ತಂಪು ವಾತಾವರಣ ಕೂಡ ಇಲ್ಲಿ ಇದೆ. ಏಕೆಂದರೆ ಹಲವಾರು ಜನರು ತಮ್ಮ ವಿರಾಮದ ವೇಳೆಯನ್ನು ಕಳೆಯಲು ಈ ಕದ್ರಿ ಪಾರ್ಕಿಗೆ ಬರ್ತಾರೆ, ರಿಲ್ಯಾಕ್ಸ್ ಮಾಡ್ತಾರೆ. ಹೆಸರಾಂತ ಹೋಟೆಲ್ ಇದೆ ಡಿಂಕಿ ಡೈನ್ ಅಂತ, ಅದರ ಮಾಲಕರು ಸ್ವರ್ಣ ಸುಂದರ್ ಅಂತ, ಅವರು ಕೂಡ ಈ ಕದ್ರಿ ಪಾರ್ಕಿನ ಒಂದು ಆಸುಪಾಸಿನಲ್ಲಿ ಇದ್ದವರು. ಜೊತೆಗೆ ಕಳೆದ 20 ವರ್ಷಗಳಿಂದ ಈ ಕದ್ರಿ ಪಾರ್ಕಿನ ಒಂದು ಪರಿಸರದಲ್ಲಿ ಇದ್ದುಕೊಂಡು ಅದರ ಜೊತೆ ಬೆಳೆದವರು. ಸೊ ಅವರು ಈ ಕದ್ರಿ ಪಾರ್ಕಿನ ಬಗ್ಗೆ ಒಂದಷ್ಟು ಮಾತುಗಳನ್ನು ಹಂಚಿಕೊಳ್ತಾರೆ. ವಿಶೇಷವೇನೆಂದರೆ ಅವರು ಈ ಕದ್ರಿ ಪಾರ್ಕಿನಲ್ಲಿ ಅವರದೇ ಹೆಸರಿನ ಒಂದು ಸ್ವರ್ಣ ಮಂಟಪ ಅಂತ ಒಂದು ವೇದಿಕೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಸೊ ಆ ವೇದಿಕೆಯಲ್ಲಿ ತುಂಬ ಕಾರ್ಯಕ್ರಮಗಳು ಆಗ್ತವೆ. ಕರಾವಳಿ ಉತ್ಸವದ ಕಾರ್ಯಕ್ರಮಗಳು ಕೂಡ ಇದೇ ವೇದಿಕೆಯಲ್ಲಿ ಆಗ್ತದೆ. ಸೊ ಸ್ವರ್ಣ ಸುಂದರ್ ಅವರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ. ರೇಡಿಯೋ ಸರಗಿನ ಎಲ್ಲ ಶ್ರೋತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾನು ಈ ಒಂದು ಕದ್ರಿ ಪರಿಸರದಲ್ಲಿ ಸುಮಾರು 20 ವರ್ಷಗಳಿಂದ ನಾನೊಂದು ವ್ಯವಹಾರವನ್ನು ಮಾಡ್ತಾ ಇದ್ದೇನೆ. ಕದ್ರಿಯ ಬಗ್ಗೆ ಎಲ್ರಿಗೂ ಗೊತ್ತು, ಮಂಗಳೂರಿನಲ್ಲಿದ್ದವರಿಗೆ ಕದ್ರಿ ಅಂತ ಹೇಳಿದರೆ ಯಾರು ಗೊತ್ತಿಲ್ಲದವ್ರು ಯಾರಿಲ್ಲ. ಮುಖ್ಯವಾಗಿ ಮಂಜುನಾಥ ದೇವರ ಸನ್ನಿಧಿ. ಈ ಒಂದು ಸನ್ನಿಧಿಯಲ್ಲಿ ಭಾಳಷ್ಟು ಅಭಿವೃದ್ಧಿಗಳು ಈಗಾಗಲೇ ಆಗಿದೆ. ಜೊತೆ ಜೊತೆಗೆ ಇದರ ಒಂದು ಅಭಿವೃದ್ಧಿಗೆ ನಮ್ಮ ದೇವಸ್ಥಾನಕ್ಕೆ ಒಂದು ಸಂಬಂಧಪಟ್ಟಂತಹ ಒಂದು ಯೋಗೀಶ್ವರ ಮಠ ಇದೆ, ಅದು ಕೂಡ ನಮ್ಮ ಕದ್ರಿ ಪರಿಸರದಲ್ಲಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಕದ್ರಿಯಲ್ಲಿ ಒಂದು ಕದ್ರಿ ಉದ್ಯಾನವನ ಅಂತ ಇದೆ, ಅದು ಎಲ್ರಿಗೂ ಕೂಡ ಒಂದು ಪರಿಚಿತವಾದಂಥ ಒಂದು ಸ್ಥಳ. ಇದು ಮಂಗಳೂರಿಗೆ ಬಂದವರಿಗೆ ಹಾಗೂ ಸುತ್ತಮುತ್ತದವರಿಗೆ, ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ಸ್ಥಳ ಅಂತ ನಾವು ಹೇಳ್ಬೋದು. ಇದು ಅಂದಿನ ಕಾಲದಲ್ಲಿ ಒಂದು 25 ವರ್ಷಗಳ ಮೊದಲು ನಾವು ಹೋಗೋದಾದರೆ ಅಂಥ ಒಂದು ಅಭಿವೃದ್ಧಿಯನ್ನು ಇದು ಕಾಣಲಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಮಂಗಳೂರಿನ ಜನಸಂಖ್ಯೆ ಕೂಡ ಅದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಆದರೆ ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೆ, ನಗರ ಬೆಳೀತಾ ಹೋದ ರೀತಿಯಲ್ಲಿ ನಮ್ಮ ಒಂದು ಕದ್ರಿ ಪರಿಸರ ಎಲ್ಲ ಸ್ಥಳಗಳಿಂದ ಒಂದು ಕದ್ರಿ ಪರಿಸರ ಹೆಚ್ಚು ಬೆಳೆದಿದೆ ಅಂತ ನಾವು ಹೇಳ್ಬೋದು. ಮುಖ್ಯ ಕಾರಣ ಇದಕ್ಕೆ ಕದ್ರಿಯಲ್ಲಿರುವಂಥ ಈ ಉದ್ಯಾನವನ. ಇದು ಪ್ರವಾಸಿಗರಿಗೆ ಹಾಗೆ ಕೂಡ ಇಲ್ಲಿಂದ ಬೇರೆ ಬೇರೆ ಊರಿನಿಂದ ಬಂದಂಥ ಒಂದು ಏನು ಅದು ಹಾಸ್ಟೆಲ್ನಲ್ಲಿರ್ಬೋದು ಅಥವಾ ಟೂರಿಸ್ಟ್ಗಳಿರ್ಬೋದು, ಅವರಿಗೆ ಮಂಗಳೂರು ನಗರದಲ್ಲಿ ತಿರುಗಾಡಲಿಕ್ಕೆ ಯಾವುದೇ ಜಾಗ ಇಲ್ಲದಾಗ ಹತ್ತಿರದಲ್ಲಿರುವಂಥ ನಗರದ ಮಧ್ಯದಲ್ಲಿರುವಂಥ ಒಂದು ಜಾಗ ಇದು ಸೂಕ್ತ ಅಂತ ಅವರು ಮನಗಂಡು ಇದನ್ನು ಹೆಚ್ಚು ಅದನ್ನು ಬಳಸ್ತಾ ಇದ್ದಾರೆ. ಇದು ಅಭಿವೃದ್ಧಿ ಆಗುವ ಮೊದಲು, ಯಾಕೆಂತ ಹೇಳಿದರೆ ಇಲ್ಲಿ ಮಂಗಳೂರಿನಲ್ಲಿ ಈ ಜನರಿಗೆ ಮಕ್ಕಳಿಗೆ ತಿರುಗಾಡಲಿಕ್ಕೆ ವಿಹಾರಕ್ಕೆ ಬರಲಿಕ್ಕೆ ಬೇರೆ ಯಾವುದೇ ಅನುಕೂಲತೆಗಳು ಇಲ್ಲದ ಸಂದರ್ಭದಲ್ಲಿ ಇಲ್ಲಿ ಒಂದು ನಮ್ಮ ದೃಷ್ಟಿಯಲ್ಲಿ ಯಾಕೆಂತೇಳಿದರೆ ಒಂದು ಝೂ ಇತ್ತು ಇಲ್ಲಿ. ಆ ಝೂ ನಮ್ಮದು ಇದೇ ನಮ್ಮ ಮಂಗಳೂರಿನ ಇನ್ನೊಂದು ಭಾಗವಾದಂಥ ಪಿಲುಕಕ್ಕೆ ಇಲ್ಲಿಂದ ಅದನ್ನು ಸಾಗಿಸಿದ್ರು. ಆ ಝೂ ಇಲ್ಲಿಂದ ಹೋದ ಮೇಲೆ ಮಕ್ಕಳಿಗೆ ಕೂಡ ಅಥವಾ ಶಾಲಾ ಮಕ್ಕಳಿಗೆ ಒಂದು ನೋಡಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಒಂದು ಅವಕಾಶ ಇತ್ತು, ಅದು ಇಲ್ಲಿಂದ ನಾವು ಅದನ್ನು ಕಳ್ಕೊಂಡೆವು. ಕಾಲಕ್ರಮೇಣ ಹಾಗೆ ಉಳಿಯಿತು. ಅದು ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಭಾಳ ತೊಂದರೆಗಳಿತ್ತು. ಅದಕ್ಕೆ ಬೇರೆ ಕಾನೂನಿನ ತೊಡಕುಗಳಿತ್ತು. ಅದು ಯಾರಿಗೆ ಸಂಬಂಧಪಟ್ಟದ್ದು, ಯಾರು ಡೆವಲಪ್ ಮಾಡೋದು ಎಂಬ ಒಂದು ಚಿಂತನೆ ಕೊಡಿತ್ತು. ಈಗಿರುವಾಗ ಕಡೆಗೆ ಅದು ಪಿಲಿಕುಲಕ್ಕೆ ಹೋದಾಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದಂಥ ಕನಸು, ಅದು ಮ್ಯೂಸಿಕಲ್ ಫೌಂಟೇನ್, ಅದು ಈಗಾಗಲೇ ನೆರವೇರಿದೆ. ಬಹಳಷ್ಟು ಜನ ಬಂದು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೈಸೂರು ಬಿಟ್ಟರೆ ಮತ್ತೆ ಅಂಥದ್ದೇ ಒಂದು ಉತ್ತಮವಾದಂಥ ಒಂದು ಮ್ಯೂಸಿಕಲ್ ಫೌಂಟೇನ್ ಇದು ನಾವು ಕದ್ರಿ ಪಾರ್ಕಿನಲ್ಲಿ ಕಾಣ್ಬೋದು. ಜೊತೆಗೆ ನಮಗೆ ಬಹಳಷ್ಟು ಅಭಿವೃದ್ಧಿ ಕಾಣಬೇಕಾದಂಥ ವಿಷಯ ಅಂತೇಳಿದರೆ ಪಾರ್ಕಿನ ಒಳಗೆ ಬಂದಾಗ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಬೇಕಾದಂಥ ಒಂದು ಅಮ್ಯೂಸ್ಮೆಂಟ್ಸ್ ಪಾರ್ಕಿನ ಇದರಲ್ಲಿ ಅವಶ್ಯಕತೆ ಇದೆ. ಆದರೆ ಅದು ಇವತ್ತಿನವರೆಗೆ ನೆರವೇರಲಿಲ್ಲ. ಒಂದು ಕಾಲದಲ್ಲಿ ಇಲ್ಲಿ ಒಂದು ಪುಟಾಣಿ ರೈಲಿತ್ತು. ಈ ಪುಟಾಣಿ ರೈಲನ್ನು ಕೂಡ ನಾನೇ ಚಲಾಯಿಸ್ತಿದ್ದೆ. ಸುಮಾರು 9.5 ವರ್ಷಗಳ ಕಾಲ ಈ ಪುಟಾಣಿ ರೈಲನ್ನು ನಾನು ಇಲ್ಲಿ ನಡೆಸ್ತಾ ಇದ್ದೆ. ಯಾಕೆಂತೇಳಿದರೆ ಏನಾದರೂ ಬೇಕು ಅದು ಅಷ್ಟೊಂದು ಅದರ ಕಂಡೀಷನ್ಗಳು ಅಷ್ಟು ಒಳ್ಳೆದಿರಲಿಲ್ಲ. ಆದರೂ ಕೂಡ ಅದಕ್ಕೆ ಬಹಳಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ನಾವು ಅದನ್ನು ಚಲಾಯಿಸ್ತೇವೆ. ಜೊತೆ ಜೊತೆಗೆ ಇದರಲ್ಲಿ ಒಂದು ವೇದಿಕೆಯ ಒಂದು ಅವಶ್ಯಕತೆ ನಮಗೆ ಕಂಡು ಬಂತು. 2008 ಮಂಗಳ ಮ್ಯಾಜಿಕ್ ಸರ್ಕಲ್ ಕರ್ನಾಟಕದ ಒಂದು ಜಾದೂಗಾರ ಸಮ್ಮೇಳನ ಆದಾಗ 2008 ಒಂದು ವೇದಿಕೆ ಬೇಕು ಎಂದು ಮನಗಂಡು ಕದ್ರಿ ಪಾರ್ಕಿನ ಒಳಗೆ ಒಂದು ಉತ್ತಮವಾದ 40 ಫೀಟ್ ಫ್ರಂಟೇಜ್ ಇರುವಂಥ ಒಂದು ಉತ್ತಮವಾದ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಅದು ಮುಖ್ಯವಾಗಿ ನಮ್ಮ ಒಂದು ಉದ್ದೇಶ ಇಷ್ಟೇ, ಈ ಕದ್ರಿ ಪರಿಸರಕ್ಕೆ ಬರುವಂಥ ಜನರಿಗೆ ಪ್ರತಿ ದಿನ ಸಾಧ್ಯವಾದ ದಿನ ಅಥವಾ ವಾರದ ಅಂತ್ಯದಲ್ಲಿ ಒಂದು ಮನೋರಂಜನೆ ಕಾರ್ಯಕ್ರಮಗಳನ್ನು ಕೊಡಬೇಕು. ಇಲ್ಲಿ ಭಾಳಷ್ಟು ಸಂಘ ಸಂಸ್ಥೆಗಳಿದೆ, ಭಾಳಷ್ಟು ಮನೋರಂಜನೆ ಕಾರ್ಯಕ್ರಮ ಮಾಡುವಂಥ ಭಾಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂಥ ಸಂಘ ಸಂಸ್ಥೆಗಳಿದೆ. ಅವರಿಗೆ ಒಂದು ಅವಕಾಶ ಮಾಡಿಕೊಡಬೇಕು. ಇಲ್ಲಿ ಉಚಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದರಲ್ಲಿ ಪ್ರತಿ ಒಂದು ವಾರದ ಅಂತ್ಯಕ್ಕೆ ಒಂದು ಕಾರ್ಯಕ್ರಮ ಮನೋರಂಜನೆ ಬೇಕು. ಆಗ ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಣೆ ಮಾಡುವ ದೃಷ್ಟಿಯಲ್ಲಿ ಅದು ಬೇಕು ಎಂಬ ದೃಷ್ಟಿಯಲ್ಲಿ ನಾವು ಮಾಡಿದ್ದೇವೆ. ಆದರೆ ಅದು ಇವತ್ತಿ ಕೂಡ ಆ ಒಂದು ನಮ್ಮ ಏನು ಕನಸುಂಟು ಅದು ಪೂರೈಕೆ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ಹೆಚ್ಚಿನವರು ಕಾರ್ಯಕ್ರಮ ಮಾಡಲಿಕ್ಕೆ ಅಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯದ ಕೊರತೆ ಇರೋದ್ರಿಂದಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ಹಿಂದೆ ಜರಿತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಅಭಿವೃದ್ಧಿಯಾಗಿ ಹೆಚ್ಚಿನ ಅಲ್ಲಿ ಒಂದು ಜನ ಬರಬೇಕು, ಮನೋರಂಜನೆಯನ್ನು ಪಡಿಬೇಕು, ಮಕ್ಕಳು ಕೂಡ ಆಕರ್ಷಿತರಾಗಿ ಇಲ್ಲಿ ಬರಬೇಕು ಅಂತ ನನ್ನ ಒಂದು ಬಯಕೆ ಇದೆ. ಹಾಗೆಯೇ ಕದ್ರಿ ಪರಿಸರದಲ್ಲಿ ನಾವು ನೋಡುವುದಾದರೆ ನಾನು ಒಂದು ರೆಸ್ಟೋರೆಂಟನ್ನು ಕೂಡ ಇಲ್ಲಿ ಮಾಡಿದ್ದೇನೆ. ಯಾಕೆಂತೇಳಿ ಪ್ರವಾಸಿಗರಿಗೆ ಅದೊಂದು ಅನುಕೂಲ ಆಗುವ ದೃಷ್ಟಿಯಲ್ಲಿ. ಆದರೆ ನಾನು ರೆಸ್ಟೋರೆಂಟನ್ನು ಇಲ್ಲಿ ಮಾಡುವ ಸಮಯದಲ್ಲಿ ನಿಜ ಹೇಳಬೇಕಂತೇಳಿದ್ರೆ ಈ ರಸ್ತೆಯಲ್ಲಿ 6-7 ನಂತರ ಓಡಾಡಲಿಕ್ಕೆ ಜನ ಭಯಪಡ್ತಿದ್ರು. ಅಂಥ ವಾತಾವರಣ ಇಲ್ಲಿ ಇತ್ತು. ಕಾಲಕ್ರಮೇಣ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗೆ ನಮ್ಮ ಒಂದು ವ್ಯವಹಾರಗಳು ಇಲ್ಲಿ ಬಂದಾಗ ಬೆಳಕುಗಳು ಚೆಲ್ಲಿದಾಗ ಆಟೋಮೆಟಿಕ್ಕಾಗಿ ಜನರಿಗೆ ಕೂಡ ಒಂದು ಈ ಒಂದು ಪರಿಸರದಲ್ಲಿ ಓಡಾಡಬಹುದು, ಇದು ಸ್ವಲ್ಪ ಸೇಫ್ ಆದ ಜಾಗ ಎಂಬುದು ಮನಗಂಡು ಮತ್ತೆ ಸ್ವಲ್ಪ ಜನ ಇಲ್ಲಿ ಚಲಾವಣೆಗೆ ಬಂದರು. ಹಾಗೆ ಬಂದಂಥ ಒಂದು 20-20 ವರ್ಷದ ನಂತರ ಇವತ್ತು ಭಾಳಷ್ಟು ಜನವನ್ನು ನಾವು ಇಲ್ಲಿ ಕಾಣ್ಬೋದು. ಯಾಕೆಂತೇಳಿದರೆ ಮಂಗಳೂರಿಗೆ ನಲ್ಲಿ ಯಾರು ಇದ್ದಾರೋ ಅವರು ಕದ್ರಿ ಪಾರ್ಕನ್ನು ನೋಡಿದವರು ಯಾರೂ ಇಲ್ಲ. ಅಂತಹ ಒಂದು ವಾತಾವರಣ ಇವಾಗ ನಿರ್ಮಾಣವಾಗಿದೆ. ಕದ್ರಿ ಪಾರ್ಕ್ ಎಲ್ರಿಗೂ ಒಂದು ಆಕರ್ಷಣೀಯ ಜಾಗವಾಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಭಾಳಷ್ಟು ನಾವು ಬೆಳವಣಿಗೆಯನ್ನು ಕಾಣಬೇಕು, ತುಂಬ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಬೇಕು. ನಮ್ಮ ಒಂದು ಕನಸು ಕೂಡ ಇದೆ, ಹಾಗೂ ನಮ್ಮಲ್ಲಿ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ಗಳಿದೆ. ಅದನ್ನೆಲ್ಲ ಅಳವಡಿಸಲಿಕ್ಕೆ ಸಾರ್ವಜನಿಕ ಮತ್ತು ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ಅಂತ ನನ್ನದೊಂದು ಅನಿಸಿಕೆ.
1: ಸ್ವರ್ಣ ಸುಂದರ ಅವರೇ, ಭಾಳ ಚೆನ್ನಾಗಿ ಈ ಕದ್ರಿ ಪಾರ್ಕಿನ ಪರಿಸರದ ಬಗ್ಗೆ, ಇಲ್ಲಿ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಸಾಂಗನ್ನು ನಾವು ಪ್ಲೇ ಮಾಡೋದಾದರೆ ಯಾವ ಸಾಂಗನ್ನು ನೀವು ರಿಕ್ವೆಸ್ಟ್ ಮಾಡ್ತೀರಿ?
2: ಸಾಂಗ್ ಏನಿಲ್ಲ, ಇಲ್ಲಿಂದ ಝೂ ನಮ್ಮ ಪಿಲಿಕುಲಕ್ಕೆ ಹೋಗಿದೆ. ಹಾಗೆ ಝೂನ ಬಗ್ಗೆ ಆಲೋಚನೆ ಮಾಡುವಾಗ ಪ್ರಾಣಿಗಳ ಬಗ್ಗೆ ನೆನಪಾಗ್ತದೆ. ಹಾಗೆ ಭಾಳ ಒಂದು ಹಳೆಯ ಸಾಂಗಿಗೆ ನೆನಪಿಗೆ ಬಂತು, ಹಾತಿ ಮೇರೆ ಸಾತಿಯಿಂದ. ಸೊ ಹಾತಿ ಮೇರೆ ಸಾತಿಯಿಂದ ಒಂದು ಹಾಡನ್ನು ನೀವು ಇದಕ್ಕೆ ಹಾಕಬೇಕಂತ ಬಯಸ್ತಾ ಇದ್ದೀನಿ.

0: ನಾವೀಗ ಊರು ಕೇರಿ ಕಾರ್ಯಕ್ರಮಕ್ಕಾಗಿ ಕದ್ರಿ ಪಾರ್ಕ್ ಹತ್ತಿರ ಇದ್ದೇವೆ. ಈ ಕದ್ರಿ ಪಾರ್ಕಿನ ಹತ್ತಿರದಲ್ಲಿ ಇರುವುದು ಒಂದು ಬಾಲಭವನ ಅಂತ. ಕಳಿಗಾಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬೇರೆ ಬೇರೆ ವಿಷಯಗಳಲ್ಲಿ ತರಬೇತಿಯನ್ನು ನೀಡ್ತಾ ಒಂದು ಮಕ್ಕಳ ಮನಸ್ಸನ್ನು ಅರಳಿಸುವಂತ ಒಂದು ಭವನ ಅಂತ ಹೇಳಬಹುದು. ಇದರ ಸಂಯೋಜಕರಾಗಿರುವಂತ ದಯಾನಂದ್ ಎನ್ ಎಸ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಬಾಲಭವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ.
1: ಸರ್ ನಮಸ್ಕಾರ. ಇದು ಬಾಲಭವನ ಸೊಸೈಟಿ ಬೆಂಗಳೂರು, ಇದರ ಆಶ್ರಯದಲ್ಲಿ ಅವರ ಅಂಡರಲ್ಲಿ ಇದು ಕಾರ್ಯ ಸಂಯೋಜನೆ ಆಗ್ತದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನಮ್ಮ ಜಿಲ್ಲಾ ಪಂಚಾಯತ್, ಇದರ ನಮ್ಮ ಮಂಗಳೂರಿನ ವಲಯ ಮಂಗಳೂರಿನ ಇದರ ಅಂಡರಲ್ಲಿ ಈ ಒಂದು ಬಾಲಭವನ ಕಾರ್ಯಕ್ರಮವು ನಡೆಯುತ್ತಿರ್ತದೆ. ಈ ಜಿಲ್ಲಾ ಬಾಲಭವನದ ಒಂದು ಮುಖ್ಯ ಕಾರ್ಯಗಳೇನೆಂದರೆ ಮಕ್ಕಳಿಗಾಗಿ ಇರುವಂತಹ ಸಂಸ್ಥೆಯಾಗಿದೆ ಇದು. ಈ ಜಿಲ್ಲಾ ಬಾಲಭವನದಲ್ಲಿ ಮಕ್ಕಳಿಗಾಗಿ ವಾರಾಂತ್ಯ ಚಟುವಟಿಕೆ, ಆಮೇಲೆ ಬೇಸಿಗೆ ಶಿಬಿರ, ಮಕ್ಕಳ ಹುಟ್ಟುಹಬ್ಬದ ಆಚರಣೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳು, ಈಗ ಅಭಿರಂಗ ನಾಟಕೋತ್ಸವ, ಬೇರೆ ಬೇರೆ ಚಟುವಟಿಕೆಗಳು ಮಕ್ಕಳಿಗಾಗಿ ಇಲ್ಲಿ ನಡೆಯುತ್ತದೆ. ಈ ಒಂದು ಬರ್ಡೇ ಕಾರ್ಯಕ್ರಮ ಈಗ ಸಾಮಾನ್ಯವಾಗಿ ಬೇರೆ ಕಡೆ ಮಾಡುವುದಾದರೆ, ಮಕ್ಕಳ ಬರ್ಡೇ ಕಾರ್ಯಕ್ರಮ ಮಾಡುವುದಾದರೆ ತುಂಬ ಖರ್ಚು ವೆಚ್ಚ ಆಗ್ತದೆ. ಈ ಬಾಲಭವನ ಮಕ್ಕಳಿಗಾಗಿ ಇರುವುದರಿಂದ ನಾವು ಸುಮಾರು 2,300 ರೂಪಾಯಿ ಮಾತ್ರ ಅವರಿಗೆ ಬಾಡಿಗೆಯನ್ನು ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಮತ್ತು ಉಳಿದ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ನೀಡ್ತಾ ಇದ್ದೇವೆ. ಸುಮಾರು ಒಂದು ವರ್ಷದಲ್ಲಿ ಸುಮಾರು ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸ್ತಾರೆ. ಮತ್ತು ಈ ಮಕ್ಕಳಿಗೆ ಇರುವಂತಹ ಬೇರೆ ಬೇರೆ ಪ್ರಶಸ್ತಿ ಏನಿದೆ ಅದನ್ನು ಕೂಡ ಇಲ್ಲಿ ನಾವು ಆಯ್ಕೆ ಮಾಡಿ ಇಲ್ಲಿಂದ ರಾಜ್ಯ ಮಟ್ಟಕ್ಕೆ ಕಲಿಸುವಂಥ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇದರ ಅಧ್ಯಕ್ಷರು ನಮ್ಮ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಯಾಗಿರ್ತಾರೆ. ಮತ್ತು ಕಾರ್ಯದರ್ಶಿಯವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪ ನಿರ್ದೇಶಕರಾಗಿರ್ತಾರೆ. ಇದಕ್ಕೆ ಒಂದು ಸಮಿತಿ ಅಂತ ಇದೆ, ಅವರ ನಿರ್ಣಯದ ಮೇಲೆಗೆ ಇಲ್ಲಿಯ ಚಟುವಟಿಕೆಗಳು ಪ್ರಾರಂಭಗೊಳ್ಳುತ್ತದೆ. ಮಕ್ಕಳಿಗೆ ಬೇರೆ ಬೇರೆ ರೀತಿಯ ತರಬೇತಿ ಅಂದರೆ ಚಿತ್ರಕಲೆ, ಜೇಡಿಮಣ್ಣಿನ ಕಲೆ, ಮತ್ತು ಯಕ್ಷಗಾನ, ನೃತ್ಯ, ಈ ಥರ ಕರಕುಶಲ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮವು ಇಲ್ಲಿ ನಡೀತಾ ಇದೆ. ಇಲ್ಲಿ ಒಂದು ಸುಮಾರು 350ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ನೋಂದಣಿಯಾಗಿದ್ದಾರೆ. ಅವರಿಗೆ ನಾವು ಸಾಟರ್ಡೆ ಮಧ್ಯಾಹ್ನ ನಂತರ 2:30 to 4:30 ತರಗತಿಯನ್ನು ಮಾಡ್ತೇವೆ. ವಾರಾಂತ್ಯ ತರಗತಿಗೆ ಪ್ರತಿ ಸಾಟರ್ಡೆ ಮತ್ತು ಸಂಡೇ, 10:30 to 12:30 ನಾವು ಇಲ್ಲಿ ಕ್ಲಾಸಸ್ ಮಾಡ್ತೇವೆ. ಅದಕ್ಕೆ ಬೇಕಾಗಿ ಬೇರೆ ಬೇರೆ ಟೀಚರ್ಸ್ ಅವರು ಬರ್ತಾರೆ, ಅವರಿಗೆ ತರಬೇತಿಯನ್ನು ನೀಡ್ತೇವೆ. ಮುಖ್ಯವಾಗಿ ಈ ಮಕ್ಕಳ ಮನಸ್ಸನ್ನು ಒಂದು ಚಟುವಟಿಕೆಗಳಿಗೆ, ಅವರ ಆಸಕ್ತಿಗಳಿಗೆ ಒಂದು ಪೂರಕವಾಗಿರುವಂಥ ಒಂದು ತರಬೇತಿಯನ್ನು, ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಈ ಬಾಲಭವನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ನಡೀತಾ ಇದೆ. ಈ ಬಾಲಭವನದಲ್ಲಿ ಇನ್ಯಾರಾದರೂ ನೋಂದಣಿ ಆಗಬೇಕಂತ ಇಚ್ಛಿಸಿದಲ್ಲಿ ಅವರು ನೋಂದಣಿಯನ್ನು ಮಾಡಬಹುದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಗಳೂರು ಕೊಟ್ಟಾರ ಜಿಲ್ಲಾ ಪಂಚಾಯಿತಿ ಇಲ್ಲಿ ಬಂದು ವಿಚಾರಿಸಿದರೆ ಇದಕ್ಕೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ, ಉಚಿತವಾಗಿ ಮಕ್ಕಳು ಇಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಅಂತ ಕೇಳಿ.
2: ಅದರ ಹಿಂಭಾಗದಲ್ಲಿ ಬಹಳ ದೊಡ್ಡ ಗೋರಕ್ಷನಾಥ ಸಭಾಂಗಣ ಇದೆ. ಈ ಸಭಾಂಗಣ ಬಹಳ ದೊಡ್ಡ ಸಭಾಂಗಣ, ಇಲ್ಲಿ ಮದುವೆಗಳು ಹೆಚ್ಚಾಗಿ ನಡೆಯುತ್ತದೆ, ಬೇರೆ ಬೇರೆ ಸಮ್ಮೇಳನಗಳು ಕೂಡ ಇಲ್ಲಿ ನಡೆಯುವಂಥದ್ದುಂಟು. ಕೆಳಭಾಗದಲ್ಲಿ ಒಂದು ಸಣ್ಣ ಮಿನಿ ಹಾಲ್ ಇದೆ. ಹಾಗಾಗಿ ನಿರಂತರವಾಗಿ ಜನಜಂಗುಳಿ ಇರತಕ್ಕಂಥ ಪ್ರದೇಶ ಈ ಕದ್ರಿ ಗುಡ್ಡೆಯ ಒಂದು ಪರಿಸರ ಅಂತ ನಾವು ಹೇಳ್ಬೋದು. ಉದ್ಯಾನವನದಲ್ಲಿ ತಿರುಗಾಡಿ ಸ್ವಲ್ಪ ಹಾಯಾಗಿ ವಿಶ್ರಾಂತಿಯನ್ನು ಪಡ್ಕೊಂಡು ಅಲ್ಲಲ್ಲಿ ಬಂದಿರುವಂತಹ ಜನರಲ್ಲಿ ಮಾತಾಡಿಸ್ಕೊಂಡು ಸಾಕಷ್ಟು ಉಲ್ಲಾಸದಿಂದಲೇ ಇಲ್ಲಿಂದ ಹೊರಟಿದ್ದೇವೆ. ಹೊರಡುದಿಲ್ಲಿಗೆ ಇನ್ನು ನೋಡಲಿಕ್ಕೆ ತುಂಬ ಇದೆ, ನೋಡಲಿಕ್ಕೆಲ್ಲ ಕೇಳಲಿಕ್ಕೂ ಕೂಡ ಇದೆ. ಕೇಳುವುದು ಯಾವುದರಿಂದ ಅಂತ ಕೇಳಿದರೆ ರೇಡಿಯೋದಲ್ಲಿ, ಈಗಲೂ ನೀವು ಕೇಳ್ತಾ ಇರೋದು ರೇಡಿಯೋದಲ್ಲಿ. ಆದರೆ

ಪರಿಶೀಲನೆಯನ್ನೆಲ್ಲ ಮಾಡಿಕೊಂಡು ಆಮೇಲೆ ಆಕಾಶವಾಣಿಯ ನಿರ್ದೇಶನಾಲಯ ನವದೆಹಲಿಯ ಒಂದು ಯೋಜನೆ ಮತ್ತು ಅಭಿವೃದ್ಧಿ ಘಟಕದಲ್ಲಿ ಆಗ ಎಂಜಿನಿಯರ್ ಆಗಿದ್ದಂತಹ ಪಿ ಕೆ ಪೈ ಅವರನ್ನು ಇಲ್ಲಿಗೆ ಸ್ಟೇಷನ್ ಎಂಜಿನಿಯರ್ ಆಗಿ ವರ್ಗಾಯಿಸಿ ಅವರು 96,176 ಅಧಿಕಾರವನ್ನು ಇಲ್ಲಿ ವಹಿಸಿಕೊಂಡ್ರು ಅಂತ ಉಲ್ಲೇಖ ಇದೆ. ಆಮೇಲೆ 7/11/1976 ಇಲ್ಲಿ ಪರೀಕ್ಷಾ ಹಂತದ ಪ್ರಸಾರ ಆರಂಭಗೊಂಡಿದೆಯಂತೆ. ಮಂಗಳೂರಿನಲ್ಲಿ ತಾತ್ಕಾಲಿಕ ನೆಲೆಯಲ್ಲಿ ಸ್ಟುಡಿಯೋ ಸೌಲಭ್ಯಗಳೊಂದಿಗೆ ಅಲ್ಪಶಕ್ತಿ ಮೀಡಿಯಂ ವೇವ್ ಟ್ರಾನ್ಸ್ಮೀಟರ್ ಮತ್ತು ವ್ಯಾಪಕ ಪ್ರಸರಣಕ್ಕಾಗಿ ಉಡುಪಿ ತಾಲೂಕಿನ ಬ್ರಹ್ಮಾವರದಲ್ಲಿ 20 ಕಿಲೋವ್ಯಾಟ್ಗಳ ಮೀಡಿಯಂ ವೇವ್ ಟ್ರಾನ್ಸ್ಮೀಟರನ್ನು ಒಳಗೊಂಡಂತಹ ಮಂಗಳೂರು ಆಕಾಶವಾಣಿ ಕೇಂದ್ರ ಆ ಕಾಲಕ್ಕೆ ಸನ್ನದ್ಧಗೊಂಡಿತು. ಇನ್ನು ಅದು ವಿದ್ಯುಕ್ತವಾಗಿ ದಿನಾಂಕ 11/12/1976 ಉದ್ಘಾಟನೆಗೊಂಡಿರುವಂಥದ್ದು. ಆಗಿನ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರಾದಂಥ ವಿ ಸಿ ಶುಕ್ಲಾ, ಕರ್ನಾಟಕದ ಅಂದಿನ ರಾಜ್ಯಪಾಲರು ಉಮಾಶಂಕರ ದೀಕ್ಷಿತ್ ಅವರು, ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸು ಇವರಿಂದ ಮಂಗಳೂರಿನಲ್ಲಿ ತಾತ್ಕಾಲಿಕ ನೆಲೆಯಲ್ಲಿ ಸ್ಟುಡಿಯೋ ಸೌಲಭ್ಯಗಳೊಂದಿಗೆ ಆಕಾಶವಾಣಿ ಮಂಗಳೂರು ಕೇಂದ್ರ ಉದ್ಘಾಟನೆಗೊಂಡಿದೆ. ಆಗ ಇದು ಕರ್ನಾಟಕದಲ್ಲಿ 6ನೆಯ ಹಾಗೂ ದೇಶದ 78ನೆಯ ಪ್ರಸಾರ ಕೇಂದ್ರವಾಗಿತ್ತು. ಆಮೇಲೆ 1977/17 ಇಲ್ಲಿ ಖಾಯಂ ಸ್ಟುಡಿಯೋಗಳು ಸ್ಥಾಪನೆಯಾದವು. ದಕ್ಷಿಣ ವಲಯದಲ್ಲಿಯೇ ಪ್ರತಿಷ್ಠಾಪಿತ ಉತ್ತಮ ಯೋಜನೆ ಎನ್ನುವ ಹಾಗೆ 1980 ಪ್ರಶಸ್ತಿಯನ್ನು ಕೂಡ ಈ ಮಂಗಳೂರು ಕೇಂದ್ರ ಪಡ್ಕೊಂಡಿದೆ. ಮಂಗಳೂರು ಆಕಾಶವಾಣಿ ಸ್ಥಾಪನೆಯಾದದ್ದು ದಕ್ಷಿಣ ಕನ್ನಡದ ಘಟ್ಟ ಪ್ರದೇಶಗಳ ನದಿ ಕಣಿವೆಗಳ ಬಯಲು ಕಾಡುಗಳ ಪಶ್ಚಿಮ ಅರಬ್ಬಿ ಸಮುದ್ರ ಸೇರಿದಂತಹ ಕರಾವಳಿಯ ಮತ್ತು ಅವರೆಲ್ಲರ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಎನ್ನುವುದು ಗಮನಿಸಬೇಕಾದಂಥ ಅಂಶ. ಮಂಗಳೂರು

0: ಹೆಮ್ಮೆಯ ಆಕಾಶವಾಣಿ ಅಂತ. ಇದು ಇರೋದು ಈ ಕದ್ರಿಗುಡ್ಡದ ಪರಿಸರದಲ್ಲಿ. ಕದ್ರಿಗೆ ಬಂದರೆ ಜನ ಹೇಗೆ ಮಂಜುನಾಥನ ದೇವಸ್ಥಾನ ನೋಡ್ತಾರೆ, ಕದ್ರಿ ಪಾರ್ಕಿಗೆ ಹೋಗ್ತಾರೆ, ಹಾಗೆ ಮಂಗಳೂರು ಆಕಾಶವಾಣಿ ಅನ್ನೋದು ಕೂಡ ಒಂದು ಇಲ್ಲಿದ್ದು ಬಹಳ ಮುಖ್ಯವಾದ ಸಂಸ್ಥೆ ಅಂತ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. 1976 ಡಿಸೆಂಬರ್ 11 ಅಂದರೆ ಸರಿಯಾಗಿ 42 ವರ್ಷಗಳನ್ನು ಪೂರೈಸಿದ ಸಂಭ್ರಮದಲ್ಲಿದೆ ಮಂಗಳೂರು ಆಕಾಶವಾಣಿ. ನಮ್ಮ ಜನರಿಗೆ ಮಾಹಿತಿಯನ್ನು, ಮನರಂಜನೆಯನ್ನು ಮತ್ತು ಶಿಕ್ಷಣವನ್ನು ಕೊಡುವ, ಬಹುಜನರಿಗೆ ಸುಖವನ್ನು ಕೊಡುವಂಥ, ಬಹುಜನರಿಗೆ ನೆಮ್ಮದಿಯನ್ನು ಕೊಡುವಂಥ, ಬದುಕಿಗೆ ಬೇಕಾದ ಎಲ್ಲ ಮಾರ್ಗದರ್ಶನ ಕೊಡುವಂತಹ ಆಕಾಶವಾಣಿಯ ಏನು ಒಂದು ಕಲ್ಪನೆ ಇದೆ, ಅದಕ್ಕೆ ಸರಿಯಾಗಿ ಮಂಗಳೂರು ಆಕಾಶವಾಣಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಆರಂಭದಿಂದಲೂ ಇದುವರೆಗೆ ನಮ್ಮಲ್ಲಿ ಸ್ಪೆಷಲ್ ಆಡಿಯನ್ಸ್ ಪ್ರೋಗ್ರಾಮ್ ಅಂತ, ಅಂದರೆ ಇಡೀ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಆಕಾಶವಾಣಿ ಕೆಲಸ ಮಾಡ್ತಿದೆ. ತಂತ್ರಜ್ಞಾನ ಬೆಳೆದ ಹಾಗೆ ನಮ್ಮ ಸಾಧ್ಯತೆಗಳು ವಿಸ್ತಾರಗೊಂಡಿದ್ದಾವೆ. ಹಾಗಾಗಿ ಹಳೆಯ ಮಾಧ್ಯಮ ಒಂದು ಕಾಲಕ್ಕೆ ನಮ್ಮದೇ ಮೊನೋಪಲಿ ಇತ್ತು, ಈಗ ನಮ್ಮ ಜೊತೆ ಬೇಕಾದಷ್ಟು ರೇಡಿಯೋ ಸ್ಟೇಷನ್ಗಳು, ದೃಶ್ಯ ಮಾಧ್ಯಮಗಳು ಎಲ್ಲ ಇದ್ದಾವೆ. ಇವೆಲ್ಲದರ ಜೊತೆಗೆ ನಾವು ಅವ್ರ ಜೊತೆ ಸ್ಪರ್ಧಿಸುವುದಿಲ್ಲ, ಆದರೆ ಇವೆಲ್ಲದರ ಜೊತೆಗೆ ನಮ್ಮ ಅಸ್ಮಿತೆ, ನಮ್ಮ ಸ್ಥಾನಮಾನ, ನಮ್ಮ ಅಗತ್ಯವನ್ನು ಯಾವಾಗಲೂ ತಾಜಾ ಇಟ್ಕೊಂಡು ನಾವು ಬಹಳ ಹೊಸ ಹೊಸ ರೀತಿಯಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳ ಜೊತೆ ಜನರ ಜೊತೆ ನಾವು ಸಂಬಂಧದಲ್ಲಿ ಇರಲಿಕ್ಕೆ ಪ್ರಯತ್ನಿಸ್ತೇವೆ. ಅದಕ್ಕೆ ಜೊತೆಗೆ ನಮಗೆ ತುಂಬ ಒಳ್ಳೆಯ ತಾಂತ್ರಿಕ ಸಹಾಯ ಕೊಡುವಂಥ ತಾಂತ್ರಿಕ ವರ್ಗ ಕೂಡ ಇದೆ. ಹಾಗಾಗಿ ನಾವೆಲ್ಲ ಸೆಕ್ಷನ್ಗಳು ಬಹಳ ಸಮನ್ವಯದ ಜೊತೆಗೆ ಜನರಿಗೆ ಬೇಕಾದ ಎಲ್ಲವನ್ನು ಒಂದು ಶ್ರವಣ ಮಾಧ್ಯಮ, ಆಡಿಯೋ ಮೀಡಿಯಂ ಏನು ಕೊಡಬೇಕು, ನಾವು ಕಲ್ಚರನ್ನು ಉಳಿಸ್ತೀವಿ, ಸಂಗೀತವನ್ನು ಉಳಿಸ್ತೀವಿ, ಸಂಸ್ಕೃತಿಯನ್ನು ಉಳಿಸ್ತೀವಿ, ಪೋಷಿಸ್ತೀವಿ, ಬೆಳೆಸ್ತೀವಿ, ಹೊಸದನ್ನು ಮೈಗೂಡಿಸ್ಕೊಂಡು ಇವೆಲ್ಲದರ ಹೊಣೆಗಾರಿಕೆಯನ್ನು ಮಾಡಿಕೊಂಡು ತುಂಬ ಸಶಕ್ತವಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ.
1: ಓಕೆ ಮ್ಯಾಮ್, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಬೇರೆ ಬೇರೆ ವಿಷಯಗಳನ್ನು ನಮಗೆ ಹೇಳಿದ್ರಿ. ಸೊ ಯಾವಾಗಲೂ ಕೂಡ ಆಕಾಶವಾಣಿಯಲ್ಲಿ ಕೇಳುಗರಿಗೋಸ್ಕರ ನೀವು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀರಿ. ಇವತ್ತು ನಿಮಗೋಸ್ಕರ ನಾವೊಂದು ಹಾಡನ್ನು ಪ್ರಸಾರ ಮಾಡ್ತೀವಿ. ನೀವು ಯಾವ ಹಾಡನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಿ?
0: ನಮಗೆ ಕೇಳಿ, ಜನರಿಗೆ ಕೇಳಿ ಗೊತ್ತು, ನನ್ನನ್ನು ಇದುವರೆಗೆ ಯಾರು ಕೇಳಿರಲಿಲ್ಲ. ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ಮಾಮರವೆಲ್ಲೋ ಕೋಗಿಲೆಯಲ್ಲೋ, ನಾವು ಸ್ವಲ್ಪ ಹಳೆ ಕಾಲದವರಲ್ಲ. ಹಳೆಯ ತುಂಬ ಒಳ್ಳೆಯ ಮೆಲೋಡಿಯಸ್ ಸಾಂಗ್ ಅದು, ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ, ಅದನ್ನು ಕೇಳೋಣ.
1: ಖಂಡಿತವಾಗಿಯೂ ನಿಮಗೋಸ್ಕರ ಆ ಹಾಡನ್ನು ಪ್ರಸಾರ ಮಾಡ್ತೀವಿ. ನಿಮ್ಮ ಅಮೂಲ್ಯವಾದಂಥ ಸಮಯಕ್ಕೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಥ್ಯಾಂಕ್ ಯು.
0: ಥ್ಯಾಂಕ್ ಯು, ಧನ್ಯವಾದಗಳು. ನಮಗೂ ಕೂಡ ಬೇರೆಯವರನ್ನು ಸಂದರ್ಶನ ಮಾಡಿ ಅನುಭವ, ನಮ್ಮನ್ನು ಯಾರೋ ಸಂದರ್ಶನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಾರ್.

ಯೋಧರ ನೆನಪಿಗಾಗಿ ರಚಿಸಲ್ಪಟ್ಟಿರುವಂಥದ್ದು. ಇಲ್ಲಿ ವಿಜಯ ದಿವಸ್ ಅಂತ ಆಚರಣೆ ಮಾಡ್ತಾರೆ. 1971 December 16 ಭಾರತ ಪಾಕಿಸ್ತಾನದ ವಿರುದ್ಧ ವಿಜಯ ಸಾಧಿಸಿದಂತಹ ದಿನ. ಆ ದಿವಸ ಭಾರತೀಯ ಯೋಧರು ಮಾಡಿದಂಥ ತ್ಯಾಗ ಮತ್ತು ಬಲಿದಾನವನ್ನು ನೆನಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಇದು ಪ್ರತಿ ವರ್ಷ ಕೂಡ ನಡೆಯುತ್ತದೆ. ಇಲ್ಲಿ ಯುದ್ಧ ಸ್ಮಾರಕಕ್ಕೆ ಹೂಹಾರ ಗುಚ್ಛಗಳನ್ನು ಅರ್ಪಿಸಿ ವೀರಮರಣ ಹೊಂದಿದಂತಹ ಯೋಧರಿಗೆ ನಮನವನ್ನು ಸಲ್ಲಿಸುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ಬು ಮತ್ತು ಶಾಸ್ತಾವು ಭೂತನಾಥೇಶ್ವರ ಟ್ರಸ್ಟು, ಜಿಲ್ಲಾಡಳಿತ ಇವರೆಲ್ಲರ ಸೇರಿಕೊಂಡು ಆಗಾಗ ಇಲ್ಲಿ ಯೋಧರನ್ನು ನೆನಪಿಸಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ನಿವೃತ್ತ ಸೈನಿಕರ ಒಂದು ಸಂಘ ಇದೆ ಮಂಗಳೂರಿನಲ್ಲಿ. ಆ ನಿವೃತ್ತ ಯೋಧರ ಸಂಘದ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಇನ್ನು ಇದರ ಎದುರು ಭಾಗಕ್ಕೆ ನಾವು ಹೋದರೆ ಸ್ವಲ್ಪ ಗುಡ್ಡ ಏರಬೇಕು. ಗುಡ್ಡ ಏರಿದರೆ ನಮಗೆ ಕಾಣುವಂಥದ್ದು ಸಂಚಾರಿ ಭವನ. ಸಂಚಾರಿ ಭವನ ಅಂತ ಹೇಳಿದರೆ ಪಕ್ಕದ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಸರ್ಕ್ಯೂಟ್ ಹೌಸ್ ಅಂತ ಹೇಳಬೇಕು. ಕದ್ರಿಯ ಸರ್ಕ್ಯೂಟ್ ಹೌಸು ಗೊತ್ತಿಲ್ಲದವರು ಯಾರೂ ಇಲ್ಲ. ವಿಶೇಷವಾಗಿ ಗಣ್ಯ ಅಧಿಕಾರಿಗಳಿಗೆ, ಮಂತ್ರಿ ಮಹೋದಯರಿಗೆ ಇರುವುದಕ್ಕೆ ಇದ್ದಂತಹ ತಾಣ ಇದು. ಇದೊಂದು ಪ್ರವಾಸಿ ಬಂಗಲೆ ಅಂತ ನಾವು ಇದನ್ನು ಕರೆಯುತ್ತೇವೆ. ಈ ಕದ್ರಿಯ ಪ್ರವಾಸಿ ಬಂಗಲೆಗೆ ಬಹುಶಃ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮಹೋನ್ನತ ನಾಯಕರೆಲ್ಲ ಬಂದು ಹೋಗಿದ್ದಾರೆ. ಹಿಂದಿನ ಪ್ರಧಾನಮಂತ್ರಿಗಳು, ಹಿಂದಿನ ರಾಷ್ಟ್ರಪತಿಗಳು ಕೂಡ ಬಂದು ಇಲ್ಲಿ ಇದ್ದದುಂಟು. ವಾಜಪೇಯಿಯವರು ಬಂದಿದ್ದಾರೆ, ಜಾರ್ಜ್ ಫರ್ನಾಂಡಿಸ್ ಅವರು ಬಂದಿದ್ದಾರೆ, ಇಂದಿರಾ ಗಾಂಧಿಯವರು ಬಂದು ಇಲ್ಲಿ ಉಳ್ಕೊಂಡದ್ದುಂಟು, ರಾಜೀವ್ ಗಾಂಧಿಯವರು ಬಂದಿದ್ದಾರೆ, ಇತ್ತೀಚೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಬಂದು ಈ ಒಂದು ಪ್ರವಾಸಿ ಬಂಗಲೆಯಲ್ಲಿ ಇದ್ದುಕೊಂಡು ಹೋಗಿದ್ದಾರೆ. ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಬೇರೆ ಬೇರೆ ಇಲಾಖೆಯ ಮಂತ್ರಿಗಳು ಆಗಾಗ ಇಲ್ಲಿ ಬರ್ತಾ ಇದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಿರಂತರವಾಗಿ ಅಧಿಕಾರಿಗಳ ಸಭೆಯನ್ನು ಕೂಡ ಇಲ್ಲಿ ನಡೆಸ್ತಾ ಇರುವಂಥದ್ದು. ಆಮೇಲೆ ಬೇರೆ ಬೇರೆ ಪತ್ರಾಂಕಿತ ಅಧಿಕಾರಿಗಳು, IAS IPS ಅಧಿಕಾರಿಗಳು, ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಇತರ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸುವಂಥದ್ದು ಕೂಡ ಇದೆ. ಹಾಗಾಗಿ ನಿರಂತರ ಕ್ರಿಯಾಶೀಲವಾಗಿರತಕ್ಕಂಥ ಒಂದು ಪ್ರದೇಶ ಕದರಿಗುಡ್ಡೆಯಲ್ಲಿರುವಂತಹ ಪ್ರವಾಸಿ ಬಂಗಲೆ. ಇತ್ತೀಚೆಗೆ ಹೊಸ ಕಟ್ಟಡ ಕೂಡ ಆಗಿದೆ, ನವೀಕೃತವಾದಂಥ ವ್ಯವಸ್ಥೆಯಲ್ಲಿ. ಅಲ್ಲಿ ಹವಾನಿಯಂತ್ರಿತ ಕೊಠಡಿಗಳನ್ನು ಕೂಡ ಮಾಡಿದ್ದಾರೆ. ವಿಶೇಷವಾದ ಅತಿಥಿಗಳಿಗೆ ಅಲ್ಲಿ ಉಳ್ಕೊಳ್ಳುವುದಕ್ಕೆ ಬೇಕಾದಂಥ ಸೌಲಭ್ಯ ಇದೆ. ಅಲ್ಲಿ ಅದರದ್ದೇ ಆದಂತಹ ಸಿಬ್ಬಂದಿಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಮತ್ತು ಒಳ್ಳೆಯ ಒಂದು ಭದ್ರತೆಯ ವ್ಯವಸ್ಥೆ ಕೂಡ ಈ ಪ್ರವಾಸಿ ಮಂದಿರದಲ್ಲಿ ಇದೆ. ಪ್ರವಾಸಿ ಬಂಗಲೆಗೆ ನಾವು ಬಂದಿದ್ದೇವೆ. ಇವತ್ತು ನಾವು ಬಂದಾಗ ಇಲ್ಲಿ ಯಾರು ಇಲ್ಲ, ಹಾಗಾಗಿ ಎಲ್ಲ ಕಡೆ ಸುತ್ತಾಡಲಿಕ್ಕೆ ನಮಗೆ ಸ್ವಲ್ಪ ಸುಲಭ ಆಯಿತು. ಇನ್ನು ನಮಗೇನು ಇಲ್ಲಿ ಕೆಲಸ ಇಲ್ಲಲ್ಲ, ಹಾಗೆ ಇಲ್ಲಿಂದ ಇಳಿದು ನಾವು ಸ್ವಲ್ಪ ಗಂಟಲು ಒಣಗ ತಗೊಂಡು ಚಾ ಕುಡಿಯುವಂತಾಗಿದೆ. ಹೋ, ಇಲ್ಲೇ ಇದೆಯಲ್ಲ, ಕಟ್ಟೆಯ ಬುಡದಲ್ಲಿರುವಂತಹ ಒಂದು ಹೋಟೆಲು, ಬೃಂದಾವನ ಹೋಟೆಲು. ಇಲ್ಲಿ ಹೋಗಿ ಬರುವಂತಹ ಪ್ರವಾಸಿಗಳಿಗೆ ಊಟೋಪಚಾರಗಳಿಗೆ ಎಲ್ಲ ಸಮಯಗಳಲ್ಲಿ ಕೂಡ ವ್ಯವಸ್ಥೆ ಇರತಕ್ಕಂಥ ಹೋಟೆಲ್ಗಳು 3-4 ಇಲ್ಲಿದ್ದಾವೆ. ದೊಡ್ಡ ಒಂದು ಅಶ್ವತ್ಥ ಮರದ ಬುಡ ಇದೆ ಇಲ್ಲಿ. ಬೆಳಗ್ಗೆ ಇಲ್ಲಿ ಬಂದು ನೋಡಿದರೆ ಕದ್ರಿ ಪಾರ್ಕಿಂಗ್ಗೆ ವಾಕಿಂಗ್ ಹೋಗುವವರು ಈ ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಮಾಡುವುದಂತ ಉಂಟು. ಅಥವಾ ಅಶ್ವತ್ಥಕ್ಕೆ ಪ್ರದರ್ಶನ ಮಾಡಿದರೆ ತ್ರಿಮೂರ್ತಿಗಳ ಒಂದು ಅನುಗ್ರಹ ಸಿಕ್ಕಿದ ಹಾಗೆ ಅಂತ ಒಂದು ಭಾವನೆ ಇದೆ ನಮಗೆ. ಸುತ್ತಮುತ್ತ ಬೇರೆ ಬೇರೆ ರೆಸಿಡೆನ್ಸಿ ಏರಿಯಾಗಳು ಕೂಡ ಇದ್ದಾವೆ, ಫ್ಲ್ಯಾಟ್ಗಳಿದ್ದಾವೆ. ಬಹುಶಃ ಇಷ್ಟನ್ನು ನಾವು ನೋಡಿಕೊಂಡ್ರೆ ಒಂದು ಏನೋ ಬಾಕಿ ಆದಾಗೆ ಆಗಿದೆ, ಏನದು ಅಂತ ಕೇಳಿದರೆ ಇಲ್ಲೇ ಹತ್ತಿರ ಬೃಂದಾವನ ಹೋಟೆಲ್ನ ಸಮೀಪದಲ್ಲಿ ಕದರಿ ಆರಕ್ಷಕ ಠಾಣೆ ಇದೆ, ಕದರಿ ಪೊಲೀಸ್ ಸ್ಟೇಷನ್. ಈಗ ಹೊಸ ಕಟ್ಟಡದ ಒಂದು ನಿರ್ಮಾಣ ಕೂಡ ಆಗಿ ಸುವ್ಯವಸ್ಥಿತವಾದಂತಹ ಒಂದು ಕಚೇರಿಯಾಗಿದೆ ಇದು. ಮೊದಲು ಇದು ನಮ್ಮ ನಂತೂರು ಸೈಡ್ ಬಿಕರ್ನಗಟ್ಟೆಯಲ್ಲಿತ್ತು. ಅದೀಗ ಭಾಳ ಸಮಯದ ನಂತರ ಇಲ್ಲಿಗೆ ಬಂದು ಈಗ ವ್ಯವಸ್ಥಿತವಾದ ಮತ್ತು ಮಂಗಳೂರು ನಗರದಲ್ಲಿ ಭಾಳ ಸುಸಜ್ಜಿತವಾದಂತಹ ಒಂದು ಪೊಲೀಸ್ ಸ್ಟೇಷನ್ ಅಂತ ನಾವು ಇದನ್ನು ಗಮನಿಸಬಹುದು. ಹೀಗೆ ಕದ್ರಿಗುಡ್ಡದಲ್ಲಿರುವಂತಹ ಮುಖ್ಯ ಮುಖ್ಯ ಸಂಗತಿಗಳನ್ನು ನಾವು ತಿಳ್ಕೊಂಡ ಹಾಗಾಯಿತು. ಅದರ ಹಿಂಭಾಗಕ್ಕೆ ಹೋದರೆ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ. ಆಕಾಶವಾಣಿಯ ಹಿಂಭಾಗದಲ್ಲಿ ನಮಗೆ ದೂರವಾಣಿ ಕೇಂದ್ರ ಕೂಡ ಇದೆ, ಕದ್ರಿಯ ದೂರವಾಣಿ ಕೇಂದ್ರ. ಅಂಗಡಿಗಳು, ಮುಂಗಟ್ಟುಗಳು, ಮತ್ತು ರಾಜರಸ್ತೆ, ಕಾಸರಗೋಡಿನಿಂದ ಉಡುಪಿಗೆ ಹೋಗುವಂತಹ ನ್ಯಾಷನಲ್ ಹೈವೇ ಅಂತ ಏನಿದೆ ಹೇಳ್ತೇವೆ, ಅದು ಕೂಡ ಇಲ್ಲಿದೆ. ಇನ್ನೊಂದು ಕಡೆ ಹೋದರೆ ನಮಗೆ ಮುಂಬೈಗೆ ಕೂಡ ಹೋಗಬೇಕಿದ್ರೆ ಈ ರಸ್ತೆಯಿಂದಲೇ ನಾವು ಸಂಚಾರವನ್ನು ಮಾಡಬೇಕು. ಹೀಗೆ 10 ವಿಶೇಷತೆಗಳನ್ನು ಹೊಂದಿರುವಂತಹ ಕದ್ರಿಗುಡ್ಡೆ. ನಾನು ಕದ್ರಿಗುಡ್ಡೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ಕದ್ರಿ ಅಂತ ಹೇಳಿದ ಕೂಡಲೇ ಅದು ತುಂಬ ವಿಸ್ತಾರವಾದಂಥ ಒಂದು ಪ್ರದೇಶ. ಅದು ನಮ್ಮ ಒಂದು ಸಂಚಿಕೆಯಲ್ಲಿ ಮುಗಿಯುವಂಥದ್ದಲ್ಲ.

0: ಹಾಗಾಗಿ ಇನ್ನುಳಿದ ಭಾಗಗಳನ್ನು ಅವಕಾಶವಾದಾಗ ಮತ್ತೆ ನಾವು ಸಂದರ್ಶನ ಮಾಡೋಣ. ಇವತ್ತಿನ ಈ ಪ್ರಯಾಣವನ್ನು ಕದ್ರಿಗುಡ್ಡೆಗಷ್ಟೇ ನಾವು ಸೀಮಿತಗೊಳಿಸೋಣ. ಸಮಯ ಕೂಡ ಆಗ್ತಾ ಬಂದಿದೆ. ಉರುಕೇರಿ ಕಾರ್ಯಕ್ರಮ ಹೇಗಾಗ್ತದೆ ಎನ್ನುವುದರ ಬಗ್ಗೆ ಸಾಕಷ್ಟು ಅಲ್ಲಿ ಇಲ್ಲಿ ಸಿಕ್ಕಿದಾಗ ಹೇಳ್ತೀರಿ ನೀವು. ನಿಮ್ಮ ಫೀಡ್ಬ್ಯಾಕ್ ನಮಗೆ ಬಹಳ ಮುಖ್ಯ. ಅಭಿಪ್ರಾಯಗಳನ್ನು ತಿಳಿಸ್ತಾ ಇರಿ, ನಿಮ್ಮ ಸೂಚನೆಗಳನ್ನು ಸಲಹೆಗಳನ್ನು ಕೊಡಿ. ಹೊಸ ಹೊಸ ಪ್ರದೇಶಗಳನ್ನು ನಾವು ಸಂದರ್ಶಿಸಬೇಕು ಅಂತ ಇದ್ದರೆ ಅವುಗಳ ಬಗ್ಗೆ ಒಂದಷ್ಟು ಸೂಚನೆಗಳನ್ನು ಕೂಡ ನೀವು ಕೊಡಿ. ಒಟ್ಟಿನಲ್ಲಿ ಊರು ಕೇರಿ ಇದು ನಿಮ್ಮ ಕಾರ್ಯಕ್ರಮ, ನಮ್ಮ ನಿಮ್ಮ ಸಂವಹನ ಸ್ಪಂದನ ಹೀಗೆ ಇರಲಿ. ಮತ್ತೆ ಇನ್ನೊಂದು ದಿವಸ ಇನ್ನೊಂದು ಕಡೆಗೆ ಪ್ರಯಾಣ ಮಾಡ್ತಾ ಮಾತಾಡೋಣ. ಅಲ್ಲಿವರೆಗೆ ನಮಸ್ಕಾರ. ನಾನು ಭಾಸ್ಕರ್.
1: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಕೇರಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾಯನಾರ್ ಪಂಥ ಯಾಕೆ ಇಷ್ಟ ಆಯಿತು ಅಂದರೆ ಅಲ್ಲಿ ಇದ್ದಂಥ ಜನ ಯಾರು ಅಂತ 63 ಜನ, ಅದನ್ನು ಸ್ವಲ್ಪ ಗಮನಿಸಬೇಕು. ಅದರ ತಳಹದಿ ಮೇಲೇ ಬಸವಣ್ಣವ್ರ ಮುಂದೆ ಸೃಷ್ಟಿಯಾದಂಥ 12ನೇ ಶತಮಾನದಲ್ಲಿ ಯಾರ್ಯಾರು ಇದ್ರು ಅಲ್ಲಿ ನಾಯನಾರ್ ಪಂಥದೊಳಗೆ ಅಂತಂದರೆ, ಕಣ್ಣಪ್ಪನಂಥ ಬೇಡರು, ಬೇಡ್ರ ಕಣ್ಣಪ್ಪ ಅಂತ ಗೊತ್ತು ನಮಗೆ, ಅವನು ಕಣ್ಣಪ್ಪನಂಥ ಬೇಡ್ರಿದ್ರು, ಸಿರಿಯಾಳ ಶೆಟ್ಟಿ ಅಂಥ ಶೆಟ್ರಿದ್ರು, ಪೆರುಮಳಲಿ ಅಂಥ ಕುರುಬರಿದ್ರು, ಅತಿ ಭಕ್ತ ಅನ್ನುವಂಥ ಬೆಸ್ತ ಇದ್ದ, ಅರಿವಾಳ್ತಾಂಡ ಅನ್ನುವಂಥ ಜೀತದಾಳು, ಇಳಿಯಾಂಡ ಗುಡಿಮಾರ ಅನ್ನುವಂಥ ರೈತ, ತಿರುನಾಳ್ ಪೋವ ಅನ್ನುವಂಥ ದಲಿತ, ಇಂಥವರೆಲ್ಲ ಸೇರ್ಕೊಂಡಿದ್ದಾರೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಮಾನತೆಯ ದೃಷ್ಟಿಯಿಂದ ಆದಂಥ ಒಂದು ವ್ಯವಸ್ಥೆ ಇದು. ಎಲ್ಲರೂ ಒಂದು ಕಡೆ ಸೇರಬೇಕು, ನಿಮ್ಮ ಇರುವಂಥ ಕೆಲಸ ಬೇರೆ. ನಾವು ಭಗವಂತನ ಪೂಜೆ ಮಾಡುವಾಗ ನಮ್ಮ ಹಿಂದಿನ ಬ್ಯಾಕ್ಗ್ರೌಂಡ್ ಏನಿದೆ ಅದು ಅಡ್ಡ ಬರಬಾರ್ದು ಅಂತ ಹೇಳಿ ಎಲ್ಲರೂ ಸಮಾನರಾಗಿ ಸೇರಿಕೊಂಡು ನಾಯನಾರ್ ಪಂಥದವ್ರು ಕೆಲಸ ಶುರು ಮಾಡಿದರು. ಎಲ್ಲರೂ ಸೇರಿಕೊಂಡಾಗ ಇದು ಮೊಟ್ಟ ಮೊದಲನೇ ಬಾರಿಗೆ ಸರ್ವ ಸಮಾನತೆ, ಒಂದು ಹೊಸ ಸಮಾಜ ರಚನೆಯನ್ನು ಮಾಡಬೇಕು ಅಂತ ಹೊರಟರು. ಅದರ ವಿಚಿತ್ರ ಏನಾಗುತ್ತೆ ಗೊತ್ತಾ, ಸಮಾನತೆ ಮಾಡಬೇಕು ಅಂತ ಹೊರಟರು ಕೂಡ ಇವರೇನು ತಮ್ಮನ್ನು ಅಚ್ಚ ಶರಣರು ಅಂತ ಕರ್ಕೊಂಡ್ರು. ನಾವು ಅಚ್ಚ ಶರಣರು, ನಾವು ಬೇರೆಯವರಾಗಲ್ಲ, ನಾವು ಶರಣರು. ನಿಜವಾಗ್ಲೂ ಯಾಕಾದ್ವಿ ಅಂದರೆ ಎಲ್ಲರೂ ಸಮಾನವಾಗಿದ್ದೀವಿ, ಅಚ್ಚ ಶರಣರು ಅಂತ ಕರ್ಕೊಂಡ್ರು. ಒಂದು ಸಲ ಶರಣರು ಅಂತ ಆದಮೇಲೆ ಮುಂದೇನು ಕೆಲಸ ಆಗುತ್ತೆ, ಕೆಲವರಿಗೆ ಈ ವರ್ಣ ಸಂಕರ ಇಷ್ಟ ಆಗಲಿಲ್ಲ.

0: Radio Sarang 107.8 FM.
1: ನಮ್ಮ ಅರವಾಯ್ ಧಾರವಾಡಕರ್ ಅನ್ನೋರೊಂದು ಆರ್ಟಿಕಲ್ ಬರೆದಿದ್ರು, ರೈಲು ಪ್ರಯಾಣ ಅಂತ ಬರೆದಿದ್ದಾರೆ. ಭಾಳ ಚೆನ್ನಾಗಿರೋದು ಆರ್ಟಿಕಲ್, ಓದ್ಬೇಕದನ್ನು. ರೈಲ್ವೇದಲ್ಲಿ ಹೋಗಬೇಕಾದ್ರೆ ಆಗೆಲ್ಲ ಹಳೆ ಕಾಲದಲ್ಲಿ ರಿಸರ್ವೇಷನ್ನು ಎ ಸಿ ಕ್ಯೂ ಸಿ ಇರಲಿಲ್ಲ. ಅವಾಗ ಎಲ್ಲಿ ಬೇಕಾದ್ರೆ ಹತ್ತು ಕೂತ್ಕೋಬೋದು. ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎರಡೇ ಇರ್ತಿತ್ತು. ಅವಾಗ ಜನ ಹತ್ತಿಬಿಡೋರು, ಹತ್ತಿ ಒಳಗೆ ಕೆಪ್ಯಾಸಿಟಿ ಒಂದು 60 ಜನ ಇದ್ದರೆ 80-85 ಜನ ಒಳಗೆ ಕೂತಿರೋರು ಎಲ್ಲ ಕಡೆ. ಮುಂದಿನ ಸ್ಟೇಷನ್ ಬಂತು ಅಂದರೆ ಅವ್ರು ಭಾಳ ಚೆಂದ ಬರೀತಾರೆ ಅದನ್ನು. ಒಳಗಿನವ್ರು ಬಾಗಿಲು ಹಾಕಿಬಿಡ್ತಾರೆ, ಜಾಗ ಇಲ್ಲ, ಏನು ಯಾರು ಬರಬೇಡ್ರಿ ಒಳಗಡೆ, ಬಾಗಿಲು ಹಾಕಿಬಿಡ್ತಾರೆ. ಆ ಹೊರಗಿನವರು ಅವ್ರ ಜೋರೆ ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ ಅಂತಾರೆ. ಅದನ್ನು ಎಷ್ಟು ಚೆಂದ ಬರೆದಿದ್ದಾರೆ ಅಂದ್ರೆ ಹೊರಗಿನವರು, ಇದು ಒಳಗಿನವರು ಧರ್ಮಕ್ಷೇತ್ರಗಳು, ಹೊರಗಿನವರು ಕುರುಕ್ಷೇತ್ರದವರಂತೆ. ಅವ್ರು ಕೂಗ್ತಾ ಇರ್ತಾರೆ, ಬಾಗಿಲ ತೆಗೀರಿ, ಟ್ರೈನ್ 1 ನಿಮಿಷ ಬಿಟ್ಬಿಡುತ್ತೆ, ಬಾಗಿಲು ತೆಗೀರಿ, ಕಿಟಕಿ ಮುರಿದು ಬಿಡ್ತೀವಿ ಅಂತ ಜೋರು ಮಾಡ್ತಾರೆ. ಮುರಿಯೋಕ್ಕಾಗಲ್ಲ ಅಂತ ಒಳಗಿನವ್ರಿಗೆ ಗೊತ್ತು, ಹೊರಗಿನವ್ರಿಗೆ ಗೊತ್ತು, ಏನು ಗಲಾಟೆ ಒಳಗಿನವ್ರು ತೆಗಿಯಲ್ಲ. ಆದರೂ ಯಾವನೊಬ್ಬ ಕರುಣಿ ಒಳಗೆ ತೆಗಿತಾನೆ, ಒಂಚೂರು ತೆಗಿತಾನೆ, ಪಾಕೈತಾನೆ, ನುಗ್ಗಿ ಬರ್ತಾರೆ. ಯಾಕೆ ತೆಗೆದ್ರೆ ನೀವು, ಜಗಳ ಶುರು ಆಗುತ್ತೆ. 10 ನಿಮಿಷ ಆಗೋದ್ರೊಳಗೆ ಅವರು ಇವರು ಒಂದು ಇವ್ರು ಸರ್ಕೋತಾರೆ, ಇಬ್ಬರು ಹೊಂದ್ಕೋತಾರೆ. ಇವರು ಧರ್ಮಕ್ಷೇತ್ರ, ಮತ್ತೆ ಮುಂದೆ ಒಳಗೆ ಬಿಡಬೇಡ್ರಿ ಯಾರನ್ನೂ ಅಂತ ಅವರು ಕೂಡ ಸೇರ್ಕೋತಾರೆ ಇವ್ರನ್ನ. ಇದು ನೋಡಿ, ಅಲ್ಲಿವರೆಗೂ ಒಳಗೆ ಯಾಕೆ ಬಿಡಲ್ಲ ನಮ್ಮನ್ನು ಅಂತ ಜಗಳ ಆಡಿದವರು ಒಳಗೆ ಬಂದಮೇಲೆ ಇನ್ನು ಯಾರನ್ನು ಒಳಗೆ ಬಿಡಬೇಡಿ ಅಂತ ಶುರು ಮಾಡ್ತಾರೆ. ಈ ಎಲ್ಲ ಪಂಥಗಳಲ್ಲೂ ಆದದ್ದು ಅದೇನೆ. ವರ್ಣಾಶ್ರಮದಲ್ಲಿ ಹೇಗೆ ಕೆಲಸದ ಮೇಲೆ ಅವರ ಗುಣಧರ್ಮಗಳಿಗೆ ಹೊಂದಿದ ಹಾಗೆ ಮಾಡಿದ್ರು, ಆದರೆ ಒಂದು ಸಲ ಆ ಸವಲತ್ತುಗಳು ಸಿಕ್ಕ ಮೇಲೆ ಮತ್ತೊಬ್ಬರನ್ನು ಸೇರಿಸ್ಕೋಬೇಕಾದ್ರೊಳಗೆ ಅಂತ ಅನಿಸ್ಲಿಲ್ಲ. ನಾವು ಹಾಗೆ ಇರಬೇಕು, ಯಾರನ್ನು ಸೇರಿಸ್ಕೋಬಾರ್ದು, ವರ್ಣ ಸಂಕರ ಆಗ್ತದೆ ಅಂತ. ಅರ್ಜುನನ ಚಿಂತೆನೂ ಅದೇ ಭಗವದ್ಗೀತೆ, ವರ್ಣ ಸಂಕರ ಆಗಿ ಹೋಗ್ತದೆ ಅಂತ. ಇಲ್ಲಿ ಅವರೇನು ಮಾಡಿದ್ರು, ಕೆಲವರು ಒಪ್ಕೊಳ್ಳಿಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡ್ಬಿಟ್ಟಿದ್ದೀರಿ, ಸರಿಯಾಗಿಲ್ಲ, ನಮ್ಮ ಪಂಥನೇ ಸರಿ ಅಂತ ಹೇಳಿ ಹಿಂದಕ್ಕೆ ಹೇಗೆ ಬ್ರಾಹ್ಮಣ್ಯವನ್ನು ವಂಶ ಪಾರಂಪರ್ಯವಾಗಿ ಒಪ್ಕೊಂಡಿದ್ರು, ಹಾಗೆ ಇವರು ಕೂಡ ಜಂಗಮ ಜಾತಿ ವಂಶ ಪಾರಂಪರ್ಯ ಅಂದರು. ಹೆಂಗಾಯ್ತು ಅದು? ಸಮಾನತೆಯ ಆಧಾರ ಮೇಲೆ ಸೃಷ್ಟಿಯಾದಂತಹ ಜಂಗಮ ಪಂಥ, ನಮ್ಮದು ಶುದ್ಧವಾಗಿರುವಂಥದ್ದು, ಬೇರೆದವ್ರನ್ನ ಸೇರಿಸ್ಕೊಂಡ್ರೆ ಆಗಲ್ಲ ಅಂತ ಅದು ವಂಶ ಹೊತ್ಕೊಂಡ್ಬಿಟ್ರು. ಆದರೆ ಕೆಲವರಿಗೆ ಮಾತ್ರ ಈ ನಾಯನಾರ್ ಪಂಥ ಇಷ್ಟ ಆಗಿ ಈ ಸಾಂಪ್ರದಾಯಿಕ ಶರಣರನ್ನ ಬಿಟ್ಬಿಡ್ರಿ. ಎಲ್ಲ ಪೇಪರ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಟ್ರೆಡಿಷ್ನಲ್ ಲೀಡರ್ಸ್ ಆ್ಯಂಡ್ ರೆವಲ್ಯೂಷನರಿ ಲೀಡರ್ಸ್. ಟ್ರೆಡಿಷ್ನಲ್ ಲೀಡರ್ಸ್ ರಾಜೀನಾಮೆ ಕೊಡಬೇಕಾಗತ್ತೆ ಅಷ್ಟೇ, ರೆವಲ್ಯೂಷನರಿ ಲೀಡರ್ಸ್ ಮುಂದೆ ಬರ್ತಾರೆ. ಹಾಗಾಗಿ ಆ ಸಾಂಪ್ರದಾಯಿಕ ಶರಣರು ಅಂತೇನಿದ್ರು ಅವ್ರನ್ನ ಬಿಟ್ಟು ಈ ನಾಯನಾರ್ ಪಂಥದವ್ರು ಜಸ್ಟ್ ಗಟ್ಟಿಯಾಗ್ಬಿಟ್ರು. ಇವ್ರನ್ನ ಬರೀ ಶರಣರು ಅಥವಾ ಅಚ್ಚ ಶರಣರು ಅಂತ ಕರ್ಕೊಂಡ್ರು. ಸೊ ಸಾಂಪ್ರದಾಯಿಕ ಶರಣರು ಬೇರೆ, ಅಚ್ಚ ಶರಣರು ಬೇರೆ. ಆದರು ಅಚ್ಚ ಶರಣರು ಯಾರು? ಎಲ್ಲರನ್ನೂ ಒಪ್ಕೊಳ್ಳುವಂಥವ್ರು. ಸಾಂಪ್ರದಾಯಿಕ ಶರಣರು ಜಂಗಮ ಜಾತಿ ಅಂತ ಒಪ್ಕೊಂಡಿದ್ದವರು, ಅವ್ರು ಉಳ್ಕೊಂಡ್ರು.

ಕರ್ನಾಟಕದಲ್ಲಿ ಮಾಡೋಣ ಅಂತ ಶುರು ಮಾಡ್ತಾರೆ. ಅದನ್ನು ಕರೆದದ್ದೇ ಷೋಡಶ ಪಂಥ ಅಂತ ಕರ್ಕೊಂಡ್ರು, ಷೋಡಶ ಗಣ ಅಂತ ಕರ್ಕೊಂಡ್ರು. ಗಣ ಅಂದರೆ ಗುಂಪು, 16 ಜನರ ಗುಂಪದು ಷೋಡಶ ಗಣ ಅಂತ ಕರ್ಕೊಂಡ್ರು. ಕರ್ಕೊಂಡು ಅಷ್ಟೇ ಅಲ್ಲ, ಅವ್ರು ಎಷ್ಟು ರೋಮಾಂಚನ ಆಗಿತ್ತು ಅಂದರೆ ಸಾಧನೆ ಮಾಡಬೇಕು ಅಂಥೇಳಿ ವೈಷ್ಣವರ ವಿರುದ್ಧ ಹೋರಾಟ ಶುರು ಮಾಡಿಬಿಟ್ರು. ವೈಷ್ಣವರು ಇರತಕ್ಕ ನಮ್ಮ ಶೈವಕ್ಕೆ ಬೆಲೆ ಬರೋಲ್ಲ ಅಂಥೇಳಿ ವೈಷ್ಣವರ ಜೊತೆ ಹೋರಾಟ ಶುರು ಮಾಡಿದರು. ಯಾವಾಗಲೂ ಹೀಗೆ ಆಗತ್ತೆ, ಮೂಲ ತತ್ವದ ಬಗ್ಗೆ ಅತಿ ಪ್ರೀತಿ ಬಂದುಬಿಟ್ರೆ ಅದು ಎಲ್ಲಿ ನಿಂತುಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ವೈಷ್ಣವರ ವಿರುದ್ಧ ಹೋರಾಡಕ್ಕೆ ಶುರು ಮಾಡಿದರು. ಆಮೇಲೆ ಇನ್ನೊಬ್ಬ ಮನುಷ್ಯ ಬರ್ತಾನೆ, ಮಾರುಡಿಗ ನಾಚಯ್ಯ ಅಂತ. ಆ ಮಾರುಡಿಗ ನಾಚಯ್ಯ ಏನು ಮಾಡ್ತಾನೆ, ಆ 16 ಜನದ ಗುಂಬಿಟ್ಟ ತಾವನ್ನು ಸೇರಿಸ್ಕೊಂಡ, ತೇರಾ ಗಣ ಅಂತ, 13 ಜನ. ಅವರು ತೇರಾ ಗಣ, ಅದನ್ನು ತೇರಸ ಗಣ ಅಂತೂ ಕರೀತಾರೆ. ಆ ತೇರಸ ಗಣದವ್ರು ಏನು ಮಾಡಿದರು, ನಮ್ಮ ಧರ್ಮ ಹಿಂಗೆ ಒಂದೇ ಆಗ ಬಿಡದೇ ಇದ್ದವರು ಜೈನರು, ಅವ್ರ ವಿರುದ್ಧ ಜಗಳ. ಅವ್ರೇನು ಮಾಡಿದ್ರು, ಷೋಡಶ ಗಣದವರು ವೈಷ್ಣವರ ಜೊತೆ ಹೋರಾಡಿದರೆ ಇವು ತೇರಾ ಗಣ ತೇರಸ ಗಣದವರು ಜೈನರ ಜೊತೆಗೆ ಹೋರಾಡಿದರು, ಹೋರಾಡಿ ಸರಿ ಮಾಡಬೇಕಿದ್ದನ್ನು ಅಂತ. ಈ ತೇರಸ ಗಣದ ನಾಯಕ ಇದ್ದರಲ್ಲ ಮಾರುಡಿಗೆ ನಾಚಯ್ಯ ಅಂತ ಹೇಳಿದೆ, ಅವನ ಶಿಷ್ಯ ಒಬ್ಬ ಸಿಂಗಿದೇವ ಅಂತ, ಸಿಂಗಿದೇವ ಅಂತ. ಇವ್ರು ಬಹಳ ಮುಖ್ಯ ಇವು ನಮಗೆ. ಈ ಸಿಂಗಿದೇವ ಏನು ಮಾಡಿದ ಅಂದರೆ, ಕನ್ನ ಮರಸಿ ಬೀಚಯ್ಯ ಇಂಥ 10 ಜನರು ಗುಂಪು ಮಾಡಿಕೊಂಡ. ಹೆಸರಿಟ್ಕೊಳ್ಳೋದು ಎಷ್ಟು ಚೆನ್ನಾಗಿತ್ತು ನೋಡಿ, ಅವಾಗ ಎಷ್ಟು ಜನ ಇದ್ದಾರೋ ಅಷ್ಟು ಗುಂಪು. ಹಾಗೆ ಇದು ಬಹುಶಃ ಪೊಲಿಟಿಕಲ್ ಪಾರ್ಟಿಗೆ ಅನುಕೂಲ ಆಗುತ್ತೆ, ಇನ್ನು ಬರ್ತಾ ಬರ್ತಾ ಎಷ್ಟು ಜನ ಇದ್ದಾರೋ ಅಷ್ಟೊಂದು ಹೆಸರಿಟ್ಕೊಳ್ಳೋಕೆ ಅನುಕೂಲ ಇದೆ. ಇಲ್ಲಿ ಮುಂದೆ ಅವನು 10 ಜನ ಸೇರಿಕೊಂಡು ದಶಗಣ ಅಂತ ಶುರು ಮಾಡಿದ. ದಶಗಣ ಅಂತ ಶುರು ಮಾಡಿ ಅದಕ್ಕೆ ಹೆಸರಿಟ್ಟು, ಒಂದು ದೊಡ್ಡ ಮಾನವೀಯ ಧರ್ಮದ ವಿಕಾಸಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ ಅಂತ ಪ್ರತಿಜ್ಞೆ ಮಾಡಿ ಎಲ್ಲರಿಂದ ಭಿನ್ನ ಆಗಿ ಶುರು ಮಾಡಿದ. ಇದು ಆದದ್ದು 11ನೇ ಶತಮಾನದಲ್ಲಿ. ಇದು ಹತ್ತಿರ ನಮ್ಮ ಬಸವಣ್ಣವ್ರ ಹತ್ತಿರ ಕಾಲಕ್ಕೆ ಬರೋಕ್ಕೆ ಶುರು ಆಯಿತು.

0: रेडियो सारंग 107.8 FM.
1: ಹೀಗೆ ನಡೆದಂತಹ ಷೋಡಶ ತೇರಸ ಮತ್ತು ದಶಗಣದರ ಹೋರಾಟದ ಫಲವಾಗಿ ಮುಂದೆ ಬಸವಣ್ಣವರು 12ನೇ ಶತಮಾನದಲ್ಲಿ ಏನೊಂದು ವೇದಿಕೆ ಸಿದ್ಧ ಮಾಡಿದ್ರು ಅದಕ್ಕೊಂದು ಒಳ್ಳೆ ತಳಹದಿ ಆದಂಗಾಯ್ತು. ಈ ಹೊತ್ತಿಗೆ ಒಂದು ದರ್ಶನ, ಒಂದು ದೊಡ್ಡ ಸಾಧುಗಳ ಒಂದು ಸಂತರ, ಒಂದು ಶರಣರ ತಂಡ ನಿರ್ಮಾಣ ಆಯಿತು. ಈ ಹಿನ್ನೆಲೆಯೊಳಗೆ ದಶಗಣರ ಹೋರಾಟದೊಳಗೆ, ತೇರಸ ಹೋರಾಟದೊಳಗೆ, ಜೈನರು ವೈಷ್ಣವರ ಹೋರಾಟದ ಮೇಲೆ ಇದೆಲ್ಲ ಹೋರಾಟ ಬೇಡ, ನಾವೆಲ್ಲರೂ ಒಂದಾಗಿರೋಣ ಅನ್ನುವಂಥ ಕಲ್ಪನೆಯಲ್ಲಿ ಒಂದಿಷ್ಟು ಜನ ದೊಡ್ಡ ಶರಣರು, ನಿಜವಾಗಲೂ ಶರಣರು ಒಂದು ತಂಡ ಸಿದ್ಧಿಯಾಯಿತು. ಅದರೊಳಗೆ ಯಾರ್ಯಾರಿದ್ರು? ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ದೇವರ ದಾಸಿಮಯ್ಯ ಇವರೆಲ್ಲ ದೊಡ್ಡ ಶರಣರು. ಇವರೆಲ್ಲ ಸೇರಿಕೊಂಡ್ರು. ಶಂಕರ ದಾಸಿಮಯ್ಯ, ಕೊಂಡಗುಳಿ ಕೇಶಿರಾಜ, ಇನ್ನಷ್ಟು ಜನ ಸೇರಿಕೊಂಡು ದೊಡ್ಡ ಒಂದು ತಂಡ ತಯಾರಾಯಿತು. ಇವರು ನಿಜವಾಗ್ಲೂ ಹೋರಾಟಕ್ಕೆ ಹೋದವರಲ್ಲ, ಸಮನ್ವಯ ಮಾಡಿದಂಥವ್ರು. ಅವ್ರಿಗೆ ಗೊತ್ತಾಗೋದು ನಿಜವಾದ ಕ್ರಾಂತಿ ಹೋರಾಟಕ್ಕಿಂತ ಸಮನ್ವಯದಲ್ಲಿದೆ ಅಂತ ಅಂದ್ಕೊಂಡು, ನಾವೇನು ನಾಯನಾರ್ ಪಂಥದಲ್ಲಿ ಕಂಡಿದ್ದೀವೋ ಹಾಗೆ ಜೀವನದ ಬೇರೆ ಬೇರೆ ಮುಖಗಳಲ್ಲಿ ಕೆಲಸ ಮಾಡುವಂಥ, ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡುವಂಥ ಜನರೆಲ್ಲ ಸೇರಿಕೊಂಡು ಒಂದೇ ಒಂದು ನಮ್ಮ ಭಗವಂತನ ಪೂಜೆ ಮಾಡಬೇಕು, ನಮ್ಮಲ್ಲಿ ವ್ಯತ್ಯಾಸ ಇರೋದು ಬೇಡ ಅಂತ ತೀರ್ಮಾನದಿಂದ ಶುರು ಮಾಡಿದರು. ಇವರು ಬಸವಣ್ಣವರಿಗೆ ಪ್ರೇರಕರಾಗಿದ್ದಂಥವ್ರು. ಎಷ್ಟೋ ಕಡೆ ಡೋಹರ್ ಕಕ್ಕಯ್ಯನ ಬಗ್ಗೆ ಬಸವಣ್ಣ ತುಂಬ ವಚನ ಬರೀತಾರೆ, ನನ್ನ ತಂದೆ ಸಮಾನ ಡೋಹರ್ ಕಕ್ಕಯ್ಯ ಅಂತ ಬರೀತಾರೆ. ಇಂಥ ತಂಡದಿದ್ದಂದ್ರೆ ನಮಗೆ ಅವರ ಲೋಕಕಾರುಣ್ಯದ ಶ್ರಮದ ಫಲವಾಗಿ ಬಸವಣ್ಣವರ ಶರಣ ಪಂಥ ನಿಂತ್ಕೊಂತು ಗಟ್ಟಿಯಾಗಿ. ನೋಡಿ, ನಾಯನಾರ್ ಪಂಥದ ಮಾದರಿ ಕಣ್ಣಿಗೆ ಬಂತು. ಇದ್ರ ಜೊತೆಗೆ ನಾವು ಕರ್ನಾಟಕದಲ್ಲಿ ಹಾಗೆ ಮಾಡಬೇಕಲ್ಲ ಅಂತ ದಶಗಣದವರ ಹೋರಾಟ ಬಂತು. ತೇರಸಗಣ, ಷೋಡಶಗಣ ಇವರೆಲ್ಲ ಹೋರಾಟ ಮಾಡಿ ಸಮಾನತೆಯ ನಿರ್ಮಾಣ ಮಾಡಿರೋದ್ರಿಂದ ಆಗಿತ್ತು. ಇದು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ದೊಡ್ಡ ಕಲ್ಪನೆ ಸಾಕಾರ ಆಗಬೇಕಾದ್ರೆ ಹಿನ್ನೆಲೆ ಇರಬೇಕಾಗತ್ತೆ. ಗಾಂಧೀಜಿ ಒಂದು 100 ಸಲ ಹೇಳ್ತಾರೆ, ನಾನು ಕರೆದಂಥ ಶಾಂತಿಗೋಸ್ಕರ ಕರೆದಂಥ ಕರೆ ಯಾಕೆ ನಡೀತು ಗೊತ್ತಾ? ಯಾಕೆ ಜನ ಶಾಂತಿ ಪಾಲಿಸಿದ್ರು? ನಮ್ಮ ದೇಶದ ಜನ ತುಂಬ ಭಾವನಾಜೀವಿಗಳು, ಸಣ್ಣ ಸಣ್ಣ ವಿಷಯಕ್ಕೆ ಯುದ್ಧ ಮಾಡುವಂಥವ್ರು. ಆದರೆ ಗಾಂಧೀಜಿ ಹೇಗೆ ಮಾಡಿದ್ರು ಶಾಂತಿ ಇದನ್ನು? ಅದು ಹೇಳ್ತಾರೆ, ನಾನು ಒಬ್ಬನಿಂದ ಆಗಲಿಲ್ಲ, ಇದರ ಹಿಂದೆ ದೊಡ್ಡ ಸಾಧನೆ ಮಾಡಿದ್ದಾರೆ, ಬೇಕಾದಷ್ಟು ಜನ ಹಿರಿಯರಿದ್ದಾರೆ, ಅವರೆಲ್ಲ ಮಾಡಿದ್ದರಿಂದ ನಾನು ಕರೆ ಕೊಟ್ಟದ್ದು ಸಾರ್ಥಕ ಆಯಿತು. ಹಾಗೆ ಬಸವಣ್ಣವರು ಸ್ಥಾಪನೆ ಮಾಡಬೇಕಾದ್ರೆ ಹಿಂದೆ ಇವರೆಲ್ಲ 10 ಜನ ದೊಡ್ಡವರು ಮಾಡಿದಂಥ

0: Radio Sarang 107.8 FM.
1: ಇನ್ ಬಸವಣ್ಣವರ ಜೀವನವನ್ನ ಸೂಕ್ಷ್ಮವಾಗಿ ನೋಡಬೇಕು ಅಂತಂದ್ರೆ ಅವರ ಜೀವನದ ಎಲ್ಲ ಸಂಗತಿಗಳ ಬಗ್ಗೆ ಅಧಿಕಾರಯುತವಾಗಿ ಮಾತಾಡುವಷ್ಟು ಆಧಾರ ಸಾಮಗ್ರಿ ಸಿಕ್ಕೋದು ಕಷ್ಟ. ಆದಷ್ಟು ನಾವು ವಚನಗಳ ಮೇಲೆ ಕಟ್ಟಬೇಕಾಗತ್ತೆ. ಹಿಂದೆ ಕೆಲವು ಸಲ ಅವರು ಪೌರಾಣಿಕ ವ್ಯಕ್ತಿ, ನಿಜವಾಗ್ಲೂ ಐತಿಹಾಸಿಕ ಪುರುಷ ಅಲ್ಲ ಅಂತ ಕೆಲವು ಮಾತಾಡ್ತಾ ಇದ್ರು. ಆದರೆ ಇವತ್ತು ಆ ಮಾತಿಗೆ ಅವಕಾಶ ಇಲ್ಲ. ಸಾಕಷ್ಟು ನಿರ್ಧಾರಗಳಾಗಿದ್ದಾವೆ, ವಿಷಯ ಸಿಕ್ಕಿದೆ. ಅವರು ಐತಿಹಾಸಿಕ ಪುರುಷ ಯಾವ ಕಾಲದಲ್ಲಿದ್ದರೂ ಕೂಡ ಸ್ವಲ್ಪ ಸ್ಪಷ್ಟವಾಗಿ ಸಿಕ್ಕಿದೆ. ಅದು ಯಾಕೆ ಸಿಗಲಿಲ್ಲ ಅಂದರೆ ಬಸವಣ್ಣವ್ರ ಬಗ್ಗೆ ಇರುವಂಥ ಶಾಸನಗಳೇ ಅತ್ಯಂತ ಕಮ್ಮಿ ಶಾಸನಗಳು. ಯಾಕಂದ್ರೆ ಅವ್ರು ಹೇಳ್ತಾರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಅಂದರೆ ಗುಡಿ ಕಟ್ಟಬೇಡ್ರಪ್ಪ, ದೇವಸ್ಥಾನ ಕಟ್ಟಬೇಡ್ರಿ ಅಂತ ಹೇಳಿದಂಥದ್ದು. ಯಾವಾಗ ಅವರು ದೇವಸ್ಥಾನಗಳನ್ನು ವ್ಯವಸ್ಥೆಗಳನ್ನು ಅಷ್ಟು ಮಾನ್ಯ ಮಾಡಲಿಲ್ವೋ ಶಾಸನಗಳು ಸಿಗೋದು ಕಮ್ಮಿ ಆಯಿತು. ಆದ್ದರಿಂದ ಅವ್ರ ಬಗ್ಗೆ ಇರುವಂಥ ಶಾಸನಗಳು ತುಂಬ ಕಮ್ಮಿ ಆಗಿರೋದ್ರಿಂದ, ಬಹುಶಃ ಅವ್ರ ಬಗ್ಗೆ ಜಾಸ್ತಿ ಶಾಸನ ಇಲ್ಲದೇ ಇರೋದ್ರಿಂದ ಬೇರೆಯವರ ಪುರಾಣಗಳಿಂದ ನಾವು ಕಥೆಗಳನ್ನು ಕಟ್ಟಬೇಕಾಗ. ಬಸವ ಪುರಾಣದ ಮೂಲಕ ತಿಳ್ಕೊಳ್ಳೋದಾದರೆ ಬಸವಣ್ಣವ್ರು ಹುಟ್ಟಿದ್ದು ಕ್ರಿಸ್ತ ಶಕ 1106 ವೈಶಾಖ ಶುದ್ಧ ತದಿಗೆಯಂದು ಅಂತ ಹೇಳ್ತಾರೆ. ಇವತ್ತಿಗಾದರೂ ಅದನ್ನು ಬಸವ ಜಯಂತಿ ಅಂತ ಆಚರಿಸ್ತಾರೆ. ವೈಶಾಖ ಶುದ್ಧ ತದಿಗೆಯ ದಿವಸ ಬಸವಣ್ಣವ್ರು ಹುಟ್ಟಿದ್ದು 1106 ಇಸ್ವಿ ಅಂತ. ಅದೇ ವರ್ಷ ಇರಬಹುದು, ಗೊತ್ತಿಲ್ಲ, ಯಾಕಂದರೆ ಸ್ವಲ್ಪ ಹೇಳೋಕೆ ಖರ್ಚಿತವಾಗಿ ಹೇಳೋಕೆ ಕಷ್ಟ ಆಗ್ತದೆ. ಇನ್ನೊಂದು ನಂಬಿಕೆ ಏನು ಅಂದರೆ ಬಸವಣ್ಣವ್ರು ಬದುಕಿದ್ದೆ 36 ಅಂತ ಕೆಲವರು ನಂಬಿಕೊಂಡಿದ್ದಾರೆ. 36 ಅಂತ ಹಾಗೆ ನೋಡಿದ್ರೆ ಲೆಕ್ಕ ತಪ್ಪುತ್ತೆ. 36 ಅಂತಂದರೆ 42 ಇಸ್ವಿಗೆ ಅವರು ಐಕ್ಯ ಆಗಬೇಕಾಗಿತ್ತು. ಆದರೆ ದಾಖಲೆಗಳ ಪ್ರಕಾರ ಅವರು ಸುಮಾರು 1168 ಇಸ್ವಿ ಹೊತ್ತಿಗೆ ಐಕ್ಯರಾದದ್ದು ಅಂತ ಬರುತ್ತೆ ಕುಡುಗಲ್ ಸಂಗಮದಲ್ಲಿ. 68 ವಯಸ್ಸು ಅಂದ್ರೆ 62 ಬದುಕಿರಬೇಕು ಅಂತಾಯ್ತು. ಆದ್ರೆ ಈಗ ಜನ ಒಪ್ಪಿಕೊಳ್ಳೋದೇನೆಂದ್ರೆ ಸುಮಾರು 49-50 ಬಸವಣ್ಣವ್ರು ಬದುಕಿದ್ದಿರಬಹುದು ಅಂತ. ಅಂದ್ರೆ 1106 ಸುಮಾರಿಗೆ ಹುಟ್ಟಿರಬಹುದು ಅಥವಾ 65-68 ಸುಮಾರಿಗೆ ಐಕ್ಯ ಆಗಿರಬಹುದು ಅಂತ ಒಂದು ನಂಬಿಕೆ ಇರುವಂತಹದ್ದು.

ಕೆಲವರು ಹೇಳ್ತಾರೆ ಬಸವಣ್ಣ ಹುಟ್ಟಿದ್ದು 1106 ಸುಮ್ಮನೆ ಯಾರೋ ಕತೆ ಕಟ್ತಾರೆ 36 ಅಂತ, ದಾಖಲೆ ಇಲ್ಲ, ಅವ್ರು ಹುಟ್ಟಿದ್ದೆ 66 ಅಂತ. ಅದೇನೇ ಇದ್ರು ಕೂಡ ಸಾಧನೆ ಮಾಡಿದ್ದು 600 ಮಾಡಿದ್ದಾನೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲ. ಆದರೆ ಚಿಂತೆ ಇರೋದು ಹೀಗೆ ಯಾಕಾಗತ್ತೆ ಅಂತ ಹೇಳ್ತೀನಿ, ನಮ್ಮಲ್ಲಿ ಡಾಕ್ಯುಮೆಂಟೇಷನ್ ಬಹಳ ಕಮ್ಮಿ, ನಮ್ಮ ಭಾರತದಲ್ಲಿ ದಾಖಲೆ ಮಾಡೋದು ಕಮ್ಮಿ. ನಾವು 100 ಎಂತ ವಿವೇಕಾನಂದರು ಕರ್ನಾಟಕದಲ್ಲಿ ಎಲ್ಲಿದ್ದರು ಎಷ್ಟೋ ಕಡೆ ಗೊತ್ತಿಲ್ಲ ನಮಗೆ, ಗೊತ್ತೇ, ದಾಖಲೆ ಇಟ್ಕೊಳ್ಳಿಲ್ಲ. ಆದರೆ ಪಾಶ್ಚಿಮಾತ್ಯರ ಕಲ್ಪನೆ ಹೇಗಿದೆ ಅಂದರೆ ಒಂದು ಸಣ್ಣ ಸಣ್ಣ ಘಟನೆ ಚೆನ್ನಾಗಿ ಇಟ್ಕೋತಾರೆ. ನಾನು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಇಂಡಿಯಾನಾ ಪೊಲೀಸ್ ಅಂತ ಒಂದು ಜಾಗ ಬರ್ತದೆ, ಯಾರೋ ಬಂದು ಹೇಳಿದ್ರು ಇವತ್ತು ಹೋಗೋಣ ಬನ್ನಿ ಲಿಂಕನ್ ಮೆಮೋರಿಯಲ್ ಇದೆ ಇಲ್ಲಿ ಅಂದರು. ನಾನು ಲಿಂಕನ್ ಮೆಮೋರಿಯಲ್ ವಾಷಿಂಗ್ಟನ್ ಡಿ ಸಿಯಲ್ಲಿ ಇರೋದು ನೋಡಿದ್ದೆ ನಾನು, ಇದು ಇಲ್ಲೆಲ್ಲಿ ಬಂತು ಇಂಡಿಯಾನಾ ಪೊಲೀಸಲ್ಲಿ ಅಂತ. ಏ ಕರ್ಕೊಂಡು ಹೋಗ್ತೀವಿ ಅಂದರು, ಕರ್ಕೊಂಡು ಹೋದ್ರು ಮರುದಿವಸ. ಅಲ್ಲೊಂದು ಸಣ್ಣ ಮನೆ, ಅದು ಲಿಂಕನ್ ಮೆಮೋರಿಯಲ್ ಅಂತ ಬೋರ್ಡ್ ಹಾಕಿದ್ದಾರೆ. ಏನಾಯಿತು ಅಂದರೆ ಲಿಂಕನ್ ಒಂದು ದಿವಸ ಮಧ್ಯಾಹ್ನ 3 ಬಂದು ಆ ಮನೆಯಲ್ಲಿದ್ದು ಮರುದಿನ ಬೆಳಗ್ಗೆ 9 ಅಲ್ಲಿಂದ ಹೋಗಿದ್ದಾರೆ. ಆ 3 ಬೆಳಗಿನ 9 ತನಕ ಆತ ಏನಿದ್ದ, ಹೇಗಿದ್ದ, ಏನೇನು ಮಾಡಿದ, ಯಾರನ್ನ ಭೇಟಿಯಾಗಿದ್ದ, ಅಷ್ಟು ಡಾಕ್ಯುಮೆಂಟ್ ಮಾಡಿಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ನೋಡಿದರೆ ಲಿಂಕನ್ನು ನೋಡಿದ ಅನುಭವ ಆಗೋಗಿ ಮಾಡಿದ್ದಾರೆ. ತಾನು ಹೇಳೋದು ಆತ ಬಂದದ್ದು ಎಲ್ಲ ಕೂಡ ಒಂದು 12 ಕೂಡ ಇಲ್ಲ, ಅಷ್ಟೊಳಗೆ ಎಲ್ಲೂ ದಾಖಲೆ ಮಾಡಿಟ್ಟಿದ್ದಾರೆ. ಪ್ರತಿಯೊಂದು ಗಳಿಗೆಗಳಿಗೆ ಅವನು ಬೇನು ತಿಂದ, ಏನು ಬಿಟ್ಟ, ಯಾರನ್ನ ಭೇಟಿಯಾದ, ಎಷ್ಟು ಗಂಟೆಗೆ ಹೊರಟ, ಯಾವ ಗಾಡಿಯಲ್ಲಿ ಹೋದ, ಅದೆಲ್ಲ ದಾಖಲೆ ಮಾಡಿಟ್ಟಿದ್ದಾರೆ. ಅಲ್ಲಿ ದಾಖಲೆ ಮಾಡಿರ್ತಾರೆ, ನಮ್ಮಲ್ಲಿ ದಾಖಲೆಗಳು ಕಮ್ಮಿ. ಹೀಗಾಗಿ ಅವನ ಕಥೆಗಳ ಮೂಲಕನೇ ಕಟ್ಟಿಕೊಳ್ಬೇಕಾಗತ್ತೆ.

0: റേഡിയോ സാരംഗ് 107.8 FM.
1: ನಾನು ಅನ್ಕೊಂಡದ್ದು ಬಸವಣ್ಣ ಹುಟ್ಟಿದ್ದು ಈಗಿನ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಅಂತ. ಅದು ಬಾಗೇವಾಡಿ ಅಂತಿತ್ತು, ಬಸವಣ್ಣ ಹುಟ್ಟಿರೋದ್ರಿಂದ ಅದು ಬಸವನ ಬಾಗೇವಾಡಿ ಆಗಿದೆ. ಈಗ ಅದು ಹುಟ್ಟಿದ್ದು ಒಂದು ಬ್ರಾಹ್ಮಣರ ಅಗ್ರಹಾರದಲ್ಲಿ ಹುಟ್ಟಿದ್ದು. ಅವನ ಜನ್ಮಸ್ಥಳ ಮತ್ತು ತಂದೆ ತಾಯಿಗಳ ವಿಚಾರದಲ್ಲಿ 108 ಬೇರೆ ಬೇರೆ ವಿಚಾರ ಬರ್ತದೆ. ಹೆಚ್ಚಿಗೆ ನಂಬಬಹುದಾದದ್ದು ಅಂದ್ರೆ ಹರಿಹರನ ರಗಳೆ, ಬಸವರಾಜ ದೇವರ ರಗಳೆ ಅಂತ ಬರೆದಿದ್ದಾರೆ. ಬಹಳ ಅದ್ಭುತವಾದ ದಾಖಲೆ ಅದು. ನಾನು ಬಹಳಷ್ಟು ಮಟ್ಟಿಗೆ ಅದನ್ನೇ ಅನುಸರಿಸಿದ್ದೇನೆ. ಈಗ ನನಗೆ ಹರಿಹರನ ಭಾಷೆ ಕೂಡ ತುಂಬ ಇಷ್ಟ. ಮಾದಿರಾಜ ಅಂತ ಅಗ್ರಹಾರದ ಅಗ್ರೇಶ್ವರ ಮತ್ತು ಅವನ ಹೆಂಡತಿ ಮಾದಾಂಬೆ ಇವರಿಬ್ಬರ ಮಗನಾಗಿ ಬಸವಣ್ಣ ಹುಟ್ಟುತ್ತಾರೆ. ಅವನಿಗೊಬ್ಬ ಅಣ್ಣ ಇದ್ದ ಅಂತ ಒಂದು ಶಾಸನ ಸಿಗುತ್ತೆ. ಅದು ಯಾವುದೋ ಒಂದು ಅರ್ಜುನವಾಡ ಅಂತ ಒಂದು ಶಾಸನ ಇತ್ತು. ಅರ್ಜುನವಾಡ ಶಾಸನದಲ್ಲಿ ಬಸವಣ್ಣನಿಗೆ ಅಣ್ಣ ಒಬ್ಬರಿದ್ದರು, ದೇವರಾಜ ಅಂತ ಅಣ್ಣ ಇದ್ದ ಅಂತ ಒಂದು ಬರ್ತದೆ. ಅವನಿಗೆ ದೇವರಾಜನ ವಿಷಯ ಮುಂದೆ ನಮಗೇನು ಗೊತ್ತಾಗಲ್ಲ ಎಲ್ಲಿದ್ದರು ಅಂತ. ಬಸವಣ್ಣ ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳ್ಕೊಂಡು ಅಜ್ಜಿ ಆಸರೆಯಲ್ಲಿ ಬೆಳೆದದ್ದು ಅಂತ. ಅಜ್ಜಿ ಆಸರೆ ಬೆಳೆದದ್ದು. ಆ ಪರಿಸರದಲ್ಲಿ ಬೆಳೆದಂತಹ ಬಸವಣ್ಣನಿಗೆ ಸಂಸ್ಕೃತ ಜ್ಞಾನ ತುಂಬ ಚೆನ್ನಾಗಿ ಬಂದಿತ್ತು. ಆಳವಾದ ಸಂಸ್ಕೃತ ಜ್ಞಾನ ಇತ್ತು, ವಚನದಲ್ಲೇ ಗೊತ್ತಾಗತ್ತೆ, ತುಂಬ ಗೊತ್ತಾಗತ್ತೆ. ಕೆಲವು ಶ್ಲೋಕಗಳಲ್ಲಂತೂ ಇಡೀ ಪುರುಷ ಸೂಕ್ತವನ್ನು ಹಂಗಂಗೆ ಇಟ್ಕೊಂಡು ಬಂದಿದ್ದಾರೆ. ಅದ್ಭುತ ಅನಿಸುತ್ತೆ ನೆನೆಸ್ಕೊಂಡ್ರೆ. ಸಂಸ್ಕೃತ ಜ್ಞಾನ ಆಳ ಚೆನ್ನಾಗಿತ್ತು, ಅದರ ಜೊತೆ ಕನ್ನಡ ಭಾಷೆ ಸಾಹಿತ್ಯದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳುವಳಿಕೆ ಬಂದಿತ್ತು ಅಂತ. ಹೀಗೆ ಹಿಡಿದಾಗ ಒಂದು ಮಹತ್ವದ ಘಟನೆ ಆದದ್ದು ಅವರ ಜೀವನದಲ್ಲಿ ಮೊಟ್ಟ ಮೊದಲನೇದ್ದು. ಅಂದರೆ ಆತ ಬಾಗೇವಾಡಿ ಬಿಟ್ಟು ಹೋದದ್ದು. ಬಾಗೇವಾಡಿ ಬಿಟ್ಟು ಹೋದದ್ದು ಯಾಕೆ ಅಂತ,

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಬೇಡಿ ಬಂದವನು ಚಿತ್ರದ ನಿರ್ಮಾಣ ಕಾರ್ಯ ಆರಂಭವಾಗಿತ್ತು. ನಾಯಕ ನಾಯಕಿಯಾಗಿ ಕಲ್ಯಾಣ್ ಕುಮಾರ್ ಹಾಗೂ ಚಂದ್ರಕಲಾ ಆಯ್ಕೆಯಾಗಿದ್ರು. ಗೀತೆ ರಚನೆಯ ಹೊಣೆ ಆರ್ ಎನ್ ಜಯಗೋಪಾಲ್ ಅವರ ಹೆಗಲೇರಿತ್ತು. ಅವರನ್ನ ಮದ್ರಾಸಿನ ವಾಹಿನಿ ಸ್ಟುಡಿಯೋಗೆ ಕರೆಸಿಕೊಂಡ ನಿರ್ದೇಶಕರು ಹೇಳಿದ್ರಂತೆ, ನೋಡಿ ಜಯಗೋಪಾಲ್, ನಾಯಕ ನಾಯಕಿ ಇಬ್ಬರು ಪರಸ್ಪರ ಮೋಹಕ್ಕೆ ಒಳಗಾಗಿರ್ತಾರೆ, ಈ ಸನ್ನಿವೇಶದ ತೀವ್ರತೆಯನ್ನು ಹೆಚ್ಚಿಸುವಂತ ಒಂದು ಡ್ಯುಯೆಟ್ ಸಾಂಗ್ ಬೇಕು ಅಂತ. ಸರಿ, ಬರೆದುಕೊಡ್ತೇನೆ ಅಂತ ಹೇಳಿದ್ರು ಜಯಗೋಪಾಲ್. ಪಲ್ಲವಿಯನ್ನ ಹೇಗೆ ಶುರು ಮಾಡುವುದು ಅಂತ ಹೇಳಿ 5-6 ನಿಮಿಷ ನಿಂತಲ್ಲೇ ಯೋಚಿಸಿದ್ರು. ಯಾಕೋ ಒಂದು ಪದವೂ ಹೊಳಿಲಿಲ್ಲ. ಯಾವುದಾದ್ರೂ ಒಂದು ವಿಷಯ ಯೋಚಿಸುತ್ತಿರುವಾಗ ಉಂಗುರವನ್ನು ಎಡಗೈಯಿಂದ ತಿರುವುದು ಆರ್ ಎನ್ ಜೆ ಅವರಿಗೆ ರೂಢಿಯಾಗಿತ್ತು. ಆವತ್ತು ಹಾಗೆ ಅಭ್ಯಾಸ ಬರದಿಂದ ಉಂಗುರದ ಬೆರಳು ಮುಟ್ಟಿ ನೋಡಿಕೊಂಡ್ರು. ತಕ್ಷಣವೇ ಗಾಬರಿಯಾಯಿತು, ಯಾಕಂದ್ರೆ ಬೆರಳಲ್ಲಿ ಉಂಗುರ ಇರಲಿಲ್ಲ. ಉಂಗುರ ಎಲ್ಲಿ ಹೋಯಿತು ಎಂದು ಒಂದೇ ಸಮನೆ ಚಿಂತೆಗೆ ಬಿದ್ರು ಆರ್ ಎನ್ ಜಯಗೋಪಾಲ್. ಆಗಲೇ ತಾವು ಉಳಿದುಕೊಂಡಿದ್ದ ಹೋಟೆಲ್ನಲ್ಲಿ ಬೆಳಿಗ್ಗೆ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಟೇಬಲ್ನ ಮೇಲೆ ಬಿಚ್ಚಿಟ್ಟದು ನೆನಪಿಗೆ ಬಂತು. ಆಗಲೇ ಹಾಗೆ ಉಂಗುರವನ್ನು ಬಿಚ್ಚಿಡುವ ಸಂದರ್ಭದಲ್ಲಿ ಅದು ಸ್ವಲ್ಪ ಕೈ ಜಾರಿದಂತೆ ಆದದ್ದು. ಹಾಗೆ ಕೈ ಜಾರಿದ ಉಂಗುರ ಅಲ್ಲಿದ್ದ ನೀರಿನ ಲೋಟದೊಳಗೆ ಬೀಳಬಹುದೆಂದು ತಾವು ಗಲಿಬಿಲಿಗೊಂಡದ್ದು ಎಲ್ಲವೂ ನೆನಪಾಯಿತು. ಇದೆಲ್ಲ ನೆನಪಾಗ್ತಲೇ ಉಂಗುರ ಹೋಟೆಲ್ನಲ್ಲಿಯೇ ಉಳಿದು ಹೋಗಿದೆ ಅಂತ ಹೇಳಿ ಸಮಾಧಾನ ಮಾಡಿಕೊಂಡ ಜಯಗೋಪಾಲ್ ಮತ್ತೆ ಸ್ವಗತದಲ್ಲಿ ತೇಲಿ ಹೋಗಿ ಹೀಗೆ ಯೋಚಿಸಿದ್ರು. ಒಂದು ವೇಳೆ ಬೆಳಗ್ಗೆ ಉಂಗುರ ಕೈಜಾರಿ ನೀರಿನ ಲೋಟದೊಳಗೆ ಬಿದ್ದಿದ್ರೆ ಮುಂದೇನಾಗ್ತಾ ಇತ್ತು? ಉಂಗುರ ಬಿದ್ದ ಕಾರಣದಿಂದಲೇ ನೀರೊಳಗೆ ಅಲೆಗಳು ಕಾಣಿಸಿಕೊಳ್ತಿದ್ದವು. ಹೀಗೆ ಯೋಚಿಸಿದ ಮರುಕ್ಷಣವೇ ಮಿಂಚಿನಂತ ಸಾಲೊಂದು ಆರ್ ಎನ್ ಜಯಗೋಪಾಲ್ ಅವರ ಕೈ ಹಿಡಿಯಿತು. ಅವರು ಹಾಳೆ ತೆಗೆದುಕೊಂಡು ಸರಸರನೆ ಬರೆದೇ ಬಿಟ್ರು, ನೀರಿನಲ್ಲಿ ಅಲೆಯ ಉಂಗುರ. ಇಂಥದೊಂದು ಕಲ್ಪನೆ ಕೈ ಹಿಡಿದ ನಂತರ ಆರ್ ಎನ್ ಜಯಗೋಪಾಲ್ ತಡ ಮಾಡಲಿಲ್ಲ, ಹಾಗೆ ಅನಿಸಿದ್ದನ್ನೆಲ್ಲ ಬರೆದೇ ಬಿಟ್ರು. ಬೆರಳಲ್ಲಿ ಇಲ್ಲದಿದ್ದ ಉಂಗುರದ ನೆನಪಿನಲ್ಲಿ ಹಾಡು ಬರೆದ ಜಯಗೋಪಾಲ್ ನಂತರ ತರಾತುರಿಯಿಂದ ಹೋಟೆಲ್ಗೆ ಹೋಗಿ ನೋಡಿದ್ರೆ ಟೇಬಲ್ನ ಮೇಲೆ ಉಂಗುರವಿರಲಿಲ್ಲ, ಪಕ್ಕದಲ್ಲಿದ್ದ ನೀರಿನ ಲೋಟದಲ್ಲೂ ಅದು ಕಾಣಿಸಲಿಲ್ಲ. ಕಡೆಗೆ ಆ ಉಂಗುರ ಸಿಗ್ಲೇ ಇಲ್ವಂತೆ. ಮುಂದೊಂದು ದಿನ ಈ ಸಂಗತಿಯನ್ನೇ ತಮ್ಮ ಪರಮಾಪ್ತರಾದ ಎನ್ ಎಸ್ ಶ್ರೀಧರಮೂರ್ತಿಯವರಿಗೆ ಹೇಳಿಕೊಂಡ್ರಂತೆ ಜಯಗೋಪಾಲ್. ಅದಕ್ಕೆ ಶ್ರೀಧರಮೂರ್ತಿಯವರು, ನಿಮ್ಮ ಉಂಗುರ ಕಳೆದು ಹೋದರೇನಂತೆ, ಆ ನೆಪದಲ್ಲಿ ಕನ್ನಡಿಗರಿಗೆ ಚಿನ್ನದ ಉಂಗುರಕ್ಕಿಂತ ಮಿಗಿಲಾದ ಹಾಡು ಸಿಕ್ಕಿದೆ, ಆ ಮಟ್ಟಿಗಿನ ಧನ್ಯತೆ ನಮ್ಮದು ಅಂದ್ರಂತೆ. ಅಲ್ಲ, ಈ ಕಾಡುವ ಹಾಡುಗಳ ಹಿಂದೆಲ್ಲ ಒಂದೊಂದು ಕಾಡುವ ಕತೆ ಇರ್ತದಲ್ಲ. ಇದರ ಜೊತೆಗೊಂದು ಮಾಹಿತಿ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಈ ಹಾಡಿಗೆ KSN ಅವರ ಇರುಳು ಯಾರು ಬಲ್ಲಿರೇನು ಕವನವೂ ಸ್ಫೂರ್ತಿಯಾಗಿದೆ ಎಂಬ ಮಾತು ಕೂಡ ಇದೆ. ಬೇಡಿ ಬಂದವಳು ಚಿತ್ರದ ಆರ್ ಎನ್ ಜಯಗೋಪಾಲ್ ಗೀತ ರಚನೆಯ ಆರ್ ಸುದರ್ಶನ್ ಅವರ ಸಂಗೀತದ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಹಾಡಿರುವಂತಹ ಈ ಹಾಡು ರೇಡಿಯೋ ಸಂಜೆಯಲ್ಲಿ ಬರ್ತಾ ಇದೆ. ಕೇಳ್ತಾ ಬನ್ನಿ.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಶುಭಮಂಗಳದ ನಿರ್ಮಾಪಕರು ಪುಟ್ಟಣ್ಣ ಕಣಗಾಲ್ ಅವರ ಆತ್ಮೀಯರೂ ಆಗಿದ್ದ ಕೆಎಸ್ಎಲ್ ಸ್ವಾಮಿ ಅಂದರೆ ರವಿಯವರು ಅದೊಂದು ದಿನ ಕವಿ ಎಂಎನ್ ವ್ಯಾಸರಾವ್ ಅವರ ಮನೆಗೆ ಬಂದರು. ನಿಮ್ಮನ್ನು ಕರ್ಕೊಂಡು ಬರೋಕೆ ಪುಟ್ಟಣ್ಣ ಹೇಳಿದ್ದಾರೆ ಸರ್ ಬನ್ನಿ ಅಂದವರೇ ಸೀದಾ ಪುಟ್ಟಣ್ಣ ಅವರಲ್ಲಿಗೆ ಕರೆತಂದೇ ಬಿಟ್ರು. ಸ್ವಾರಸ್ಯವೆಂದರೆ ಕವಿ ಹಾಗೂ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಎಂಎನ್ ವ್ಯಾಸರಾವ್ ಅವರಿಗೆ ಅದುವರೆಗೂ ಪುಟ್ಟಣ್ಣ ಕಣಗಾಲ್ ಅವರ ಪರಿಚಯವೇ ಇರಲಿಲ್ಲ. ಅಪರಿಚಿತರು ಮತ್ತು ಹೆಸರಾಂತ ಚಿತ್ರ ನಿರ್ದೇಶಕರೂ ಆಗಿದ್ದ ಅವರೊಂದಿಗೆ ಮಾತನಾಡುವುದು ಹೇಗೆ ಎಂಬ ಹಿಂಜರಿಕೆ ವ್ಯಾಸರಾವ್ ಅವರಿಗೆ ಸಹಜವಾಗಿಯೇ ಇತ್ತು. ಹೀಗಿದ್ದಾಗಲೇ ಸಡಗರದಿಂದ ಬಳಿ ಬಂದು ಕೈಕುಲುಕಿದ ಪುಟ್ಟಣ್ಣ ಕೇಳಿದ್ರಂತೆ, ಕವಿಗಳೇ ನಿಮ್ಮನ್ನ ನಾನು ಇಲ್ಲಿಗೆ ಯಾಕೆ ಕರೆಸಿದ್ದೀನಿ ಅನ್ನೋದು ಗೊತ್ತಾ? ಇಲ್ಲ ಸರ್, ಖಂಡಿತ ಗೊತ್ತಿಲ್ಲ ಅಂತ ವ್ಯಾಸರಾವ್ ಹೇಳಿದರು. ನೋಡಿ ಸ್ವಾಮಿ, ನಾನು ಇದುವರೆಗೆ ಪ್ರತಿ ಸಿನಿಮಾದಲ್ಲೂ ನಾಯಕ ನಾಯಕಿ ಅಥವಾ ಪೋಷಕ ನಟರು ಖಳನಟರನ್ನು ಪರಿಚಯಿಸ್ತಾ ಇದ್ದೆ. ಆದರೆ ನನ್ನ ಮುಂದಿನ ಸಿನಿಮಾ ಶುಭಮಂಗಳದಲ್ಲಿ ನಿಮ್ಮನ್ನ ಗೀತರಚನೆಕಾರನನ್ನಾಗಿ ಚಿತ್ರರಂಗಕ್ಕೆ ಪರಿಚಯಿಸಬೇಕು ಅಂತಿದ್ದೀನಿ. ನನ್ನ ಸಿನಿಮಾಕ್ಕೆ ನೀವು ಹಾಡು ಬರೀಬೇಕು ಅಂದ್ರಂತೆ ಪುಟ್ಟಣ್ಣ ಕಣಗಾಲ್. ಅದುವರೆಗೆ ಕವನಗಳನ್ನು ಮಾತ್ರ ಬರೆದುಕೊಂಡು ಹಾಯಾಗಿದ್ದವರು ವ್ಯಾಸರಾವ್. ಅವರಿಗೆ ಸಿನಿಮಾಕ್ಕೆ ಹಾಡು ಬರೆದು ಗೊತ್ತೇ ಇರಲಿಲ್ಲ, ಜೊತೆಗೆ ಟ್ಯೂನ್ ಕೇಳಿಸಿಕೊಂಡು ಅದಕ್ಕೆ ಹೊಂದುವಂತೆ ಹಾಡು ಬರೆದು ಅಭ್ಯಾಸವೂ ಇರಲಿಲ್ಲ. ಅದನ್ನೇ ಪುಟ್ಟಣ್ಣನವರ ಮುಂದೆ ಹೇಳಿಕೊಂಡ್ರು, ನಾನು ಸಿನಿಮಾಕ್ಕೆ ಹಾಡು ಬರೆದವನೇ ಅಲ್ಲ ಸರ್ ಅಂದ್ರಂತೆ ವ್ಯಾಸರಾವ್. ಈ ಮಾತನ್ನು ಅಷ್ಟಕ್ಕೆ ತಡೆದ ಪುಟ್ಟಣ್ಣ ಹೇಳಿದ್ರಂತೆ, ನೀವು ಖಂಡಿತ ಬರೆಯಬಲ್ಲಿರಿ, ಈ ಚಿತ್ರಕ್ಕೆ ಸನ್ನಿವೇಶ ಹೇಳಿಬಿಡ್ತೀನಿ ಕೇಳಿ. ಚಿತ್ರದ ನಾಯಕಿ ಮಹಾಸ್ವಾಭಿಮಾನಿ, ತುಂಬಾ ಶ್ರೀಮಂತ ಕುಟುಂಬದಿಂದ ಬಂದ ಆಕೆ ಬದಲಾದ ಪರಿಸ್ಥಿತಿಯ ಕಾರಣದಿಂದಾಗಿ ಬಡತನದ ತೆಕ್ಕೆಗೆ ಬಿದ್ದಿರ್ತಾಳೆ. ರಕ್ತ ಸಂಬಂಧಿಯಾದ ನಾಯಕನ ಮನೆಯಲ್ಲಿ ಆಶ್ರಯ ಪಡೆಯುತ್ತಾಳೆ. ಈ ಸಂದರ್ಭದಲ್ಲೂ ಊಟ ಮಾಡಿದ್ದು ತಿಂಡಿ ತಿಂದಿದ್ದನ್ನು ಸೇರಿಸಿ ಎಲ್ಲಾ ಲೆಕ್ಕವನ್ನು ಬರೆದಿರ್ತಾಳೆ. ಈಕೆಯ ಮೇಲೆ ಪ್ರೀತಿ ಹೊಂದಿದ ನಾಯಕ ಇದೆಲ್ಲ ಯಾಕೆ, ಈ ಲೆಕ್ಕಕ್ಕೆ ಏನಾದರೂ ಅರ್ಥವಿದೆಯೇ ಅಂತ ಅವಳನ್ನು ಕೇಳ್ತಾನೆ. ಹಾಗೆ ಪ್ರಶ್ನಿಸುತ್ತಲೇ ಛೇಡಿಸಬೇಕು. ಈ ಸನ್ನಿವೇಶವನ್ನು ಮನಮುಟ್ಟುವಂತೆ ಹೇಳಲು ನನಗೊಂದು ಹಾಡು ಬೇಕು. ನೀವು ಕವಿ ಹಾಗೂ ಬ್ಯಾಂಕ್ ಅಧಿಕಾರಿ ಬೇರೆ, ದಿನವೂ ದುಡ್ಡು ಕಾಸಿನ ಲೆಕ್ಕಾಚಾರ ಮಧ್ಯೆಯೇ ಕಳೆದು ಹೋಗ್ತಾ ಇರ್ತೀರಿ. ಲೆಕ್ಕವನ್ನು ಹೇಗೆ ಬರೆಯಬೇಕು ಎಂಬುದು ನಿಮ್ಗೆ ಗೊತ್ತಿರುತ್ತೆ, ಹಾಗಾಗಿ ಈ ಸನ್ನಿವೇಶಕ್ಕೆ ಹೊಂದಿಕೆಯಾಗುವ ಹಾಡೊಂದನ್ನು ಬರೆದುಕೊಡಿ ಅಂತ. ಪುಟ್ಟಣ್ಣವರ ಆಗ್ರಹಪೂರಿತ ಮಾತಿಗೆ ಇಲ್ಲ ಅನ್ನಲಾಗದೆ ಸರಿ ಸರ್ ಬರೆದುಕೊಡ್ತೇನೆ ಅಂತ ಹೇಳಿ ವ್ಯಾಸರಾವಯ್ಯನೂ ಒಪ್ಪಿಕೊಂಡ್ರಂತೆ. ಆದರೆ ನಂತರ ಒಂದು ವಾರ ಕಳೆದರೂ ಒಂದೇ ಒಂದು ಸಾಲು ಕೂಡ ಹೊಳೆಯಲಿಲ್ವಂತೆ. ಹೀಗಿದ್ದಾಗಲೇ ಮತ್ತೆ ವ್ಯಾಸರಾವ್ ಅವರ ಮನೆಗೆ ಬಂದ ನಿರ್ಮಾಪಕ ರವಿ, ಬನ್ನಿ ಸರ್, ನಾನು ನೀವು ಪುಟ್ಟಣ್ಣ ಹಾಗೂ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಒಟ್ಟಿಗೆ ಚಿತ್ರದುರ್ಗಕ್ಕೆ ಹೋಗಿ ಬರೋಣ, ಅಲ್ಲಿ ನಿಮಗೆ ಟ್ಯೂನ್ ಕೇಳಿಸ್ತೇನೆ ಅಂದಿದ್ದಾರೆ. ಇದಕ್ಕೆ ಒಪ್ಪಿಕೊಂಡು ವ್ಯಾಸರಾವ್ ಕಾರು ಹತ್ತಿದ್ದಾರೆ. ಕಾರು ತುಮಕೂರು ದಾಟಿ ಶಿರಾವನ್ನ ಹಿಂದಿಕ್ಕಿ ಹಿರಿಯೂರು ತಲುಪಿಕೊಂಡಾಗ ಆಗಷ್ಟೇ ಮಧ್ಯಾಹ್ನದ ಎಳೆ ಬಿಸಿಲು ಜೊತೆಯಾಗಿತ್ತು. ಇವತ್ತು ಹಾಡು ಬರೀಲೇಬೇಕು ಅಂತ ಹೇಳಿ ವ್ಯಾಸರಾವ್ ಹಾದಿಯುದ್ದಕ್ಕೂ ಮತ್ತೆ ಮತ್ತೆ ಅಂದುಕೊಳ್ತಲೇ ಇದ್ರು. ಆಗಲೇ ಎಳನೀರು ಕುಡಿಯಲೆಂದು ಅಲ್ಲಿ ಕಾರ್ ನಿಲ್ಲಿಸಲಾಯಿತು. ಕಾರಿಂದ ಇಳಿದಾಗ ಸಹಜವಾಗಿಯೇ ಎಳನೀರಿಗೆ ಎಷ್ಟಪ್ಪ ಅಂತ ಹೇಳಿ ಪುಟ್ಟಣ್ಣನವರ ಸಹಾಯಕರು ಲೆಕ್ಕ ಕೇಳಿದ್ದಾರೆ. ಆಗ ಏನು ಹೊಳೆದಂತಾದ ವ್ಯಾಸರಾವ್ ಪುಟ್ಟಣ್ಣವರಿಗೆ ಹೇಳಿದ್ರಂತೆ, ಅಲ್ಲ ಸರ್, ಎಷ್ಟೋ ವರ್ಷಗಳಿಂದ ಆಕಾಶ ಮಳೆ ಸುರಿಸ್ತಾ ಇದೆ, ಆದರೆ ಹಾಗೆ ಸುರಿದ ಮಳೆ ನೀರಿನ ಪ್ರಮಾಣ ಎಷ್ಟು ಅಂತ ಈ ಭೂಮಿ ಲೆಕ್ಕ ಇಟ್ಟಿದೆಯಾ? ಇಲ್ಲ ಅಲ್ವಾ? ನಾವು ಈ ಚಿಕ್ಕ ಪುಟ್ಟದಕ್ಕೆಲ್ಲ ಲೆಕ್ಕ ಕೇಳ್ತೀವಲ್ಲ. ಈ ಮಾತಿನಿಂದ ವಿಪರೀತ ಖುಷಿಯಾದ ಪುಟ್ಟಣ್ಣ ಕಣಗಾಲ್, ಇದೇ ಇದೇ ಇದೇನೆ ನನಗೆ ಬೇಕಿದ್ದದ್ದು, ಕವಿಗಳಿಂದ ಹಾಡು ಬರೆಸಬೇಕು ಅನ್ನೋದೇ ಅದಕ್ಕೆ. ಬಹಳ ಚೆನ್ನಾಗಿ ಹೇಳಿದ್ರಿ, ಈಗ ಹಾಡು ಬರೆಯಲು ಶುರು ಮಾಡಿ ಅಂದ್ರಂತೆ. ಈ ಹೊಗಳಿಕೆಯಿಂದ ಸಹಜವಾಗಿಯೇ ಖುಷಿಗೊಂಡ ವ್ಯಾಸರಾವ್, ಒಮ್ಮೆ ಪ್ರಕೃತಿ ನಮಗೆ ನೀಡುವ ಅಸಂಖ್ಯ ಕೊಡುಗೆ, ಅದನ್ನು ಲೆಕ್ಕ ಮಾಡಲಾಗದ ಮನುಷ್ಯನ ಪಜೀತಿಯನ್ನ ನೆನಪಿಸಿಕೊಂಡ್ರು. ಇನ್ನು ಕ್ಷಣ ಕ್ಷಣವು ಲೆಕ್ಕಾಚಾರದಲ್ಲೇ ಕಳೆದು ಹೋಗುವ ಚಿತ್ರದ ನಾಯಕಿಯನ್ನು ಕಣ್ಮುಂದೆ ತಂದುಕೊಂಡ್ರು. ಈ ಮಧ್ಯೆಯೇ ಪ್ರಯಾಣ ಮುಂದುವರಿಯಿತು. ಅವತ್ತು ರಾತ್ರಿ ಚಿತ್ರದುರ್ಗದ ಹೋಟೆಲ್ನಲ್ಲಿ ಹಾಡು ಒಂದೊಂದೇ ಪದವಾಗಿ ಜೊತೆಯಾಗ್ತಾ ಹೋಯಿತು. ಆಮೇಲೆ ದಿನವು ಅಂಕಿ ಸಂಖ್ಯೆಗಳೊಂದಿಗೆ ರೂಪಾಯಿಯ ಲೆಕ್ಕಾಚಾರದೊಂದಿಗೆ ಆಟವಾಡ್ತಿದ್ದಂಥ ಅವರ ಮನಸ್ಸು ಪದಗಳೊಂದಿಗೆ ಆಟವಾಡಿತು. ಪರಿಣಾಮ 4 × 4 = 8 ಎಂದು ಶುರು ಮಾಡಿ ಕೂಡುವುದು ಕಳೆಯುವುದು ಗುಣಿಸುವುದನ್ನೆಲ್ಲ ಲೆಕ್ಕದ ಹಾಡಿನಲ್ಲಿ ತಂದೇ ಬಿಟ್ರು ವ್ಯಾಸರಾವ್. ಹಾಡುವ ಹಾಡುಗಳೆಲ್ಲ ಹೀಗೆ ಆಕಸ್ಮಿಕವಾಗಿ ಯಾವುದೋ ಒತ್ತಡದ ಮಧ್ಯೆಯೇ ಸೃಷ್ಟಿಯಾಗ್ತದೆ ಎಂಬುದನ್ನು ನಾವು ಮರಿಬಾರ್ದು. ಶುಭಮಂಗಳ ಸಿನಿಮಾದ ಎಂಎನ್ ವ್ಯಾಸರಾವ್ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ನಾಯಕನಾಗಿ ಡಾಕ್ಟರ್ ರಾಜ್ಕುಮಾರ್, ಅವರ ಪತ್ನಿಯಾಗಿ ಆರತಿ, ನಾಯಕಿಯ ಪಾತ್ರದಲ್ಲಿ ಜಯಂತಿ ಹಾಗೂ ಆಕೆಯ ಪತಿಯಾಗಿ ರಾಜಾ ಶಂಕರ್ ನಟಿಸಿರುವ ಕಸ್ತೂರಿ ನಿವಾಸದ ಚಿತ್ರಕತೆ ರಚನೆಯ ಸಂದರ್ಭದಲ್ಲಿ ನಾಯಕ ಬರಿಗೈದಾಸನಾಗಿ ಗುಡಿಸಲಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ಹಾಡು ಇದರ ಚಂದ ಅನಿಸ್ತಂತೆ. ಗುಡಿಸಲಿನಲ್ಲಿ ಮಗುವಿನೊಂದಿಗೆ ಆಡುತ್ತಾ ಕೂತಿದ್ದಾಗ ತನ್ನ ಕ್ಷಣದ ಸ್ಥಿತಿಯ ಬಗ್ಗೆ ತಾನೇ ಮರುಕ ಪಡುತ್ತಾ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ವಿಧಿ ಆಟದ ಮುಂದೆ ನಾವೆಲ್ಲ ದಾಳಗಳು ಎಂದು ವಿವರಿಸುತ್ತಾ, ಎಂಥ ಸಂದರ್ಭವೇ ಎದುರಾದ್ರು ನಾನು ದೇಹಿ ಅನ್ನಲಾರೆ ಅಳುತ್ತ ಕೂರಲಾರೆ ಎಂದು ಕಥಾನಾಯಕ ಹಾಡಬೇಕು. ಅದೇ ಸಂದರ್ಭಕ್ಕೆ ಆ ಹಾಡು ಮಗುವಿನ ಆಟಕ್ಕೂ ಅನ್ವಯಿಸಬೇಕು. ಅಂಥದೊಂದು ಹಾಡು ಬರೆಯಿರಿ ಉದಯ ಶಂಕರ್ ಅಂದ್ರಂತೆ ದೊರೆ ಭಗವಾನ್. ಈ ಚರ್ಚೆ ನಡೆದದ್ದು ಚೆನ್ನೈನ ಸ್ವಾಗತ್ ಹೋಟೆಲ್ನಲ್ಲಿ. ಗುಡಿಸಲಿಗೆ ಬಂದು ಮಗು ಆಡ್ತಾ ಇರುತ್ತೆ ಅಂದಮೇಲೆ ಆ ಸಂದರ್ಭಕ್ಕೆ ಒಂದು ಗೊಂಬೆಯನ್ನು ಇಟ್ಕೊಳ್ಳೋಣ. ಗೊಂಬೆ ಅಂದರೆ ಮಕ್ಕಳಿಗೆ ಇಷ್ಟ, ಅದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ದೃಶ್ಯ ಎಲ್ರಿಗೂ ಇಷ್ಟ ಆಗುತ್ತೆ. ಜೊತೆಗೆ ವಿದ್ಯೆ ಮುಂದೆ ಮನುಷ್ಯ ಕೂಡ ಒಂದು ಗೊಂಬೆ ಎಂದು ಆ ಮೂಲಕ ಹೇಳಿದಂತಾಗುತ್ತೆ ಎಂದು ಚರ್ಚೆಯಲ್ಲಿ ಮಾತಾಗಿದೆ. ನಂತರ ತಂಜಾವೂರಿನ ಕುರುಲಗಂ ಹ್ಯಾಂಡಿಕ್ರಾಫ್ಟ್ನಿಂದ ಒಂದು ಗೊಂಬೆಯನ್ನು ತರಿಸಿಕೊಂಡ್ರಂತೆ ದೊರೆ ಭಗವಾನ್. ತಂಜಾವೂರಿನ ಮಣ್ಣಿನ ಗೊಂಬೆಗಳ ವಿಶೇಷವೆಂದರೆ ನಗುಮೊಗದ ಗೊಂಬೆಗಳು ತಳಭಾಗದಲ್ಲಿ ಭಾರವಿರುತ್ತದೆ, ಹಾಗಾಗಿ ನೆಲದ ಮೇಲೋ ಟೇಬಲ್ನ ಮೇಲೋ ಇಟ್ಟು ಅದನ್ನು ನೂಕಿದ್ರೆ ಅವು ಎಡಕ್ಕೂ ಬಲಕ್ಕೂ ವಾಲಾಡ್ತವೆ ವಿನಃ ಮಕ್ಕಾಡೆ ಬೀಳುವುದಿಲ್ಲ. ಸ್ವಾಗತ್ ಹೋಟೆಲ್ನ ಟೇಬಲ್ ಮೇಲೆ ಗೊಂಬೆ ಇಟ್ಟು ಅದನ್ನೇ ಒಮ್ಮೆ ನೂಕಿದ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್, ಯಾರು ಹೇಗೆ ನೂಕಿದ್ರೂ ಇದು ವಾಲಾಡುತ್ತೆ ವಿನಃ ಉರುಳಿ ಹೋಗೋದಿಲ್ಲ, ನಗೋದನ್ನು ನಿಲ್ಲಿಸೋದಿಲ್ಲ. ಇದನ್ನು ತಯಾರಿಸಿದ್ದನಲ್ಲ ಶಿಲ್ಪಿ, ಅವನ ಕೈ ಚಳಕ ದೊಡ್ಡದು ಅಂದ್ರಂತೆ. ಈ ಮಾತನ್ನೇ ಮತ್ತೆ ಮತ್ತೆ ಮೆಲುಕು ಹಾಕಿದ ಚಿ ಉದಯಶಂಕರ್ ಮುಂದಿನ 5 ನಿಮಿಷದಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಹಾಡು ಬರೆದೇ ಬಿಟ್ರು. ಅದರಲ್ಲಿ ಮಗುವಿನ ಸಂಭ್ರಮವಿತ್ತು, ನಾಯಕನ ಸಂಕಟವಿತ್ತು, ಒಂದು ಸಂದೇಶವಿತ್ತು, ಎಚ್ಚರಿಕೆ ಇತ್ತು. ನಾವೆಲ್ಲರೂ ವಿಧಿ ಆಡಿಸುವ ಗೊಂಬೆಗಳು ಎಂಬ ವಿವರಣೆ ಇತ್ತು. ಆಡಿಸಿದಾತನ ಕೈಚಳಕದಲ್ಲಿ ಎಲ್ಲ ಅಡಗಿದೆ ಎಂಬ ಸಾಲಿನಲ್ಲಿ ಗೊಂಬೆಯೊಂದಿಗೆ ನಾಯಕನ ಬದುಕಿನ ಕಥೆಯು ತಳುಕು ಹಾಕಿಕೊಂಡಿತ್ತು. ಕಸ್ತೂರಿ ನಿವಾಸದಲ್ಲಿ ಈ ಹಾಡು 2 ಬಾರಿ ಬರ್ತದೆ. ಆಡಿಸಿ ನೋಡು ಬೀಳಿಸಿ ನೋಡು ಈ ಹಾಡನ್ನ ಪಿ ಬಿ ಶ್ರೀನಿವಾಸ್ ಅವರು, ಆಡಿಸಿದಾತ ಬೇಸರ ಮೂಡಿ ಆಟ ನಿಲ್ಲಿಸಿದ ಶೋಕಗೀತೆಯನ್ನು ಜಿ ಕೆ ವೆಂಕಟೇಶ್ ಅವರು ಹಾಡಿದ್ದಾರೆ.

ಮುಂದೆ ಉದಯಶಂಕರ್ ಅವರ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ 250 ಗೀತೆಗಳ ಸಂಕಲನವೊಂದನ್ನು ತರಲು ಮೈಸೂರಿನ ಕಾವ್ಯಾಲಯ ಪ್ರಕಾಶನ ಸಂಸ್ಥೆ ನಿರ್ಧರಿಸಿತು. ಹಾಡುಗಳ ಆಯ್ಕೆಗೆಂದು ಚಿ ಉದಯಶಂಕರ್ ಜೊತೆಯೇ ಈಗಿನ ಮಲ್ಲಿಗೆ ಮಾಸಿಕದ ಸಂಪಾದಕ ಎನ್ಎಸ್ ಶ್ರೀಧರಮೂರ್ತಿ ಕುಳಿತಿದ್ರು. ಆಗ ಮೂರ್ತಿಯವರು, ಸರ್, ಸಂಕಲನಕ್ಕೆ ಕಸ್ತೂರಿ ನಿವಾಸದ ಹಾಡು ಸೇರಿಸೋಣ, ಅದು ಚೆನ್ನಾಗಿದೆ ಅಂದರಂತೆ. ಅದಕ್ಕೆ ಉದಯಶಂಕರ್, ಸಂಕಲನಕ್ಕೆ ಅದು ಬೇಡಪ್ಪ, ಯಾಕಂದ್ರೆ ನಾನು ಸತ್ತಾಗ ಖಂಡಿತ ಎಲ್ಲರೂ ಅದನ್ನು ನೆನಪು ಮಾಡಿಕೊಳ್ತಾರೆ ಅಂದರಂತೆ. ಮುಂದೆ ಆ ಗೀತಗುಚ್ಛ ಬರುವ ಮೊದಲೇ ಉದಯಶಂಕರ್ ತೀರಿಕೊಂಡ್ರು. ಆಗ ಪತ್ರಿಕೆಗಳು ನೀಡಿದ ಹೆಡ್ಲೈನ್, ಆಡಿಸಿದಾತ ಬೇಸರ ಮೂಡಿ.

ಆಟ ಮುಗಿಸಿದ ಅನ್ನುವಂಥದ್ದು. ಕಸ್ತೂರಿ ನಿವಾಸ ಸಿನಿಮಾದ ಚಿ ಉದಯಶಂಕರ್ ಗೀತ ರಚನೆ, ಜಿ ಕೆ ವೆಂಕಟೇಶ್ ಸಂಗೀತ ನೀಡಿರುವಂತಹ, ಪಿ ಬಿ ಶ್ರೀನಿವಾಸ್ ಹಾಡಿರುವಂತಹ ಹಾಡು ನಿಮ್ಗಾಗಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಎರಡು ಕನಸು ಚಿತ್ರ ತೆರೆ ಕಂಡದ್ದು 1974. ಅವತ್ತಿನ ಸಂದರ್ಭಕ್ಕೆ ಒಂದು ಹಾಡಿನಲ್ಲಿ ಅತ್ತ ಒಂದು ಪದವೂ ಅಲ್ಲದ, ಇತ್ತ ಬಿಡಿಯಕ್ಷರ ಕೂಡ ಅಲ್ಲದ ತನನಂ ತನನಂ ಎಂಬುದರ ಬಳಕೆಯೇ ಒಂದು ಅದ್ಭುತ. ಒಂದು ಕನಸಿನ ಹಾಡಿಗೆ ಅದುವರೆಗೆ ಯಾರೂ ಕೇಳಿರದಂತಹ ಸಾಲುಗಳನ್ನು ಹಾಕಲು ಧೈರ್ಯ ಇರಬೇಕಾಗಿತ್ತು. ಅದರಲ್ಲೂ ರಾಜ್ಕುಮಾರ್ ಅವರಂತಹ ಸೂಪರ್ ಸ್ಟಾರ್ ನಟಿಸಿದ್ದ ಚಿತ್ರದಲ್ಲಿ ಇಂಥ ಹಾಡು ಬಳಸಲು ಒಂದೆರಡಲ್ಲ 10 ಬಾರಿ ಯೋಚಿಸಬೇಕಿತ್ತು. ಈ ಕುತೂಹಲದಿಂದಲೇ ತನನಂ ತನನಂ ಹಾಡು ಸೃಷ್ಟಿಯಾದ ಸಂದರ್ಭದ ಬಗ್ಗೆ ಕೇಳಿದಾಗ ದೊರೆ ಭಗವಾನ್ ಜೋಡಿಯಲ್ಲಿ ಒಬ್ಬರಾದ ಭಗವಾನ್ ಹೀಗೆ ಹೇಳ್ತಾರೆ. ಎರಡು ಕನಸು ವಾಣಿಯವರ ಕಾದಂಬರಿ ಆಧಾರಿತ ಸಿನಿಮಾ. ಈ ಚಿತ್ರದ ನಿರ್ದೇಶನ ಮಾತ್ರವಲ್ಲ, ನಿರ್ಮಾಣ ಕೂಡ ಅವರದ್ದೇ. ಆ ಚಿತ್ರದ ನಾಯಕ ಹಳೆಯ ಪರಿಚಯದ ಹುಡುಗಿಯನ್ನು ಪ್ರೀತಿಸಿರ್ತಾನೆ. ಅವಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಅವನ ಪಾಲಿಗೆ ಅವಳೇ ಜಗತ್ತು, ಅವಳೇ ಬದುಕು. ಹೀಗಿರುವಾಗಲೇ ಆಕಸ್ಮಿಕವಾಗಿ ಆ ಹುಡುಗಿಗೆ ಬೇರೆ ಕಡೆ ಮದುವೆ ಆಗ್ತದೆ. ಮುಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ನಾಯಕ ಬೇರೊಂದು ಮದುವೆ ಆಗ್ತಾನೆ. ಆದರೆ ಅವನ ಮನದ ತುಂಬ ಹಳೆಯ ಗೆಳತಿಯ ಹೆಜ್ಜೆ ಗುರುತು, ಪಿಸು ಮಾತು, ಮುಗುಳ್ನಗೆ, ತುಂಟತನವೆಲ್ಲ ಹೆಜ್ಜೆಯ ಗುರುತಿನಂತೆ ಉಳಿದುಕೊಂಡಿರ್ತದೆ. ಈ ಕಾರಣದಿಂದಲೇ ಕೈ ಹಿಡಿದ ಹೆಂಡತಿಯನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತಾನೆ. ಒಂದೇ ಮನೆಯಲ್ಲಿದ್ದರೂ ಅವಳನ್ನು ಆಕಸ್ಮಿಕವಾಗಿಯಾದರೂ ಆತ ಮುಟ್ಟುವುದಿಲ್ಲ, ಮಾತಾಡಿಸುವುದಿಲ್ಲ, ಜೊತೆಗೆ ಸೇರುವುದಿಲ್ಲ, ಜಗಳ ಮಾಡುವುದೂ ಇಲ್ಲ. ಬದಲಿಗೆ ಅವಳನ್ನು ಕಂಡರೂ ಕಾಣದಂತೆ ಹೋಗ್ತಾ ಇರ್ತಾನೆ. ರಾತ್ರಿ ಬೇಗ ಬಂದರೆ ಅವಳೊಂದಿಗೆ ಮಾತನಾಡಬೇಕಾಗ್ತದೆ ಎಂಬ ಕಾರಣಕ್ಕೆ ತಡವಾಗಿ ಬರ್ತಿರ್ತಾನೆ. ಇಷ್ಟಾದರೂ ಆತನ ಹೆಂಡತಿ ಗಂಡನ ಒಂದೇ ಒಂದು ಪ್ರೀತಿ ಮಾತಿಗಾಗಿ ಬಾಗಿಲಲ್ಲೇ ಕಾದು ಕೂತಿರ್ತಾಳೆ ನಡುರಾತ್ರಿಯವರೆಗೂ. ಚೆನ್ನೈನ ಸ್ವಾಗತ್ ಹೋಟೆಲಿನ 108 ನಂಬರಿನ ಕೊಠಡಿಯಲ್ಲಿ ಕೂತು ಈ ಸನ್ನಿವೇಶ ಕುರಿತು ಚರ್ಚೆ ಆಗ್ತಾ ಇತ್ತು. ಒಂದೆರಡು ನಿಮಿಷ ಸುಮ್ಮನಿದ್ದ ಉದಯಶಂಕರ್ ಹೇಳಿದರು, ನೋಡ್ರಿ, ಈ ಸಿನಿಮಾದ ನಾಯಕಿ ವಿಪರೀತ ಕಷ್ಟಪಡ್ತಾಳೆ. ಗಂಡನ ಪ್ರೀತಿಗೆ, ಒಂದು ಅಪ್ಪುಗೆಗೆ, ಪಿಸು ಮಾತಿಗೆ ಹಾತೊರಿತಾ ಇರ್ತಾಳೆ. ಅದು ಸಿಗದಿರುವುದರಿಂದ ಪರಿತಪಿಸ್ತಿರ್ತಾಳೆ. ಅವಳಿಗೆ ಕನಸಿನಲ್ಲಾದರೂ ಆಕೆ ಬಯಸಿದ ಪ್ರೀತಿ ಸಿಗುತ್ತೆ ಎಂದು ಯಾಕೆ ಕಲ್ಪಿಸಿಕೊಳ್ಳಬಾರದು? ಇಂಥದ್ದೊಂದು ಕಲ್ಪನೆ ಇಟ್ಕೊಂಡೇ ಒಂದು ಹಾಡು ಬರಿತೇನೆ, ಅದನ್ನು ಸಿನಿಮಾದಲ್ಲಿ ಬಳಸಿಕೊಳ್ಳೋಣ. ಹೇಗಿದ್ರೆ ಸಿನಿಮಾದ

ಹೆಸರೇ ಎರಡು ಕನಸು ಅಂತ ಇರೋದ್ರಿಂದ ಈ ಕನಸಿನ ಹಾಡು ಅದಕ್ಕೆ ಹೊಂದಿಕೊಳ್ಳುತ್ತೆ ಎಂದರಂತೆ. ಆಗ ಭಗವಾನ್, ಸರ್, ನಾನು ಈಗ ಅದನ್ನೇ ಯೋಚಿಸ್ತಾ ಇದ್ದೆ. ನಿಮಗೆ ಬಂದ ಯೋಚನೆಯೇ ನನಗೂ ಬಂದಿದೆ. ಕಾಕತಾಳಿ ಅಂದರೆ ಇದೇ ಇರಬಹುದು ಎಂದರಂತೆ. ನಂತರ ಇಬ್ಬರೂ ರಾಜನ್ ನಾಗೇಂದ್ರವರ ಬಳಿ ಹೋಗಿ ಹೀಗೀಗೆ ಹೇಳಿದರು. ಎಲ್ಲವನ್ನೂ ಕೇಳಿದಂಥ ಅವರು, ವಾಹ್, ಇದೊಂದು ಅದ್ಭುತ ಕಲ್ಪನೆ, ಹಾಡು ಬರೀರಿ ಉದಯಶಂಕರ್ ಅಂದರಂತೆ. ತಕ್ಷಣವೇ ಕಥಾನಾಯಕಿಯ ಪಾತ್ರವನ್ನು ಕಣ್ಮುಂದೆ ತಂದುಕೊಂಡ್ರಂತೆ ಉದಯಶಂಕರ್. ಆಕೆ ಕೈತುಂಬಾ ಬಳೆ ತೊಟ್ಟು, ತುರುಬಿಗೆ ಹೂ ಮುಡಿದು ಗಂಡನ ಧ್ಯಾನದಲ್ಲಿ ಕೂತಿರ್ತಾಳೆ. ಅದುವರೆಗೂ ಹತ್ತಿರ ಬಾರದ, ಮಾತೆ ಆಡದ, ರಮಿಸದ ಗಂಡ ಅವತ್ತು ಆಸೆಯಿಂದ ಬಂದು ಅವಳನ್ನು ಬಾಚಿ ತಬ್ಬಿಕೊಳ್ತಾನೆ. ಹಾಗೆ ತಬ್ಬಿಕೊಂಡೇ ಕೆನ್ನೆ ಸವರ್ತಾನೆ, ಅವಳ ಕೈಬಳೆನಾದಕ್ಕೆ ಮನಸೋತು ಮುದ್ದು ಮಾಡ್ತಾನೆ, ಅವಳೆದೆಯ ಹಾಡಿಗೆ ದನಿಯಾಗ್ತಾನೆ. ಇಂಥ ಕ್ಷಣದಲ್ಲಿ ಉಂಟಾಗುವ ಮಧುರ ಭಾವಗಳನ್ನೇ ಹಾಡಾಗಿಸಬೇಕು. ನಿನ್ನ ಪ್ರೀತಿಯ ಮಾತು ಕೇಳಿ ನನ್ನ ಮನವೆಂಬ ವೀಣೆ ತಂತಾನೆ ಮಿಡಿಯುತ್ತಿದೆ, ಅದಕ್ಕೆ ಹಿಮ್ಮೇಳದಂತೆ ಕೈಬಳೆ ನಾದ ಕೂಡ ಸೇರಿಕೊಂಡಿದೆ ಎಂದೆಲ್ಲ ಆಕೆ ಹೇಳಿದಂಥ ಭಾವದಲ್ಲಿ ಹಾಡಿದಬೇಕು. ಹೀಗೆಲ್ಲ ಯೋಚಿಸಿದ ಉದಯಶಂಕರ್ ಯಾವುದೋ ಮೋಡಿಗೆ ಒಳಗಾದವರಂತೆ ತಮ್ನಂ ತಮ್ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ ಎಂದು ಆರಂಭಿಸಿ ನಂತರದ 13 ನಿಮಿಷದಲ್ಲಿ ಇಡೀ ಹಾಡನ್ನು ಪೂರ್ಣಗೊಳಿಸಿದರಂತೆ. ಮುಂದಿನದು ಇತಿಹಾಸ. ಎರಡು ಕನಸು ಚಿತ್ರತೆರೆ ಕಂಡ ನಂತರ ತಮ್ನಂ ತಮ್ನಂ ಹಾಡು ಸೂಪರ್ ಹಿಟ್ ಆಯಿತು. ಅದನ್ನು ಹಾಡುವುದು ಅವತ್ತಿನ ಪ್ರೇಮಿಗಳಿಗೆ ದಂಪತಿಗಳಿಗೆ ಒಂದು ಹವ್ಯಾಸವೇ ಆಗಿ ಹೋಗಿತ್ತು. ಆ ಹಾಡು ಹುಟ್ಟುಹಾಕಿದ ಕ್ರೇಜ್ ನೆನಪಿಸಿಕೊಂಡು ಭಗವಾನ್ ಈಗಲೂ ಸಂಭ್ರಮದಿಂದ ಹೇಳ್ತಾರೆ, ಉದಯಶಂಕರ್ ಕೈಯಲ್ಲಿ ಸರಸ್ವತಿಯೇ ಇದ್ದು ಸರ್ ಅಂತ. ಗೀತ ರಚನೆಕಾರರು ಸಾವಿರಕ್ಕೆ ಒಬ್ಬರು ಅಂತ ಅವರ ಮಾತಿಗೆ ಸಾಕ್ಷಿ ಎಂಬಂತೆ ಚಿ ಉದಯಶಂಕರ್ ಅವರು ಬರೆದ ಅದೆಷ್ಟೋ ಹಾಡುಗಳು ಇಂದಿಗೂ ಇದೆ. ಎರಡು ಕನಸು ಚಿತ್ರದ ಚಿ ಉದಯಶಂಕರ್ ಗೀತ ರಚನೆಯ, ರಾಜನ್ ನಾಗೇಂದ್ರವರ ಸಂಗೀತದ, ಟಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ಕೇಳ್ತಾ ಬನ್ನಿ ರೇಡಿಯೋ ಸಂಜೀವ.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಈ ಹಾಡು ಸೃಷ್ಟಿಯಾದ ಸಂದರ್ಭ ಕೂಡ ರೋಚಕ. ಹಾಡು ಬರೆಸುವ ಉದ್ದೇಶದಿಂದಲೇ ಸಂಗೀತ ನಿರ್ದೇಶಕ ರಂಗರಾವ್, ಚಿತ್ರ ಸಾಹಿತಿ ಹಾಗೂ ತಮ್ಮ ಜೀವದ ಗೆಳೆಯ ವಿಜಯ ನರಸಿಂಹ ಅವರೊಂದಿಗೆ ಒಂದು ಗೆಸ್ಟ್ ಹೌಸ್ನಲ್ಲಿ ಪುಟ್ಟಣ್ಣ ಬಿಡಾರ ಹೂಡಿದರು. ರಂಗರಾವ್ ಅವರು ವೀಣೆ ನುಡಿಸಿ ಹಾಡಿನ ಟ್ಯೂನ್ ಕೇಳಿಸಿದರು. ನಂತರ, ನೋಡು ವಿಜಯ, ಈ ಸಿನಿಮಾದಲ್ಲಿ ಮದುವೆಯಾದ ನಂತರವೂ ಅಕ್ಕ ಅಡ್ಡದಾರಿ ಹಿಡಿದಿರ್ತಾಳೆ, ಅದನ್ನು ಕಂಡ ತಂಗಿ ನೀನು ಹೀಗೆ ಮಾಡೋದು ಇದೆಲ್ಲ ಸರಿ ಅನಿಸುತ್ತೆ ನಿನಗೆ, ನಾನು ಗೃಹಿಣಿಯನ್ನೋ ನೆನಪೇ ಇಲ್ವಾ ನಿನಗೆ, ನಿನ್ನ ಬುದ್ಧಿಗೆ ಏನಾಗಿದೆ, ಈ ತಪ್ಪು ಕೆಲಸದಿಂದ ಆಚೆ ಬಾ ಎಂದು ಬುದ್ಧಿ ಹೇಳಬೇಕು. ಈ ಸಂದರ್ಭಕ್ಕೆ ಹೊಂದುವಂತೆ ಒಂದು ಹಾಡು ಬರೆದುಕೊಡು. ಕಾಮನೆಗಳ ತೀವ್ರತೆಯಿಂದ ತೊಳಲಾಡುವ ಹೆಣ್ಣಿಗೆ ಉಪದೇಶ ಹೇಳಿದಂತೆ ಆ ಹಾಡಿರಬೇಕು. ಹಾಂ, ಆ ಶಾರದಾಂಬೆಯನ್ನು ಆವಾಹಿಸಿಕೋ ಎಂದರು. ಸರಿ ಸರಿ ಎಂದ ವಿಜಯ ನರಸಿಂಹ ಪಲ್ಲವಿಯನ್ನ ಹೇಗೆ ಬರೆಯುವುದು ಎಂದು ಯೋಚಿಸುತ್ತಿದ್ದಾಗಲೇ ದಿಢೀರ್ನೇ ಕರೆಂಟ್ ಹೋಯಿತು. ಕರೆಂಟ್ ಬಂದ ನಂತರ ಹಾಡು ಬರೆದರಾಯಿತು ಎಂದುಕೊಂಡು ಮೊಂಬತ್ತಿ ಹಚ್ಚಿಟ್ಟು ವಿಜಯ ನರಸಿಂಹ ಅವರೊಂದಿಗೆ ಮಾತುಕತೆಗೆ ಕೂತರು ಪುಟ್ಟಣ್ಣ ಮತ್ತು ರಂಗರಾವ್. ಈ ಮೂವರ ಪಟ್ಟಾಂಗ ಶುರುವಾದ ಕೆಲವೇ ನಿಮಿಷಗಳಲ್ಲಿ ಅದುವರೆಗೂ ವಿದ್ಯುತ್ ಬಲ್ಬ್ನ ಸುತ್ತಮುತ್ತ ಸುತ್ತುತ್ತಾ ಇದ್ದ ಒಂದೆರಡು ಮಿಡತೆಗಳು ಸೀದಾ ಕೆಳಗಿಳಿದು ಬಂದು ಮೊಂಬತ್ತಿಯ ಸುತ್ತಲೇ ಗಿರಕಿ ಹೊಡೆಯಲು ಶುರು ಮಾಡಿದವು. ಇದನ್ನು ಗಮನಿಸಿದ ಪುಟ್ಟಣ್ಣ ಮಿಡತೆಯನ್ನು ಕೈಬೀಸಿ ಅತ್ತ ಓಡಿಸೋದಕ್ಕೆ ಒಂದೆರಡು ಬಾರಿ ಪ್ರಯತ್ನಿಸ್ತಾರೆ, ಆದರೆ ಆ ಮಿಡತೆ ಮತ್ತೆ ಮತ್ತೆ ಅಲ್ಲಿಗೆ ಬರ್ತದೆ. ಅದನ್ನು ಕಂಡವರೇ, ಅಯ್ಯೋ ಇದೇನಪ್ಪ ಇದು, ಇದು ಬದುಕಿಕೊಳ್ಳಲಿ ಅಂತ ನಾನು ಓಡಿಸಿದರೆ ಅದು ಅಷ್ಟು ದೂರ ಹೋಗಿ ಅಲ್ಲಿ ನಿಲ್ಲದೆ ಮತ್ತೆ ಈ ಬೆಂಕಿಯ ಕಡೆಗೆ ವಾಪಸ್ ಬರ್ತಿದೆ ಅಲ್ವಾ ಅಂತ ಹೇಳಿ ಉದ್ಗಾರ ತೆಗೆದರಂತೆ. ಪುಟ್ಟಣ್ಣ ಮಾತು ಕೇಳಿದ ಕ್ಷಣ ಆಗಲೂ ಹಾಡಿನ ಪಲ್ಲವಿ ಹೇಗಿರಬೇಕೆಂದು ಯೋಚಿಸ್ತಾ ಇದ್ದಂಥ ವಿಜಯ ನರಸಿಂಹ ಅವರಿಗೆ ತಕ್ಷಣವೇ ಮೈಯೊಳಗೆ ಮಿಂಚು ಹರಿದಂತಾಯಿತು. ಮೇಲಿಂದ ಮೇಲೆ ಮುಂಬತ್ತಿಯ ಬೆಳಕಿಗೆ ಮುತ್ತಿಡಲು ಬರ್ತಾ ಇದ್ದಂಥ ಮಿಡತೆ, ಆಸೆಯಿಂದ ಕಾಮದಿಂದ ಕುರುಡಾಗಿದ್ದ ಎಡಕಲ್ಲು ಗುಡ್ಡದ ಮೇಲಿನ ನಾಯಕಿಯಂತೆ ಅವರಿಗೆ ಕಾಣಿಸಿತು. ಮರುಕ್ಷಣವೇ ಅವರು ನಿಲ್ಲು ನಿಲ್ಲೇ ಪತಂಗ, ಬೇಡ ಬೇಡ ಬೆಂಕಿಯ ಸಂಗ ಎಂಬ ಮೊದಲ ಸಾಲು ಬರೆದೇ ಬಿಟ್ರು. ಮುಂದೆ ಮೊದಲ ಚರಣ ಬರೆಯುವಾಗ ನಾಯಕಿಯನ್ನ ತಿವಿದು ಎಚ್ಚರಿಸುವಂತ ಸಾಲಿರಬೇಕು ಎಂದು ಯೋಚನೆಯೊಂದು ಅವರಿಗೆ ಬಂತು. ಆಗ ಕ್ಷಣಿಕದ ಚಪಲಕ್ಕೆ ಬಲಿಯಾಗುವೆಯ, ಶ್ರೀಮತಿ ಎನಿಸಿ ಮತಿ ನೀಗುವೆಯ ಎಂಬ ಇನ್ನೊಂದು ದಿವ್ಯ ಸಾಲು ವಿಜಯ ನರಸಿಂಹ ಅವರ ಲೇಖನಿಯಿಂದ ಮೂಡಿಬಂತು. ಇಲ್ಲಿ ವಿಜಯ ನರಸಿಂಹ ಅವರ ಬಗ್ಗೆ ನಾಲ್ಕು ಮಾತು ಹೇಳಲೇಬೇಕು. ಕನ್ನಡದ ಶ್ರೇಷ್ಠ ಗೀತ ರಚನೆಕಾರರಲ್ಲಿ ಒಬ್ಬರು ವಿಜಯ ನರಸಿಂಹ. ಭಾರತ ಭೂಷಿರ ಮಂದಿರ ಸುಂದರಿ, ವಸಂತ ಬರೆದನು ಒಲವಿನ ಓಲೆ, ವಿರಹ ನೂರು ತರಹ, ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಹಾವಿನ ದ್ವೇಷ ಹನ್ನೆರಡು ವರುಷ, ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಹೀಗೆ ಅವರು ಬರೆದ ಸೂಪರ್ ಹಿಟ್ ಗೀತೆಗಳ ಪಟ್ಟಿ ದೊಡ್ಡದಿದೆ. ಎಷ್ಟೇ ಮಧುರ ಗೀತೆ ಬರೆದರೂ ಕನ್ನಡ ಸಾಹಿತ್ಯ ಪರಿಷತ್ನವರು ತಮ್ಮ ಸಾಹಿತ್ಯ ಸೇವೆ ಗಮನಿಸಿ ಒಂದು ಪ್ರಶಸ್ತಿ ಕೂಡ ಕೊಡಲಿಲ್ಲ. ಉದಯಶಂಕರ್ ಅವರಿಗೂ ಅಂಥದ್ದೇ ನೋವಿತ್ತು. ಒಂದು ಸಂದರ್ಭದಲ್ಲಿ ಉದಯಶಂಕರ್ ತಮಾಷೆಯಾಗಿ, ವಿಜಯ ನರಸಿಂಹ ಅವರೇ, ಸಾಹಿತ್ಯ ಪರಿಷತ್ನವರೇ ಸನ್ಮಾನಿಸಲಿ ಎಂದು ಕಾಯುವುದರಲ್ಲಿ ಅರ್ಥವಿಲ್ಲ, ಈಗ ಒಂದು ಕೆಲಸ ಮಾಡೋಣ, ನಾವೇ ಒಂದು ದಿನ ಸಾಹಿತ್ಯ ಪರಿಷತ್ಗೆ ಹೋಗಿ ಒಬ್ಬರಿಗೊಬ್ಬರು ಸನ್ಮಾನ ಮಾಡಿಕೊಂಡು ಬಿಡೋಣ, ನಮ್ಮ ಆಸೆಯನ್ನು ಹಾಗಾದರೂ ಈಡೇರಿಸಿಕೊಳ್ಳೋಣ ಎಂದರಂತೆ. ದುರಂತವೆಂದರೆ ವಿಜಯ ನರಸಿಂಹ ಅವರನ್ನ ಸನ್ಮಾನಿಸಬೇಕೆಂಬ ಬುದ್ಧಿ ಸಾಹಿತ್ಯ ಪರಿಷತ್ನ ಜನರಿಗೆ ಕಡೆಗೂ ಬರಲಿಲ್ಲ. ಆದರೆ ಅವರು ತೀರಿಕೊಂಡ ದಿನ ಯಾರೋ ದಡಬಡಿಸಿ ಬಂದು ನಾವು ಸಾಹಿತ್ಯ ಪರಿಷತ್ನಿಂದ ಬಂದಿದ್ದೀವಿ ಎಂದು ಹೇಳಿ ಹಾರ ಹಾಕಿ ಹೋದರಂತೆ. ಈ ಘಟನೆಯನ್ನು ಈಗಲೂ ನೋವಿನಿಂದಲೇ ನೆನೆಯುವ ವಿಜಯ ನರಸಿಂಹ ಅವರ ಮೊಮ್ಮಗ ಸುದತ್ತ ಗೌತಮ್ ಹೇಳ್ತಾರೆ, ಅಲ್ಲ ಸರ್, ನಮ್ಮ ತಾತ ಬದುಕಿದ್ದಾಗ ಬಾರದ ಪುರಸ್ಕಾರ ಅವರು ಬಾರದ ಲೋಕಕ್ಕೆ ಹೋದ ನಂತರ ಬಂತು, ಅದರಿಂದ ಏನು ಉಪಯೋಗ? ಅವರ ನೋವಿನ ಪ್ರಶ್ನೆಗೆ ಉತ್ತರಿಸುವುದಾದರೂ ಹೇಗೆ? ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆ, ಎಂ ರಂಗರಾವ್ ಅವರ ಸಂಗೀತದ, ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್.
1: ಎಂಥ ಮರುಳಯ್ಯಾಗಿದ್ದು ಎಂಥ ಮರುಳು.
0: ಮೂರು ದಶಕಗಳಿಂದಲೂ ಕನ್ನಡಿಗರನ್ನ ಕಾಡ್ತಾ ಇರುವಂತ ಈ ಹಾಡು ಸೃಷ್ಟಿಯಾದದ್ದು ಬೆಳದಿಂಗಳ ರಾತ್ರಿಯಲ್ಲಿ, ಅದು ದೂರದ ಚಂಬಲ್ ಕಣಿವೆಯಲ್ಲಿ ಅನ್ನೋದನ್ನ ನೀವು ನಂಬ್ತೀರಾ? ನಂಬಲೇಬೇಕು, ಯಾಕಂದ್ರೆ ಇದು ನಿಜ. ಈ ಮರುಳು ಮಾಡುವ ಹಾಡಿಗೂ ಚಂಬಲ್ ಕಣಿವೆಗೂ ಎಲ್ಲಿಂದೆಲ್ಲಿಯ ಸಂಬಂಧ? ಈ ಕುತೂಹಲದ ಪ್ರಶ್ನೆಗೆ ಉತ್ತರವಿದೆ. 1977 ಜಮಾನ ಅದು. ನಟ ಸಿ ಆರ್ ಸಿಂಹ ನೇತೃತ್ವದ ನಟರಂಗಕ್ಕೆ ಕವಿ ಲಕ್ಷ್ಮೀನಾರಾಯಣ ಭಟ್ರು ಮೃಚ್ಛಕಟಿಕ ನಾಟಕದ ಕನ್ನಡ ಅನುವಾದ ಮಾಡಿಕೊಟ್ಟಿದ್ರು. ದಿಲ್ಲಿಯಲ್ಲಿ ನಡೆಯಲಿದ್ದಂಥ ಕನ್ನಡ ರಾಜ್ಯೋತ್ಸವದಲ್ಲಿ ನಾಟಕದ ಮೊದಲ ಪ್ರದರ್ಶನವೆಂದು ನಿರ್ಧಾರವಾಗಿತ್ತು. ನಾಟಕದ ಮೊದಲ ಪ್ರದರ್ಶನ ಅದು ದೂರದ ದಿಲ್ಲಿಯಲ್ಲಿ ಅಂದ ಮೇಲೆ ಕೇಳಬೇಕೆ, ನಟರಂಗದ ಎಲ್ಲರಿಗೂ ಹಿಗ್ಗೋ ಹಿಗ್ಗು. ಸಿಂಹ ಅವರ ಸಾರಥ್ಯದಲ್ಲಿ ನಾಟಕಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದ ಸಿ ಅಶ್ವಥ್, ಕವಿ ಲಕ್ಷ್ಮೀನಾರಾಯಣ ಭಟ್ಟರು ಸೇರಿದಂತೆ ಒಟ್ಟು 45 ಮಂದಿ ರೈಲಿನಲ್ಲಿ ದಿಲ್ಲಿಗೆ ಹೋದರು. ತಂಡದ ಎಲ್ಲ ಸದಸ್ಯರು ಒಂದೇ ಬೋಗಿಯಲ್ಲಿದ್ದರು, ಹಾಗಾಗಿ ತಿಂಡಿ ತೀರ್ಥದ ಸಮಾರಾಧನೆ ಜೋರಾಗಿ ನಡೀತಾ ಇತ್ತು. ನಾಟಕ ತಂಡದವರ ಹಾಡು ಕುಣಿತ ತಮಾಷೆ ಕೇಕೆಯ ಮಧ್ಯೆಯೇ ಹಗಲು ಕಡೆದು ಕತ್ತಲಾಯಿತು. ಅದು ಬೆಳದಿಂಗಳ ರಾತ್ರಿ. ರೈಲು ಓಡ್ತಾ ಇದ್ದದ್ದು ಚಂಬಲ್ ಕಣಿವೆಯಲ್ಲಿ. ನಮ್ಮ ಶಿರಾಡಿ ಘಾಟ್ನ ತಿರುವುಗಳಂತೆ ಕಾಣ್ತಾ ಇದ್ದಂಥ ಆ ಪ್ರದೇಶದಲ್ಲಿ ಚಂದ್ರನ ಬೆಳಕು ಸುಮ್ಮನೆ ಒಮ್ಮೆ ತೇಲಿ ಹೋದರೆ ನೆರಳು ಬೆಳಕಿನ ಆಟ ನಡೆದಂತೆ ಕಾಣ್ತಾ ಇತ್ತು. ಮುಂದೆ ಏನಾಯಿತು ಎಂಬುದನ್ನ ಕವಿ ಲಕ್ಷ್ಮೀನಾರಾಯಣ ಭಟ್ರ ಮಾತುಗಳಲ್ಲೇ ಕೇಳಬೇಕು. ನನ್ನ ಪಕ್ಕದಲ್ಲಿ ಕೂತಿದ್ದ ಅಶ್ವಥ್ ಯಾವುದೋ ರಾಗ ಹಾಕ್ತಾ ಸಿಗರೇಟನ್ನ ಭಂಗಿಯಂತೆ ಸೇತ್ತಾ ಆನಂದದ ಅಮಲ್ನಲ್ಲಿದ್ರು. ಏನಾಯ್ತೋ ಏನೋ, ಹಠಾತ್ತನೆ ನನ್ನ ಕಡೆ ತಿರುಗಿ, ಒಂದು ಕವಿತೆ ಕೊಡಿ ಮೇಷ್ಟ್ರೆ, ಸೊಗಸಾದ ರಾಗ ಉಡಿಸಿಬಿಡ್ತೇನೆ ಅಂದರು. ಅದು ಬುದ್ಧಿಗೆ ಮಂಕು ಕವಿಸುವ ಬೆಳದಿಂಗಳ ರಾತ್ರಿ. ರೈಲು ಯಾವುದೋ ಅಪರಿಚಿತ ಕಾಡು ಮರಗಳ ನಡುವೆ ಇರುಳಿನ ಗೂಢತೆಯನ್ನು ಸೀಳುವಂತೆ ಸಾಕ್ತಾ ಇತ್ತು. ನಾನೂ ಲಹರಿಯಲ್ಲಿದ್ದೆ. ರೈಲಿನ ತಾಳದಲ್ಲಿ ಹಳೆಯ ಸ್ಮೃತಿಯೊಂದು ನೆಪಕ್ಕೆಂಬಂತೆ ಬಿಚ್ಚಿಕೊಂಡಿತು. ಬಳಿಯಲ್ಲಿದ್ದ ಸಿಗರೇಟ್ ಪ್ಯಾಕಿನ ಕಾಗದದ ಮೇಲೆ ಎಂಥ ಇರುಳಯ್ಯಾಗಿದು, ಎಂಥ ಇರುಳು, ಬೆಳಗಿನ ಹಿಮದಂತೆ ಸರಿವ ನೆರಳು ಎಂದು ಬರೆದೇ ಬಿಟ್ಟೆ. ನೋಡ ನೋಡತ್ಲೇ ಪದ್ಯ ಸೃಷ್ಟಿಯಾಯಿತು. ಜೊತೆಗಿದ್ದ ರಾಜಾರಾಮ್ ತಬಲ ಎತ್ತಿಕೊಂಡ್ರು. ಅಶ್ವಥ್ ಮೈಮರೆತು ಹಾಡತೊಡಗಿದ್ರು. ನಟರಂಗದವರ ಚಪ್ಪಾಳೆ ತಾಳದಲ್ಲಿ ಹಾಡು ಗೆರೆಯಾಗಿ, ಝರಿಯಾಗಿ, ತೊರೆಯಾಗಿ, ಹಿರಿಯ ಪ್ರವಾಹವಾಗಿ ಹರಿಯಿತು. ನೆನಪಿಡಿ, ಚಂಬಲ್ ಕಣಿವೆಯಲ್ಲಿ ನಿಗೂಢವನ್ನ ಸೀಳಿಕೊಂಡು ಸಾಗುವ ರೈಲು, ಬೆಳದಿಂಗಳ ತೇಲು ಮೇಲಾಟ, ಹಾಗೊಮ್ಮೆ ಹೀಗೊಮ್ಮೆ ಕಾಣ್ತಾ ಇದ್ದ ಹಿಮವನ್ನು ನೋಡ್ತಾ ಬರೆದಂತ ಹಾಡು ಇದು. ಹಾಡಿನ ಮೊದಲ ಸಾಲು ಎಂಥ ಇರುಳಯ್ಯ ಇದು ಎಂಥ ಇರುಳು ಎಂದಿತ್ತು. ಮುಂದೆ ಸ್ಪಂದನ ಸಿನಿಮಾ ತಯಾರಾಯ್ತಲ್ಲ, ಆಗ ಸಿನಿಮಾಕ್ಕೆ ಸಂಗೀತ ನಿರ್ದೇಶನದ ಹೊಣೆ ಹೊತ್ಕೊಂಡ ಸಿ ಅಶ್ವಥ್ ಮತ್ತೆ ಭಟ್ರ ಬಳಿ ಬಂದು, ನೀವು ಬರೆದ ಕವಿತೆಗೆ ಟ್ಯೂನ್ ಮಾಡ್ತೀನಿ, ಒಂದು ಹಾಡು ಕೊಡಿ ಎಂದರು. ತಕ್ಷಣ ಎಂಥ ಇರುಳಯ್ಯ ಎಂಬುದನ್ನು ಎಂಥ ಮರುಳಯ್ಯ ಎಂದು ಬದಲಿಸಿ ಹಳೆಯ ಟ್ಯೂನ್ ಉಳಿಸಿಕೊಂಡು ಇಡೀ ಹಾಡನ್ನೇ ಭಟ್ಟರು ಹೊಸತಾಗಿ ಬರೆದ್ರು. ಸ್ಪಂದನ ಸಿನಿಮಾದ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಈ ಹಾಡು ಚಿತ್ರದಲ್ಲಿ ಸಂಗೀತಗಾರರ ಗಾಯನ ಶಕ್ತಿ ಪ್ರದರ್ಶನಕ್ಕೆ ಬಳಕೆಯಾಗಿದೆ ನಿಜ. ಆದರೆ ನಿಜವಾಗಿ ಹಾಡು ಸೃಷ್ಟಿಯಾದ ಸಂದರ್ಭದ ಹಿಂದೆ ಸ್ವಾರಸ್ಯವಿದೆ, ಪ್ರೀತಿ ಇದೆ, ಕೊಂಚ ಅಸಮಾಧಾನವಿದೆ, ಬೊಗಸೆ ತುಂಬುವಷ್ಟು ಭಾವುಕತೆ ಇದೆ. ವಿಶೇಷವೇನೆಂದರೆ ಈ ಹಾಡಿನ ಒಂದೊಂದು ಸಾಲು ಕೂಡ ಗಾನಗಾರುಡಿಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಉದ್ದೇಶಿಸಿಯೇ ಬರೆದಿದ್ದಾಗಿದೆ. ಈ ಹಾಡಿನ ಹಿಂದಿನ ಕಥೆಯನ್ನು ಹಂಸಲೇಖ ವಿವರಿಸಿದ್ದು ಹೀಗೆ. ರವಿಚಂದ್ರನ್ ಹಂಸಲೇಖ ಎಸ್ ಪಿ ಬಿ ಕಾಂಬಿನೇಷನ್ ಇದ್ರೆ ಸಾಕು, ಆ ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಆಗ್ತವೆ ಎಂದು ಗಾಂಧಿನಗರ ಮಾತಾಡಿಕೊಳ್ತಿದ್ದಂತ ಕಾಲ ಅದು. ಆ ಸಂದರ್ಭದಲ್ಲಿಯೇ ನನ್ನ ಏಳಿಗೆಯನ್ನು ಸಹಿಸದ ಒಂದು ಗುಂಪು ಹುಟ್ಟಿಕೊಂಡಿತು. ಹಂಸಲೇಖ ಅವರಿಗೆ ಜಂಬ ಬಂದಿದೆ, ಅವರು ನಡೆದು ಬಂದ ದಾರಿನ ಮರ್ತಿದ್ದಾರೆ, ಹತ್ತಿದ ಏಣಿಯನ್ನ ಒದೆಯುತ್ತಿದ್ದಾರೆ, ಎಸ್ ಪಿ ಬಿ ಅವರನ್ನ ಬೇಕೆಂದೇ ನಿರ್ಲಕ್ಷಿಸ್ತಾ ಇದ್ದಾರೆ, ಅವರಿಗೆ ಪರ್ಯಾಯ ಆಗಬಲ್ಲ ಗಾಯಕರನ್ನ ತಯಾರು ಮಾಡ್ತಾ ಇದ್ದಾರೆ. ಹೀಗೆಲ್ಲ ಗುಂಪು ಸುದ್ದಿ ಹಬ್ಬಿಸಿತು. ಈ ಸುದ್ದಿ ಎಸ್ ಪಿ ಬಿ ಅವರಿಗೂ ತಲುಪುವಂತೆ ನೋಡಿಕೊಂಡಿತು. ನಾನು ಆತ್ಮಸಾಕ್ಷಿಯಾಗಿ ಹೇಳಬೇಕಾದಂಥ ಮಾತೊಂದಿದೆ, ಯಾಕಂದರೆ ಈಗಲೂ ಮನುಷ್ಯತ್ವಕ್ಕೆ, ಸಹನೆ ತಾಳ್ಮೆಗೆ, ಸಮಚಿತ್ತಕ್ಕೆ, ಶಿಸ್ತಿಗೆ ನನಗೆ ಮಾದರಿಯಾಗಿರುವವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಪಿ ಬಿ. ಬಹುಶಃ ಈ ಸಮಯದಲ್ಲಿ ಎಸ್ ಪಿ ಮನಸ್ಸನ್ನ ಕಹಿ ಮಾಡಿಕೊಂಡ್ರು ಅನಿಸುತ್ತೆ. ಈ ಸಂದರ್ಭದಲ್ಲೇ ರವಿಚಂದ್ರನ್ ಅವರು ರಾಮಚಾರಿ ತೆಗಿತಾ ಇದ್ರು. ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಅವರಿಗೆ ತಕ್ಷಣಕ್ಕೆ ಒಂದು ಹಿಟ್ ಸಿನಿಮಾ ಬೇಕಿತ್ತು. ಈ ಚಿತ್ರಕ್ಕೆ ಹಾಡುವಂತೆ ಕೇಳಿಕೊಳ್ಳಲು ನಾನು ಮೇಲಿಂದ ಮೇಲೆ ಎಸ್ ಪಿ ಅವರಿಗೆ ಫೋನ್ ಮಾಡ್ತಲೇ ಇದ್ದೆ. ಫೋನ್ ರಿಸೀವ್ ಮಾಡ್ತಾ ಇದ್ದಂಥವರ ಸಹಾಯಕರು ಸರ್ಗೆ ಹುಷಾರಿಲ್ಲ, ಗಂಟ್ಲು ನೋವಿನ ತೊಂದರೆ, ಅವರು ಚಿಕಿತ್ಸೆಗಾಗಿ ಲಂಡನ್ಗೆ ಹೋಗ್ತಾ ಇದ್ದಾರೆ ಅಂತ ಇದ್ರು. 15 ದಿನಗಳ ನಂತರವೂ ಇದೇ ರಿಪೀಟ್ ಆದಾಗ ಅನಿವಾರ್ಯವಾಗಿ ಮನು ಹಾಗೂ ಯೇಸುದಾಸ್ ಅವರಿಂದ ಹಾಡಿಸಿದೆ. ನನ್ನ ಈ ನಿರ್ಧಾರ ಮತ್ತಷ್ಟು ಗುಸುಗುಸುಗಳಿಗೆ ಕಾರಣವಾಯಿತು, ಗಾಳಿ ಸುದ್ದಿಗಳಿಗೆ ರೆಕ್ಕೆ ಪುಕ್ಕ ಅಂಟಿಕೊಂಡಿತು. ಪರಿಣಾಮ ಎಸ್ ಪಿ ಹಾಗೂ ನನ್ನ ಮಧ್ಯೆ ಗೊತ್ತಿಲ್ಲದ ಹಾಗೆ ಒಂದು ಅಂತರ ಬೆಳೆದು ಬಿಡ್ತು. ನಂತರದ ದಿನಗಳಲ್ಲಿ ಬಂದಿದ್ದೆ ಗಡಿಬಿಡಿಗಂಡ. ಮೂಲ ತೆಲುಗು ಚಿತ್ರದಲ್ಲಿ ಎಸ್ ಪಿ ಹಾಡಿದ್ದ ಎಲ್ಲ ಹಾಡುಗಳು ಹಿಟ್ ಆಗಿದ್ದವು, ಹಾಗಾಗಿ ಕನ್ನಡದಲ್ಲೂ ಅವರಿಂದಲೇ ಹಾಡಿಸಬೇಕೆಂಬ ಹಂಬಲ ನಿರ್ಮಾಪಕ ರಾಘವೇಂದ್ರ ರಾವ್ ಅವರಿಗಿತ್ತು. ಅವರಿಗೆ ನಮ್ಮ ಮಧ್ಯೆ ಬೆಳೆದಿರುವ ಅಂತರದ ಬಗ್ಗೆ ತಿಳಿಸಿದೆ. ರಾಘವೇಂದ್ರ ರಾವ್ ಅವರ ಸಿನಿಮಾ ಪ್ರೀತಿ ದೊಡ್ಡದು. ಅವರು ಎಸ್ ಪಿ ಅವರೊಂದಿಗೆ ಮಾತನಾಡಿದರು, ಎಲ್ಲ ಸಂಗತಿಯನ್ನು ಕೂಡ ತಿಳಿಸಿದರು, ತಮ್ಮ ಸಿನಿಮಾಕ್ಕೆ ಹಾಡಲು ಒಪ್ಪಿಸಿಯೂ ಬಿಟ್ರು. ನಂತರ ನನ್ನ ಬಳಿ ಬಂದು ಎಸ್ ಪಿ ಹಾಡಲು ಒಪ್ಪಿದ್ದಾರೆ, ನಾಳೆ ಬರ್ತಾರಂತೆ, ಹಾಡಿನ ಸಾಹಿತ್ಯ ಹಾಗೂ ಟ್ಯೂನ್ ರೆಡಿ ಮಾಡಿಕೊಳ್ಳಿ ಎಂದರು. ಆ ವೇಳೆಗಾಗಲೇ ಹಿಂದೋಳ ರಾಗದಲ್ಲಿ ಟ್ಯೂನ್ ಮಾಡಿದ್ದೆ. ಎಸ್ ಪಿ ಬರುವ ದಿನವೇ ಬೆಳ್ಳಂಬೆಳಿಗ್ಗೆ ಹಾಡು ಬರೆಯಲು ಕೂತೆ. ಹಾಡು ಬರಬೇಕಿದ್ದ ಸಂದರ್ಭ ನೆನಪಿತ್ತು. ಹಾಡು ಬರೆಯಲು ಶುರು ಮಾಡಿದಾಗ ಮನದಲ್ಲಿ ಯಾವ್ಯಾವ ಯೋಚನೆಗಳು ಸರಿದಾಡುತ್ತಿದ್ದವು ಎಂಬುದು ನನ್ನ ಪಾಲಿಗೂ ನಿಗೂಢ. ಹಾಡಿನ ಸಾಲುಗಳು ತಂತಾನೆ ಸೇರಿಕೊಳ್ಳುತ್ತಾ ಹೋದವು. ಕೆಲ ಸಮಯದ ನಂತರ ರೆಕಾರ್ಡಿಂಗ್ ರೂಮ್ಗೆ ಎಸ್ ಪಿ ಬಂದರು. ನನ್ನನ್ನು ನೋಡಿದವರೇ ತೆಲುಗಿನಲ್ಲಿ, ನಿನ್ನ ಮೇಲೆ ಬೇಜಾರಾಗಿತ್ತು ಅಂದರು. ನಾನು ಅದೇ ತೆಲುಗಿನಲ್ಲಿ, ನನಗೂ ನಿಮ್ಮ ಮೇಲೆ ಬೇಜಾರಾಗಿತ್ತು ಅಂದೆ. ತಕ್ಷಣವೇ ನನ್ನತ್ತ ನೋಡಿ ನಸುನಕ್ಕ ಎಸ್ ಪಿ, ಹಳೆಯದೆಲ್ಲ ಮರೆತು ಬಿಡೋಣ ಗುರುಗಳೇ ಎಂಬರ್ಥದ ಮಾತನಾಡಿದರು. ಅವರ ಮಾತಿಗೆ ತಕ್ಷಣವೇ ಒಪ್ಪಿಕೊಂಡೆ. 2 ನಿಮಿಷದ ನಂತರ ಸಾಹಿತ್ಯ ಬರೆದುಕೊಳ್ಳಲು ರೆಡಿಯಾದರು ಎಸ್ ಪಿ. ಮೊದಲ ಸಾಲೆಂದು, ನೀನು ನೀನೇ, ಇಲ್ಲಿ ನಾನು ನಾನೇ, ಹೀಗಂದೆ ನೋಡಿ. ಆ ಸಾಲು ನೋಡಿದ ನನ್ನನ್ನೇ ತೀಕ್ಷ್ಣವಾಗಿ ನೋಡಿದರು ಎಸ್ ಪಿ. ಇದೆಂಥ ಅಹಂಕಾರ ನಿಮ್ಮದು ಎಂಬಂತಿತ್ತು ಆ ನೋಟ. ನಾನು ಅದನ್ನು ಕಂಡು ಕಾಣದವನಂತೆ ನಿರ್ಲಿಪ್ತ ಭಾವದಲ್ಲಿ 2ನೇ ಸಾಲು ಓದಿದೆ. ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಮಾಡಲಯ್ಯ ದಾಸಾನುದಾಸ. ಈ ಸಾಲುಗಳನ್ನು ಕೇಳ್ತಿದ್ದಂತೆ ಎಸ್ ಪಿ ಭಾವುಕರಾದರು. ಚಕ್ಕನೆ ನನ್ನ ಕೈ ಹಿಡಿದುಕೊಂಡು, ನಿಮ್ಮನ್ನು ಅಪಾರ್ಥ ಮಾಡಿಕೊಂಡಿದ್ದೆ, ಸಾರಿ ಎಂದರು. ಅವರ ಮಾತಲ್ಲಿ ತಾಯ್ತನದ ಸ್ಪರ್ಶವಿತ್ತು, ಪ್ರೀತಿ ಇತ್ತು, ಗೆಳೆತನವಿತ್ತು, ಸಂತೋಷವಿತ್ತು. ಅವರ ಮಾತು ಕೇಳಿ ನನಗೂ ಮನ ತುಂಬಿ ಬಂತು. ಪುನರ್ಮಿಲನದ ಈ ಸಡಗರದ ಮಧ್ಯೆಯೇ ತಾಯಿ ನಾಗೇಶ್ ಹಾಗೂ ರವಿಚಂದ್ರನ್ ಇಬ್ಬರಿಗೂ ಹೊಂದುವಂಥ ಭಿನ್ನ ಧ್ವನಿಯಲ್ಲಿ ಅದ್ಭುತವಾಗಿ ಹಾಡಿದರು ಬಾಲು. ದೇಶ ಕಂಡ ಮಹಾನ್ ಗಾಯಕ ಎಸ್ ಪಿ ಅಂತ ಹಾಡುಗಾರನ ಮನಸ್ಸನ್ನು ಒಂದು ಹಾಡಿನಿಂದಲೇ ಗೆದ್ದಿದ್ದೇನೆ ಅಂತಾರೆ ಹಂಸಲೇಖ. ಗಡಿಬಿಡಿಗಂಡ ಚಿತ್ರದ ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್.
1: ಶುಭ.

0: நீர் குண்டி
1: அவன் ஏன் சாலை கொண்டு திரும்ப
0: ஒன்றைக்கு முன்னாக தினியரே
1: அது எங்கெல்லாம் வேலை ராமன் தியனா
0: ஏறு நிக்கல நில்லத வேலதை ராமேன் அக்கா அக்கா ஆயவுள் டாக்டர் நில்லத வேலதை அந்த பொன்னிச்சலா அல்டா வரத்தடி லெத்துது குட்டுடு குச்சு குச்சு பாத்தேர்னு குச்சு குச்சு பாத்தேரடா அக்கா லஞ்ச குச்சு குச்சு ஓதாய அத்தின போண்டத்து பர்ப்பே அக்கா டீச்சர் உள்ளர போயிரா
1: ஏன் அம்மனா உள்ளல்லு
0: உள்ளரா நமஸ்தே டீச்சர்
1: கேண்ட நிறுவன் போக சால போ
0: என்ன பொப்ப தோக்கரன் நிஞ்சரா ஆறு பொசாத்து மொபைல் தேய்தேரு அவ்வாறு தாரை டெபினிட்டி பிஸி அத்தே அஞ்சா என் பர்ப்ப
2: லக்ஷ்மி லக்ஷ்மி
0: ಮಲಗುವಾಗ
2: ಬೇಗ ಮಲಗುದಿಲ್ವಾ ಮಲಗುದಿಲ್ವನ ಬೇಗ ಹೋಗಿ ಆ ಪೂಜೆ ನೀರೆಲ್ಲ ಚೇಂಜ್ ಮಾಡು
0: ಪೂಜೆಗೆ ನಾನಲ್ಲ ನೀರಾಕಿಕ್ಕೆ
2: ಮತ್ತೆ ಯಾರು
0: ಜನಿಗೆ
2: ಭೋಜನಗಾಗಿ ದೂಜನೆ ಚೇಂಜ್ ಮಾಡಿರ ಹೋಗ್ರೆ ಭಾಷೆ ಇಲ್ಲದ ಪ್ರಾಣಿ ಪಕ್ಕ ಪೂತ್ ಬರ್ಪೆ ಸ್ವಲ್ಪ ಮೀನು ಕಾಸ್ತೈತೆ ಅರಬೈ ಮಿಂದಿತ್ತನ ಅವ ಅರಬೈ ಎತ್ತದೆ ಅರಬೈ ಪುಣ್ಯ ಜಿನ ಹೋ ಚೂರ್ಣೆ ಐತನು ಅವ ಲಕ್ಷ್ಮಿ ಗಂಗಾಧರ ಮಾಸ್ಟರ್ ಪೂ ಇರದೆ ಕ್ಲಿಪ್ಪು
1: ಗಂಗಾಧರ ಮಾಸ್ಟರ್ ಓ ಗಂಗಾಧರ ಮಾಸ್ಟರ್ ಅಯ್ಯೋ ದೇವರೆ ಇವರೊಂದು ಮಾಸ್ಟರ್ ಇವರ ತಲೆಗೆ ತೆಂಗಿನಕಾಯಿ ಯಾಕೆ ಬಿದ್ದಿದ್ದ ಇವರಿಗೆ ಯಾಕೆ ಈ ರೀತಿ ಮರೆವು ಮಾಸ್ಟರ್ ಓ ಮಾಸ್ಟರ್ ನಾನು ಲಕ್ಷ್ಮಿ ಅವರು ನನ್ನ ಅಮ್ಮ ನೀವು ಮಾಸ್ಟರ್ ಈಗ ಶಾಲೆಗೆ ಹೋಗುದು ಹೊತ್ತಾಯ್ತು ಬೇಗ ಹೊರಡಿ
3: ಹಾಗೆ
1: ನನ್ನ ಅಮ್ಮ ಮಾಸ್ಟರ್
2: ಮಳಿಯಿಲ್ಲ ಮತ್ತು ಕೊಡಿ ಯಾಕೆ
1: ಅಮ್ಮ ತುಂಬಿದಲ್ಲ
2: ಹೂ ತುಂಬು ಉಂಟಲ್ಲ
4: ಹಲೋ ಆ ಬಲ್ಲೆ ಆ ಗೊತ್ತಾನ ಗೊತ್ತಾನ ಬಲ್ಲೆ ಎಂಚ ಅಯ್ಯನ್ ತಾರೆನ ತಾರಾಯ ದೆಪ್ಪರಂಡ ಇನಿ ಆಪ್ ಇನಿ ಎಲ್ಲರ ಅಡ್ಡು ದಿನ ಆಪ್ ಈಗ ಫೋನ್ ಕಟ್ಟು ಅನ್ಬಿಳಿ ಫೋನ್ ಕಟ್ಟು ಅನ್ಬಿಳಿ ಏನ್ ಆವ್ ಬಾರಿ ಬಿಸಿ ಅಮ್ಮ ಬಾರಿ ಬಿಸಿ ಮೊಬೈಲ್ ಫೋನ್ ಸಿಕ್ಕಿನಿ ಯಾರು ಗೆತ್ತಮ್ಮ ರಾಯಗ ಇದು ಇತ್ತು ಏತು ಉಪಕರಣ ಗೊತ್ತುಂದಿ ಯಾನ್ ತಾರಾಯ ದೆಪ್ಪನೆ ಸಿಕ್ಕಂದೆ ಎರಡ ತಾರಾಯ ದೆಪ್ಪ ಬಂಡಂಗ ಎಡಿಸಿಟ್ಟು ಇದೊಂದು ಇತ್ತು ಯಾನ್ ತಾರದ ಕುಪ್ಪೆ ರಪ್ಪ ದಿಕ್ಕು ಅಲೇ ಬರ್ತದೆ ಹಲೋ ಅವರೇ ಎಂತ ಬಂದ ತಾರುಂಡ ಆ ಮತ್ತೆ ಮತ್ತೆ ಪೀಸಾಡಿ ಅಮ್ಮ ಅಲ್ಲಿ ರಾಮೆ ಬತ್ತಿ ರಾಮನೊಂದಿ ಕೇಳೋಣಮ್ಮ ಆ ಯಾಪಲ ಓನಿಡು ಒಂಜಿ ಪೊನ್ನಡ ಪಾತೆರ ನೋಡಿ ಅವು ಒಂಜಿ ಕೇಳೋಣಮ್ಮ
1: ಬರಡೈ ಬರಡಿ ಬಲ
4: ಬೇಲದ
0: ಇನ್ನ ಅಪ್ಪೆಗೆ ಸಾಲೆಗೆ ರಜತಿಗೆ ರಥ ಐಕೆ ನನ್ನ ಅಪ್ಪೆ ಸಾಲೆಗೆ ಬರಿಯಾರ ಬಂತೀರಿ ಅಪ್ಪೆನ ಪಿರಾವಡಿ ಏಪಲ ಕೊಡೆ ಬದಲು ಪೋಪುನ ಯಾನತ್ತ ಐಕೆ ನನ್ನ ಸಾಲೆಗೆ ಪೋಪು
1: ಅಮ್ಮನ ತರೆ ತಿನ್ರೆ ಪೋಪಿನ ತಿನ್ ತಿನ್ನು ನಿನ್ನಡ್ದು ಹೆಚ್ಚ ತರೆ ತಿನ್ರೆ ಹೆಂಗ್ ಗೊತ್ತುಂಡವ ಅಮ್ಮನ ತರೆ ತಿನ್ರೆ ಹೆಂಗ್ ಗೊತ್ತುಂಡು
0: ತಿನ್ಲೆ ತಿನ್ಲೆ ಅಪ್ಪೆನ ತರೆ ತಿನ್ಲೆ ತರೆ ತರೆ ನೆಲಿಕ್ಕೆ ಬೇನ್ಲ ಉಂಡು ತಿನ್ಲೆ ಅದೇ
3: ಪತಿ ನೀತಿ ಮದ್ಮೆ ಮಾಡ್ತೀನಣ್ಣ
5: ಆಯ್ತಾ ಎಂಚಿನ ಅವ್ರ ನಿಕ್ಕೆ ಕೇಸುಣ್ಣ
3: ಎಂಕ್ ಡ್ರೈವ್ ಆಸ್ಬೋಡು
5: ಅವು ಈ

0: ಹೌದು
1: ಕನ್ನಡದಲ್ಲಿ ಭಯಂಕರ ಮೊರಂಪೆ ಕೊಡದೊಂದು ಮನೆ ಮನೆ ದಾಖಿ ನಿಮಗೆ
0: ಅಂದೆ
1: ಸೈ ಅಡ್ಫಾನರ್ ಕೊಂಡ ಬೇಜಾರ
2: ಅಪ್ಪಣ್ಣಮ್ಮ
1: ಇಂಜಿನಿಯರ್ ವಕೀಲರ್ ನಕ್ಕಳಾರ ಡಾಕ್ಟರ್ ನಕ್ಕಳು ತೆಂಗಾರ ಬಲ್ಲಿ ಒಂಚೂರು ಎದುರು ಬಲ್ಲ ಯಾಪಲ ತೆಂಗಾರ ಬಲ್ಲಿ ಎಂಚಿನ ವಿಷಯ
0: ಅಣ್ಣ ಎಂಕ್ ಮದುವೆ ಹೊರ್ಚಿ ಬಂಡಣ್ಣ ನಾನು ಇಲ್ಲದ ಅಪ್ಪನ ಪತಿ ಇದು ಮದ್ಮೆ ಮಲ್ತೆ
1: ಅವ
0: ಎಂಕಿಲ್ಲ ನಕ್ಷತ್ರ ನಕ್ಷತ್ರ ಒಂಜೆಗೆ ಅಣ್ಣ
1: ನಕ್ಷತ್ರ ನಕ್ಷತ್ರ ಕಂಟೆ ಒಂದು
0: ಕಂಟೆ

0: ਮੈਂ ਤਾਂ ਵਰਤੀ ਉਂਜੋ ਸਾਨ
1: ਉਂਜੋ ਸਾਨ
0: ਕਹਿਤਾ ਵੀ ਬਰੇ ਸ਼ੇ ਸ਼ੇ ਸ਼ੇ ਸ਼ੇ ਬਾਲੰਡ
1: ਉਂਜ ਬਾਲੰਡ
0: ಕೈತಾ ಬರೆಯರೆ ಮದುಮೇದು ಬರ್ತಿ
1: ಒಂಜಿ
0: ಬಾಲೆ
1: ಒಂಜಿ
0: ಶೇ ನೀವು ಒಯ್ಟು ಬರ್ಪಣೊಂದು ಗೊತ್ತು ಜಿ ಮಾರೆ ಹ್ಮ್ ತೂಕ ಹಿಂಗ್ ಇಡೀ ರಾತ್ರಿ ಇನ್ನು ಬಾಲೆ ನಾಡ್ನೇ ಬೇಲೆ ನಿನ್ನೆಟ್ಲ ಒಪ್ಪಂದವು ಆತಲ ಜೋರು
1: ಅದಾ
0: ಬಡಿದಿನ ಹುದರಂಜಿನ
1: ಸರಿತ
0: ಪಕ್ಕ ಸರಿ ಜೀವನಪ್ಪ
1: ಉದರ್ ಸರಿತ
0: ಅಲೇಗ ಆತ ಸರಿ ಬಾಲೆ ಗಿಂಜಿನ ಹುದರ್ ದೀತ ಜೇಜ
1: ಸಂಶಯ
0: ಪೊಣ್ಣು ಬಾಲೇನ
1: ಅಂದು
0: ಅವೇ ಸಂಶಯ ಆಣು ಬಾಲೆ ಬಿನಿ ಆತ ಅಕ್ರಮ ದೀಸೋಟ ವಕೀಲರಂತೆ
1: ಕುಶಾಲ್ದಾರಲ್ಲಿ
0: ಸರಿ ಸರಿ ಸರಿ ನಮ್ಮ ಈ ಕೇಸು ನಾನು ಇಲ್ಲದೆ ತೊಂದ್ ಇಲ್ಲ ಗೆಡ್ಡೆ
1: ಪಬ್ಲಿಕ್
0: ಅಣ್ಣ ನೋಡಿ ಪಬ್ಲಿಕ್
1: ಪಬ್ಲಿಕ್
0: ಈ ಎಲ್ಲ ಆಫೀಸ್ ಬರ್ಪ ನಮಗ
1: ಆಫೀಸ್
0: ಬಲ
1: ಆಫೀಸ್
0: ಆಫೀಸ್ ಇನ್ನು ಅಮ್ಮೆಲ್ಲ ಬರಂತೇರು
1: ಅಡಿಗೆ ಒಟ್ಟಿಗೆ ಬೈದವರ
0: ಅಂದಮ್ಮ ಗೊತ್ತೇಂಕ ನಿನ್ನ ಈ ಲೆಂಕಿರಿ ಕಾರ್ದು ಅಂದಾಜ
1: ಅಮ್ಮರ್ನಲ್ಲ
0: ಅಂಚಿನಿ
1: ಅಂಚಿನಿ
0: ಗಣಪಣ್ಣಿಲ್ಲ ಅಣ್ಣ ಯಾರಲ್ಲ ಗಾ ಉಂತನ ಉಂತನಗ ಗಾ ಬರೀಲೆ ಕಂಚ ಅಲ್ಲ ಗಾ ಅಂದೆ ಅಟ್ಟೆ ಓ ಅಮ್ಮ ಎಲ್ಲ ಬಲ್ಲ
1: ಎಂಕ್ ಬಡದಿ ಬರ್ಚಿ ಎಂಕ್ ಬಡದಿ ಬರ್ಚಿ
0: ನಮ್ಮೆ ಎಲ್ಲ ದಯ ತಿರ್ತೀನಿ ಮಲ್ಲಜ್ಜಿ ಮಲ್ಲ ಅವ ಬ್ರೇಕ್ ತಿಕ್ಕ
1: ಇಂದು
0: ಎಲ್ಲ ಬನ್ನಾಗ ಆಫೀಸ್ ಬನ್ನಾಗ ಒಂದ್ ಎಲ್ಲ ಎಣ್ಮ ಜನ ಒಟ್ಟುಕೊಳ್ಳೆ ತೊಂದವಲ್ಲ
1: ಅವಳೆ ತೊಂಬರ್ಪಣ್ಣ
0: ಆಫೀಸ್ ನಿಲ್ಕೆ ಜನ ಇತ್ತಂದ ವಕೀಲರು ಬಿಸಿ ಇಲ್ಲ
1: ಅವು
0: ಎಣ್ಣ ಉಪಕಾರ
1: ಎಂಕ್ ಬಡದಿ ಬರ್ಚಿ
0: ಎಂಕ್ ಬರ್ಚಿ ನೇರೇ ಕೊರ್ಪ
1: ಎಂಕ್ ಬರ್ಚಿದ ಇರೇ ಕೊರ್ಪ್ಯಾನ್
0: ಎಂಚಿನ ಸಾವು ಹಾಕಿರುವ ಮಾರಯ್ಯ
1: ಇರೇಗ್ ಬರ್ಚಿನ ಮೇಲೆಗಿದೆ ಕೊರ್ಕ್ಯಾನ್
0: ಕೇಸ
1: ಕೇಸು
0: ಕೇಸು ಬಕಂಚಿನ
1: ಕೇಸು
0: ಆವ ಮಗು
1: ಆವಾ ಬರ್ಪ್ಯಾನ್ ಎಂಕ್ ಬಡದಿ
2: ಎಂಚಿನ ಗಿರಾಕಿ ಮಾರ ನಿನ್ನ
0: ಆ ಗಿರಾಕಿ ತಿನ್ನಡು ಬದುಕುವ ಮಾರ ನಮ್ಮ ಬಾರಿ ಬಂಗತ್ತ ಅವು ಸೈ ಎರಡು ವಿಷಯ ಬರ್ಕ ನಿನ್ನ ಮಗೆ ಅಮೆರಿಕದ ಧನರಾಜ ಯಾಪ ಬರಿಯರೆ ಎಣ್ಣ ಮಗ ಲಕ್ಷ್ಮಿ ಮತ್ತೆ ಅದೇ ಯಾಪ ಲೆ ಬೇರೆ ಅವು ಬಗ ಒಟ್ಟಾರ ತಿಳಿಪು ನಾತ್ತ ಮರಲ
2: ಅತ್ತೆ ಬಸ್ಗಲ್ ನಿನ್ನೊಟ್ಟು ಇರುವ ವರ್ಷ ಸರ್ವಿಸ್ ಮಾಡೋದಿಲ್ಲ ಮಾರೇ ಸಂಶಯ
0: ಪಡ್ತಾನು ಮರಲ ನೀ ಗಲ್ಗೆ ಕೊಂಚ ನಮ್ಮನೆ ಬೇರೆಯವರ
2: ದಾದಯ ಪಕ್ಕಂದ್ರೆ ಆ ಕೈ ದಿನಗಳ ಮತ್ತೆ ಪಾತ್ರಕ್ಕೆ
0: ಸರಿ
2: ನಾ ಆಯ್ತು ನನ್ನ ಮಗೆ ಆತ್ಮಲ್ಲ ಜವಣೆ
0: ಅಮೆರಿಕದಲ್ಲಿ
2: ಅಮೆರಿಕಡು ಆತ್ಮಲ್ಲ ಜಾಬ್ ಇಡಲಿ
0: ನಿನ್ನ ಈ ನಿನ್ನ ಮಗ ಈ ಬರ್ಲಕ್ಕೆ ಏನು
2: ಡಾಕ್ಟರ್ ಯಾರು ಮಾಡ್ಲಕ್ಕೆ
0: ಅಬಣ ಮದ್ಮೆ ಆಯ್ಲಕ್ಕ ನಿನ್ನ ಮಗ ಅವು ಎಂಜ ಮನಪ ಈ ಕೇನು ಎಂದು
2: ಇತ್ತು ಎಕ್ಸಾಂಪಲ್ ಉದಾಹರಣೆಗೆ ಇತ್ತೆ
0: ಉದಾಹರಣೆಗೆ
2: ಅಮೆರಿಕಾ ಒಂದು ಫೋನ್
0: ಅಮೆರಿಕಾ ನಿನ್ನ ಮಗ ಧನರಾಜ ಒಂದು ಫೋನ್
2: ಹಲೋ ಮಿಸ್ಟರ್ ಧನರಾಜ್
0: ಹಲೋ ಧನರಾಜ್ ಅಲ್ಲ ಮ್ಯಾಮ್ ಮೇಲೆ ಫೋನ್ ವೈಟ್ ಬರೋಡ್ ವಿಮಾನ ನನ್ನ ಅಲ್ತಲಾಗಿನ ಜೋ ದಾರ ದಿಕ್ಕ ಮಾರ ಫುಲ್ಲ ವಿಮಾನ ಬಲ ವಿಮಾನ ಬಲಾಡ್ ವಿಮಾನ ವಿಮಾನ ಉಂತುಂಡು ಉಂತ ನೋಡು ಮೇಲೆ ಲಾಗಿ ವಚ್ಚು ಮಾರ ಲೆಂಚ್ ದೀಪನೇ ತುಂಬ ಲಾಗಿ ಇರ್ತದೆ ಜಪ್ಪು ಮಗ ವಿಮಾನ ಹೊಡೆದು ನಾನು ನಿನ್ನ ಅಮ್ಮಿ ಎಣ್ಣ ಮಗಲೇನು ತುಂಬಾನ ಲಕ್ಷ್ಮಿ ಬತ್ತಲತ್ತ ತೂಲ ಎಣ್ಣ ಮಗಲೇನು ಅಣ್ಣ ಮದ್ಮೆ
2: ಓಕೆ ಮದ್ಮೆ
0: ಮದ್ಮೆ ಆದ್ಲ ಅಣ್ಣ ಅವೇ ವಿಮಾನ ಹೊಡೆದು ಕುಲ್ಲೇ ಕಂಡಿ ಬಿಡಿದ್ವಿ ಕೋಡ್ ವಿಮಾನ ವಿಮಾನ ಪೂರ್ಣ
2: ಮಾರೇ
0: ಶಬ್ದ ನಿನ್ನ ಫಿರಾಡುದು ಬತ್ತಿಲ್ಲ
2: ಕಾಣ್ ಅಪಶಕ್ನ ಬರ್ತಾರೆ
0: ಅಪಶಕ್ನದ ಅಲ್ಲ ಶಬ್ದ ನಿನ್ನ ಕಿವಿ ಕೂಡ ನೀ ಅಂದ ಅನ್ಕೊಂಡೆ
2: ನಿನ್ನೆ ಮಿಸ್ಸಸ್ ಜಾನಕಿ ಟೀಚರ್ ಹೊಡೆತ
0: ಓ ರಾಮ ಜಾನಕಿಗೆ ಜೋಕ್ಲಿ ಪರೀಕ್ಷೆ ರಜೆ ತಿಕ್ಕದು ನನ್ನ ಆಣ್ ಮಾರೆ ಒಂದು ತಿಂಗಳು ರಜೆ ಅನ್ನ ಕೆಬಿತ ಒಂದು ತಮಾಟೆ ಪೋಪುಣ್ಣ ನಾನು ಅವು ಮಾಲೆ ಬಟಾಕಿ ಶೂ ಕೊರ್ಲೇಕತ್ತೆ ಅಲ್ಲ ಎಂಚಿನ ಮಾರೆ ಮೈಸೂರದ ಮೆರವಣಿಗೆ ಸಹ ನಿಂಚವರ
3: ಶ್ರೀ ದಾದಿ
0: ದಾದೆ ಅಂದ್ರೆ ಬಂಡಾರ ಜಾತಿ ಲೆಕ್ಕ ಮಲಿಪ್ಮೆ ಕೊಡೆ ಬೈದಿನ ತಮ್ಮ ಸಿರಿಯ
3: ಸರ್ ಮನೋಡ್ ಚಾ ಮಾಡಿಪಾರ
0: ಆರ್ಡರ್ ಕರಂದೇ ಹೋಗ್ಲಜ್ಜಿ ಮೇನ
3: ಮಡಿಪ್ಪೆ ಕೊಡೆ ಮಡಿಪ್ಪೆ ಉಲೇ ಗುರದಿಲ್ಲ
4: ಅಂದ್ರೆ ನನ ಕೂಡ ಬಿಟ್ಪಾರ ಬಂಡ್ರ ಇಜ್ಜಪ್ಪ
3: ಕೊಡೆ ಉಲೇ ಗುರದಿ ಇರಬೇಕ
4: ಮಜ್ಜಿ ಚೊರ ಪೊಂಜು
3: ಏರಿ ಬಣ್ಣಿ ಬೇ
0: ಏರಿ ಬಣ್ಣಿ
4: ಅವು ಅರ್ಣ ಕೊಡಿದಿ
0: ಕುಸುಮ ವಿಶೇಷ ಕ್ಯಾರೆಕ್ಟರ್ ಮಾರೇ ಬಾತೇನು ನಿನ್ನೇ
3: ಎಂತದ್ ಮಾಷ್ ನೀವ್ ಅಲ್ಲಿಂದ ಇಲ್ಲಿ ತನಕ ನನ್ನ ಹತ್ರ ಮಾತಾಡ್ತಾ ಬಂದ್ರಿ ಈಗ ನನ್ನ ಹತ್ರವೇ ಕೇಳ್ತೀರಿ ನೀವ್ ಯಾರು ಅಂತ ಎಂತ ಅಭ್ಯಾಸ ಇದು
5: ನೀವ್ ಯಾರು
3: ನಾನಲ್ಲ ಮಾಷೆ ಜಾನಕಿ ಟೀಚರ್ ಅಲ್ವಾ
5: ಬೇಸರ ಮಾಡಬಾರ್ದಮ್ಮ ನೀನ್ ಬೇಸರ ಮಾಡಬಾರ್ದು ನನಗೆ ತಕ್ಷಣ ನೆನಪು ತಕ್ಷಣ ಮರವು ಯಾಕಪ್ಪ ನನಗೆ ಈ ತರ ಆಗ್ತದೆ ಒಮ್ಮೆ ಉಂಟಲ್ಲ ಇಡೀ ಕಣ್ಣೆಲ್ಲ ಒಮ್ಮೆ ಉಂಟಲ್ಲ ಇಡೀ ಜೀವ ಎಲ್ಲ ಒಮ್ಮೆ ಉಂಟಲ್ಲ ನೀವು ನನಗೆ ಮುದುಕಿಯಾಗೆ ಕಾಣ್ತೀನಿ
3: ಮಾಷೆ ಇದು ಒಳ್ಳೇದಲ್ಲ
5: ಒಮ್ಮೆ ಮಾತ್ರ ಹೆಂಗೆ ಕಾಣ್ತೀರಿ
0: ಹೆಂಗೆ ಬಣ್ಣಗಲ್ಲ.

0: ಕುಸುಂಟು ನಂಗದಲ್ಲ
1: ಕಾಣ
0: ಜೋಕಲ್ ಅಪ್ಪ ಸಾವ್ದ ಹಂಗ
1: ಪತ್ತು ಜೋಕಲ್ ಅಪ್ಪಲೆ ಹಂಗೆ ಅನ್ನ ಮಾಷೆ ನಿಮಗೆ ತಕ್ಷಣ ಮರಿವಂತ ರೋಗ ಹೇಗೆ ಬಂತು?
2: ಅದೇ ಅದೇ ಅದೇ ಅದೇ ಅದೇ ಅದೇ ಅದೇ ಅದೇ ಅದೇ ಅದೇ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್. ನಾನು ಚಿಕ್ಕವನಿರುವಾಗ ತೆಂಗಿನ ಮರದಿಂದ ಮಂಡೆಗೆ ತೆಂಗಿನಕಾಯಿ ಬಿದ್ದದ್ದು ಮಾತ್ರ ಗೊತ್ತು.
0: ಮತ್ತೆ ಆ ತೆಂಗಿನಕಾಯಿ ಹೊರಳಿಕೊಂಡು ಎಲ್ಲಿ ಹೋಗಿದೆ ಅಂತ
1: ಗೊತ್ತಿಲ್ಲ.
0: ಇಲ್ಲಿ ಸಿಕ್ಕಿದವರ ಮಂಡೆಗೆ ಕೊದುಮು ಬೀಳ್ತಾನು.
1: ನಮಗೆ
2: ಮತ್ತೆ ಏನಾಯ್ತು, ಎಲ್ಲಿ ಆಯ್ತು, ಹೇಗೆ ಆಯ್ತು, ಒಂದು ಚೂರು ನೆನಪಿಲ್ಲ. ಮೂಮೆಂಟ್ ಅಲ್ಲ
0: ಇಡೀ ಕಣ್ಣೆಲ್ಲ ಮಯ ಮಯ ಮಯ ಮಯ ಮಯ ಮಯ ಕಾಣ.
2: ಮೂಮೆಂಟ್ ಅಲ್ಲ ಇಡೀ ಜೀವ ಎಲ್ಲ
0: ಬೇಕಾದ್ರೆ.
2: ಮೂಮೆಂಟ್ ಅಲ್ಲ, ನೀವು ನನಗೆ ಒಂದು ಮುದುಕಿಯಾಗೆ ಕಾಣ್ತೀರಿ.
0: ಒಂದು WWF ಆಗಿ ಕಾಣು. ಬಾಕ ಎಂಚಿನ ಯಾಪ ಶುರು ಆತನು ಕೊಯ ಕೊಯ ಕೊಯ ಕೊಯ ಮಯ ಮಯ ಮಯ.
1: ಅದೇ ಅದೇ
2: ಅದೇ ಅದೇ ಅದೇ ಅದೇ ಅದೇ ಅದೇ ಅದೇ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್. ಆ ಕರ್ಮಕ್ಕೆ ನಾನು ಅಖಂಡ ಬ್ರಹ್ಮಾಚಾರ್ಯ ಆಗಿ ನಾನು ಉಳಿದದ್ದು, ಮದುವೆ ಆಗದೆ ಕೂತದ್ದು ನಾನು ಅದೇ ಕರ್ಮಕ್ಕೆ.
0: ನಿಮ್ಮ ಜೀವಮಾನದಲ್ಲಿ ಮಾಡಿದ ಒಳ್ಳೆಯ ಕೆಲಸವದು
2: ಯಾವ್ದಪ್ಪ?
0: ಮದುವೆ ಆಗದ್ದು.
2: ಯಾಕೆ?
0: ಒಂದು ವೇಳೆ ಮದುವೆ ಆಗ್ತಿದ್ರೆ ರಾತ್ರಿ 1 ಗಂಟೆಗೆ ಎಚ್ಚರಿಕೆ ಆದ್ರೆ ನೀನ್ಯಾರು?
1: ಹಾಗೆ ಕೇಳಿ.
2: ಅದೇ ಅದೇ ಅದೇ ಅದೇ ಅದೇ ಅದೇ
0: 1 ಗಂಟೆ ರಾತ್ರಿಗೆ ಅದೇ ಅದೇ ಅದೇ ಎಲ್ಲಿ ಹೋಗುದಾದ್ರೆ ಹೆಂಗಸು?
2: ಅದೇ
1: ಮಾಸ್ಟರ್, ನೀವು ಒಂದು ನೆನಪಲ್ಲಿ ಇಟ್ಟುಕೊಳ್ಬೇಕು ಮಾಸ್ಟರ್, ನನ್ನ ಇನ್ಫ್ಲೂಯೆನ್ಸ್ ಅಲ್ಲಿ ಮಾತ್ರ ನಿಮ್ಮನ್ನು ಶಾಲೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಇಲ್ಲದಿದ್ರೆ ಇವರನ್ನು ಶಾಲೆಯಲ್ಲಿ ಅವರಲ್ಲೇ ತೆಗೆದು ಬಿಸಾಡ್ತಿದ್ರು.
0: ಯಾಕೆ ಕಣೆ?
1: ಮೊನ್ನೆ ಮಕ್ಕಳ ಆನ್ಸರ್ ಪೇಪರ್ಗೆ 100 ಮಾರ್ಕ್ ಕೊಡುವಲ್ಲಿ 160 ಮಾರ್ಕ್ ಕೊಟ್ಟಿದ್ದಾರೆ. ಈ 60 ಮಾರ್ಕ್ ಇಲ್ಲಿಂದ ಗಡಂಗಿಂದ ತಂದು ಕೊಡುದಾ? ಮತ್ತೊಂದು ಕೇಳುದು ಮಾಸ್ಟ್ರಿ, ನಮ್ಮ ಶಾಲೆಯಲ್ಲಿ ಸೀನಿಯರಿಟಿ ಪ್ರಕಾರ ಹೆಟ್ಟಿ
2: ಚೆರೆಯಾರಾಗಿತ್ತು.
1: ನಾನು ಆಗ್ಬೇಕಿತ್ತು. ಈಗ ಆಗಿರೋದು ಯಾರು?
2: ಯಾರು?
1: ಅವಳಿಲ್ವ ಪ್ರಫುಲ್ಲ. ಮತ್ತೊಂದು ಕೇಳುದು ಮಾಸ್ಟ್ರಿ, ನಮ್ಮ ಶಾಲೆಗೆ ನಾನು ಬರುವಾಗ ಶಾಲೆ ಹೇಗಿತ್ತು? ಅಸ್ತ ವ್ಯಸ್ತವಾಗಿತ್ತು. ಸ್ವಸ್ಥ ಮಾಡಿದ್ದು ಯಾರು?
2: ಯಾರು?
1: ನಾವಲ್ವಾ?
2: ನೆನಪುಂಟ? ನೆನಪುಂಟ?
1: ಇದ್ಯಾಕೆ ಹುಡಿಲಿಕ್ಕೆ ಬರುದು?
2: ಎಟ್ಟಿಚರಿ ಯಾರು?
1: ಪ್ರಫುಲ್ಲ.
2: ಅವಳಿಗೆ?
0: ಅವಳಿಗೆ ಇಲ್ಲಿಂದ ಅಂಪನಕಟ್ಟೆಯಿಂದ ಓಮಂಜೂರಿಗೆ ಹೊಡೆಯುದ?
1: ಬಹು ದೂರದ ಹೊಡಿತಾ, ಅದು ಒಳ್ಳೇದದು.
2: ಹತ್ರ
1: ಮತ್ತೊಂದು ಕೇಳುದು ಮಾಸ್ಟ್ರೆ, ನಮ್ಮ ಶಾಲೆಗೆ ನಾನು ಬರುವಾಗ ಶಾಲೆಯಲ್ಲಿ ಒಂದೇ ಒಂದು ಕಕ್ಕು ಸರಿಯಾಗಿತ್ತ?
2: ಇಲ್ಲ.
1: ಒಂದೇ ಒಂದು ಕಕ್ಕು ಸರಿಯಾಗಿತ್ತ?
0: ಒಂದು ಕಕ್ಕು ಸರಿ ಇತ್ತ?
2: ಇಲ್ಲ.
0: ಅದನ್ನೆಲ್ಲ ಯಾರು ಕ್ಲೀನ್ ಮಾಡಿದ್ದು?
1: ಯಾರು ಮಾಡಿದ್ದು? ಇವಳೇ
0: ಬಕ ಯಾಪ ಶುರು ಆತನು ಯಾವ ಒಂಜಿನ. ಅದೇ ಅದೇ ಅದೇ
1: ನೀವು ಮಾತಿ ಗಮನ ಕೊಡ್ತೀವಿ.
0: ಗಮನ ಅಂತ ಅದು ಬರ್ತೇನೆ ಈಗ.
1: ನೀವು ಮಾತಿ ಗಮನ ಕೊಡ್ಬೇಕು. ನೀವ್ ಯಾಕೆ ಅವರನ್ನು ನೋಡಿದ್ರು? ಮತ್ತೊಂದು ಕೇಳುದು ಮಾಸ್ಟ್ರೆ, ನಮ್ಮ ಶಾಲೆಯ ಗೋಡೆಯ ದರೆಯ ಮೇಲೆ ಕುರಿ ಎಷ್ಟಿತ್ತು? ಒಂದು ಇಷ್ಟಿತ್ತು. ಸ್ವಚ್ಛ ಮಾಡಿದ್ದು ಯಾರು?
2: ಯಾರು?
1: ನಾವಲ್ವಾ?
2: ಮತ್ತೆ
1: ಅಲ್ವಾ ಮಾಸ್ಟ್ರೆ?
3: ನಮಸ್ತೆ ಟೀಚ. ನಮಸ್ತೆ ಮಾಸ್ಟ.
1: ಸ್ವಲ್ಪ ಹೆಚ್ಚು ಮಾರ ಈಶಾ,
3: ಯಾಕೆ
1: ತಿರುಗು ನೀನು?
3: ಯಾಕೆ ಟೀಚ?
1: ಯಾಕೆ ಹೊಡೆಯುವುದು? ಟೀಚರ್ ಮಾಸ್ಟರ್ ಅವ್ರು ಮಾತಾಡುವಾಗ ಮಧ್ಯದಲ್ಲಿ ಬಂದು ಮಾತಾಡ್ತೀರಾ? ಭಾಷೆ ಇಲ್ಲದ ಪ್ರಾಣಿಗಳು.
2: ನಾವು ಟೀಚರ್ ಮಾಸ್ಟರ್ ಅವ್ರು ಪರ್ಸನಲ್ ಮಾತಾಡುವಾಗ
1: ಎಂತದ್ದು ಪರ್ಸನಲ್ಲಿ? ಪರ್ಸನಲ್ಲಿ ಎಂತದ್ದು ಮಾಸ್ಟರ್? ಅಂತ ಕೆಟ್ಟ ಅಭ್ಯಾಸ ಇರಬಾರ್ದು, ಒಳ್ಳೇದಿಲ್ಲ ಅದು. ನಿಮ್ಮ ಹೆಲ್ತ್ ಕರೆಕ್ಟ್ ಆಗುದಿಲ್ಲ.
2: ನೀವು ಬೇಸರ ಮಾಡ್ಬೇಡ, ನೀವು ಬೇಸರ ಮಾಡ್ಬೇಡ ಆಯ್ತಾ? ನೀವು ಬೇಸರ
1: ಮಾಡ್ಬೇಡ.
2: ಅದು ಯಾರು? ಅದು ಯಾರು?
1: ಅದ್ ನನ್ನ ಗಂಡ ಅಲ್ವಾ ಮಾಸ್ಟರ್? ಅಂಚ ತಂಚತ್ತೆ ಯಾನ ಕಂಡ ನಿನ್ನೆ ಎನ್ನಿನಿ
0: ಮಲ್ಲತ್ತಪ್ಪ.
1: ಮಲ್ಲತ್ತೆ ಮಲ್ಲತ್ತೆ? ಈ ಮನುಷ್ಯ ಯಾರು?
2: ಮಲ್ಲತ್ತೆ
1: ಮಾಸ್ಟ್ರಿ, ಇದು ಯಾರಿಗೆ ಹೊಡಿಲಿಕ್ಕೆ ಹೋಗುದು?
2: ಭಾಷೆ ನಮ್ಮದಿ ಗೂಬೆ
1: ಮಾಸ್ಟ್ರಿ. ಯಾರಿಗೆ ಹೊಡಿಲಿಕ್ಕೆ ಹೋಗುದು?
2: ಯಾರದು?
1: ಅವರು ನಮಗೆ ದೂರದಲ್ಲಿ ಅಣ್ಣ ಬಿಟ್ಟಾರೆ.
2: ಹೌದಾ?
1: ಅವರು ನೋಟರಿ ವಕೀಲರು.
2: ಹಾ, ಬಸ್ ಸ್ಟ್ಯಾಂಡ್ ಕೆಳಗಡೆ ಅಂಗಡಿ
1: ಎಂತದದು?
2: ಲಾಟ್ರಿ.
1: ಶ್ರೀ ಲಾಟ್ರಿ ಅಲ್ಲ ಮಾಸ್ಟ್ರಿ, ನೋಟರಿ ವಕೀಲ, ಸರ್ಕಾರದ ವಕೀಲರು. ಅವರ ಮಗನಿಗೆ ನನ್ನ ಮಗಳೇನು ಕೊಡು, ಮಾತುಕತೆ ನಡೀತಾ ಉಂಟು.
2: ಒಳ್ಳೆ ವಿಷಯ.
1: ನಿಮ್ಮದಾಯ್ತು, ಹೋಗುದಿಲ್ವ ನೀವು?
2: ಬೇಸರ ಮಾಡಬಾರ್ದಮ್ಮ.
1: ಒಳ್ಳೇದಿಂದ ಹೋಗಿ.
2: ಬೇಸರ ಮಾಡಬಾರ್ದಮ್ಮ. ನೀವು ನಕ್ರೆ ಮಾತ್ರ ಚಂದ ಕಾಣ್ತೀರಿ ಅಮ್ಮ. ನೀವು ನಕ್ರೆ ಮಾತ್ರ ಚಂದ ಕಾಣ್ತೀರಿ. ಒಮ್ಮೆ ನಗಿ ಅಮ್ಮ, ನೀವು ಅಸಲು ಮುಖ್ಯಾದ್ರೆ ಮಾತ್ರ ಚಂದ ಕಾಣ್ತೀರಿ. ನಗಿ ನಗಿ. ಆಹಾ, ಎಷ್ಟು ಚಂದ ಕಾಣ್ತೀರಿ ಇವಾಗ, ಎಷ್ಟು ಚಂದ ಕಾಣ್ತೀರಿ. ಹುಚ್ಚ ಭಾಷೆದ ಮುಜಿ ಗೂಬೆ
1: ಮಾಸ್ಟ್ರಿ. ಯಾಕೆ ಅವರಿಗೆ ಬೈಲಿಕ್ಕೆ ಹೋಗುದು? ಸುಮ್ಮನೆ ಇಲ್ಲದಿದ್ರೆ ಅಣ್ಣ ಬೇಜಾರ್ ಮಾಡ್ಕೊಚಣ್ಣ. ಕುರ್ಲೇನ ಅಣ್ಣ ಮತ್ತೆ ಜಿಂಜು ಕೊಡ್ತಾಳೆ, ಕಂಡ ಬಿಟ್ಟು ಸೆಕೆತ್ತಣ್ಣ. ನಮ್ಮ ರಾಮ ಆ ಬಲಿ ತೇರ್ತಲ್ಲಿ ಬಂತು ನಿಂಚು ಬಲ ಮಗ. ಎಂಗ್ಳಿಗೆ ನೀರ್ದು ಬೊಕ್ಕ ರಜೆ 48 ರಜೆ ಉಂಟು ಅಂದೆ.
0: ದೂರ ಮತ್ತೆ ಬೋಳಿ
1: ಅಂದ ಕಾಸು ಕೊಡತ್ತೆ. ಗಾಳಿ ಬಾಡ ಮೆಂಬೆ ಉಂಟು ತೂಪಿ
0: ಈರ್ ಕನಾರ ಬಂಡಾರ ಗಾಳಿ ಬಾಡಾರ ಬಂಡಾರ.
1: ಓ ಬೇಗು ಆಟಕ್ಕೆ ಬರಂದು ಒಯ್ಲಿ ಮಲ್ಪು ಜೈ ಗಾಳಿ ಬಾಡ್ಮೆ.
0: ಎಂಚಮ್ಮ ಗಾಳಿ ಬಾಡ, ಅಂಜ ಗಾಳಿ ಬಾಡ. ಓಕೆ ಎಂಚ ತೇಂಜ್ ಬರು ಇದೆ ತೋಜಾಲಿ ಆ ಚಿಕ್ಕ ಪ್ರಸಂಗ. ನೆಂಚ ಬದ್ದ ನೆಂಚ ಮುಟ್ಟ ಮಲ್ಪಡಣ ನೆಂಚ. ಬೆಂಗಳೂರು ಕಾಲಿಂದ ಸ್ಲೋ ಬಂದ ಸ್ಲೋ.
4: ಓರಿಗೆ ಜೋರು ಪೆಟ್ಟುಣ್ಣ. ಓ ಏರಿಗೆ ಗಾಳಿ ಬಾಡ್ನು ಮೈ. ಓ
1: ಇಲ್ಲಿ ಏರಿ ಗಾಳಿ ಬಾಡ್ನಿ.
0: ಅಪ್ಪ ಎಂಚಿನ ಅಪ್ಪ ಎಂಚಿನ ಅಪ್ಪ ಎಂಚಿನ ಅಯ್ಯ ಎಂಚಿನ ಅಯ್ಯ ಈ ನಮ್ಮನೆ ಪಾತಿರ್ಮು ಒಂದು ಅಪ್ಪಗಳ ಪೊಣ್ಣಡ ಆನೆ ಪಾತಿರ ಪೆಟ್ಟಿಗೆ ಆ ಬಾಲೆ ತಟ್ಟೆರ

0: ಹೀರಾ ಕೊತ್ತಿದ್ದ
1: ಯಾರು ಕೊತ್ತಿದ್ದ
0: ಮಗ ಈನಗೆ ಏತ್ ಗೊತ್ತಿದ್ದ ಜಾನ ಏತ್ ಮಗ ಅಂತ ಬಂದ ಜಾನ ದೇವರ ತುಡಾರ್ ದಿನಕಯ್ಯ ಏತ್ ನಟ್ಟುವ ಅಪ್ಪೆಗ್ಯಾನ
2: ದೇವರ ತುಡಾರ್ ದಿನ ಹೆಂಗೆ ಜಿನೆ ನೀ ನಟ್ಟು ನೀ
0: ಎನ್ನ ಅಪ್ಪೆ ಓಲ್ಲ ದಂತದ ಬೂರ ಬಲ್ಲಿ ಜಾನ ಏತ್ ನಟ್ಟುವ
2: ಅವ್ವ ಆಯ್ನ ಮನಸ್ಸು ರುಂಡಿ ಆಯ್ನ ಒಲ್ಲ ಬೂರ್ದು ಬೋಡು ನಂಚಿ
0: ಕೋಡೆ ನಟ್ಟಿಯ ಕಾಂಡೆ ಕೋಡೆ ಕಣ್ಣಬಟ್ಟೆ ನಟ್ಟೆ
1: ಅವ ಇನಿ ಒಂದು ಕೇಸ್
3: ಸೂರ್ಪನಕಿನ ಡಬಲ್ ರೋಲ್ ಮಾತ್ರ ಏರ್ ಮಗ ಎಂಜಿನ ಪುದರ್ ಎಂಜಿನ ಅದೇ
4: ಪಾರ್ವತಿ
3: ಏತು ಶೋಕದ ಪುದರ್ ಪಾರ್ವತಿ ಆ ಪುದರ್ಡ್ ಒಂಜಿ ಮುಗ್ಧ ತಂಡು ಗೊತ್ತುಂಡ ಜಾನಕಿ ಅವಂಜಿ ಪುದರ್ ಸುಬ್ರಹ್ಮಣ್ಯ ಹೋಟೆಲ್
2: ಅಂಚಿನ
3: ಯಾರ ಸಹ ಮಾತಾಡಬಾರ್ದು ಕಾರ್ಗಿಲ್ ಯೋಧರು ಬಂದರು ಒಲ್ತು ಬೈದಾನ ಅಡೆಗೆ ಪೋ ಇಂಗ್ಲಾದಲ್ಲ ತಪ್ಪಿತ್ತ ಬರಕೆಂಡು
0: ಏನ ಏನು ಶಾಲೆಗೆ ಬರ್ಲಿಲ್ಲ
3: ಯಾವ ಶಾಲೆ
0: ಏನು ಶಾಲೆಗೆ ಬರ್ಲಿಲ್ಲ ಎಷ್ಟು ಸಮಯ ಶಾಲೆಗೆ ಬರದೆ ಭಾಷಿಲ್ಲ ಭೂಮೆ ಮರ್ಯಾದೆಯಿಂದ ನಿಮ್ಮಲ್ಲಿ ಶಾಲೆಗೆ ಬರಬೇಕು ರಜೆ ಅರ್ಜಿ ತರಬೇಕು ನೆನಪುಂಟಲ್ಲ ನೀನು ಯಾರು
2: ಅವಸ್ಥೆ
3: ಉಂಟ ನಾನು
0: ನೀನು ಯಾರು
3: ನಾನು ಅವಳ ಅಪ್ಪ ಸ್ವಾಮಿ
2: ಜೋಕು ನನೀತುಂಡಿ
3: ನನ್ನ ಒಂಜಿ ಮಣ್ಣದ ವಾರಿಡು ಒಂಜಿ ಲೋಡು ಬರೆಯಾರೆ ಕಾಲಿ ಒಂಜಿ ಅಪ್ಪಡೆ ಪಾಡು ಇದನ್ನ ಯಾನು ಏರ್ ಬಂಡ ಅದೇ ಅದೇ ಅದೇ ಅದೇ ಅಂಜು ಕಾಲಿ ಒಂದು ಸಿಂಗಲ್ ಅಪ್ಪ ಪಾಡೆ
0: ಅಪ್ಪನನ್ನು ಕರ್ಕೊಂಡು ಬಂದಿದ್ಯ ಅಂಬುಜಾ ಅವಳಪ್ಪ
3: ಅವಳಪ್ಪ
0: ಅಪ್ಪ ನಿಮ್ಮ ಮಗಳನ್ನು ಮರ್ಯಾದೆಯಿಂದ ಶಾಲೆ ಕಳಿಸಿ
3: ಆಯ್ತು
0: ಭಾಷೆಲ್ಲ ಪ್ರೇತಗಳು
2: ಮೇರೆಗೆ ಬೋಡ್ತಾನೆ ಈ ಅಪ್ಪ
3: ಕಾಲಿ ಒಂದು ಅಪ್ಪೋಡು ಕುಲೆ ಅದು
2: ಏರ್ಬೋಡ್ ಚಿಕ್ಕಮಲ್ಪ
3: ಏರ್ಬೋಡು ಮಗ ಏರ್ನಲ್ಲ ಗುರ್ತೊಂಡ ಮೂಲು ಏರ್ನ ಮೊಲ್ಲ ಗುರ್ತೊಂಡ ಏನು ಬಿಡದಿನ ಆಯ್ನ ಮೇನ ಗೊಂಗನ ಗುರ್ತೊಂಡ ಏನ ಮಗಲನ್ನ ಗುರ್ತೊಂಡ ಬಗ್ಗೆ ಏರ್ನ ಗುರ್ತೊಂಡು ಮೂಲು ಏರ್ನ ಆಯ್ನ ಗುರ್ತೊಂಡ ಬಲ್ಲಮ್ಮೆ ಬಲ್ಲೇ ಬಲ್ಲ ಡಾಕ್ಟರ್ ಇಲ್ಲದ ಬೇಲದ ಬಣ್ಣ ಏನ ಕರೆಕ್ಟ್ ಅಡ್ರೆಸ್ ಕೊಡ್ತಿ ಬಲ್ಲ ಬಲ್ಲ ಉಂತು ಪಾತ್ರ ಸಂಭಾಷಣೆ ಉಂಟು ಡೈಲಾಗ್ ಉಂಡ ಎದುರು ಬಲ್ಲಮ್ಮೆ ಕುಸ್ಕೆಲ್ಲ ಎಲ್ಲ ಬರ್ಚಿ ಎಲ್ಲ ಬೇತೇನೆ ಸುರುದಿ ಸಂಭಾಷಣೆ ಸುರು ಪಾತ್ರ ಮನೆ ಪೋಚಿ
2: ಡೈರೆಕ್ಟ್
3: ಕನೆಕ್ಷನ್ ಕೊರ ಆಯ್ನ ಮಾತ್ರ ಫೋನ್ ನಂಬರ್ ಎಲ್ಲ ಗುರ್ತಾಲ
2: ಅಂಚ
3: ಡೈರೆಕ್ಟ್ ಕನೆಕ್ಷನ್ ಕೊಡ್ತಾಲ ಸರಿ ಅವಳದಾನೆ ಬೇಲೆ ಬುಡ್ಡಿ ಮಗ
4: ಅಕುಲ ಎಡ್ಡೆತ್ತದಾನಿ ಅಕುಲ ಹಾಕುವರು ಪಕ್ಕ ಮೇ ಮುಟ್ಟಿದ ಮತ್ತೆ ಪಾತ್ರೆ
3: ತೂಲ
4: ಐಕ್ಯ ಅವ್ರು ಬೇಲೆ ಬುಡಿಂದಾನಿ
3: ಐಕೆ ಅವ್ಳು ಜನಕ್ಕೆ ಲಡ್ಡೆ ಹತ್ತಿಂದ ಬೇಲೆ ಬುಡಪ್ಪ ಇನಿ ಬಂದು ಅಪ್ಪಮ್ಮೆ ಮೈನಸ್ ಆತನ ತಾವು ಬೇತೇರ್ಲಿ ಮಗ
4: ಅನ್ನೆವ್ರಿ ಉಲ್ಲಿ
3: ಅನ್ನೆವ್ರಲ್ಲಿ
4: ಐ ಓಲ್ ಮತ್ತೆ ಉಪ್ಪಿನ ಪನ್ನರ ಬುಜಿದಾನಿ
3: ನರಮಾನಿನಾ
4: ನರಮಾನಿ ಐ ಪರ್ಪೆದಾನಿ
3: ಬರಂದದಾನೆ ಗಡಂಗ ಓಪನ್ ಉಂಡು ಬರ್ಪಿ
4: ಐ ಸರಿ ಪರ್ಪೆದಾನಿ ಪಕ್ಕ ಇಂಕ್ ಇಡೆ ಮತ್ತೆ ಹಾಕುವುದಾನಿ
3: ರಾಮ ರಾಮ ಆತ ಎತ್ತರ ಗೆಂಚ ಹಾಕಿದೆ
4: ಅವು ಕಿತ್ತು ಬಾರ್ದು
3: ಆಹಾ ನೆಲಟ್ಟು ಪಾಡ್ದು
2: ಯಾರು ಬೆಳ್ಳತೆ ಪುಣಜೋಕ್ ನಮ್ಮ ಇಲ್ಲ ಮೇಲೆ ಮುಡ್ಚಿ
3: ಬರ್ಚಿ ಬಂದಾಗ ಈ ಬಂದಾಗ ಆಗ್ತಿ ಪಾಪದ ಪುಣ್ಣವು ನಮ್ಮ ಮಗಲ್ ಲೆಕ್ಕನೆ ಇದನ್ನ ಅವ ನೋಡು ಮ್ಯಾಲ ಡೈರೆಕ್ಷನ್ ನಮ್ಮ ಮಾಡು ಡೈರೆಕ್ಟ್ ಕಾರ್ ಬರ್ತಾರೆ ಚಾನ್ಸ್ ಜಿಂದ ಆಮೆ ಇಟ್ಟು ಡೈರೆಕ್ಷನ್ ಮೇನ
2: ಯಾರು ಬೆಳೆತಿ ಪುಣಜೋಕ್ ನಮ್ಮ
3: ಮಗಲ್ಲೇ ಕೈ ಒಂದು ಪಾಮದ ಪುಣ್ಣು ಅಪ್ಪ ಕೊಂಚ ಪುಟ್ಟು ನೋಕು ನಾವಿದಾಯಿ
2: ನಮ್ಮ ಇಲ್ಲ ಪುಣಜೋಕ್ ಮೇಲೆ ಬರ್ಚಿ
3: ಬರ್ಚಿ ಬರ್ಲಕ್ಕ ಈ ಬರ್ಲಕ್ಕ ಆಪುಜವ್
2: ಯಾರು ಬೆಳೆತಿ ಬರ್ಚಿ
3: ಮೇಲೆ ಉಪ್ಪಾಡು
2: ಬರ್ಚಿ
3: ಅಯ್ಯೋ

ಈತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಪಾರ್ವತಿ ಉನ್ನತ ಸುರೂತ ಯಜ್ಞ ಕೇಂಡರ್ ನಳಪಾದ ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರು ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದ ಯಜ್ಞ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: Radio Sarang 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಆತ್ಮೀಯ ಕೇಳುಗರಿಗೆ ಸಂವಿಧಾನ ಸರಣಿ ಕಾರ್ಯಕ್ರಮಕ್ಕೆ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದಿಂದ ಸ್ವಾಗತ. ಇಂದು ನಾವು ನಾಗರಿಕತ್ವ ಅಥವಾ ಪೌರತ್ವ ಬಗ್ಗೆ, ಪೌರತ್ವದ ಬಗ್ಗೆ ತಿಳಿದುಕೊಳ್ಳೋಣ. ನಾನು ರೋಸ್ವೀರ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ. ನಿಮ್ಮಲ್ಲಿ ಪೌರತ್ವದ ಬಗ್ಗೆ ಚರ್ಚಿಸಲು ಸಂತೋಷ ಪಡುತ್ತೇನೆ. ಪೌರತ್ವ ಅಥವಾ ನಾಗರಿಕತ್ವ ಎಂದರೇನು? ಸಿಟಿಜನ್ಶಿಪ್ ಅಂತ ನಾವು ಹೇಳ್ತೀವಿ. ಪೌರತ್ವ ಎಂಬ ಪದ ವಿವಿಧ ಕಾಲಕಾಲಕ್ಕೆ ಹೊಸ ಅರ್ಥಗಳನ್ನು ಹುಡುಕುತ್ತಾ ವಿಶಾಲವಾಗಿ ಬೆಳೆದು ಬಂದಿದೆ. ಗ್ರೀಕರ ಕಾಲದಲ್ಲಿ ಈ ಪದದ ಅರ್ಥ ಬಹು ಸಂಕುಚಿತವಾಗಿತ್ತು ಎಂದು ಹೇಳಬಹುದು. ಯಾಕೆಂದರೆ ಆಗ ಗ್ರೀಕ್ ನಗರ ರಾಜ್ಯದಲ್ಲಿ ವಾಸ ಮಾಡುವ ನಿವಾಸಿಗಳನ್ನು, ಸಿಟಿ ಸ್ಟೇಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವರನ್ನು ಮಾತ್ರ ಈ ಪೌರತ್ವದ ಒಳಗಡೆಗೆ ಸೇರ್ಪಡಿಸಲಾಗಿತ್ತು. ಅದರಲ್ಲೂ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸಿದವರಿಗೆ ಮಾತ್ರ ಪೌರರು ಎಂದು ಪರಿಗಣಿಸುತ್ತಿತ್ತು. ಅಂದರೆ ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು ಮುಂತಾದವರನ್ನು ಪೌರರ ಪರಿಕಲ್ಪನೆಯ ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಪ್ರಸ್ತುತ ಕಾಲದಲ್ಲಿ ಪೌರತ್ವದ ಪರಿಕಲ್ಪನೆ ವಿಶಾಲಾರ್ಥವನ್ನು ಅನುಸರಿಸಿದೆ. ನಾಗರಿಕ ಸಮಾಜದ ಸದಸ್ಯವಾಗಿದ್ದು ನಿರ್ದಿಷ್ಟ ಕರ್ತವ್ಯಗಳಿಗೆ ಬದ್ಧನಾಗಿ ಸಾಮಾನ್ಯ ಪ್ರಾಧಿಕಾರಕ್ಕೆ ಒಳಪಟ್ಟು ಅದು ನೀಡುವ ಸೌಲಭ್ಯಗಳನ್ನು ಸಮಾನವಾಗಿ ಅನುಭವಿಸುವುದೇ ಪೌರತ್ವ. ನಮ್ಮ ಸಂವಿಧಾನದ ಭಾಗ 2 ಅನುಚ್ಛೇದ 5-11 ಭಾರತೀಯ ಪೌರತ್ವದ ಬಗ್ಗೆ ನಮಗೆ ಸೂಚನೆ ಸಿಗುತ್ತದೆ. ಈ ಮೊದಲೇ ಹೇಳಿದಂತೆ ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಸಂಪೂರ್ಣವಾಗಿ ಅನುಭವಿಸುವ ವ್ಯಕ್ತಿಯು ಆ ದೇಶದ ಪೌರನಾಗಿರುತ್ತಾನೆ. ನಾವೆಲ್ಲ ದೇಶದ ನಾಗರಿಕರಾಗಿ ಜೀವಿಸುತ್ತಿದ್ದೇವೆ. ಅಂತೆಯೇ ನಮ್ಮ ದೇಶದ ಬಗ್ಗೆ ನಮಗಿದ್ದ ಕಳಕಳಿ, ದೇಶಪ್ರೇಮ, ನಮಗಿದ್ದ ನಮ್ಮ ಹಕ್ಕುಗಳ ರಕ್ಷಣಾ ಕರ್ತವ್ಯ, ನಮ್ಮ ದೇಶದ ಬಗ್ಗೆ ನಮಗಿರುವ ನಾಗರಿಕತಾ ಲಕ್ಷಣಗಳನ್ನು ಹೇಳುತ್ತವೆ. ಅನುಚ್ಛೇದ 5 ಭಾರತ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯು ನಮ್ಮ ದೇಶದಲ್ಲಿ ಪೌರತ್ವದ ಹಕ್ಕನ್ನು ಹೊಂದಬೇಕಾದರೆ ಈ ಕೆಳಗಿನ ನಿಯಮಗಳನ್ನು ಪಾಲಿಸಬೇಕು. ಎ, ಸಂವಿಧಾನ ರಚಿಸುವ ವೇಳೆಯಲ್ಲಿ ಅವನು ಭಾರತ ಪ್ರಾಂತ್ಯದಲ್ಲಿ ತನ್ನ ವಾಸಸ್ಥಾನ ಹೊಂದಿರಬೇಕು. ಬಿ, ಅಂಥ ವ್ಯಕ್ತಿಯು ಈ 3 ನಿಯಮಗಳಲ್ಲಿ ಯಾವುದಾದರೂ ಒಂದು ನಿಯಮದ ಅಡಿಯಲ್ಲಿ ಒಳಪಟ್ಟಿರಬೇಕು. ಈ 3 ನಿಯಮಗಳು ಈಗಿವೆ: ಅವನು ಭಾರತದಲ್ಲಿ ಹುಟ್ಟಿರಬೇಕು, ಇಲ್ಲವೇ ಅವನ ಪೋಷಕರು ಭಾರತದಲ್ಲಿ ಹುಟ್ಟಿರಬೇಕು. 3, ಸಂವಿಧಾನ ರಚಿಸುವುದಕ್ಕಿಂತ 5 ಕಡಿಮೆ ಇಲ್ಲದಂತೆ ಅವನು ಭಾರತದ ಸಾಮಾನ್ಯ ಪ್ರಜೆಯಾಗಿರಲೇಬೇಕು. ಸಾಮಾನ್ಯವಾಗಿ ನಾವೆಲ್ಲ ಭಾರತದ ಪೌರರು, ಏಕೆಂದರೆ ಒಂದೇ ನಮ್ಮ ಪೋಷಕರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಥವಾ ನಾವು ಇಲ್ಲಿ ಹುಟ್ಟಿದ್ದೇವೆ. ಪೌರತ್ವ ಕಾಯ್ದೆ ಸಂವಿಧಾನ ಅನುಚ್ಛೇದ 11 ನೀಡಿರುವ ಅಧಿಕಾರದನ್ವಯ 1955 ಪೌರತ್ವ ಕಾಯ್ದೆ ಜಾರಿಗೆ ಬಂದಿತು. ಇದರ ಪ್ರಕಾರ ನಮ್ಮ ದೇಶದ ಪೌರತ್ವವನ್ನು 5 ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪಡೆದುಕೊಳ್ಳಬಹುದು. ಈ 5 ಸಂದರ್ಭವು ಈಗಿವೆ: 1, ಹುಟ್ಟಿನಿಂದ, ಬೈ ಬರ್ತ್ ಅಂತ ಹೇಳ್ತೀವಿ ನಾವು. 2, ಅನುವಂಶಿಕ ನಾಗರಿಕತ್ವ, ಡಿಸೆಂಟ್ ಅಂತ ಹೇಳ್ತೀವಿ. 3, ನೋಂದಣಿ ಅಥವಾ ರಿಜಿಸ್ಟ್ರೇಷನ್. 4, ಸಹಜೀಕೃತ ಅಂದರೆ ವಿದೇಶರಿಗೆ ಪೌರತ್ವ ಲಭಿಸುವುದನ್ನು ನ್ಯಾಚುರಲೈಸೇಷನ್ ಅಂತ ಹೇಳ್ತೀವಿ ನಾವು. 5, ಪ್ರಾಂತ್ಯಗಳ ಸೇರ್ಪಡೆ ಹಾಗೂ ಸಂಯೋಜನೆ. ಈ ಎಲ್ಲ ಐದು ವಿಧಾನಗಳನ್ನು ಅರಿತುಕೊಳ್ಳೋಣ. ಒಂದನೆಯದು ಹುಟ್ಟಿನಿಂದ, ಅಂದರೆ ಜನ್ಮದತ್ತ ಪೌರತ್ವ, ಬೈ ಬರ್ತ್. ಇದರ ಪ್ರಕಾರ ಭಾರತದಲ್ಲಿ 26 ಜನವರಿ 1950 ಜನ್ಮ ಪಡೆದಿರುವ, ನಿಮಗೆ ಈಗಾಗಲೇ ತಿಳಿದಿರುವಂತೆ 26 ಜನವರಿ 1950 ನಾವು ಗಣರಾಜ್ಯವಾದ ದಿನ, ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಆಡಳಿತಕ್ಕೆ ಬಂದ ದಿನ. ಭಾರತದಲ್ಲಿ ಜನ್ಮದತ್ತ ಪೌರತ್ವ 26 ಜನವರಿ 1950 ಜನ್ಮ ಪಡೆದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮದತ್ತವಾಗಿ ಭಾರತೀಯ ಪೌರನಾಗಿರುತ್ತಾನೆ. 1950 ಜನವರಿ 26 ಮೊದಲು ಜನಿಸಿದವನಿಗೆ ಹಾಗೂ ಭಾರತದ ನೆಲೆಯನ್ನು ಪಡೆಕೊಂಡವನಿಗೆ ಪೌರತ್ವವನ್ನು ಇದು ನೀಡುತ್ತದೆ. ಎರಡನೆಯ ವಿಧಾನ ಅನುವಂಶಿಕ ಅಥವಾ ರಕ್ತ ಸಂಬಂಧ ಅಥವಾ ಅನುವಂಶಿಕ ನಾಗರಿಕತ್ವ ಅಂತ ನಾವು ಹೇಳ್ತೀವಿ, ಬೈ ಡಿಸೆಂಟ್. 1950 ಜನವರಿ 26 ಅಥವಾ ಅದರ ಒಳಗೆ ಹುಟ್ಟಿದ ಯಾವುದೇ ವ್ಯಕ್ತಿಯು, ಯಾವುದೇ ವ್ಯಕ್ತಿಯ ತಂದೆ ತಾಯಿಗಳು ಅವನು ಹುಟ್ಟಿದ ದಿನಾಂಕದೊಳಗೆ ಭಾರತದ ಪೌರರಾಗಿದ್ದಲ್ಲಿ ಅಂಥ ವ್ಯಕ್ತಿಯು ಭಾರತದ ಪೌರತ್ವವನ್ನು ಪಡೆಯುತ್ತಾನೆ. ಮೂರನೇದಾಗಿ ನೋಂದಣಿ ಅಥವಾ ರಿಜಿಸ್ಟ್ರೇಷನ್. ಯಾವುದೇ ವ್ಯಕ್ತಿಯು ಮೇಲೆ ಹೇಳಿದ ರೀತಿಯಲ್ಲಿ ಪೌರನಾಗಿರದಿದ್ದರೆ ಅವನು ಕೆಲವು ನಿಯಮಗಳಂತೆ ನೋಂದಣಿ ಹಾಕಿ ಭಾರತದ ಪೌರತ್ವವನ್ನು ಪಡೆಯಬಹುದು. ನಾಲ್ಕನೆಯದಾಗಿ ಸಹಜೀಕೃತ ಪೌರತ್ವ ಅಥವಾ ವಿದೇಶರಿಗೆ ನೀಡಲಾಗುವ ಪೌರತ್ವ, ಬೈ ನ್ಯಾಚುರಲೈಸೇಷನ್. ಇವರಿಗೆ ಈ ಕೆಳಗಿನ ನಿಯಮಗಳು ಅನ್ವಯವಾಗುತ್ತವೆ. ಒಂದನೆಯದಾಗಿ ಭಾರತೀಯರಿಗೆ ಯಾವ ದೇಶದಲ್ಲಿ ಪ್ರಜೆಗಳಾಗುವುದಕ್ಕೆ ಸಾಧ್ಯವಿಲ್ಲವೋ ಅಂಥ ದೇಶದಿಂದ ಈ ವ್ಯಕ್ತಿಯು ಬಂದಿರಬಾರದು. ಎರಡನೆಯದಾಗಿ ಅವರು ಇತರ ದೇಶದ ಪೌರತ್ವವನ್ನು ಪರಿತ್ಯಾಗ ಮಾಡಿರಬೇಕು. ಮೂರನೇದಾಗಿ ಆತನು ಅರ್ಜಿ ಹಾಕುವ 12 ತಿಂಗಳ ಮುಂಚೆ ಭಾರತದಲ್ಲಿ ವಾಸಿಸುತ್ತಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು ಅಥವಾ ಅರ್ಜಿ ಹಾಕುವ ಮುಂದಿನ 7 ವರ್ಷಗಳಲ್ಲಿ ಕನಿಷ್ಠ 4 ವರ್ಷವಾದರೂ ಭಾರತದಲ್ಲಿ ವಾಸವಾಗಿರಬೇಕು ಅಥವಾ ಸರ್ಕಾರಿ ಸೇವೆಯಲ್ಲಿರಬೇಕು. ನಾಲ್ಕನೆಯದಾಗಿ ಈ ವ್ಯಕ್ತಿಯು ಭಾರತ ದೇಶಕ್ಕೆ ವಿಧೇಯನಾಗಿದ್ದೇನೆಂದು ಪ್ರಮಾಣ ಮಾಡಬೇಕು. ಐದನೆಯದಾಗಿ ಉತ್ತಮ ಪೌರರ ಲಕ್ಷಣವಾದ ಉತ್ತಮ ನಡತೆ ಉಳ್ಳವಾಗಿರಬೇಕು. ಆರನೆಯದಾಗಿ ಸಂವಿಧಾನದಿಂದ ಗುರುತಿಸಲ್ಪಟ್ಟ ಭಾಷೆಯ ಮೇಲೆ ಸಾಕಷ್ಟು ಜ್ಞಾನ ಹೊಂದಿರಬೇಕು, ಭಾರತದಲ್ಲಿ ವಾಸಿಸುವ ಉದ್ದೇಶ ಹೊಂದಿರಬೇಕು ಅಥವಾ ಭಾರತದ ಸರ್ಕಾರದಡಿಯಲ್ಲಿ ಸೇವೆ ಸಲ್ಲಿಸಲು ಇಚ್ಛಿಸಿರಬೇಕು. ಐದನೇ ವಿಧಾನ ನೂತನ ಭೂಪ್ರದೇಶ ಸೇರ್ಪಡೆಯ ಪೌರತ್ವ, ಪ್ರಾಂತ್ಯಗಳ ಸಂಯೋಜನೆ ಸೇರ್ಪಡೆ ಅಂತ ಹೇಳ್ತೀವಿ ನಾವು, ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಯಾವುದೇ ಹೊಸ ಪ್ರಾಂತ್ಯವು ಭಾರತದ ಭಾಗವಾದರೆ ಭಾರತ ಸರ್ಕಾರವು ಆ ಪ್ರಾಂತ್ಯದಲ್ಲಿ ನೆಲೆಸಿರುವ ಪ್ರತಿ ಭಾರತದ ಪೌರನೆಂದು ಸ್ಪಷ್ಟಪಡಿಸುತ್ತದೆ. ಈ ಎಲ್ಲ ವಿಧಾನಗಳಿಂದ ನಾವು ಪೌರತ್ವ ಪಡೆಯುವುದಂತಾದರೆ ಪೌರತ್ವವನ್ನು ಕಳೆದುಕೊಳ್ಳುವ ನಿಯಮಗಳೇನು? 1950 ಪೌರತ್ವ ಕಾನೂನಿನ ಮೂಲಕ ಪೌರತ್ವವನ್ನು ಕಳೆದುಕೊಳ್ಳುವ ಈ ಪ್ರಮುಖ ಕಾರಣವನ್ನು ನಾವು ಈಗ ನೋಡಿಕೊಳ್ಳೋಣ. ಒಂದನೆಯದು ಪೌರತ್ವ ಪರಿತ್ಯಾಗ, ರಿನನ್ಸಿಯೇಷನ್. ಯಾವುದೇ ಪ್ರಾಪ್ತ ವಯಸ್ಕ ಭಾರತೀಯ ನಿಗದಿತ ರೀತಿಯಲ್ಲಿ ಘೋಷಣೆ ಮಾಡುವುದರ ಮೂಲಕ ಪೌರತ್ವವನ್ನು ಪರಿತ್ಯಾಗ ಮಾಡಬಹುದು. ಎರಡನೆಯದಾಗಿ ಪೌರತ್ವ ರದ್ದಾಗುವಿಕೆ, ಟರ್ಮಿನೇಷನ್ ಅಂತ ಹೇಳ್ತೀವಿ ನಾವು. ಭಾರತದ ಪೌರನು ಸ್ವ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಸ್ವೀಕರಿಸಿದರೆ ಆಗ ಭಾರತೀಯ ಪೌರತ್ವ ರದ್ದಾಗುತ್ತದೆ. ಮೂರನೆಯದು ಪೌರತ್ವ ನಿರಾಕರಣೆ. ಈ ಕೆಳಗಿನ ಕಾರಣಕ್ಕಾಗಿ ಪೌರತ್ವವನ್ನು ದೇಶ ಕಸಿದುಕೊಳ್ಳಬಹುದು. ಒಂದು, ಮೋಸ ಸುಳ್ಳು ವಂಚನೆಗಳ ಮೂಲಕ ನೋಂದಣಿ ಪಡೆದಿದ್ದರೆ ಅಥವಾ ಪರಕೀಯರ ಪೌರತ್ವವನ್ನು ಪಡೆದಿದ್ದರೆ, ವ್ಯಕ್ತಿಯು ತನ್ನ ನಡತೆಯಿಂದ ಭಾರತ ಸಂವಿಧಾನಕ್ಕೆ ಅವಿಧೇಯತೆಯನ್ನು ತೋರಿಸಿದರೆ ಅಥವಾ ಭಾರತ ಯುದ್ಧದಲ್ಲಿ ತೊಡಗಿದ ಸಮಯದಲ್ಲಿ ಈ ವ್ಯಕ್ತಿಯು ಕಾನೂನಿಗೆ ವಿರುದ್ಧವಾಗಿ ಶತ್ರುಗಳೊಂದಿಗೆ ವ್ಯವಹರಿಸಿದರೆ ಅಥವಾ ಯಾವುದೇ ವ್ಯಕ್ತಿ ನೋಂದಣಿಯಾದ 5 ವರ್ಷಗಳ ಒಳಗೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗಿ ಸೆರೆಮನೆ ವಾಸ ಹೊಂದಿದರೆ ಅಥವಾ ಅವನು ಭಾರತದ ಹೊರಗೆ ನಿರಂತರವಾಗಿ 7 ವರ್ಷಗಳ ಕಾಲ ಆದರೆ ಇದನ್ನು ನಾವು ಗಮನದಲ್ಲಿಡಬೇಕು. ವ್ಯಕ್ತಿಯು ಭಾರತದವರೆಗೆ ನಿರಂತರವಾಗಿ 7 ವರ್ಷಗಳ ಕಾಲ ಸಾಮಾನ್ಯ ವಾಸಸ್ಥಾನ ಹೊಂದಿದರೆ, ಆತನು ವಿದೇಶದಲ್ಲಿ ವಿದ್ಯಾರ್ಥಿಯಾಗಿದ್ದರೆ ಅಥವಾ ಭಾರತ ಸರ್ಕಾರದ ಸೇವೆಯಲ್ಲಿದ್ದಾಗ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತದ ಸದಸ್ಯನಾಗಿದ್ದಾಗ ಅಥವಾ ರಾಯಭಾರ ಕಚೇರಿಯಲ್ಲಿ ನೋಂದಣಿ ಹೊಂದಿ ಭಾರತೀಯ ಪೌರತ್ವವನ್ನು ಮರಳಿ ಪಡೆಯುವ ಉದ್ದೇಶ ಹೊಂದಿದರೆ ಇದು ನಿಯಮಗಳು ಅವರಿಗೆ ಅನ್ವಯವಾಗುವುದಿಲ್ಲ. ನಮ್ಮ ದೇಶದಲ್ಲಿ ನಮಗೆ ಇರುವ ಪ್ರಧಾನ ಪೌರತ್ವ ವ್ಯವಸ್ಥೆ ಅಂತ ಹೇಳಿದರೆ ಏಕಪೌರತ್ವ. ಆದರೆ ಭಾರತೀಯ ಮೂಲದವರಿಗೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ದ್ವಿಪೌರತ್ವ ಅಥವಾ ಸಾಗರೋತ್ತರ ನಾಗರಿಕತ್ವದ ಸೌಲಭ್ಯವನ್ನು ನಮ್ಮ ದೇಶ ನೀಡಿದೆ. ಭಾರತ ಸರ್ಕಾರವು ಭಾರತೀಯ ಮೂಲದ ಜನರಿಗೆ ಅಂದರೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ ಅಂತ ನಾವು ಹೇಳ್ತೀವಿ, ಅವರಿಗೆ ದ್ವಿಪೌರತ್ವ ಕಲ್ಪನೆಯನ್ನು ಜಾರಿ ಮಾಡಿದೆ. 2003 ಪೌರತ್ವ ತಿದ್ದುಪಡಿ ಮಸೂದೆ 16 ದೇಶಗಳಲ್ಲಿ ಈಗಾಗಲೇ ನೆಲೆಸಿದ ಅಲ್ಲಿನ ಪೌರತ್ವ ಹೊಂದಿದ ಭಾರತದ ಮೂಲ ವ್ಯಕ್ತಿಗಳಿಗೆ ಈ ಕಡಲಾಚೆಗಿನ ಪೌರತ್ವ ಸೌಲಭ್ಯ ಕಳಿಸಿದೆ. ಈ 16 ದೇಶಗಳಲ್ಲಿ ಅಮೆರಿಕ, ಬ್ರಿಟನ್, ಕೆನಡಾ, ನೆದರ್ಲ್ಯಾಂಡ್, ಇಟಲಿ, ಐರ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫ್ರಾನ್ಸ್, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಇತ್ಯಾದಿ ದೇಶಗಳು ಒಳಗೊಂಡಿವೆ. ಈ ಮಸೂದೆ ಬೇರೆ ದೇಶದ ಪೌರತ್ವ ಹೊಂದಲು ಆಸಕ್ತಿ ಇರುವ ಭಾರತೀಯರಿಗೆ ಕಡಲಾಚಿನ ಪೌರತ್ವವನ್ನು ಉಳಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ವಿಶ್ವಾದ್ಯಂತ ನೆಲೆಸಿರುವ ಭಾರತ ಮೂಲದ ಜನರಿಗೆ ಎಲ್ಎಂ ಸಿಂಘ್ವಿ ಆಯೋಗವು ಮಾಡಿದ ಶಿಫಾರಸು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು, ಇದನ್ನು ಗಮನದಲ್ಲಿಡಬೇಕು, ದ್ವಿಪೌರತ್ವವನ್ನು ಹೊಂದಿದರೂ ಕೂಡ ಇಂಥ ಪೌರರು ಮತದಾನ ಮಾಡುವ ಹಾಗಿಲ್ಲ ಹಾಗೂ ಶಾಸಕಾಂಗಕ್ಕೆ ಆಯ್ಕೆ ಆಗುವಾಗೂ ಇಲ್ಲ. ಸರ್ಕಾರಿ ಹಾಗೂ ಭಾರತೀಯ ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದುವ ಆಗಿಲ್ಲ. ಹಾಗಾದರೆ ಈ ಮಸೂದೆಯ ಅಥವಾ ದ್ವಿಪೌರತ್ವದ ಉಪಯೋಗವೇನು? ಇದು ವಿದೇಶದಲ್ಲಿ ನೆಲೆಸಿದ ಭಾರತೀಯರಿಗೆ ಭಾರತೀಯ ಕಂಪನಿಗಳನ್ನು ಹೊಂದಲು, ಭಾರತದಲ್ಲಿ ಕೆಲಸ ಮಾಡಲು ಹಾಗೂ ಭಾರತದಲ್ಲಿ ಆಸ್ತಿ ಅವಕಾಶ ಹೊಂದಲು ಅನುವು ಮಾಡಿಕೊಡುತ್ತದೆ. ಪ್ರಿಯ ಕೇಳುಗರೆ, ನಾವೆಲ್ಲ ಭಾರತೀಯ ಪೌರರು. ನಮ್ಮೀ ದೇಶದಲ್ಲಿ ಜೀವಿಸುವಾಗ ಹಕ್ಕು ಮತ್ತು ಕರ್ತವ್ಯಗಳೆರಡನ್ನೂ ಒಂದೇ ನಾಣ್ಯದ ಎರಡು ಮುಖಗಳಂತೆ ಗ್ರಹಿಸಿ ನಮ್ಮ ರಾಷ್ಟ್ರದ ಹಿತಾಸಕ್ತಿಗೆ ಕೆಲಸ ಮಾಡುವುದು ನಮ್ಮ ಕರ್ತವ್ಯ. ಅಂತೆಯೇ ನಮ್ಮ ಸರ್ಕಾರದ ಗುಣಮಟ್ಟವು ನಮ್ಮ ಪೌರರ ಗುಣಮಟ್ಟದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನಾವು ಮನಗಾಣಬೇಕು. ನಮ್ಮಲ್ಲಿರುವ ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಹಾಗೂ ಆರ್ಥಿಕ ಪ್ರಜ್ಞೆಯನ್ನು ಜಾಗೃತವಾಗಿಡುವುದು ನಮ್ಮೆಲ್ಲ ಕರ್ತವ್ಯ. ನಮ್ಮ ಅಂದರೆ ನಮ್ಮೆಲ್ಲ ಪೌರರ ಹಾಗೂ ಸರ್ಕಾರದ ನಡುವೆ ರಚನಾತ್ಮಕ ಸೌಹಾರ್ದಯುತ ಸಂಬಂಧವನ್ನು ಬೆಳೆಸಲು ನಮ್ಮ ಪೌರ ಪ್ರಜ್ಞೆ ನಮ್ಮನ್ನು ಯಾವತ್ತೂ ಪ್ರೇರೇಪಿಸಲಿ ಎಂದು ಆಶಿಸುತ್ತಾ ಇಂದಿನ ಭಾರತೀಯ ಪೌರರ ಬಗ್ಗಿನ ನನ್ನ ಮಾತುಕತೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
0: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇನ್ನಿತ ದಿನ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ಡ್ ವಾಮಂಜೂರು ಬೊಕ್ಕ ಜಿಲ್ಲೆದ ಪ್ರಸಿದ್ಧ ಕಲಾವಿದರು ಸಂಸದ ಕಲಾವಿದರನ್ನು ಕೂಡುಪಾಡೊಂದು ಶ್ರೀ ರಾಕೇಶ್ ರೈ ಅಡ್ಕಮೇರ್ನ ನಿರ್ದೇಶನಡು ಇಂದ್ರಜಿತು ಕಾಳಗ ಪನ್ಪಿನ ಪೊರ್ಲ ಪ್ರಸಂಗನು ಗೊಬ್ಬುದು ತೋಜಾವೆರೆಗುಲ್ಲರು ಹಿಮ್ಮೇಳಡು ಭಾಗವತರು ಶ್ರೀ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಚೆಂಡೆ ಶ್ರೀ ಮುರಾರಿ ಕಡಂಬಳಿತಾಯ ಮದ್ದಳೆ ಮಾಸ್ಟರ್ ವರುಣ್ ಹೆಬ್ಬಾರ್ ಚಕ್ರತಾಳ ನಿರಂಜನ್ ಅಡ್ಡ್ಯನಡ್ಕ ಮುಮ್ಮೇಳಡು ಶ್ರೀರಾಮ ದಿನೇಶ್ ಬಂಗೇರ ಲಕ್ಷ್ಮಣ ಮಿಲನ್ ಪಣಂಬೂರು ವಿಭೀಷಣ ಸಂತೋಷ್ ಕುಮಾರ್ ರಾವಣ ಶ್ರೀಜಿತ್ ಅರಿಗ ಹನುಮಂತ ಚರಣರಾಜ್ ಕುಕ್ಕಾಜೆ ಮಾಯಾ ಸೀತೆ ಜ್ಯೋತ್ಸ್ನಾ ನೀಲಾಧರ್ ಇಂದ್ರಜಿತು ರೋಹಿತ್ ಮಳಲಿ ಶುಕ್ರಾಚಾರ್ಯ ಸಂದೇಶ್ ಮಂದಾರ ಜಾಂಬವ ವಿಶ್ವನಾಥ ಶೆಟ್ಟಿ.
0: ಈಗ ಇಂದ್ರಜಿತು ಕಾಳಗ ಈ ಯಕ್ಷಗಾನದ ಮೊದಲನೇ ಕಂತು.
2: ಶ್ರೀ

ವಿಧಿ ನಿಯಮವನ್ನು ಮೀರಿ ನಡೆಯುವುದಕ್ಕೆ ಈ ಕರ್ಮ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವುದಕ್ಕೆ ನಮ್ಮ ಬದುಕೆ ನಿದರ್ಶನವಾಗಿ ಹೋಯಿತಲ್ಲ ವರ್ತಮಾನ ಕಾಲದಲ್ಲಿ. ಅದಲ್ಲದೆ ಹೋದರೆ ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಈ ಲಂಕಾಪಟ್ಟಣ? ಹುಟ್ಟುವುದಕ್ಕೆ ದಶರಥ ಆತ್ಮಜನಾಗಿ ಕೌಸಲ್ಯ ಗರ್ಭಾಮೂದಿಯಿಂದ ಲೋಕದ ಬಳಕನ್ನು ಕಂಡವ ನಾನು. ಆದರೆ ಏನು ಮಾಡೋಣ ಹೇಳಿ, ವಿಧಿ ಬರಹ ಬೇರೆ ಇತ್ತು. ಇನ್ನೇನು, ಅಯೋಧ್ಯೆಯ ರತ್ನ ಸಿಂಹಾಸನವನ್ನು ಏರಿ ಪಟ್ಟಾಭಿಷಿಕ್ತನಾಗಬೇಕು ಎನ್ನುವಷ್ಟರಲ್ಲಿ ವನಾಭಿಮುಖನಾಗಬೇಕಾದಂತಹ ಪ್ರಮೇಯ ಮಾತೆ ಕೈಕೇಯ ಮೂಲಕವಾಗಿ ನನ್ನ ಪಾಲಿಗೆ ಒದಗಿ ಬಂತು. ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ವನವಾಸವನ್ನೇ ದೀಕ್ಷೆಯಾಗಿ ನಾನು ಕೈಗೊಂಡವ. ವನವಾಸದ ಹೊಣೆಗಾರಿಕೆ ಇದ್ದದ್ದು ಕೇವಲ ನಮಗೊಬ್ಬನಿಗೆ ಮಾತ್ರವಾದರೂ ಪತಿಯ ನೆರಳಾಗಿ ಬದುಕುವುದೇ ಸತೀಧರ್ಮ ಎನ್ನುವಂತಹ ನಿಲುಮೆಯಿಂದ ನನ್ನನ್ನೇ ಅನುಸರಿಸಿಕೊಂಡು ಬಂದವಳು ಸೀತೆ. ತನ್ನನ್ನನಿಗೆ ಒದಗಿ ಬಂದಂತಹ ಪರಿಭವಕ್ಕೆ ಪ್ರತಿಯಾಗಿ ಪ್ರಾರಂಭದಲ್ಲಿ ಪ್ರತಿಭಟನೆಯನ್ನೇ ಮಾಡಿದರೂ ಕೂಡ ನಂತರದಲ್ಲಿ ನನ್ನ ಸಮಾಧಾನದ ಮಾತುಗಳಿಂದ ಸಾವಧಾನ ಚಿತ್ತನಾಗಿ ನನ್ನ ಜತೆಯಾಗಿ ಬಂದವ ನೀನಿದ್ದಿ ಲಕ್ಷ್ಮಣ. ಪಂಚವಟಿ ಪ್ರದೇಶದಲ್ಲಿ ಪರ್ಣ ಕುಟೀರವನ್ನು ರಚಿಸಿಕೊಂಡು ಅದೆಷ್ಟೋ ಕಾಲಗಳವರೆಗೆ ಸಂತೋಷದಿಂದ ಬಾಳ್ವೆಯನ್ನು ನಡೆಸಿಕೊಂಡು ಬಂದವರು ನಾವು. ಆದರೇನು ಮಾಡೋಣ ಹೇಳು, ವಿಧಿ ಮತ್ತೊಮ್ಮೆ ನಮ್ಮ ಪಾಲಿಗೆ ದೂರವಾಗಿಯೇ ವರ್ತಿಸತೊಡಗಿತು. ಶೂರ್ಪನಖೆಯ ಪ್ರವೇಶ ಯಾವಾಗ ನಮ್ಮ ಬದುಕಿನಲ್ಲಾಯಿತು ಅಲ್ಲಿಂದಲೇ ನಮ್ಮ ಬದುಕಿನ ದಿಶಾಪಟ ಪಲ್ಲಟವಾಗುವುದಕ್ಕೆ ತೊಡಗಿತು. ಪುರುಷಾತಿಕ್ರಮಣವನ್ನು ಮಾಡಿದಂತಹ ಸ್ತ್ರೀಯೋರ್ವಳಿಗೆ ಆತ್ಯಂತಿಕವಾಗಿ ಒದಗಿ ಬರಬಹುದಾದಂತಹ ಗತಿ ಏನು, ಸ್ಥಿತಿ ಏನು ಎನ್ನುವುದಕ್ಕೆ ನಿದರ್ಶನ ಯಾರು ಅಂತ ಕೇಳಿದ್ರೆ ಅದು ಶೂರ್ಪನಖೆ. ಆಕೆಯ ಮೂಲ ಮಾನಭಂಗವೇ ಮೂಲ ಕಾರಣವಾಗಿ ಆಕೆಯ ಅಣ್ಣನಾದಂತಹ ರಾವಣನಿಂದ ಸೀತೆಯ ಅಪಹರಣವೂ ಆಯಿತು. ಸೀತೆಯನ್ನು ಅರಸುತ್ತ ಅರಸುತ್ತ ದಕ್ಷಿಣಾಭಿಮುಖವಾಗಿ ಹೊರಟು ಬಂದಂತಹ ನಮಗೆ ವಿಶ್ವಮೂರ್ತದ ತಪ್ಪಲಲ್ಲಿ ಭಕ್ತಶಾಸ್ತ್ರನಾದಂತಹ ಹನುಮಂತನ ಸಂದರ್ಶನವಾಯಿತು. ಮಾತ್ರವಲ್ಲ ಆತನ ಮೂಲಕವಾಗಿ ಸುಗ್ರೀವನೊಂದಿಗೆ ಸಖ್ಯವರಾಗಿ ಬಂದು ಆತನ ಅಣ್ಣನಾದಂತಹ ದುಷ್ಟ ವಾಲಿಯ ವಧೆಯೂ ನನ್ನಿಂದಾಯಿತು. ತನ್ನ ಅಣ್ಣನನ್ನು ಕೊಂದುಕೊಟ್ಟು ಆತನಿಗೆ ನ್ಯಾಯವನ್ನು ಒದಗಿಸಿಕೊಟ್ಟ ಪರಿಣಾಮದಿಂದಲೇ ಸುಗ್ರೀವ ತನ್ನೆಲ್ಲ ಸೇನಾ ಸಮೇತನಾಗಿ ಸೀತೆಯನ್ನು ಮರಳಿ ಪಡೆಯುವಲ್ಲಿ ನಿನಗೆ ನಾನು ಜೊತೆಯಾಗಿ ನಿಂತಿರ್ತೇನೆ ರಾಮ ಎನ್ನುವ ಹಾಗೆ ಆಡಿದ. ಆ ನಂತರ ನೋಡು ಕಪಿಸ್ತೋಮದ ನಿಜವಾದ ಪರಾಕ್ರಮ ಏನು, ಉತ್ತಮ ಸಾಹಸ ಏನು ಎನ್ನುವುದು ನಮ್ಮೆಲ್ಲರಿಗೂ ಪರಿಚಯವಾಗತೊಡಗಿದ್ದು. ಅದರಲ್ಲೂ ಹಿರಿಯವರಾದಂತಹ ಜಾಂಬವಂತರು ಏನು ಕಡಿಮೆ ಪ್ರದರ್ಶನ ನೀಡಿದರೆ.

ಮರ್ಕಟ, ಪ್ರಬುದ್ಧತೆ ಇಲ್ಲದೆ ವರ್ತಿಸುವಂತಹ ಒಂದು ಜನಾಂಗ. ಆದರೂ ಕೂಡ ಸೀತೆಯನ್ನು ಮರಳಿ ಹೊಂದುವಲ್ಲಿ ಈ ಕಪಿವೀರರೆಲ್ಲ ತೋರಿದಂತಹ ಬದ್ಧತೆಯನ್ನು ಗಮನಿಸುವಾಗ ಮನಸ್ಸಿಗೆ ಬಹಳ ಮುದವಾಗುತ್ತಾ ಉಂಟು. ಮೊದಲಾಗಿ ನಾವು ನೆನಪಿಸಿಕೊಳ್ಳಬೇಕಾದದ್ದು ಹನುಮಂತನ ಸಾಹಸವನ್ನು. ಸೀತೆಯ ಇರವನ್ನು ಕಂಡುಕೊಳ್ಳುವಲ್ಲಿ ಹನುಮಂತನ ಸಾಹಸವೇನು ಸಾಮಾನ್ಯವಾದದ್ದಲ್ಲ. ಮಹೇಂದ್ರಾಚಲವನ್ನು ಏರಿ ಲಂಕೆಗೆ ಹಾರಿ ಅಲ್ಲಿರುವಂತಹ ಅಸುರ ಅನೇಕರ ಪ್ರಾಣವನ್ನೇ ಹೀರಿ ನಾನಿತ್ತಂತಹ ಮುದ್ರಯುಂಗರವನ್ನು ಸೀತೆಗೆ ಕೊಟ್ಟು ಆಕೆಯ ಕೈಯಿಂದ ಅತ್ಯಮೂಲ್ಯವಾದಂತಹ ಚೂಡಾಮಣಿಯನ್ನೇ ನನಗೆ ತಂದು ಒಪ್ಪಿಸಿದವನಿದ್ದಾನೆ ಹನುಮ. ಹನುಮನ ಮೂಲಕವಾಗಿ ಸೀತೆಯ ಇರವನ್ನು ಕಂಡುಕೊಂಡಂತಹ ನಾವು ಸಮುದ್ರಕ್ಕೆ ಸೇತುವೆಯನ್ನು ಬಲಿಯುವುದಕ್ಕೆ ಮುಂದಾದಾಗ ಒಂದು ಘಟನೆ ನಡೆದು ಹೋಯಿತಲ್ಲ ಲಕ್ಷ್ಮಣ. ಜನ್ಮತ ರಾಕ್ಷಸನು ಸಂಬಂಧದಲ್ಲಿ ರಾವಣನ ತಮ್ಮನೂ ಆಗಿರುವಂತಹ ವಿಭೀಷಣ ನಮ್ಮ ಪಾಳಯವನ್ನು ಬಂದು ಸೇರಿಕೊಂಡ. ಆ ಮೂಲಕವಾಗಿ ರಾಕ್ಷಸರಲ್ಲಿಯೂ ಕೂಡ ಧರ್ಮನಿಷ್ಠರಿದ್ದಾರೆ, ಸತ್ಯನಿಷ್ಠರಿದ್ದಾರೆ, ಗುಣಗ್ರಾಹಿಗಳಿದ್ದಾರೆ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವನಿದ್ದಾನೆ. ಹಾಗೆಂದು ಸಮುದ್ರೋಲ್ಲಂಘನ ಎನ್ನುವಂಥದ್ದು ನಮಗೆ ಅಷ್ಟು ಸುಲಭವಾಗಿ ಸಾಧಿತವಾದದ್ದೇನು ಅಲ್ಲವಲ್ಲ. 77 ಕೋಟಿ ಕಪಿನಾಯಕರು, 18 ಅರ್ಬುದ ವಾನರ ಸೇನೆ, ಸರದಿಯನ್ನು ದಾಟುವಂತಹ ಬಗೆ ಹೇಗೆ ಎನ್ನುವ ಹಾಗೆ ಎಲ್ಲರೂ ಚಿಂತಿತರಾಗಿದ್ದಂತಹ ಕಾಲಕ್ಕೆ ಒಂದೊಮ್ಮೆಗೆ ಸಮುದ್ರ ರಾಜನನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ ನಾನೇ ದರ್ಭೆಯಲ್ಲಿ ಕುಳಿತು ಧ್ಯಾನಾಸಕ್ತನಾಗಿದ್ದುಂಟು. ಒಲಿಯದ ಆತನನ್ನು ಕ್ಷತ್ರಿಯೋಚಿತವಾದ ಪಂಥದಿಂದಲೇ ಮನಿಸುವುದು ಸಿದ್ಧ ಎನ್ನುವ ಹಾಗೆ ನಾನು ನನ್ನ ಬಿಲ್ಲುಬಾಣಗಳನ್ನು ಜಗೈದು ನಿಂತಹ ಕಾಲಕ್ಕೆ ವರುಣದೇವನೇ ಪತ್ನಿ ಸಮೇತನಾಗಿ ಪ್ರತ್ಯಕ್ಷಗೊಂಡು ಸಮುದ್ರವನ್ನು ಉಲ್ಲಂಘಿಸುವರೆ ನಿಮಗೆ ಸಹಾಯಕನಾಗಿ ನಾನು ಒದಗಿ ಬರುತ್ತೇನೆ ಎನ್ನುವ ಹಾಗೆ ಆಡಿದ. ಹಾಗೆಂದು ಕೇವಲ ಭೌತಿಕ ಬಲದಿಂದಲೇ ನಾವು ಸಮುದ್ರೋಲ್ಲಂಘನವನ್ನು ಮಾಡಿದ್ದಲ್ಲ, ಕಾಲಕಾಲಕ್ಕೆ ವಿಭೀಷಣನಿಂದ ನಮಗೆ ದೊರೆತಂತಹ ಸಹಕಾರ ಏನುಂಟು, ವಿರೋಧಿ ಪಾಳಯದ ಶತ್ರುಗಳ ರಹಸ್ಯಗಳೇನುಂಟು, ಅವೆಲ್ಲವನ್ನು ನಮಗೆ ತಿಳಿಸಿದ್ದರಿಂದಲೇ ನಮಗೆ ಸಮುದ್ರವನ್ನು ದಾಟುವುದಕ್ಕೆ ಸಾಧ್ಯವಾಯಿತು. ಮಾತ್ರವಲ್ಲ, ಮುಂದಿನ ಯುದ್ಧದಲ್ಲಿ ಅನೇಕ ರಾಕ್ಷಸರನ್ನು ಅತಿಕಾಯನು ಕುಂಭಶ್ರವಣನು ಮೊದಲಾದವರನ್ನು ಸೋಲಿಸುವುದಕ್ಕೋ ತರೆಯುವುದಕ್ಕೆ ನಮಗೆ ಸಾಧ್ಯವಾಯಿತು. ಅಷ್ಟು ಮಾತ್ರವಲ್ಲ, ಹಿರಿಯರಾದಂತಹ ಜಾಂಬವರಾಗಲಿ ಮಿತ್ರರಾದಂತಹ ಸುಗ್ರೀವನ

ಜಾಗ್ರತೆಯಿಂದ ಭಕ್ತಿ ಸಬೇಕಾದಂತೆ ನಮಗೆ ಧರ್ಮ ಆ ನಿರೀಕ್ಷೆಯಲ್ಲಿ ಆ ಜಾಗ್ರತೆಯನ್ನು ಸದಾ ಕಾಪಿಟ್ಟುಕೊಳ್ಳುತ್ತಾ ಇಂದಿಗೆ ಸೂರ್ಯಾಸ್ತಮಾನವಾಗುತ್ತಾ ಬಂತು.

కలెదా కర్పూర కటక మధ్యలో నిన్న.

0: ರಾಕ್ಷಸಕುಲ ಉದ್ಧಾರಕ. ಹಕಾರ ಭಯ ಹುಟ್ಟಿಸುವಂತಹ ಸ್ಥಳ ನಾಮಾಂಗಿತ.
1: ಸ್ವರ್ಣ ಲಂಕೆಗೆ ಯಾರೆಂದು ಕಂಡಿದ್ದೀರಿ?
0: ರಾವಣೇಶ್ವರ ಮಹಾಪ್ರಭುಗಳು
1: ಅಂತ ಹೊರಟು
0: ಬಂದ ಕಾರ್ಯಕಾರಣ
1: ಆಲಿಸಬೇಕು.

ದೇವಿಯ ನಾಮದಿಂದ ಆತನನ್ನು ಸ್ತುತಿಸಿ ಈ ಒಡ್ಡಾಲಕ ಚಾವಡಿಯನ್ನು ಪ್ರವೇಶ ಮಾಡಿ ರತ್ನ ಸಿಂಹಾಸನವನ್ನು ಏರಿಕೊಂಡಿದ್ದೇನೆ. ಆದರೆ ಇಕ್ಕೆಲಗಳನ್ನು ಕಾಣುವಾಗ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇತ್ತು. ಒಂದು ಕಾಲದಲ್ಲಿ ಈ ನಮ್ಮ ಸಭೆಯು ಸ್ವರ್ಗಕ್ಕಿಂತಲೂ ಮೇಲು ಎಂಬುದಾಗಿ 14 ಲೋಕವೂ ಕೂಡ ಕೊಂಡಾಡುತ್ತಿತ್ತು. ಇಂದಿರ ಈ ಸಭೆಯನ್ನು ಕಾಣುವಾಗ

ಆಗಿದೆ. ಏನು ಮಾಡೋಣ? ನಮ್ಮ ಪ್ರೀತಿಯ ತಂಗಿಯಾದ ಶೂರ್ಪನಕಿಯು ಸ್ವೇಚ್ಛೆಯಿಂದ ಜನಸ್ಥಾನದಲ್ಲಿ ತಿರುಗಾಡಲೆಂದು ಹೋಗಿದ್ದಳು. ಅವಳ ಮನಸ್ಸಿಗೆ ಅದೇನು ಖಂಡಿತವೋ ಏನೋ, ರಾಮನೆನ್ನುವವನಂತೆ ಆತನನ್ನು ಸೇರಬೇಕೆನ್ನುವಂತಹ ಬಯಕೆಯನ್ನು ಆತನಲ್ಲಿ ತೋಡಿಕೊಂಡಾಗ ಆತ ತಿರಸ್ಕರಿಸಿದನಂತೆ. ಆದ ಅಪಮಾನವನ್ನು ಸಹಿಸಲಾಗದು ಸಹಿಸಲಾಗದು. ಆದ್ದರಿಂದ ಮಾವ ಮಾರೀಚನ ಸಹಾಯದಿಂದ ರಾಮನ ಮಡದಿಯಾದ ಸೀತೆಯನ್ನು ಅಪಹರಿಸಿ ತಂದು ಅಶೋಕವನದಲ್ಲಿರಿಸಿದೆ. ನಂತರ ರಾಮ ಮತ್ತು ಅವನ ತಮ್ಮ ಲಕ್ಷ್ಮಣ ಕಪಿಗಳ ಸಹಾಯದಿಂದಲಾಗಿ ಲಂಕೆಗೆ ಸೇತುವೆಯನ್ನು ಬಳಿದು ಕಪಿಗಳೆಲ್ಲರನ್ನೂ ಸೇರಿಸಿಕೊಂಡು ಈ ನಮ್ಮ ಲಂಕಾ ರಾಷ್ಟ್ರಕ್ಕೆ ಪ್ರವೇಶ ಮಾಡಿದರು. ಅವರನ್ನೆಲ್ಲ ಎದುರಿಸುವುದಕ್ಕಾಗಿ ನಮ್ಮಲ್ಲಿರುವಂತಹ ವೀರಾದಿ ವೀರರನ್ನೆಲ್ಲ ಕಳುಹಿಸಿದೆ. ಕುಂಭಕರ್ಣ, ದೇವಾಂತಕ, ನರಾಂತಕ, ಅತಿಕಾಯ ಮೊದಲಾದವರೆಲ್ಲ ಮಡಿದು ಹೋದರು. ಆಮೇಲೆ ಮಗನಾದಂತಹ ಮಕರಾಕ್ಷ ಧೈರ್ಯದ ಮಾತುಗಳನ್ನು ಹೇಳಿ ರಾಮ ಲಕ್ಷ್ಮಣರ ಜೊತೆ ಕಾಳಗವನ್ನು ಮಾಡುವುದಕ್ಕಾಗಿ ಹೋಗಿದ್ದಾನೆ. ಇಷ್ಟರವರೆಗೆ ವರ್ತಮಾನ ದೊರಕಲಿಲ್ಲ. ಏನಂತೆ ಏನಂತೆ

ಮಕರನ್ನು ಎದುರಿಸುವುದಕ್ಕಾಗಿ ನನ್ನಿಂದ ರಣವೀಳ್ಯವನ್ನು ಪಡೆದು ಹೋದಂತಹ ಮಕರಾಕ್ಷ ಕಾಳಗದಲ್ಲಿ ಮಡಿದನೆ. ದುರಧೀರನಾದಂತಹ ಆತನೂ ಕೂಡ ಯಮನಾಲಯಕ್ಕೆ ಸೇರಿದನೆ. ಏನು ಮಾಡಲಿ, ಯಾರನ್ನ ಕಳುಹಿಸಲಿ? ಈ ರೀತಿ ನಮ್ಮೀ ಲಂಕೆಯ ವೀರಾದಿ ವೀರರೆಲ್ಲ ಆ ರಾಮಲಕ್ಷ್ಮಣರಿಂದ ಮಡಿದು ಹೋದರೆ ಲಂಕೆಯ ಗತಿಯೇನು? ಆ ನಾನು ತಪ್ಪು ಮಾಡಿದನೋ ಎನ್ನುವ ಹಾಗೆ ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಇಲ್ಲ ಅಂತಾದರೆ ನನ್ನ ತಾಯಿ ಕೈಕಸಾದೇವಿಯವರು ಹೇಳಿದರು, ಬೇಡ ಮಗನೇ ಬೇಡ, ರಾಮ ಲಕ್ಷ್ಮಣರೊಂದಿಗೆ ಯುದ್ಧವನ್ನು ಮಾಡಬೇಡ, ನೀನು ಕರೆತಂದಿರುವಂತಹ ಸೀತೆಯನ್ನು ಒಪ್ಪಿಸಿಬಿಡು. ಹಾಗೆಯೇ ತಮ್ಮನಾದ ವಿಭೀಷಣನೂ ಕೂಡ ನೀತಿಯ ಮಾತನ್ನು ಹೇಳಿದ. ಆದರೆ ಅವನ ಮಾತನ್ನು ಕೂಡ ನಾನು ತಿರಸ್ಕರಿಸಿದೆ. ರಾಮ ಕೇವಲ ಒಬ್ಬ ಮನುಜ ಅಂತ ನಾನು ಭಾವಿಸಿದೆ. ಆದರೆ ಇಂದು ನನ್ನ ಈ ಲಂಕಾ ರಾಜ್ಯವೇ ಉರಿದು ಹೋಗುತ್ತಾ ಇದೆ. ನಾನು ತಿಳಿದು ತಿಳಿದು ತಪ್ಪನ್ನು ಮಾಡುತ್ತಿದ್ದೇನೆ. ಇದಕ್ಕೆಲ್ಲ ಕಾರಣ ಒಬ್ಬಳೇ ಒಬ್ಬಳೇ.

ಇದುವರೆಗೆ ಇಂದ್ರಜಿತ್ತು ಕಾಳಗ ಈ ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

रेडियो सारंग 107.8 FM। रेडियो सारंग 107.8 FM। यंदु मरे यदा हाडू

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮಾತೆಲ್ಲ ಇಲ್ಲಿ ಮುತ್ತು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇಲ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ರೇಡಿಯೋ ಸಾರಂಗಡ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ಇತ್ತೆ ಪಿಲಿಬೈಲ್ ಯಮುನಕ್ಕ ಅಂಚನೆ ಚಾಪ್ಟರ್ ಚಿತ್ರದ ಕೆಲವೊಂದು ಪದಕುಲಿನ ಕೇನೊಂದು ಬರ್ಕ.

0: ನಮಸ್ಕಾರ, ನಿಖಿಲೇಡ್ ದಾತಿನ ಕುಶಲ್ದರ ಸಿನ್ನ ವಿಂಡಿ ಪಡೀಲ್ ನಿಖಿಲ್ ಕಿನೊಂದು ಪ್ಲೇ 107.8 FM ರಂಗರಂಗದ ಬದಿ.
1: ದನಿ ಒಂಗಿ ನಾಲ್ಕು ಆಟ್ರೆ ಐತೊಟ್ಟಿಗೆ ಮಿಕ್ಸಿಂಗ್ ವಾಟ್ರ್, ರೆಡ್ ರಮ್ ಐತೊಟ್ಟಿಗೆ ವೈಪರ್ಯ ದಮ್, ರೆಡ್ ಆಫ್ ಬಾಯ್ಲ್ ಒಂಗಿ ಚಿಕನ್ ಸುಕ್ಕ ಬಾಕಿದ ಪೂರ ಬಪ್ಪ.

ಈತನೇಟ ಸೂಪರ್ ಮರ್ಮಾಯಿ ಅಂಚನೆ ಸೂಂಬೆ ಈ ತುಳು ಸಿನಿಮಾದ ಪದಕುಲನಿಕೆ ಏನೊಂದು ಬರ್ತಾರೆ. ಇಡಗ ಇನಿತ ತುಳು ಪ್ರಸಾರ ಮುಗಿಂಡ ನನ್ನ ದುಂಬದ ತುಳು ಪ್ರಸಾರ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಪದಕ.